ಶುಭೋದಯ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಇಂದು 1948 ಶಕವರ್ಷ, ಭಾದ್ರಪದ ಮಾಸದ 13ನೇ ದಿನ, ಅಂದರೆ 2026 ಇಸ್ವಿ ಸೆಪ್ಟೆಂಬರ್ ತಿಂಗಳ 4ನೇ ತಾರೀಕು ಶುಕ್ರವಾರ. ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಈಗ ಸಮಯ 5:58:30. ಶುಕ್ರವಾರದ ಬೆಳಗಿನ ಈ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗ್ತಾ ಇದ್ದೇನೆ ಚಂದು ಬಾನುಲಿ ಬಂಧು. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮಗಳಿಗೆ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಚಂಡೀಗಢದಲ್ಲಿರುವಂತಹ ಪಂಜಾಬ್ ವಿಶ್ವವಿದ್ಯಾಲಯಕ್ಕೆ ಭೇಟಿ ನೀಡಲಿದ್ದಾರೆ. ಭೇಟಿಯ ಸಮಯದಲ್ಲಿ ಅವರು ಅತ್ಯಾಧುನಿಕ ಉಪಕರಣ ಸೌಲಭ್ಯ ಕೇಂದ್ರದ ಉದ್ಘಾಟನೆ ನೆರವೇರಿಸಲಿದ್ದಾರೆ. ಅಲ್ಲದೆ ವಿಶ್ವವಿದ್ಯಾಲಯದ ಸಂಶೋಧನೆ, ನಾವೀನ್ಯತೆ ಮತ್ತು ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಯಾಗಿ ಪಂಜಾಬ್ ವಿಶ್ವವಿದ್ಯಾಲಯ ತಂತ್ರಜ್ಞಾನ ನಾವೀನ್ಯತಾ ವೇದಿಕೆಗೆ ಉಪರಾಷ್ಟ್ರಪತಿ ಚಾಲನೆ ನೀಡಲಿದ್ದಾರೆ. ನವದೆಹಲಿಯಲ್ಲಿ ಭಾರತ ಮತ್ತು ಬೆಲ್ಜಿಯಂ ನಡುವೆ ರಕ್ಷಣಾ ಸಹಕಾರ, ನವೀಕರಿಸಬಹುದಾದಂತಹ ಇಂಧನ, ಸೈಬರ್ ಅಪರಾಧ ಸೇರಿದಂತೆ ಗಡಿಯಾಚೆಗಿನ ಅಪರಾಧಗಳ ತಡೆ ಮತ್ತು ರಾಜತಾಂತ್ರಿಕ ತರಬೇತಿ ಕ್ಷೇತ್ರಗಳಲ್ಲಿ ಹಲವು ಪ್ರಮುಖ ಒಪ್ಪಂದ ಮತ್ತು ತಿಳುವಳಿಕಾ ಪತ್ರಗಳಿಗೆ ಸಹಿ ಹಾಕಲಾಯಿತು. ಹಿಮನದಿ ಸರೋವರ ಸ್ಫೋಟ, ಪ್ರವಾಹ ಮತ್ತು ಹಿಮ ಕುಸಿತದ ಅಪಾಯದ ಹಿನ್ನೆಲೆಯಲ್ಲಿ ಅಂತಹ ಅಪಾಯ ತಡೆಗೆ ಹಿಮಾಲಯ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಸಿದ್ದತೆಯನ್ನು ಕೇಂದ್ರ ಗೃಹ ಕಾರ್ಯದರ್ಶಿ ಗೋವಿಂದ್ ಮೋಹನ್ ಪರಿಶೀಲಿಸಿದರು. ಮುದ್ರಾ ಸಾಲದ ಅರ್ಜಿಗಳ ಮಂಜೂರಾತಿಗೆ ಸಂಬಂಧಪಟ್ಟಂತೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿದಾಡುತ್ತಿರುವಂತಹ ಸಂದೇಶವೊಂದು ನಕಲಿ ಮತ್ತು ವಂಚನೆಗೆ ಸಂಬಂಧಿಸಿದ್ದಾಗಿದೆ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಕೇಂದ್ರ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕ ಈ ಸಂದೇಶವನ್ನು ನಕಲಿ ಎಂದು ದೃಢಪಡಿಸಿದೆ. ಉದ್ಯಾನವನಗಳ ತಿದ್ದುಪಡಿ ವಿಧೇಯಕ ವಾಪಸ್ ಪಡೆಯಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆದ ಸಂಪುಟ ಸಭೆಯಲ್ಲಿ ಸರ್ಕಾರ ನಿರ್ಧರಿಸಿದೆ. ಜನರ ಆಕ್ಷೇಪ ಮತ್ತು ಪರಿಸರ ಸಂರಕ್ಷಣೆ ವಿಚಾರ ಗಮನದಲ್ಲಿಟ್ಟುಕೊಂಡು ಸರ್ಕಾರ ತನ್ನ ನಿಲುವು ಬದಲಾಯಿಸಿದೆ. ಸಂಪುಟ ಸಭೆಯ ಬಳಿಕ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಕಲಬುರಗಿ ಜಿಲ್ಲೆಯ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಎರಡು ಪ್ರತ್ಯೇಕ ಮಹತ್ವದ ನೀರಾವರಿ ಯೋಜನೆಗಳಿಗೆ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಅನುಮೋದನೆ ದೊರೆತಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರು ನಗರ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಡಿಎಲ್ಆರ್ಸಿ ಮತ್ತು ಡಿಸಿಸಿ ಬ್ಯಾಂಕ್ಗಳ ಜಿಲ್ಲಾ ಮಟ್ಟದ ಬ್ಯಾಂಕ್ಗಳ ಸಭೆ ಜರುಗಿತು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯವಾಹಕ ಅಧಿಕಾರಿಗಳಾದಂತಹ ಯತೀಶ್ ಆರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಜಿಲ್ಲೆಯ ಬ್ಯಾಂಕಿಂಗ್ ಮತ್ತು ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಲಾಯಿತು. ಹಾಸನ ತಾಲೂಕು ಮಟ್ಟದ ಪ್ರಜಾಸೇವೆ ಆಂದೋಲನ ಸಭೆ ನಾಳೆ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಜರುಗಲಿದ್ದು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಂ ಶಿವಲಿಂಗೇಗೌಡ ಚಾಲನೆ ನೀಡಲಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7 ಗಂಟೆಗೆ.

0: ಕರ್ನಾಟಕ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ ಭಾವಗೀತೆ ಹಾಗೂ ಚಿತ್ರಗೀತೆಗಳನ್ನು ಕೇಳಬಹುದು. 9 ಗಂಟೆಯವರೆಗೆ 9 ಗಂಟೆಗೆ ಇಂದಿನ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುವುದು. 10:02 ಓಲ್ಡ್ ಇಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತೀರಿ. 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. 11:30 ಕಲಾಭಾರತಿ ಕಾರ್ಯಕ್ರಮದ ಪ್ರಸಾರ. 12:05 ಕರೆಗೊಂದು ಹಾಡು ವಿವಿಧ ಭಾರತಿ ಕೇಂದ್ರಕ್ಕೆ ಕರೆ ಮಾಡಿ ನಿಮ್ಮಿಷ್ಟದ ಚಿತ್ರಗೀತೆಗಳನ್ನು ಕೇಳಬಹುದು. ಇನ್ನು ಶುಕ್ರವಾರ ಮಧ್ಯಾಹ್ನ 1:20 ಸಿನಿಕ್ವಿಜ್ ಸಿನಿಮಾ ಕ್ಷೇತ್ರದ ರಸಪ್ರಶ್ನೆ ಕಾರ್ಯಕ್ರಮವನ್ನು ಪ್ರಸಾರ ಮಾಡುತ್ತೇವೆ. ಕಾರ್ಯಕ್ರಮಕ್ಕೆ ನೀವು ಕೂಡ ಭಾಗವಹಿಸಬಹುದು. 2:15 ಸ್ಪಂದನಾ ಕಾರ್ಯಕ್ರಮವಿರುತ್ತದೆ. 2:40 ಚಿತ್ರತಾಣ ಒಂದೇ ಚಿತ್ರದ ಹಾಡುಗಳನ್ನು ಕೇಳುತ್ತೀರಿ. ಮಧ್ಯಾಹ್ನ 3:00-4:00 ಸಖಿ ಸಹೇಲಿ ಹಿಂದಿ ಕಾರ್ಯಕ್ರಮದ ಪ್ರಸಾರ. 4:00-5:00 ಪರಿಮಳ ಮುಕ್ತ ಮಾತುಕತೆಯ ವೇದಿಕೆ. ನಮ್ಮ ಸಂಜೆ ಪ್ರಸಾರದಲ್ಲಿ 5:05 ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳ ಪ್ರಸಾರ. 5:15 ಸ್ಪೈಸ್ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. ಇಂದು ಸಂಜೆ 6:02 ವಂದೇ ಮಾತರಂ. ಒಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ ವಿಶೇಷ ಕಾರ್ಯಕ್ರಮವನ್ನು ಕೇಳುತ್ತೀರಿ. ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ. ನಿವೃತ್ತ ಕ್ಯಾಪ್ಟನ್ ಪಿ ಗಂಗಾಧರ್. ಕಾರ್ಯಕ್ರಮದ ಮೊದಲ ಭಾಗವನ್ನು ಕೇಳಬಹುದು ಈ ಸಂಜೆ 6:02. ಪರಿಕಲ್ಪನೆ ಮತ್ತು ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಸಂಜೆ 6:50 ಸೇಫ್ ಡ್ರೈವ್ ಗಾನ ಭಜನ ಕಾರ್ಯಕ್ರಮದಲ್ಲಿ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ ಕೇಳುತ್ತೀರಿ 6:55. 7:00-8:00 ಸೇಫ್ ಡ್ರೈವ್ ಗಾನ ಭಜನ ಕಾರ್ಯಕ್ರಮ. 7:22 ಕಗ್ಗದ ಸಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. ಇನ್ನು ರಾತ್ರಿ 8:02 ಯುವ ಧ್ವನಿ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. 9:15 ಹಿಂದಿ ಮೆಲಡೀಸ್, ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 10:02 ಪ್ರೇಮ ನೀನಾದ ಪ್ರೇಮ ಗೀತೆಗಳ ಪ್ರಸಾರ. ಇದಿಷ್ಟು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ.
1: ನಮ್ಮ ದೇಶ ವಿವಿಧ ಭಾಷೆಗಳನ್ನಾಡುವ ವೈವಿಧ್ಯಮಯ ಸಂಸ್ಕೃತಿಯ ದೇಶ. ಈ ವೈವಿಧ್ಯತೆಯಲ್ಲೂ ನಾವೆಲ್ಲರೂ ಒಂದೇ ಎಂಬ ವಿಶಾಲ ಮನೋಭಾವವನ್ನು ಹೊಂದುವುದು ನಮ್ಮ ಪಾಲಿಗೆ ಹಿರಿಯ ಧರ್ಮ.
0: FM ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ವಾಹಿನಿ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ. ನಾವೀಗ ನಾದೋಪಾಸನೆ ಭಕ್ತಿ ಗೀತೆಗಳ ಪ್ರಸಾರವನ್ನ ಆರಂಭಿಸೋಣ. ಕಾರ್ಯಕ್ರಮದ ಮೊದಲಲ್ಲಿ ವಾದಿರಾಜರು ರಚಿಸಿರುವ ಭಕ್ತಿ ಗೀತೆ ಬಸವರಾಜ ರಾಜಗುರು ಅವರ ಹಾಡುಗಾರಿಕೆಯಲ್ಲಿ ಕೇಳೋಣ.

ಸಮಯವಾಗಿದೆ 6:04:20 ಕೇಳ್ತಾ ಇರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ನಮ್ಮ ನಿಲಯದಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಳ್ಳೋಣ. ಇನ್ನು ಮುಂದೆ ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರ 7:00. ಆನಂತರ ಶುಭೋದಯ ಕರ್ನಾಟಕ ಕಾರ್ಯಕ್ರಮ 7:15. ಶುಭೋದಯ

ಕಾರ್ಯಕ್ರಮದ ಆರಂಭದಲ್ಲಿ ವಾದಿರಾಜರ ರಚನೆಯನ್ನ ರೂಪಾ ಮತ್ತು ದೀಪಾ ಅವರ ಧ್ವನಿಯಲ್ಲಿ ಆಲಿಸಿದ್ರಿ. ಇನ್ನೀಗ ಕೇಳೋಣ ವಿದುಷಿ MS ಸುಬ್ಬುಲಕ್ಷ್ಮಿ ಅವರ ಧ್ವನಿಯಲ್ಲಿದೆ ಪುರಂದರದಾಸರ ರಚನೆ.

ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರದಲ್ಲಿ ಪುರಂದರದಾಸರ ರಚನೆ ವಿದ್ಯಾಭೂಷಣ ಅವರ ಧ್ವನಿಯಲ್ಲಿ ಕೇಳಿದ್ರೆ ಕೊಳಲನೂದುತ ಬಂದ ಗೋಪಿಯ ಕಂದ ಈ ಭಕ್ತಿಗೀತೆಯ ನಂತರ ಜಯಶ್ರೀ ಅರವಿಂದ್ ಅವರು ಗೀತೆಯನ್ನು ಬರೆದು ಸಂಗೀತ ಸಂಯೋಜನೆ ಮಾಡಿದ ಹಾಡು ಬೆಣ್ಣೆ ಕೃಷ್ಣ ಕದ್ದು ಮೆದ್ದು ಓಡಿದ ಅನ್ನುವ ಗೀತೆ ಎಸ್ ಜಾನಕಿಯವರ ಧ್ವನಿಯಲ್ಲಿ ಕೇಳಿಬಂತು.

0: ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸಮಯವಾಗಿದೆ 6:31:20. ಶುಭೋದಯ. ಬೆಳಗಿನ ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರವನ್ನು ಕೇಳ್ತಾ ಇದ್ದೀವಿ. ಜಗತ್ತಿನಾದ್ಯಂತ ಎಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸಲಾಗ್ತಾ ಇದೆ. ಭಗವಾನ್ ಶ್ರೀಕೃಷ್ಣನನ್ನು ಪೂಜಿಸಲಾಗ್ತಾ ಇದೆ. ವಾಸುದೇವ ದೇವಕಿ ಸುತ ವೇಣುಗೋಪಾಲನ ಜನ್ಮದಿನ ಎಂದು ಭಗವಾನ್ ಶ್ರೀಕೃಷ್ಣ ಹಾಗೆ ಎಲ್ಲರ ಮನೆಯ ಮುದ್ದು ಕೃಷ್ಣ ಅಂತಲೇ ಹೇಳಬಹುದು. ಗೋಕುಲದಲ್ಲಿ ದೇವಕಿಯ ನಂದನನಾಗಿ ಬಂದ ಯಶೋದೆಯ ಮಡಿಲಲ್ಲಿ ಬೆಳೆದು ಇಡೀ ಜಗತ್ತಿಗೆ ಗೀತೆಯ ಸಾರವನ್ನು ಉಣಬಡಿಸಿದ ಆ ಜಗದೊಡೆಯನ ಹುಟ್ಟುಹಬ್ಬದ ಸಂಭ್ರಮ ಎಲ್ಲ ಕಡೆ ಮನೆ ಮಾಡಿದೆ. ಕೊಳಲ ನೂದುತ್ತಾ ಬರುವ ಮುಕುಂದ, ರಾಧೆಯ ಮನವನು ಗೆದ್ದ ಆನಂದ, ಬೆಣ್ಣೆಯ ಕದ್ದು ತಿಂದ ನಂದ ಕಿಶೋರ, ಇವ ನಮ್ಮ ಮನೆ ಮನದ ಮುದ್ದು ಕೃಷ್ಣ. ನಾದೋಪಾಸನೆಯಲ್ಲಿ ಚಿತ್ರಗೀತೆಗಳಿಂದ ಆಯ್ದ ಭಕ್ತಿಗೀತೆಗಳು, ಪುರಂದರದಾಸರ ರಚನೆಯನ್ನ ಆಲಿಸೋಣ. ಪಾರ್ವತಿ ಕಲ್ಯಾಣ ಚಿತ್ರಕ್ಕಾಗಿ ಪಿ ಬಿ ಶ್ರೀನಿವಾಸ್ ಅವರು ಹಾಡಿರುವ ಈ ಭಕ್ತಿ ರಚನೆ ಚಿ ಸದಾಶಿವಯ್ಯ ಅವರದ್ದು.

ಪೀತಾಂಬರಧಾರಿ ಮದನ ಜನಕ ಮನ ಮೋಹನ ಶೌರಿ ಶಂಖ ಚಕ್ರ ಪೀತಾಂಬರಧಾರಿ ಮದನ ಜನಕ ಮನ ಮೋಹನ ಶೌರಿ ಜಗನ್ ನಿಯಾಮಕ ಜಗದಾಧಾರಿ ನಿತ್ಯ ಸತ್ಯ ಜಯ

ಸವರ್ಣ ದೀರ್ಘ ಸಂಧಿ ಚಿತ್ರದ ಹಾಡನ್ನ ನೀವು ಕೇಳಿದ್ದು. ಹೆಚ್ ಎಸ್ ವೆಂಕಟೇಶ್ ಮೂರ್ತಿಯವರ ರಚನೆಗೆ ಮನುಮೂರ್ತಿಯವರು ಸಂಗೀತ ನೀಡಿದ್ರು, ಹಾಡಿಗೆ ದನಿಯಾಗಿದ್ರು ಶ್ರೇಯಾ ಘೋಷಾಲ್. ಸಮಯ 6:38:35. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಿಂದ ನಾದೋಪಾಸನೆ ಭಕ್ತಿ ಗೀತೆಗಳ ಪ್ರಸಾರವನ್ನ ಕೇಳ್ತಾ ಇದ್ದೀವಿ. ಈ ದಿನ ಶ್ರೀಕೃಷ್ಣ ಜನ್ಮಾಷ್ಟಮಿ. ಕೃಷ್ಣ ಅಂದ ತಕ್ಷಣ ನಮಗೆ ನೆನಪಾಗೋದು ಅವನ ಬೆಣ್ಣೆಯ ಕಳ್ಳತನ, ಆ ಕೊಳಲಿನ ನಾದ, ಗೋಪಿಕೆಯರೊಂದಿಗೆ ಆಡಿದ ಲೀಲೆಗಳು. ನಮ್ಮೆಲ್ಲರ ಮನೆಗಳಲ್ಲೂ ಕೂಡ ಒಬ್ಬ ಕೃಷ್ಣ ಇದ್ದೇ ಇರ್ತಾನೆ. ಕೃಷ್ಣ ಬರೀ ಬೆಳ್ಳೆ ಕಳ್ಳ ಮಾತ್ರ ಅಲ್ಲ, ಅವನು ಬದುಕಿಗೆ ದಾರಿದೀಪ. ಮಹಾಭಾರತದ ಆ ಯುದ್ಧ ಭೂಮಿಯಲ್ಲಿ ನಿಂತು ಅರ್ಜುನನಿಗೆ ಹೇಳಿದ ಒಂದೇ ಒಂದು ಮಾತು, ನೀನು ನಿನ್ನ ಕರ್ತವ್ಯವನ್ನು ಮಾಡು, ಫಲದ ನಿರೀಕ್ಷೆಯನ್ನು ಮಾಡಬೇಡ ಅಂತ. ಇವತ್ತಿಗೂ ಕೂಡ ನಮ್ಮೆಲ್ಲರ ಬದುಕಿಗೆ ಬೇಕಾಗಿರೋದು ಅದೇ, ನಮ್ಮ ಕೆಲಸವನ್ನು ನಾವು ಮಾಡ್ತಾ ಹೋಗಬೇಕು, ಅದರ ಫಲಾಫಲಗಳನ್ನು ಅವನಿಗೆ ಬಿಟ್ಟುಬಿಡಬೇಕು. ಏನೇ ಒತ್ತಡ ಇದ್ದರೂ ಕೂಡ ನಮ್ಮ ಕರ್ತವ್ಯ ಮಾಡೋದನ್ನು ನಾವು ಮರೀಬಾರದು. ಕೃಷ್ಣನನ್ನು ನಾವು ನೀಲಿ ಬಣ್ಣದಲ್ಲಿ ನೋಡಬಹುದು. ನಮ್ಮೆಲ್ಲ ಪುರಾಣಗಳ ಪ್ರಕಾರ ಕೃಷ್ಣನ ಮೈ ಬಣ್ಣ ಕಡು ಕಪ್ಪು, ಮೋಡದ

ಹಾಗೆ. ಅದಕ್ಕೆ ಅವನಿಗೆ ಶ್ಯಾಮಸುಂದರ ಅನ್ನುವ ಹೆಸರು. ಅವನ ಕೈಯಲ್ಲಿ ಕೊಳಲು, ಚಕ್ರ, ಪಾಂಚಜನ್ಯ ಇವೆಲ್ಲವೂ ಕೂಡ ಶೋಭಿತನಾದ ಕೃಷ್ಣನ ಒಂದು ವೇಷಭೂಷಣವೇ ವಿಶೇಷ. ಮಕ್ಕಳಿರಲ್ಲವ್ವ ಮನೆ ತುಂಬ ಚಿತ್ರದಲ್ಲಿ ಪುರಂದರದಾಸರ ರಚನೆಯನ್ನು ಅಳವಡಿಸಲಾಗಿದೆ. ಪಂಡಿತ್ ಭೀಮಸೇನ್ ಜೋಶಿಯವರು ಧ್ವನಿಯಾಗಿದ್ದಾರೆ. ಜಿ ಕೆ ವೆಂಕಟೇಶ್ ಅವರ ಸಂಗೀತ.

ನಂದಕಿಶೋರ ಬೆಣ್ಣೆ ಕಳ್ಳ ಮುದ್ದು ಕೃಷ್ಣ, ನಿನ್ನ ಲೀಲೆಗಳೇ ಅನನ್ಯ, ನಿನ್ನ ರೂಪವೇ ಧನ್ಯ, ನಿನ್ನ ಕೃಪೆ ಸದಾ ನಮ್ಮ ಮೇಲಿರಲಿ ಕೃಷ್ಣ, ಭಕ್ತಿಗೆ ಒಲಿಯಲಿ ಆ ಜಗದೊಡೆಯ ಕೃಷ್ಣ. ಕಂಸನನ್ನ ಸಂಹರಿಸಿ ಧರ್ಮವನ್ನ ರಕ್ಷಿಸಿ ಗೀತೆಯನ್ನ ಬೋಧಿಸಿದ ಜಗದೊಡೆಯ ಶ್ರೀಕೃಷ್ಣ. ಮಡಕೆಯಲ್ಲಿನ ಬೆಣ್ಣೆಯನ್ನ ಕರಗಿಸಿ ತಿಂದ ಹಾಗೆ ಬದುಕಿನ ಎಲ್ಲ ಕಷ್ಟಗಳನ್ನ ದುಃಖವನ್ನ ಆ ಮುದ್ದು ಕೃಷ್ಣ ಕರಗಿಸಿ ಜಗತ್ತಿಗೆ ಸುಖ ನೀಡಲಿ. ಯದುಕುಲ ತಿಲಕ ದೇವಕಿ ನಂದನನ ಪಾದ ಸ್ಪರ್ಶದಿಂದ ನಮ್ಮೆಲ್ಲರ ಮನೆ ಮತ್ತು ಮನಸ್ಸು ಪವಿತ್ರವಾಗಿರಲಿ. ಗೋಕುಲಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ಅಪರಂಜಿ ಚಿತ್ರದಿಂದ ಆಯ್ದ ಗೀತೆ, ವಿಜಯ ನರಸಿಂಹ ಅವರ ರಚನೆ, ವಾಣಿಜಯರಾಮ್ ಅವರ ಧ್ವನಿ, ಎಂ ರಂಗರಾವ್ ಅವರ ಸಂಗೀತ.

ಕೃಷ್ಣ ಅಂದ್ರೆ ಎಲ್ಲರನ್ನು ತನ್ನ ಕಡೆಗೆ ಆಕರ್ಷಿಸುವವನು ಅನ್ನುವ ಒಂದು ಅರ್ಥ ಇದೆ. ನಂದಕಿಶೋರ, ನಂದರಾಜನ ಮುದ್ದು ಮಗ, ಯದುಕುಲದ ಕುವರ. ನವನೀತ ಚೋರ ಅಂದ್ರೆ ಬೆಣ್ಣೆಯನ್ನ ಕದಿಯುವ ಕಳ್ಳ. ಒಂದು ರೀತಿಯಲ್ಲಿ ಭಕ್ತರ ಪಾಪಗಳನ್ನು ಕೂಡ ಕದೀತಾನೆ ಕೃಷ್ಣ. ಬಾಲಗೋಪಾಲ, ಗೋವುಗಳನ್ನು ಕಾಯುವ ಪುಟ್ಟ ಬಾಲಕ, ಕೈಯಲ್ಲಿ ಮುರಳಿಯನ್ನ ಕೊಳಲನ್ನ ಹಿಡಿದಿರುವವನು, ಕಪ್ಪು ಮೋಡದ ಬಣ್ಣವನ್ನ ಹೊಂದಿದ್ದರೂ ಕೂಡ ಚಂದದ ರೂಪಿನವನು ಶ್ರೀಕೃಷ್ಣ. ಗೋವುಗಳನ್ನ, ಭೂಮಿಯನ್ನ, ಇಂದ್ರಿಯಗಳನ್ನ ರಕ್ಷಿಸಿ ಜ್ಞಾನವನ್ನ ನೀಡುವವನು ಕೃಷ್ಣ. ಮುಕುಂದ ಅಂದ್ರೆ ತನ್ನ ಭಕ್ತರಿಗೆ ಮುಕ್ತಿಯನ್ನ, ಮೋಕ್ಷವನ್ನ ಕೊಡುವವನು. ಮಾಧವ ಜ್ಞಾನದ ಪತಿ ಅಂದ್ರೆ ಲಕ್ಷ್ಮಿಯ ಪತಿ. ವಸಂತ ಋತುವಿನಂತೆ ಆಹ್ಲಾದವನ್ನ ನೀಡುವವನು ಮಾಧವ. ಜನಾರ್ದನ ಅಂದ್ರೆ ಜನಸಾಮಾನ್ಯರ ಕಷ್ಟಗಳಿಗೆ ಮುಕ್ತಿಯನ್ನ ನೀಡಿ ಅವರನ್ನ ಸಲಹುವವನು ಅಂತ.

ಶ್ರೀ ಪುರಂದರದಾಸರು ಚಿತ್ರದಲ್ಲಿ ಪುರಂದರದಾಸರ ರಚನೆಯನ್ನು ಅಳವಡಿಸಲಾಗಿತ್ತು. ಪಂಡಿತ್ ಎಂ ಬಾಲಮುರಳೀಕೃಷ್ಣ ಅವರು ಧ್ವನಿಯಾಗಿದ್ದರು. ಸಿ ಎನ್ ಪಾಂಡುರಂಗ ಅವರು ಗೀತೆಗೆ ಧ್ವನಿಯಾಗಿದ್ದರು. ನಂದಕಿಶೋರನ ಕೃಪೆಯಿಂದ ನಮ್ಮೆಲ್ಲರ ಬಾಳು ಹಸನಾಗಲಿ. ಬೆಣ್ಣೆ ಕಳ್ಳ, ಮನಸ್ಸನ್ನ ಕದ್ದ ಕಳ್ಳ, ಪ್ರೀತಿಯ ಮುದ್ದು ಕೃಷ್ಣನಿಗೆ ಜನ್ಮದಿನದ ಶುಭಾಶಯಗಳನ್ನು ಹೇಳೋಣ. ಕೊರಳಿಗೆ ವೈಜಯಂತಿ ಮಾಲೆ, ಕೈಯಲ್ಲಿ ಮುರಳಿ ಹಿಡಿದ ಜಗದೊಡೆಯನಿಗೆ ಶಿರಬಾಗಿ ನಮಿಸೋಣ. ಮನೆಯಲ್ಲಿ ಕೃಷ್ಣನ ನಗು ಇರಲಿ, ಮನದಲ್ಲಿ ಕೃಷ್ಣನ ಬಗ್ಗೆ ಭಕ್ತಿ ಇರಲಿ. ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಇಂದು ಜಗತ್ತಿನಾದ್ಯಂತ ಆಚರಿಸಲಾಗ್ತಾ ಇದೆ.

ಈ ಶುಭ ದಿನದಂದು ದೇಶದ ನಾಗರಿಕರಿಗೆ ಶುಭಾಶಯ ಕೋರಿದ್ದಾರೆ. ತಮ್ಮ ಸಂದೇಶದಲ್ಲಿ ಭಗವಾನ್ ಶ್ರೀಕೃಷ್ಣರ ಜೀವನ ಮತ್ತು ಬೋಧನೆಗಳು ಭಾರತದ ಸಾಂಸ್ಕೃತಿಕ ಮತ್ತು ತಾತ್ವಿಕ ಪರಂಪರೆಗೆ ಹೊಸ ಚೈತನ್ಯ ತುಂಬುತ್ತವೆ ಎಂದು ಅವರು ಹೇಳಿದ್ದಾರೆ. ಭಾರತದ ಸರ್ವೋಚ್ಚ ನ್ಯಾಯಾಲಯ ಇಂದಿನಿಂದ ನವದೆಹಲಿಯ ಬ್ರಿಕ್ಸ್ ಮುಖ್ಯ ನ್ಯಾಯಮೂರ್ತಿಗಳ ಶೃಂಗಸಭೆಯನ್ನು ಆಯೋಜನೆ ಮಾಡಲಿದೆ. ಬ್ರಿಕ್ಸ್ ಸದಸ್ಯ ರಾಷ್ಟಗಳು ಮತ್ತು ಪಾಲುದಾರ ದೇಶಗಳ ಮುಖ್ಯ ನ್ಯಾಯಮೂರ್ತಿಗಳು, ಸುಪ್ರೀಂಕೋರ್ಟ್ ಅಧ್ಯಕ್ಷರು ಮತ್ತು ಹಿರಿಯ ನ್ಯಾಯಾಂಗ ಗಣ್ಯರು ಈ ಶೃಂಗಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಬ್ರಿಕ್ಸ್ ಶೃಂಗಸಭೆಯ ಹಿನ್ನೆಲೆಯಲ್ಲಿ ದೆಹಲಿ ಪೊಲೀಸ್ ಪ್ರಧಾನ ಕಚೇರಿಯಲ್ಲಿ ಅಂತಾರಾಜ್ಯ ಸಮನ್ವಯ ಸಭೆ ಜರುಗಿತು. ವಿವಿಧ ಕಾನೂನು ಜಾರಿ ಸಂಸ್ಥೆಗಳ ನಡುವೆ ಸಹಕಾರ ಮತ್ತು ಸಮನ್ವಯವನ್ನು ಬಲಪಡಿಸುವುದು ಬ್ರಿಕ್ಸ್ ಶೃಂಗಸಭೆಯನ್ನು ಯಾವುದೇ ಅಹಿತಕರ ಘಟನೆಗಳು ಇಲ್ಲದಂತೆ ಯಶಸ್ವಿಯಾಗಿ ನಡೆಸಲು ಅಗತ್ಯ ಕ್ರಮಗಳ ಕುರಿತು ಸಭೆಯಲ್ಲಿ ಚರ್ಚೆ ನಡೆಸಲಾಯಿತು. ನವದೆಹಲಿಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ರಕ್ಷಣಾ ಕಾರ್ಯ ರಾಜತಾಂತ್ರಿಕತೆಗೆ ಸಂಬಂಧಿಸಿದಂತಹ ರಕ್ಷಾ ಎಂಬ ಮಹತ್ವದ ದಾಖಲೆಯನ್ನು ಬಿಡುಗಡೆ ಮಾಡಿದರು. ಇದೇ 21ರಿಂದ 3 ದಿನಗಳ ಕಾಲ ವಿಶೇಷ ಅಧಿವೇಶನ ನಡೆಸಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಸಂಪುಟ ಸಭೆಯ ನಂತರ ಈ ವಿಷಯ ತಿಳಿಸಿದ ಅವರು, ಈ ಅಧಿವೇಶನದಲ್ಲಿ ವಿಶೇಷವಾಗಿ ಬರ ಪರಿಸ್ಥಿತಿ ಮತ್ತು ಕಸ್ತೂರಿ ರಂಗನ್ ವರದಿ ಬಗ್ಗೆ ಚರ್ಚೆ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ 12 ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಗೆ 56 ಕೋಟಿ ರೂಪಾಯಿ ಮೊತ್ತದ ಏತ ನೀರಾವರಿ ಯೋಜನೆಗೆ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಈ ಯೋಜನೆ 2023-24 ಸಾಲಿನಲ್ಲಿ ಆಡಳಿತಾತ್ಮಕ ಅನುಮೋದನೆ ದೊರೆತಿದ್ದು, ಇದೀಗ ಯೋಜನೆಯನ್ನು ಮುಂದುವರೆಸಲು ಒಪ್ಪಿಗೆ ದೊರೆತಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ದುಬೈನಲ್ಲಿ ನಡೆದಂತಹ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಪಂದ್ಯದಲ್ಲಿ ಭಾರತದ ವನಿತೆಯರ ತಂಡ ಹಾಂಕಾಂಗ್ ವಿರುದ್ದ 137 ರನ್ಗಳ ಬೃಹತ್ ಜಯ ದಾಖಲಿಸುವ ಮೂಲಕ ಸೆಮಿಫೈನಲ್ಗೆ ಲಗ್ಗೆಟ್ಟಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಮತ್ತು 7:30 ಸುದ್ದಿ ಮುಖ್ಯಾಂಶಗಳನ್ನು 8 ಗಂಟೆಗೆ ಕೇಳಲಿದ್ದೀರಿ.

0: ಯಾವತ್ತು ಪಾರ್ಟಿ ಬೇಕೇ ಬೇಕು.
1: ಮೊದಲು ಚಾಂಪಿಯನ್ ಜೊತೆ ಸೆಲ್ಫಿ ತಗೊಳ್ಳೋಣ.
2: ಐಡಿಯಾ, ಇಲ್ಲೇ ಮಾಡೋಣ ಪಾರ್ಟಿ, ಪಿಜ್ಜಾ ಪಾರ್ಟಿ.
1: ಏ
2: ಬೇಗ ನಿನ್ ಕಾರ್ಡ್ ಮತ್ತೆ ಪಿನ್ ಕೊಡೆ.
3: ನನ್ ಕಾರ್ಡ್ ನ ಡೀಟೇಲ್ಸ್ ನಾನೇ ಹಾಕ್ತೀನಿ. RBI ಹೇಳ್ತಾ ಇದೆ ನಿಮ್ಮ ಪಿನ್, OTP, CVV ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಯಾರ ಜೊತೆನೂ ಶೇರ್ ಮಾಡಬೇಡಿ. ಆನ್ಲೈನ್ ಬ್ಯಾಂಕಿಂಗ್ ಬರೀ ನಿಮ್ಮದೇ ಕಂಪ್ಯೂಟರ್, ಮೊಬೈಲ್ ಅಥವಾ ಸೆಕ್ಯೂರ್ ನೆಟ್ವರ್ಕ್ ನಿಂದಲೇ ಮಾಡಿ.
1: ಬೈ ಗರ್ಲ್ಸ್.
2: ಎಲ್ಲಿ ಹೋಗ್ತಿದ್ಯಾ?
1: ಕೇಳಿಸಲ್ವಾ?
2: ನೋ ಶೇರಿಂಗ್.
3: RBI ಹೇಳ್ತಾ ಇದೆ ಜಾಣರಾಗಿರಿ, ಜಾಗರೂಕರಾಗಿರಿ.
4: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
5: ನಿತ್ಯ ವಾಕಿಂಗ್ ಮಾಡಿ, ಇದು ರೋಗದಿಂದ ನಮ್ಮನ್ನು ದೂರವಿಡುತ್ತದೆ, ಸದೃಢ ಆರೋಗ್ಯ ನೀಡುತ್ತದೆ.
6: ಮೂಳೆಗಳ ಕೋಶ ಬೆಳವಣಿಗೆ ಹೊಂದಲು, ಶಕ್ತಿಯುತವಾಗಲು ನಿತ್ಯದ ನಡಿಗೆ ಅತ್ಯುಪಯುಕ್ತ.
5: ಕೀಲುಗಳ ಸವಕಳಿ ಕಡಿಮೆಯಾಗಬೇಕೆ? ಮೂಳೆಗಳು ಶಕ್ತಿಯುತವಾಗಬೇಕೆ? ಪ್ರತಿನಿತ್ಯ ನಡೆಯಿರಿ, ಆರೋಗ್ಯ ವೃದ್ಧಿಸಿಕೊಳ್ಳಿ.

0: ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ನಾನು ನಿಮ್ಮ ಕೆ ಕಲ್ಯಾಣ್. ನಾನು ಯಾವಾಗಲೂ ವಿವಿಧ ಭಾರತಿಯನ್ನ ಕೇಳ್ತಾ ಇರ್ತೀನಿ. ಯಾವುದೇ ಒಂದು ಹಾಡಿನ ಹಿಂದೆ ಶ್ರಮಿಸಿದಂತ ಪ್ರತಿಯೊಬ್ಬರ ಹೆಸರನ್ನ ಉಲ್ಲೇಖಿಸಿ ಅವರಿಗೆ ಕೊಡೋ ಗೌರವವನ್ನು ಕೊಟ್ಟು ಈ ಹಾಡನ್ನ ಜನಗಳ ಮನಸ್ಸಿಗೆ ಮುಟ್ಟಿಸುವಂತ ತುಂಬಾ ಒಂದು ಪ್ರೀತಿಯ ಕಾರ್ಯಕಲ್ಪವನ್ನು ಮಾಡ್ತಾ ಇರುವಂತಹ ವಿವಿಧ ಭಾರತಿಗೆ ಸದಾ ಕಾಲ ನಾವೆಲ್ಲರೂ ಋಣಿಯಾಗಿರ್ತೀವಿ. ನಾನು ಯಾವಾಗಲೂ ಕೇಳ್ತಾ ಇರ್ತೀನಿ, ನೀವು ಕೇಳಿ.
1: ಸಮಯ 7:05. ಇನ್ನೀಗ ಪ್ರದೇಶ ಸಮಾಚಾರವನ್ನ ಕೇಳೋಣ. ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ

0: ಅಂತ ಮುಖ್ಯಾಂಶಗಳು. ಕಲಬುರಗಿ ಜಿಲ್ಲೆಯ ಮಹತ್ವದ ಎರಡು ನೀರಾವರಿ ಯೋಜನೆಗಳಿಗೆ ಸಚಿವ ಸಂಪುಟ ಒಪ್ಪಿಗೆ. ಪಿಎಂ ಕುಸುಮ್ ಸಿ ಯೋಜನೆ. ಚಿಕ್ಕಬಳ್ಳಾಪುರದ ಕೃಷಿಕ ನಾರಾಯಣಸ್ವಾಮಿ ಸೌರ ವಿದ್ಯುತ್ ಉತ್ಪಾದನೆಯಲ್ಲಿ ಮಾದರಿ. ಧಾರವಾಡದ ಕೃಷಿ ನವೋದ್ಯಮ ಪೋಷಣ ಕೇಂದ್ರ. ಕೇಂದ್ರ ಕೃಷಿ ಸಚಿವಾಲಯದಿಂದ 10 ಕೋಟಿ ರೂಪಾಯಿ ಪ್ರೋತ್ಸಾಹಧನ. ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿ. ನಾಡಿನಾದ್ಯಂತ ಸಂಭ್ರಮ, ಹಬ್ಬದ ಮೆರಗು. ಈಗ ವಾರ್ತೆಗಳ ವಿವರ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನಲ್ಲಿ ನಡೆದ ಸಚಿವ ಸಂಪುಟ ಸಭೆ ಕಲಬುರಗಿ ಜಿಲ್ಲೆಗೆ ಸಂಬಂಧಿಸಿದ ಒಟ್ಟು 105.20 ಕೋಟಿ ರೂಪಾಯಿ ಮೊತ್ತದ ಎರಡು ಮಹತ್ವದ ನೀರಾವರಿ ಯೋಜನೆಗಳಿಗೆ ಒಪ್ಪಿಗೆ ನೀಡಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯಿಸಿ, ಬೋರಿ ನದಿಯಿಂದ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ 12 ಕೆರೆಗಳಿಗೆ ನೀರು ತುಂಬಿಸುವ 56 ಕೋಟಿ ರೂಪಾಯಿ ಮೊತ್ತದ ಏತ ನೀರಾವರಿ ಯೋಜನೆ ಹಾಗೂ ಕಲಬುರಗಿ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಸಣ್ಣ ನೀರಾವರಿ ಹಾಗೂ ಜಲಸಂರಕ್ಷಣಾ ಕಾಮಗಾರಿಗಳನ್ನು ಕೈಗೊಳ್ಳಲು 49.20 ಕೋಟಿ ರೂಪಾಯಿ ಮೊತ್ತದ ಯೋಜನೆಯನ್ನು ಸಚಿವ ಸಂಪುಟ ಅನುಮೋದಿಸಿದೆ ಎಂದರು. ಮೈಸೂರು ದಸರಾ ಉತ್ಸವಕ್ಕೆ ದಕ್ಷಿಣ ಭಾರತದ ಎಲ್ಲ ಮುಖ್ಯಮಂತ್ರಿಗಳನ್ನು ಆಹ್ವಾನಿಸಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತೀರ್ಮಾನಿಸಿದ್ದಾರೆ. ಮೈಸೂರು ದಸರಾ ಆಯೋಜನೆಯ ಪ್ರಗತಿ ಪರಿಶೀಲನಾ ಸಭೆ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಕೇಂದ್ರ ರಕ್ಷಣಾ ಖಾತೆ ಸಚಿವರ ಜೊತೆ ಸಮಾಲೋಚಿಸಿ ಏರ್ ಶೋ, ಡ್ರೋನ್ ಪ್ರದರ್ಶನ, ಇಸ್ರೋ, ಡಿಆರ್ಡಿಒ ಸೇರಿದಂತೆ ನಾಡಿನ ಖ್ಯಾತ ಸಂಸ್ಥೆಗಳಿಂದ ಸ್ತಬ್ಧಚಿತ್ರ ಜಾಥಾ, ಕಲಾತಂಡಗಳಿಂದ ಪ್ರದರ್ಶನ ಏರ್ಪಡಿಸಲು ಸಭೆ ನಿರ್ಧರಿಸಿತು. ಪ್ರಧಾನಮಂತ್ರಿ ಕುಸುಮ್ ಸಿ ಯೋಜನೆ ಅಡಿ ಚಿಕ್ಕಬಳ್ಳಾಪುರದ ನಾರಾಯಣಸ್ವಾಮಿ ಅವರ 40 ಎಕರೆ ಜಮೀನು ಈಗ ಸಾವಿರಾರು ರೈತರ ಕೃಷಿ ಭೂಮಿಗೆ ವಿದ್ಯುತ್ ಪೂರೈಸಲು ನೆರವಾಗುತ್ತಿದೆ. ತಮ್ಮ ಜಮೀನನ್ನು ಸೌರ ಯೋಜನೆಗೆ ಗುತ್ತಿಗೆ ನೀಡುವ ಮೂಲಕ ಅವರು ಸ್ಥಿರ ಆದಾಯದ ಮೂಲವನ್ನು ಕಂಡುಕೊಂಡಿದ್ದಾರೆ. ಜೊತೆಗೆ 27 ಗ್ರಾಮಗಳ ಕೃಷಿ ಪಂಪ್ಸೆಟ್ಗಳಿಗೆ ಹಗಲಿನ ವೇಳೆಯಲ್ಲಿ ವಿದ್ಯುತ್ ಪೂರೈಕೆ ಕೊಡುಗೆ ನೀಡುತ್ತಿದ್ದಾರೆ ಎಂದು ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಐಐಟಿ ಧಾರವಾಡ ಭಾರತೀಯ ಪಾರಂಪರಿಕ ಜ್ಞಾನ ಪ್ರಣಾಳಿ ಸಮೂಹದ 3ನೇ ಅಂತಾರಾಷ್ಟೀಯ ಸಮ್ಮೇಳನವನ್ನು ನಾಳೆ ಮತ್ತು ನಾಡಿದ್ದು ಆಯೋಜಿಸಿದೆ ಎಂದು ಸಂಸ್ಥೆಯ ನಿರ್ದೇಶಕ ಪ್ರೊಫೆಸರ್ ವೆಂಕಪ್ಪಯ್ಯ ದೇಸಾಯಿ ತಿಳಿಸಿದ್ದಾರೆ. ಐಐಟಿ ಧಾರವಾಡದ ಭಾರತೀಯ ಜ್ಞಾನ ಪದ್ಧತಿಗಳ ಶ್ರೇಷ್ಠತಾ ಕೇಂದ್ರ, ಹೊಸದಿಲ್ಲಿಯ ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯ, ಅನುಸಂಧಾನ ರಾಷ್ಟೀಯ ಸಂಶೋಧನಾ ಪ್ರತಿಷ್ಠಾನ, ಕೇಂದ್ರ ಶಿಕ್ಷಣ ಸಚಿವಾಲಯದ ಭಾರತೀಯ ಜ್ಞಾನ ವ್ಯವಸ್ಥೆಗಳ ವಿಭಾಗದ ಸಹಯೋಗದಲ್ಲಿ ಈ ಕಾರ್ಯಾಗಾರ ನಡೆಯಲಿದೆ. ದೇಶದ ಖ್ಯಾತನಾಮ ವಿದ್ವಾಂಸರು ಪಾಲ್ಗೊಳ್ಳಲಿದ್ದಾರೆ ಎಂದರು. ಕೇಂದ್ರದ ಕೃಷಿ ಸಚಿವಾಲಯ ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೃಷಿ ನವೋದ್ಯಮ ಪೋಷಣ ಕೇಂದ್ರಕ್ಕೆ 10 ಕೋಟಿ ರೂಪಾಯಿ ಉತ್ತೇಜನ ನಿಧಿ ನೀಡಿದೆ. ರೈತರ ಆದಾಯ ಹೆಚ್ಚಿಸಲು ಕೃಷಿ ನವೋದ್ಯಮ ಪೋಷಣ ಕೇಂದ್ರ ಕೃಷಿ ಉದ್ಯಮಿಗಳಿಗೆ ಸೂಕ್ತ ಮಾರ್ಗದರ್ಶನ, ಆರ್ಥಿಕ ನೆರವು ಹಾಗೂ ತಾಂತ್ರಿಕ ನೆರವು ನೀಡುವ ಮೂಲಕ ಗ್ರಾಮೀಣ ಆರ್ಥಿಕತೆಗೆ ಹೊಸ ಚೈತನ್ಯ ನೀಡುತ್ತಿದೆ. ಕಬ್ಬಿನ ಹಾಲು ವರ್ಷಪೂರ್ತಿ ಕಾಯ್ದಿಡುವ ತಂತ್ರಜ್ಞಾನ, ಕತ್ತೆ ಹಾಲಿನ ಸೋಪು, ಸಜ್ಜೆ ಪೇಯ, ಹೀಗೆ 80ಕ್ಕೂ ಹೆಚ್ಚು ಕೃಷಿ ನವೋದ್ಯಮಗಳು 158 ಕೋಟಿ ರೂಪಾಯಿ ವಹಿವಾಟು ದಾಖಲಿಸಿವೆ. ಪ್ರದೇಶ ಸಮಾಚಾರಕ್ಕಾಗಿ ಈ ಕುರಿತು ಮಾಹಿತಿ ನೀಡಿದ್ದಾರೆ ಕೃಷಿ ನವೋದ್ಯಮ ಪೋಷಣ ಕೇಂದ್ರದ ಮುಖ್ಯಸ್ಥ ಡಾ ಎಸ್ಎಸ್ ಡೊಳ್ಳಿ.
1: ಕೃಷಿ ವಿಶ್ವವಿದ್ಯಾಲಯದಲ್ಲಿರುವಂತಹ ಕೃಷಿ ಸ್ಟಾರ್ಟ್ಅಪ್ ಭಾರತ ಸರ್ಕಾರದ ಕೃಷಿ ಮಂತ್ರಾಲಯದಿಂದ ಅನುಷ್ಠಾನ ಮಾಡಿರುವಂತಹ ಒಂದು ಯೋಜನೆ. ಕೃಷಿ ಸ್ಟಾರ್ಟ್ಅಪ್ಗಳಿಗೆ ಪ್ರೋತ್ಸಾಹ ಕೊಡುವಂತದ್ದು, ತಾಂತ್ರಿಕ ಸಹಾಯ ಮತ್ತು ಹಣ ಸಹಾಯ ನೀಡುವಂತಹ ಒಂದು ಯೋಜನೆ 2018-19 ಇಲ್ಲಿವರೆಗೆ ಕಾರ್ಯನಿರ್ವಹಿಸುತ್ತಾ ಬಂದಿದೆ. 168 ಸ್ಟಾರ್ಟ್ಅಪ್ಗಳಿಗೆ ಪ್ರೋತ್ಸಾಹ ನೀಡಿ ಅವು ಈಗ ತಮ್ಮ ಕಾರ್ಯನಿರ್ವಹಿಸ್ತಾ ಇದಾವೆ. ಎರಡು ತರಹದ ಸ್ಟಾರ್ಟ್ಅಪ್ಗಳನ್ನು ನಾವು ಸಾಮಾನ್ಯವಾಗಿ ಪ್ರೋತ್ಸಾಹ ಮಾಡ್ತೇವೆ. ಒಂದು ಐಡಿಯಾ, ಒಂದು ಕೃಷಿಯಲ್ಲಿರುವಂತಹ ಸಮಸ್ಯೆಗೆ ಒಂದು ಹೊಸ ಒಂದು ವಿನೂತನತೆ ಪ್ರಪೋಸಲ್ಗಳು, ಮತ್ತು ಇನ್ನೊಂದು ಸೀಡ್ ಸ್ಟೇಜ್ ಸ್ಟಾರ್ಟ್ಅಪ್ಸ್ ಸಸ್ಯಗಳಂತ ನಾವು ಅಂದ್ರೆ ಆಗಲೇ ಒಂದು ತಂತ್ರಜ್ಞಾನ ಒಂದು ಅವ್ರು ಕಂಡುಕೊಂಡಿರ್ತಾರೆ, ಅದನ್ನ ಮಾರುಕಟ್ಟೆಗೆ ತಂದು ಪ್ರಾರಂಭದಲ್ಲಿರುವಂತಹ ಹಂತದಲ್ಲಿರುವಂತಹ ಸ್ಟಾರ್ಟ್ಅಪ್ ಗಳಿಗೆ ಪ್ರೋತ್ಸಾಹ ನೀಡಿ ತಾಂತ್ರಿಕ ಹಾಗೂ ಹಣಕಾಸಿನ ಪ್ರೋತ್ಸಾಹ ನೀಡುವಂತಹ ಇನ್ನೊಂದು ಸ್ಟಾರ್ಟ್ಅಪ್ ಗಳು. ಇಲ್ಲಿವರೆಗೆ ನಾವು ಒಂದು 70 ಈ ಸೀಡ್ ಸ್ಟೇಜ್ ಸ್ಟಾರ್ಟ್ಅಪ್ ಗಳು, ಇನ್ನು ಸುಮಾರು ಒಂದು 80 ಪ್ರೀ ಸೀಡ್ ಸ್ಟಾರ್ಟ್ಅಪ್ ಗಳನ್ನ ಪ್ರೋತ್ಸಾಹ ಮಾಡಲಾಗಿದೆ. ಅದರಲ್ಲಿ ಸೀಡ್ಸ್

0: ಸ್ಟೇಜ್ ಅಲ್ಲಿ ಇರುವಂತಹ ಸ್ಟಾರ್ಟ್ಅಪ್ ಗಳು 158 ಕೋಟಿ ವ್ಯವಹಾರವನ್ನ ಇಲ್ಲಿವರೆಗೆ ಮಾಡಿದ್ದಾರೆ. 100 ಲಕ್ಷಕ್ಕೂ ಮೀರಿ ರೈತರನ್ನ ತಲುಪಿದ್ದಾರೆ ಮತ್ತು 1,000ಕ್ಕಿಂತಲೂ ಹೆಚ್ಚಿಗೆ ಉದ್ಯೋಗಗಳನ್ನ ಸೃಷ್ಟಿ ಮಾಡಿದ್ದಾರೆ. ಈ ಸ್ಟಾರ್ಟ್ಅಪ್ ಗಳಿಂದ ಬಂದಿರುವಂತಹ ತಂತ್ರಜ್ಞಾನಗಳಲ್ಲಿ ಸುಮಾರು 40 ಸ್ಟಾರ್ಟ್ಅಪ್ ಗಳಿಗೆ ಪೇಟೆಂಟ್ ಕೂಡ ದೊರಕಿದೆ.
1: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿ. ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯಂದು ವಿಜೃಂಭಣೆಯಿಂದ ಕೃಷ್ಣ ಜನ್ಮಾಷ್ಟಮಿ ಆಚರಿಸಲಾಗುತ್ತದೆ. ಬಾಲಕೃಷ್ಣನನ್ನು ಶೃಂಗರಿಸಿ ತೊಟ್ಟಿಲಲ್ಲಿ ತೂಗಿ ಮೃಷ್ಟಾನ್ನ ನೈವೇದ್ಯವನ್ನು ಸಮರ್ಪಿಸಲಾಗುತ್ತದೆ. ವೃಂದಾವನ, ಮಥುರಾ, ದ್ವಾರಕಾದ ಶ್ರೀಕೃಷ್ಣ ಮಂದಿರಗಳಲ್ಲಿ ಮುದ್ದು ಕೃಷ್ಣನ ಜನ್ಮದಿನವನ್ನು ಭಕ್ತಿಭಾವ ಮತ್ತು ಶ್ರದ್ಧೆಯಿಂದ ಆಚರಿಸಲಾಗುತ್ತಿದೆ. ಮಹಾರಾಷ್ಟ ಹಾಗೂ ತಮಿಳುನಾಡಿನಲ್ಲಿ ವಿಶೇಷ ಮೊಸರಿನ ಮಡಕೆಯನ್ನು ಒಡೆಯುವ ದಹಿ ಹಾಂಡಿ ಹಾಗೂ ಉರೈಡಿ ಸ್ಪರ್ಧೆಗಳು ನಡೆಯಲಿವೆ. ಶ್ರೀಕೃಷ್ಣ ಜನ್ಮೋತ್ಸವಕ್ಕೆ ಉಡುಪಿ ಸಜ್ಜಾಗಿದ್ದು ರಥಬೀದಿ ಹಾಗೂ ಶ್ರೀಕೃಷ್ಣ ಮಠದ ಸುತ್ತಮುತ್ತ ಹಬ್ಬದ ವಾತಾವರಣ ಕಳೆಗಟ್ಟಿದೆ. ಪರ್ಯಾಯ ಶಿರೂರು ಮಠದ ಆಶ್ರಯದಲ್ಲಿ ಈ ಬಾರಿ ವಿಜೃಂಭಣೆಯಿಂದ ಕೃಷ್ಣ ಜನ್ಮಾಷ್ಟಮಿ ಜರುಗಲಿದೆ. ಮಧ್ಯರಾತ್ರಿ 12:12 ಶ್ರೀಕೃಷ್ಣನಿಗೆ ಅರ್ಘ್ಯಪ್ರದಾನ ನೆರವೇರಿತು. ನಾಳೆ ರಥಬೀದಿಯ ವಿಶೇಷ ವೇದಿಕೆಯಲ್ಲಿ ಸಾಂಪ್ರದಾಯಿಕ ಮಲ್ಲಯುದ್ಧ ಪ್ರದರ್ಶನ ನಡೆಯಲಿದೆ. ರಾಜ್ಯದ ವಿವಿಧೆಡೆಯಿಂದ ಸಹಸ್ರಾರು ಭಕ್ತರು ಕನಕನ ಕಿಂಡಿಯ ಮೂಲಕ ಶ್ರೀಕೃಷ್ಣನ ದರ್ಶನಕ್ಕಾಗಿ ಉಡುಪಿಗೆ ಆಗಮಿಸಿದ್ದಾರೆ. ಗೋಸಲ ವಂಶಜರಿಂದ ಪ್ರತಿಷ್ಠಾಪಿತ ಐತಿಹಾಸಿಕ ಶ್ರೀ ವೇಣುಗೋಪಾಲಸ್ವಾಮಿ ದೇವಸ್ಥಾನದ ಜಾತ್ರೆ ಹಾಗೂ ಸ್ತಂಭಾರೋಹಣ ಯಾದಗಿರಿ ಜಿಲ್ಲೆ ಸುರಪುರದಲ್ಲಿ ಇಂದಿನಿಂದ 3 ದಿನಗಳ ಕಾಲ ವಿಜೃಂಭಣೆಯಿಂದ ನಡೆಯಲಿದೆ. ಶ್ರಾವಣ ಬಹುಳ ರೋಹಿಣಿ ನಕ್ಷತ್ರದಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಿಸುವ ಸಂಪ್ರದಾಯವಿದೆ. ಮೈಸೂರಿನ ನಂಜರಾಜ್ ಬಹದ್ದೂರ್ ಛತ್ರದಲ್ಲಿ ನಾಳೆ ಹಾಗೂ ನಾಡಿದ್ದು ದೇಸಿ ಸೊಪ್ಪಿನ ಮೇಳ ಆಯೋಜಿತವಾಗಿದೆ. ಹೆಗ್ಗಡದೇವನ ಕೋಟೆಯ ಕಾಡುಹಳ್ಳಿಯ ರೈತರ 25 ವಿಧದ ಸೊಪ್ಪುಗಳು, ಕನಕಪುರದ ಕೊಳಗೊಂಡನಹಳ್ಳಿ ಮಹಿಳಾ ಸಂಘದ ವಿಶೇಷ ಕಳಲೆ ಸಾಂಬಾರು ಮೇಳದ ಆಕರ್ಷಣೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಮೈಸೂರಿನ ಸಹಜ ಸಮೃದ್ಧದ ಹಾವೇರಿ ಜಿಲ್ಲೆ ಶಿಗ್ಗಾಂವ ತಾಲೂಕು ತಿಮ್ಮಾಪುರದ ಕ್ಷೇತ್ರ ಸಂಯೋಜಕಿ, ಕಳೆ ಹಾಗೂ ಸಾಗುವಳಿ ಮಾಡದ ಸೊಪ್ಪುಗಳ ಸಂರಕ್ಷಕಿ ನೀಲಮ್ಮ ಬರದೇಲಿ.
5: ಸಹಜ ಸಮೃದ್ಧ, ಯೂಸಿಂಗ್ ಡೈವರ್ಸಿಟಿ ಹಾಗೂ ಮೈಸೂರಿನ ಜೆಎಸ್ಎಸ್ ಕೃಷಿ ವಿಜ್ಞಾನ ಕೇಂದ್ರ ಇವರ ಸಹಯೋಗದಲ್ಲಿ ಸೊಪ್ಪು ಮೇಳ ಆಯೋಜನೆಗೊಂಡಿದೆ. ಸೆಪ್ಟೆಂಬರ್ 5 ಮತ್ತು 6 ತಾರೀಕು ಮೈಸೂರಿನ ನಂಜರಾಜ ಬಹದ್ದೂರ್ ಛತ್ರದಲ್ಲಿ ನಡೆಯಲಿರುವ ಈ ಮೇಳದಲ್ಲಿ 150ಕ್ಕೂ ಅಧಿಕ ವೈವಿಧ್ಯಮಯ ಸೊಪ್ಪುಗಳ ಪ್ರದರ್ಶನ ಮತ್ತು ಮಾರಾಟ ನಡೆಯಲಿದೆ. ಈ ಮೇಳದಲ್ಲಿ ಮುರುಳೀಧರ್ ಗುಂಗುರ್ಮಳೆ ಇವರು ಅಜ್ಜಿಯ ಮಡಿಲು ಸೊಪ್ಪಿನ ಕಡಲು ತರಬೇತಿಯನ್ನು ನೀಡಲಿದ್ದಾರೆ. ಹಾಗೆಯೇ ಕಳೆ ಸಸ್ಯಗಳ ಬಗ್ಗೆ ಅಪಾರ ಅನುಭವವಿರುವ ಶ್ರೀವತ್ಸ ಅವರು ಅವುಗಳ ಉಪಯುಕ್ತತೆ ಬಗ್ಗೆ ಮಾಹಿತಿ ಹಂಚಲಿದ್ದಾರೆ. ಬಹಳ ಮುಖ್ಯವಾಗಿ ನೈಸರ್ಗಿಕ ಸೊಪ್ಪುಗಳ ಬಗ್ಗೆ ವಿಶೇಷ ಜ್ಞಾನ ಹೊಂದಿರುವ ಶಿಕ್ಕಾವ್ ತಾಲೂಕಿನ ತಿಮ್ಮಾಪುರದ ನೀಲಮ್ಮ ತಮ್ಮ ಜ್ಞಾನದ ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ಸೊಪ್ಪುಗಳ ಬಗ್ಗೆ ತಿಳಿಯಲು, ಸೊಪ್ಪುಗಳ ವಿವಿಧ ಅಡುಗೆಗಳನ್ನು ಸವಿಯಲು ಹಾಗೂ ರೈತರ ಅನುಭವಗಳನ್ನು ಆಲಿಸಲು ಇದೊಂದು ಸದಾವಕಾಶ. ದಯವಿಟ್ಟು ಭೇಟಿ ನೀಡಿ.
1: ಶಿಕ್ಷಕರ ದಿನಾಚರಣೆ ಪೂರ್ವಭಾವಿಯಾಗಿ ಬೆಳಗಾವಿ ಜಿಲ್ಲೆಯ ಎಲ್ಲ ತಾಲೂಕುಗಳ 23 ಸ್ಥಳಗಳಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು. ಬೆಳಗಾವಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಪ್ರಾದೇಶಿಕ ಆಯುಕ್ತರಾದ ಕೆಎಂ ಜಾನಕಿ ರಕ್ತದಾನ ಶಿಬಿರಕ್ಕೆ ಚಾಲನೆ ನೀಡಿದರು. ಜಿಲ್ಲಾ ಪಂಚಾಯಿತಿ ಸಿಇಒ ರಾಹುಲ್ ಶಿಂಧೆ ಮಾಹಿತಿ ನೀಡಿ 4,634 ಯುನಿಟ್ ರಕ್ತ ಸಂಗ್ರಹಿಸಲಾಗಿದೆ ಎಂದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಲಬುರಗಿ ಜಿಲ್ಲೆಯ ಮಹತ್ವದ 2 ನೀರಾವರಿ ಯೋಜನೆಗಳಿಗೆ ಸಚಿವ ಸಂಪುಟ ಒಪ್ಪಿಗೆ. ಪಿಎಂ ಕುಸುಮ್ ಸಿ ಯೋಜನೆ, ಚಿಕ್ಕಬಳ್ಳಾಪುರದ ಕೃಷಿಕ ನಾರಾಯಣಸ್ವಾಮಿ ಸೌರವಿದ್ಯುತ್ ಉತ್ಪಾದನೆಯಲ್ಲಿ ಮಾದರಿ. ಧಾರವಾಡದ

0: ಕೃಷಿ ನವೋದ್ಯಮ ಪೋಷಣ ಕೇಂದ್ರ ಕೃಷಿ ಸಚಿವಾಲಯದಿಂದ 10 ಕೋಟಿ ರೂಪಾಯಿ ಪ್ರೋತ್ಸಾಹಧನ. ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿ, ನಾಡಿನಾದ್ಯಂತ ಸಂಭ್ರಮ, ಹಬ್ಬದ ಮೆರಗು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಶುಕ್ರವಾರ ಬೆಳಗಿನ 7:15:50 ಸಮಯ. 102.9 FM ವಿವಿಧ ಭಾರತಿಗೆ ಕಿವಿಯಾಗಿದ್ದೀರಿ. ಇನ್ನೀಗ ಕೇಳಿ ಶುಭೋದಯ ಕರ್ನಾಟಕ. ವಿವಿಧ ಭಾರತಿಯ ಪ್ರಸಾರಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಕೇಳೋಣ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಕನ್ನಡ ರತ್ನ ಭಂಡಾರ, ಭಾವಗೀತೆ ಹಾಗೂ ಚಿತ್ರಗೀತೆಗಳು 9:00 ಮಾತು, ಮಾಹಿತಿ, ಮನರಂಜನೆಯ ಭರಪೂರ ಕೊಡುಗೆ ವಿವಿಧ ಭಾರತಿಯಲ್ಲಿ.
2: ಕನ್ನಡ ರತ್ನ ಭಂಡಾರ. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಚಿಂತಲಪಲ್ಲಿ ವೆಂಕಟರಾವ್. ಕರ್ನಾಟಕದ ಸಂಗೀತ ವಿದ್ವಾಂಸರ ಪರಂಪರೆಯನ್ನ ಗಮನಿಸುವಾಗ ಕಂಡುಬರುವ ಮಹಾನ್ ವಿದ್ವಾಂಸರು ಚಿಂತಲಪಲ್ಲಿ ವೆಂಕಟರಾಯರು. ಸೌಜನ್ಯ, ಸರಳತೆಯ ಮೂರ್ತಿ. ಅವರು ದೇವರ ನಾಮಗಳನ್ನ ಹಾಡುತ್ತಿದ್ರೆ ಗಂಟೆಗಟ್ಟಲೆ ಅಭಿಮಾನಿಗಳು ಕೇಳುತ್ತಿದ್ರು. ಶಿಷ್ಯಂದಿರನ್ನು ಬೆಳೆಸಿದರು. ಸಂಗೀತದಲ್ಲಿ ಅಗ್ರಸ್ಥಾನದಲ್ಲಿ ಇದ್ದವರು ಚಿಂತಲಪಲ್ಲಿ ವೆಂಕಟರಾವ್ ಅವರು. ಚಿಂತಲಪಲ್ಲಿ ಎಂದೇ ಖ್ಯಾತರು.
3: ಆವಾಗ ನಿರ್ಮಲು ಸ್ವರ ಹಾಡೋದಿಲ್ಲ, ಬರೀ ಕೀರ್ತನೆ, ರಾಗ ಹಾಡಿ, ಕೀರ್ತನೆ ಹಾಡಿ, ಮಠ ಸ್ವಾಮಿ ದಯಿಸ್ಕೊಂಡು ಮನಸ್ಸು ಚೆನ್ನಾಗಿ ಆ ಭಾವನೆಯಿಂದ ಹಾಡೋ ಪಡಿಸಿತ್ತು. ಭಾವ ಬೇಕು ಅದಕ್ಕೆ. ಮಿಕ್ಕಿನ ಪಲ್ಲವಿ ಗಿರ್ವಿ ಹಾಡಿದಾಗ ಅವಾಗ ಕಾರ್ವೇ ಗಿರ್ಬೇಕು, ನೆರವು ಗಿರುಗಳು ಮಾಡಿಕೊಂಡು ಅದಕ್ಕೆ ಬೇಕಾದ ಕೆಲಸ ಮಾಡ್ತೀವಿ. ಕೀರ್ತನೆ ಹೆಚ್ಚೆಲ್ಲ ಮಾಡ್ತಾ ಇರಲಿಲ್ಲ, ಕೀರ್ತನೆ ಹೆಚ್ಚಾಗಿ ಹಾಡ್ತಾಲೂ ಇರಲಿಲ್ಲ. ಲಯಕ್ಕೆ ಅಂದರೆ ಭಾವಕ್ಕೆ ಅನುಗುಣ್ಯವಾದ ಲಯದಿಂದ ಆ ಭಾವ ಪೋಷಣೆ ಮಾಡ್ತಾಯಿದ್ರು. ಭಾವಕ್ಕೆ ಹೆಚ್ಚು ಪ್ರಾಶಸ್ತ್ಯ ಇರಬೇಕು, ಲಯ ಬಿಡಬಾರ್ದು. ಆ ಲಯ ಭಾವನ ಅನುಸರಿಸ್ಕೊಂಡಿರ್ಬೇಕಾದ್ರೆ ಈ ಗಂಡಿ ಸಂಬಂಧವಾದ ಲೆಕ್ಕಗಳು ಆವಾಗ ಅಷ್ಟು ಇರಲಿಲ್ಲ. ಹೇಳಿದ್ರೂ ಲಯಕ್ಕೆ ಅನುಸರಿಸ್ಕೊಂಡು ಭಾವಕ್ಕೆ ಇಡಬಾರ್ದು. ಮುಖ್ಯವಾದ ಸಂಗೀತಕ್ಕೆ ಬೇಕಾದ ಭಾವ, ಭಾವಕ್ಕೆ ಬೇಕಾದ ಸಾಹಿತ್ಯವನ್ನು ಪಾಲನೆ ಮಾಡಿಕೊಂಡು, ಅರ್ಥ ಮಾಡಿಕೊಂಡು ಆ ಸಾಹಿತ್ಯವನ್ನು ಪಾಲನೆ ಮಾಡಿಕೊಂಡು ಭಕ್ತಿಯಿಂದ ಭಾವದಿಂದ ಹಾಡಬೇಕು. ಒಂದು ಕಚೇರಿ ಈ ಸಭಾ ಕಚೇರಿಯಲ್ಲಿ ಏನೋ ಅದಕ್ಕೆ ಟೈಮ್ ಇಟ್ಕೊಂಡಿರೋರು. ಮಿಕ್ಕಿನಂತೆ ಬೆಳಗಿನ ಜಾವ ಆಗೋತಿ, 3 ಗಂಟೆ ಆಯಿತು, 4 ಗಂಟೆ ಲೆಕ್ಕವೇ ಇರಲಿ, ಎಷ್ಟು ತಾವು ಜನಗಳು ಕೇಳ್ತಾ ಇದ್ರು. ಆವಾಗಿನ ಕಾಲದಲ್ಲೇ ಆಗಿತ್ತು, 1,000 ಜನ ಇಲ್ಲ, 2,000 ಜನ ಕೂತ್ಕೊಂಬರು. ಆವಾಗಿನ ಶುಚಿಗಳೇ ಬೇರೆ. ಆಗಿನ ಶುಚಿ ಹೇಗೆ ಅಂದರೆ ತಂಬೂರಿಗೆ ಮ್ಯಾಲೆ ಕುದುರೆ ಬಂದಿರೋದು, ಅದನ್ನು ಎಳೆದು ಬಿಡೋದು. ಎಲ್ಲಿಗಂದಲ್ಲಿ ಶುಚಿ ಇತ್ತು ಆ ಶುಚಿ ಯಾವಾಗ ಆ ಟೈಮ್ ಅವತ್ತಿನ ದಿನಕ್ಕೆ ಶಾರೀರಿಕ ಯಾವ ಶುಚಿ ಆ ಶುಚಿ ಇಟ್ಕೊಂಡು ಹಾಡೋ ಪದ್ಧತಿ ಇತ್ತು. ಆ ಮೈಕು ಇಲ್ಲ, ಏನೂ ಇಲ್ಲ, 1,000 ಜನ ಕೇಳ್ತಾ ಇದ್ರು ಸ್ವಾಮಿ.
4: ಭೈರವಿ ಅಂತ ಹೇಳಿದ್ರಿ, ಆ ಭೈರವಿ ಕೊಂಚ ಆಗಿನ ಕಾಲದಲ್ಲಿ ಭೈರವಿ ಯಾವ ಮಟ್ಟದಲ್ಲಿ ಇತ್ತು ಅಂತ ಸ್ವಲ್ಪ ನಾವು ತಿಳ್ಕೊಳ್ಳೋಣ.
3: ವಯಸ್ಸಾಗಿದೆ, ನಾನು ಹಾಡಿದ್ರೆ ಅಷ್ಟು ಚೆನ್ನಾಗಿತ್ತು ಇಲ್ವೋ ನಂಗೆ ತಿಳಿದು ಹಾಡಿ.

0: ಚಿಂತಲಪಲ್ಲಿ ಶೈಲಿ ಅಂತಾನೆ ನಾವು ಇವತ್ತು ಕರ್ನಾಟಕ ಸಂಗೀತದಲ್ಲಿ ಕೇಳ್ತೇವೆ. ಚಿಂತಲಪಲ್ಲಿ ವೆಂಕಟರಾವ್ ಅವರ ಗಾಯನದ ಸಣ್ಣ ಝಲಕ್ ಮತ್ತು ಧ್ವನಿಯನ್ನು ಆಲಿಸಿದಿರಿ ಇವತ್ತಿನ ಕನ್ನಡ ರತ್ನ ಭಂಡಾರದಲ್ಲಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
1: ಸರ್ವೋದಯವಾಗಲಿ ಸರ್ವರಲಿ.
2: ಈ ಸಂಜೆ 6:55 ಕ್ಕೆ ಕನ್ನಡ ರತ್ನ ಭಂಡಾರ

ಕಾರ್ಯಕ್ರಮದಲ್ಲಿ ಚಿಂತಲಪಲ್ಲಿ ವೆಂಕಟರಾವ್ ಅವರ ಮಾತುಗಳನ್ನು ಕೇಳಬಹುದು. 102.9 ಎಫ್ಎಂ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಇನ್ನೀಗ ಭಾವಗೀತೆಗಳನ್ನ ಕೇಳಿ. ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ಕವಿತೆ, ಶಿವಮೊಗ್ಗ ಸುಬ್ಬಣ್ಣ ಅವರ ಹಾಡುಗಾರಿಕೆ.

0: ಭಾವಗೀತೆಗಳ ಕಾರ್ಯಕ್ರಮದಲ್ಲಿ, ಅದರಲ್ಲೂ ವಿಶೇಷವಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಂದರ್ಭದಲ್ಲಿ ಕೃಷ್ಣನ ಮೇಲೆ ಬರೆದಂತಹ ಎರಡು ಹಾಡುಗಳನ್ನು ನಾವು ಕೇಳಿದ್ವಿ. ಇತ್ತಾನೆ ಪೂತಿನಾ ಅವರ ರಚನೆಯನ್ನು ಸಹನಾ ಸತ್ಯಪ್ರಕಾಶ್ ಅವರ ಧ್ವನಿಯಲ್ಲಿ ಕೇಳಿದ್ವಿ. ಹಾಡಿಗೆ ಸಂಗೀತ ಸಂಯೋಜನೆಯನ್ನು ಮಾಡಿದರು ಉಪಾಸನಾ ಮೋಹನ್. ವಿವಿಧ ಭಾರತಿ ಕೇಂದ್ರಕ್ಕೆ ಕಾರ್ಯಕ್ರಮಗಳನ್ನು ಕೇಳ್ತಾ ನೀವೆಲ್ಲರೂ ಬೆಳಗ್ಗೆಯಿಂದ ಶುಭೋದಯ, ಗುಡ್ ಮಾರ್ನಿಂಗ್, ಜೊತೆಗೆ ವಿಶೇಷವಾಗಿ ಶ್ರೀಕೃಷ್ಣನ ಜನ್ಮಾಷ್ಟಮಿ ಸಂದರ್ಭದಲ್ಲಿ ಶುಭಾಶಯಗಳನ್ನು ಹೇಳಿದ್ದೀರಿ. ಯಾರೊಬ್ಬರು ಅಂದರೆ ಅಚಿಂತ್ಯ ಆದ್ಯ ಗಂಗಮ್ಮ ಶೀಲಾ ರಾಜೇಶ್ ಜಾವಗಲ್ನಿಂದ ಹೇಳ್ತಾ ಇದ್ರೆ, ಕೃಷ್ಣನ ಸಂದೇಶವನ್ನು ಬದುಕಿನಲ್ಲಿ ಅಳವಡಿಸಿಕೊಂಡು ಬದುಕಿದರೆ ಬದುಕು ಎಷ್ಟೊಂದು ಚಂದ ಅಂತ. ಮತ್ತೊಬ್ಬರು ಹೇಳ್ತಾ ಇದ್ದಾರೆ ವರಲಕ್ಷ್ಮಿ ಪೀಣ್ಯದಿಂದ, ಜಗನ್ ನಿಯಾಮಕ ವಾಸುದೇವ ದೇವಕಿ ನಂದನ ಯಶೋದೆಯ ಕಂದ, ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಎಲ್ಲರಿಗೂ ಕೂಡ, ಒಳಿತನ್ನು ಉಂಟು ಮಾಡಲಿ, ನಾದೋಪಾಸನೆಯಲ್ಲಿ ಕಾರ್ಯಕ್ರಮ ಬಹಳ ಸೊಗಸಾಗಿ ಮೂಡಿಬಂತು ಅಂತ ಹೇಳಿದ್ದೀರಿ. ಹಾಗೆಯೇ ಬೈಲಹೊಂಗಲದಿಂದ ಶ್ರೀಕಾಂತ್ ಕಮಲಾ ಬೆಟಗೇರಿ, ಜನ್ಮಾಷ್ಟಮಿಯ ಈ ದಿನ ಬೆಣ್ಣೆ ಕಳ್ಳ ಕೃಷ್ಣನ ಹಾಡುಗಳನ್ನು ಕೇಳಿ ತುಂಬಾ ಖುಷಿಯಾಯಿತು ಅಂತ ಹೇಳಿದಿರಿ. ಎಲ್ಲರೂ ಕೂಡ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀರಿ. ಹೌದು, ಎಲ್ಲರಿಗೂ ಕೂಡ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ಹೇಳೋಣ. ಅಂದರೆ ವೇಣು, ವಂಶಿ, ಮುರಳಿ ಅನ್ನುವ ಹೆಸರಿನಿಂದ ಕೂಡ ಕೃಷ್ಣನನ್ನು ಕರಿತೇವೆ. ವೇಣುಗೋಪಾಲ, ಮುರಳೀಧರ, ವಂಶೀಧರ, ಇದೆಲ್ಲ ಕೃಷ್ಣನ ಕೊಳಲಿಗೆ ಇರುವಂತಹ ಹೆಸರು.
1: ಕೇಳ್ರಪ್ಪ, ಕೇಳಿ ಎಲ್ರು ಜಾಗೃತರಾಗಿ.
2: ಹನಿ ನೀರನ್ನು ವ್ಯರ್ಥ ಪೋಲು ಮಾಡಬೇಡಿ.
1: ನೀರನ್ನು ಬಳಸುವಷ್ಟೇ ಕಾಳಜಿ ಅದರ ಪುನರ್ಬಳಕೆ ಬಗೆಗೂ ಇರಲಿ.
3: ಕೇಳ್ರಪ್ಪ, ಕೇಳಿ.
2: ನೀರನ್ನು ಎಚ್ಚರದಿಂದ ಬಳಸಿ.
1: ಹನಿ ನೀರು ಬಂಗಾರ.
0: ಕಾರ್ಯಕ್ರಮಗಳಿಗೆ ಸಂದೇಶವನ್ನು ಕಳಿಸಿದರೆ ಶ್ರದತ್ ಮುಳೆ ನೇತಾಜಿ ರಸ್ತೆ ನ್ಯಾಮತಿಯಿಂದ, ಗಂಗಾವತಿ ಈರಣ್ಣ ಕಿಷ್ಕಿಂದ ನಗರ, ಇಲ್ಲಿಂದ ವಿಜಯಶ್ರೀ ಅವರ ಸಂದೇಶ ಬಂದಿದೆ. ಹೊನ್ನೂರಲ್ಲಿ ಅವರು ಗುಡ್ ಮಾರ್ನಿಂಗ್ ಅಂತ ಹೇಳಿದರೆ, ಬೋಪ ವೆಂಕಟೇಶ್ ಅವರು ಜನ್ಮಾಷ್ಟಮಿಯ ಶುಭಾಶಯಗಳನ್ನು ಹೇಳಿದರೆ, ಕೌಸಲ್ಯ ಅವರು ಬನಶಂಕರಿಯಿಂದ, ರಾಜಾಜಿನಗರದ ಸುಜಾತ, ಗಣೇಶ, ಲಿಖಿತ, ಯತೀಶ್, ಅಜಯ್, ಲೀಲಾ, ಪೂಜಾ, ವಿಸ್ಮಯ, ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ, ಕೊಮಲಾರಾಮು ಶಿವರಾಮ್ ಕಾರಂತ ನಗರ ಬಾಗಲಕೋಟೆ ಜಿಲ್ಲೆ ಬನಹಟ್ಟಿಯ, ದೀಪಾ ಮಹಾದೇವ್ ಗುಮ್ಮಟಿ ಅಂಕುಶ್ ಇವರೆಲ್ಲರೂ ಕೂಡ, ಕೆಂಪಣ್ಣ ವಾಡಪ್ಪಗೋಳ ಇವರು ಶಿವಗಂಗಾ ಹೆಬ್ಬಾಳದಿಂದ ಗೋಕಾಕ್ ತಾಲೂಕು ಬೈರನಟ್ಟಿಯ, ದೇವರಾಜ್ ಧನುಷ್ ರಾಜಶ್ರೀ ಪುಂಡಲೀಕ ಸಿದ್ದಲಿಂಗವ್ವ ಕಿಲಾರಿ ಮನೆಯವರು ಇವರು ಕೂಡ ಗುಡ್ ಮಾರ್ನಿಂಗ್, ಹಾಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ತಿಳಿಸಿದ್ದೀರಿ. ಶಿವಯ್ಯ ಜೆ ಪಿ ನಗರ ಮೈಸೂರಿನಿಂದ, ಮತ್ತು ಕವಿತಾ ಶ್ರೀನಿವಾಸ್ ಧಾರವಾಡದಿಂದ, ಚಂದುಲಾಲ್ ಅವರು ಕಲಬುರಗಿಯಿಂದ, ಅಕ್ಷಯ ಪಾರ್ಕ್ ಗೋಕುಲ ಹುಬ್ಬಳ್ಳಿ ಇಲ್ಲಿಂದ, ಹನುಮಂತಪ್ಪ ಹುಲ್ಗಮ್ಮನವರ್, ಮತ್ತು ಭಾಗ್ಯಲಕ್ಷ್ಮಿ ಅವರು ರಾಜಾಜಿನಗರದಿಂದ ವಿವಿಧ ಭಾರತಿಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ಪ್ರೇಮಾ ಮಂಜುಳ ಅಂತ ಇದೆ ಹೆಸರನ್ನು ನೀವು ಕಳಿಸಿಲ್ಲ, ಪ್ರಶಾಂತ್ ಸ್ನೇಹ ಆರ್ಯನ್ ಧೀಮಂತ್ ಮಯೂರ್ ನಗರ ತುಮಕೂರಿನಿಂದ, ಮೈಸೂರಿನಿಂದ ಮಂಗಳ ಅವರ ಸಂದೇಶ ಬಂದಿದೆ, ಸ್ವರೂಪ್ ಲೋಕೇಶ್ ಕುಣಿಗಲ್ನಿಂದ, ಹೇಮಾ ಶಶಿಕುಮಾರ್ ಚಿತ್ರದುರ್ಗದಿಂದ, ಪೂರ್ಣಿಮಾ ರಾಘವೇಂದ್ರ ಕುಂದಾಪುರದಿಂದ, ಇಂಡಿ ಹಿಂಗಣಿ ಚಿದಾನಂದ ಕಲ್ಯಾಣ ಪತ್ತಾರ. ಅಂದರೆ ಇವರೆಲ್ಲರೂ ಹೇಳ್ತಾ ಇರೋದೇನಂದರೆ ಶುಭೋದಯ, ಗುಡ್ ಮಾರ್ನಿಂಗ್, ಆಮೇಲೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರದಲ್ಲಿ ಹಾಡುಗಳು, ಹಾಡುಗಳ ಜೊತೆಗೆ ಕೃಷ್ಣನ ಕುರಿತಾದಂತಹ ಮಾತು ಮಾಹಿತಿ ಎಲ್ಲವೂ ಕೂಡ ಸೊಗಸಾಗಿತ್ತು ಅಂತ ಹೇಳ್ತಾ ಇದ್ದೀರಿ. ನಾಗರತ್ನ ಅವರು ರಾಜಾಜಿನಗರದಿಂದ ಮೆಸೇಜ್ ಮಾಡಿದರೆ, ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ಧನ್ನಿ, ಕೃಷ್ಣನ ಜೀವನ ಹಾಗೆ ಹಾಡುಗಳು ಬಹಳ ಸಕಾಲಿಕವಾಗಿತ್ತು ಅಂತ ಹೇಳಿದರೆ, ನಾಗರಾಜ್ ಕೊಡೇಕಲ್ ಗಂಗಾವತಿಯಿಂದ ಜನ್ಮಾಷ್ಟಮಿಯ ಶುಭಾಶಯಗಳು, ನಾವು ವಿವಿಧ ಭಾರತಿ ಜೊತೆಯಾಗಿದ್ದೇವೆ ಅಂತ ಹೇಳ್ತಾ ಇದ್ರೆ, ಆದೇಶ್ ಜೈನ್, ಅಭಿನಂದನ್ ಜೈನ್ ನಲ್ಲೂರು ಕಾರ್ಕಳ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ತಿಳಿಸಿದ್ದೀರಿ. ಚಂದ್ರಮತಿ ಪ್ರಕಾಶ್ ಅವರು ರಾಜಾಜಿನಗರದಿಂದ, ಗೀತಾ ಜೋಶಿ ಒಂದಕ್ಕಿಂತ ಒಂದು ಚಂದದ ಹಾಡುಗಳು, ಭೀಮಸೇನ್ ಜೋಶಿ ಇವರ ಯಾದವ ನೀವ ಹಾಡು, ಈ ಎಲ್ಲ ಕಾರ್ಯಕ್ರಮಗಳನ್ನು ಕೇಳಿ ಕಿವಿಗಳು ಪಾವನವಾದವು ಅಂತ ಹೇಳಿದಿರಾ. ಈಗ ಸಮಯ 7:35, ನಾವು ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳಿ ಮತ್ತೆ ನಮ್ಮ ಕಾರ್ಯಕ್ರಮ ಮುಂದುವರಿಯುತ್ತೆ.
4: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಶ್ರೀಹರಿಕೋಟಾದಿಂದ ಭೂಸ್ಥಿರ ಕಕ್ಷೆಗೆ ಭಾರತದ ಮೊದಲ ಇಮೇಜಿಂಗ್ ಉಪಗ್ರಹ EOS-05 ಯಶಸ್ವಿ ಉಡಾವಣೆ. ವಿದೇಶಿ ದೇಣಿಗೆ ನಿಯಂತ್ರಣ ತಿದ್ದುಪಡಿ ವಿಧೇಯಕ, 31 ಸದಸ್ಯರ ಜಂಟಿ ಸಂಸದೀಯ ಸಮಿತಿ ರಚನೆ. ನವದೆಹಲಿಯಲ್ಲಿ ಇಂದಿನಿಂದ ಬ್ರಿಕ್ಸ್ ಮುಖ್ಯ ನ್ಯಾಯಮೂರ್ತಿಗಳ ಶೃಂಗಸಭೆ ಆಯೋಜನೆ. ಮಹಿಳಾ ಟಿ20 ಏಷ್ಯಾ ಕಪ್ ಕ್ರಿಕೆಟ್, ಹಾಂಕಾಂಗ್ ವಿರುದ್ದ ಗೆಲುವು ಸಾಧಿಸಿ ಸೆಮಿಫೈನಲ್ಗೆ ಲಗ್ಗೆ ಇಟ್ಟ ಭಾರತ. ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಕ್ವಾರ್ಟರ್ ಫೈನಲ್ನಲ್ಲಿಂದು ಭಾರತದ ಕಿಡಂಬಿ ಶ್ರೀಕಾಂತ್ ಸಾತ್ವಿಕ್ ಚಿರಾಗ್ ಜೋಡಿ ಕಣದಲ್ಲಿ. ವಾರ್ತೆಗಳ ವಿವರ. ಶ್ರೀಹರಿಕೋಟದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಇಂದು ಮುಂಜಾನೆ GSLV ರಾಕೆಟ್ ಮೂಲಕ ಭೂಸ್ಥಿರ ಕಕ್ಷೆಗೆ ಭಾರತದ ಮೊದಲ ಇಮೇಜಿಂಗ್ ಉಪಗ್ರಹ EOS-05 ಅನ್ನು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಯಶಸ್ವಿಯಾಗಿ ಉಡಾವಣೆ ಮಾಡಿದೆ. ಅತ್ಯಾಧುನಿಕ ಭೂ ವೀಕ್ಷಣಾ ಉಪಗ್ರಹವಾದ ಇದನ್ನು GSLV F-17 ರಾಕೆಟ್ ಉಡಾವಣೆಯಾದ ಸುಮಾರು 18 ನಿಮಿಷಗಳ ನಂತರ ಉಪ ಭೂಸ್ಥಿರ ಕಕ್ಷೆಗೆ ನಿಖರವಾಗಿ ತಲುಪಿಸಿದೆ ಎಂದು ಇಸ್ರೋ ತಿಳಿಸಿದೆ. 27 ಗಂಟೆಗಳ ಕ್ಷಣಗಣನೆಯ ನಂತರ 2367 ಕೆಜಿ ತೂಕದ ಈ ಉಪಗ್ರಹವನ್ನು ಹೊತ್ತ ರಾಕೆಟ್ ಎರಡನೇ ಉಡಾವಣಾ ವೇದಿಕೆಯಿಂದ ಮುಂಜಾನೆ 2:55 ಯಶಸ್ವಿಯಾಗಿ ಆಗಸಕ್ಕೆ ಜಿಗಿಯಿತು. ಈ ನೂತನ ಇಮೇಜಿಂಗ್ ಉಪಗ್ರಹ ಭೂಮಿಯ ನೈಜ ಸಮಯದ ಚಿತ್ರಣವನ್ನು ನೀಡಲಿದ್ದು ಕೃಷಿ ವಲಯದ ಪ್ರಗತಿ ಹಾಗೂ ಪ್ರಕೃತಿ ವಿಕೋಪ ನಿರ್ವಹಣೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ದೇಶಕ್ಕೆ ಹೆಚ್ಚಿನ ನೆರವನ್ನು ನೀಡಲಿದೆ. ಈ ಉಡಾವಣೆ ಬಳಿಕ ಮಾತನಾಡಿದ ಇಸ್ರೋ ಅಧ್ಯಕ್ಷ ವಿ ನಾರಾಯಣನ್, ಈ ಯಶಸ್ವಿ ಯೋಜನೆಯು ಭಾರತದ ಭೂ ವೀಕ್ಷಣಾ ಸಾಮರ್ಥ್ಯವನ್ನು ಮತ್ತಷ್ಟು ಬಲಪಡಿಸಲಿದ್ದು ದೇಶದ ಬಾಹ್ಯಾಕಾಶ ಆಧಾರಿತ ಸೇವೆಗಳನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ತಲುಪಿಸಲು ಸಹಕಾರಿಯಾಗಲಿದೆ. ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಇನ್ನೂ 6 ಉಡಾವಣೆಗಳನ್ನು ಕಾರ್ಯಗತಗೊಳಿಸಲು ಯೋಜಿಸಲಾಗಿದೆ ಎಂದು ತಿಳಿಸಿದ್ದಾರೆ. ವಿದೇಶಿ ದೇಣಿಗೆ ನಿಯಂತ್ರಣ ತಿದ್ದುಪಡಿ ವಿಧೇಯಕ 2026 ಪರಿಶೀಲನೆಗಾಗಿ ಕೇಂದ್ರ ಸರ್ಕಾರ 31 ಸದಸ್ಯರ ಜಂಟಿ ಸಂಸದೀಯ ಸಮಿತಿಯನ್ನು ರಚಿಸಿದೆ. ಲೋಕಸಭಾ ಸಂಸದ ಸಂಜಯ್ ಜೈಸ್ವಾಲ್ ಅವರು ಈ ಸಮಿತಿಯ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಲೋಕಸಭೆಯಿಂದ ಭರ್ತೃಹರಿ ಮಹತಾಬ್, ತೇಜಸ್ವಿ ಸೂರ್ಯ, ನಿಶಿಕಾಂತ್ ದುಬೆ, ಎ ರಾಜ ಮತ್ತು ಸುಪ್ರಿಯಾ ಸುಳೆ ಪ್ರಮುಖ ಸದಸ್ಯರಾಗಿದ್ದರೆ ರಾಜ್ಯಸಭೆಯಿಂದ ಹರ್ಷವರ್ಧನ್ ಶೃಂಗ್ಲಾ, ಸಂಜಯ್ ಕುಮಾರ್ ಝಾ, ಪ್ರಫುಲ್ ಪಟೇಲ್ ಮತ್ತು ಮೇನಕಾ ಗುರುಸ್ವಾಮಿ ಅವರನ್ನು ಸಮಿತಿಗೆ ಸೇರ್ಪಡೆಗೊಳಿಸಲಾಗಿದೆ. ವಿದೇಶಿ ದೇಣಿಗೆ ನಿಯಂತ್ರಣ ಕಾಯ್ದೆ 2010 ತಿದ್ದುಪಡಿ ತರುವ ಉದ್ದೇಶ ಹೊಂದಿರುವ ಈ ವಿಧೇಯಕವನ್ನು ಹೆಚ್ಚಿನ ಪರಿಶೀಲನೆಗಾಗಿ ಜಂಟಿ ಸಂಸದೀಯ ಸಮಿತಿಗೆ ವಹಿಸಲು ಸಂಸತ್ತಿನ ಉಭಯ ಸದನಗಳು ಕಳೆದ August 12 ಅಂಕಿತ ನೀಡಿದ್ದವು. ವಿದೇಶಿ ದೇಣಿಗೆಗಳ ಬಳಕೆಯಲ್ಲಿ ಹೆಚ್ಚಿನ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನು ತರುವುದು ಈ ನೂತನ ತಿದ್ದುಪಡಿ ವಿಧೇಯಕದ ಮುಖ್ಯ ಉದ್ದೇಶವಾಗಿದೆ. ಭಾರತದ ಸರ್ವೋಚ್ಚ ನ್ಯಾಯಾಲಯ ಇಂದಿನಿಂದ ನವದೆಹಲಿಯಲ್ಲಿ ಬ್ರಿಕ್ಸ್ ಮುಖ್ಯ ನ್ಯಾಯಮೂರ್ತಿಗಳ ಶೃಂಗಸಭೆಯನ್ನು ಆಯೋಜನೆ ಮಾಡಲಿದೆ. ಬ್ರಿಕ್ಸ್ ಸದಸ್ಯ ರಾಷ್ಟಗಳು ಮತ್ತು ಪಾಲುದಾರ ದೇಶಗಳ ಮುಖ್ಯ ನ್ಯಾಯಮೂರ್ತಿಗಳು, ಸುಪ್ರೀಂಕೋರ್ಟ್ ಅಧ್ಯಕ್ಷರು ಮತ್ತು ಹಿರಿಯ ನ್ಯಾಯಾಂಗ ಗಣ್ಯರು ಈ ಶೃಂಗಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ನ್ಯಾಯ ವಿತರಣೆ, ಅಂತಾರಾಷ್ಟೀಯ ವಿವಾದಗಳ ಪರಿಹಾರ, ನ್ಯಾಯಾಂಗದಲ್ಲಿ ಆಧುನಿಕ ತಂತ್ರಜ್ಞಾನ ಮತ್ತು ಸುಸ್ಥಿರ ಅಭಿವೃದ್ಧಿ ಮುಂತಾದ ಸಮಕಾಲೀನ ವಿಷಯಗಳ ಕುರಿತು ಜಂಟಿ ಚರ್ಚೆ ನಡೆಸಿ ವಿಚಾರ ವಿನಿಮಯ ಮಾಡಿಕೊಳ್ಳಲು ಈ ವೇದಿಕೆಯು ಅವಕಾಶವನ್ನು ಕಲ್ಪಿಸಲಿದೆ. ಕಾರ್ಯಕ್ರಮದ ಆರಂಭಿಕ ದಿನದಂದು ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ವಿವಿಧ ದೇಶಗಳ ನ್ಯಾಯಾಂಗ ನಿಯೋಗಗಳ ಮುಖ್ಯಸ್ಥರೊಂದಿಗೆ ಸರಣಿ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಲಿದ್ದಾರೆ. ರಷ್ಯಾ, ಚೀನಾ, ಈಜಿಪ್ಟ್, ಇಂಡೋನೇಷ್ಯಾ, ಯುಎಇ, ಬೆಲಾರಸ್, ಕಜಕಿಸ್ತಾನ್, ದಕ್ಷಿಣ ಆಫ್ರಿಕಾ, ಇರಾನ್ ಮತ್ತು ಉಜ್ಬೇಕಿಸ್ತಾನ್ ರಾಷ್ಟಗಳ ನ್ಯಾಯಾಂಗ ನಾಯಕರೊಂದಿಗೆ ಅವರು ಚರ್ಚೆ ನಡೆಸಲಿದ್ದಾರೆ. ಈ ದ್ವಿಪಕ್ಷೀಯ ಸಭೆಗಳು ಪರಸ್ಪರ ನ್ಯಾಯಾಂಗ ಹಿತಾಸಕ್ತಿಗಳ ವಿಷಯಗಳಲ್ಲಿ ನೇರ ಸಂವಾದಕ್ಕೆ ಅವಕಾಶ ನೀಡುವುದು ಅಲ್ಲದೆ ಪಾಲ್ಗೊಳ್ಳುವ ದೇಶಗಳ ನ್ಯಾಯಾಂಗ ವ್ಯವಸ್ಥೆಗಳ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸಲಿವೆ. ದೇಶದಾದ್ಯಂತ ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬವನ್ನು ಶ್ರದ್ದಾಭಕ್ತಿಯಿಂದ ಆಚರಣೆ ಮಾಡಲಾಗುತ್ತಿದೆ. ಶ್ರೀಕೃಷ್ಣನ ಜನ್ಮವನ್ನು ಸ್ಮರಿಸುವಂತಹ ಈ ಸಂದರ್ಭದಲ್ಲಿ ಭಕ್ತರು ಉಪವಾಸವನ್ನು ಕೈಗೊಂಡು ವಿವಿಧ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಿ ದೇವಾಲಯಗಳಿಗೆ ಭೇಟಿ ನೀಡುತ್ತಿದ್ದಾರೆ. ಶ್ರೀಕೃಷ್ಣನಿಗೆ ಪ್ರಿಯವಾದಂತಹ ಸಿಹಿ ತಿಂಡಿಗಳು ಮತ್ತು ವಿವಿಧ ಖಾದ್ಯಗಳನ್ನು ತಯಾರಿಸಿ ನೈವೇದ್ಯವಾಗಿ ಅರ್ಪಣೆ ಮಾಡಲಾಗುತ್ತಿದೆ. ಕೃಷ್ಣನ ಬಾಲ್ಯದ ದಿನಗಳು, ಕಳೆದ ಗೋಕುಲ ಹಾಗೂ ವೃಂದಾವನ ಸೇರಿದಂತೆ ಶ್ರೀಕೃಷ್ಣನ ಜೀವನದ ವಿವಿಧ ಘಟನೆಗಳನ್ನು ಬಿಂಬಿಸುವ ದೃಶ್ಯಗಳಿಂದ ದೇಗುಲಗಳು ಮತ್ತು ಮನೆಗಳನ್ನು ಅಲಂಕಾರ ಮಾಡಲಾಗಿದೆ. ಶ್ರೀಕೃಷ್ಣ ನಗರಿ ಮಥುರಾ ವೃಂದಾವನ ಇಂದು ರಾತ್ರಿ ನಡೆಯಲಿರುವಂತಹ ಅದ್ದೂರಿ ಜನ್ಮಾಷ್ಟಮಿ ಆಚರಣೆಗೆ ಸಾಕ್ಷಿಯಾಗಲಿದೆ. ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಇಂದು ಮಥುರಾದಲ್ಲಿ ನಡೆಯಲಿರುವಂತಹ ಜನ್ಮಾಷ್ಟಮಿ ಆಚರಣೆಯಲ್ಲಿ ಭಾಗಿಯಾಗಲಿದ್ದಾರೆ. ದೇಶ ವಿದೇಶಗಳಿಂದ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಿರುವಂತಹ ಹಿನ್ನೆಲೆಯಲ್ಲಿ ನಗರದಲ್ಲಿ ವ್ಯಾಪಕ ಭದ್ರತಾ ವ್ಯವಸ್ಥೆಗಳನ್ನು ಕೈಗೊಳ್ಳಲಾಗಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಜನ್ಮಾಷ್ಟಮಿಯ ಅಂಗವಾಗಿ ದೇಶದ ಜನತೆಗೆ ಶುಭಾಶಯ ಕೋರಿದ್ದಾರೆ. ತಮ್ಮ ಸಂದೇಶದಲ್ಲಿ ಅವರು ಶ್ರೀಕೃಷ್ಣನ ಜೀವನ ಮತ್ತು ಬೋಧನೆಗಳು ಭಾರತದ ಸಾಂಸ್ಕೃತಿಕ ಮತ್ತು ತಾತ್ವಿಕ ಪರಂಪರೆಗೆ ನೂತನ ಚೈತನ್ಯ ನೀಡಿವೆ ಎಂದು ಹೇಳಿದ್ದಾರೆ. ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರು ಜನ್ಮಾಷ್ಟಮಿಯ ಅಂಗವಾಗಿ ಜನತೆಗೆ ಶುಭಾಶಯ ಕೋರಿದ್ದು, ಭಗವದ್ಗೀತೆಯ ಆಳವಾದ ಜ್ಞಾನವು ಕರ್ತವ್ಯ, ನೈತಿಕತೆ, ನ್ಯಾಯ, ಜ್ಞಾನ, ಧೈರ್ಯ ಮತ್ತು ಜೀವನದಲ್ಲಿ ಸಮತೋಲನ ಕಾಯ್ದುಕೊಳ್ಳುವ ಕುರಿತು ಸಾರ್ವಕಾಲೀನ ಮಾರ್ಗದರ್ಶನ ನೀಡುತ್ತದೆ ಎಂದು ಅವರು ತಿಳಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
5: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
6: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ನೇಪಾಳದ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಪ್ರಸ್ತುತ ನಡೆಯುತ್ತಿರುವಂತಹ ರಕ್ಷಣೆ ಮತ್ತು ಪರಿಹಾರ ಕಾರ್ಯಾಚರಣೆಗೆ ಬೆಂಬಲವಾಗಿ ಭಾರತವು ಮತ್ತಷ್ಟು ಪರಿಹಾರ ಸಾಮಗ್ರಿಗಳ ಜೊತೆಗೆ 2 ವಿಮಾನಗಳನ್ನು ಕಳುಹಿಸಿಕೊಟ್ಟಿದೆ. ಒಟ್ಟು 21.5 ಟನ್ ತೂಕದ ಮಾನವೀಯ ಪರಿಹಾರ ಸಾಮಗ್ರಿಗಳನ್ನು ಹೊತ್ತಂತಹ 2C-130J ವಿಮಾನಗಳು ಕಠ್ಮಂಡುವಿನಲ್ಲಿ ಯಶಸ್ವಿಯಾಗಿ ಇಳಿದಿವೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಈ ಪರಿಹಾರ ಸಾಮಗ್ರಿಗಳನ್ನು ನೇಪಾಳದ ವಿಜ್ಞಾನ, ತಂತ್ರಜ್ಞಾನ ಮತ್ತು ನಾವೀನ್ಯತೆ ಸಚಿವ ಮಹಾವೀರ್ ಪುನ್ ಅವರಿಗೆ ಅಧಿಕೃತವಾಗಿ ಹಸ್ತಾಂತರಿಸಲಾಯಿತು. ನೇಪಾಳದ ಭೀಕರ ಪ್ರವಾಹದಲ್ಲಿ ನಾಪತ್ತೆಯಾದಂತಹ ಭಾರತೀಯರ ಪತ್ತೆಗೆ ಅನುಕೂಲವಾಗುವಂತೆ ಅವರ ಮೊದಲ ಹಂತದ ಸಂಬಂಧಿಕರ ಅಂದರೆ ತಂದೆ, ತಾಯಿ, ಮಕ್ಕಳ ಡಿಎನ್ಎ ಮಾದರಿ ಸಂಗ್ರಹಿಸಿ ಪ್ರೊಫೈಲ್ ಸಿದ್ದಪಡಿಸಲು ಕೇಂದ್ರ ಗೃಹ ಸಚಿವಾಲಯ ನಿರ್ಧರಿಸಿದೆ. ಇದಕ್ಕಾಗಿ ದೇಶದ ಕೇಂದ್ರ ಮತ್ತು ರಾಜ್ಯ ವಿಧಿವಿಜ್ಞಾನ ಪ್ರಯೋಗಾಲಯಗಳು ಮತ್ತು ರಾಷ್ಟೀಯ ವಿಧಿವಿಜ್ಞಾನ ವಿಜ್ಞಾನ ವಿಶ್ವವಿದ್ಯಾಲಯದ ಕೇಂದ್ರಗಳನ್ನು ಬಳಸಿಕೊಳ್ಳಬಹುದು ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ನೇಪಾಳ ಪೊಲೀಸರ ಸೂಚನೆಯಂತೆ ಆಟೋಸೋಮಲ್ STR ಡಿಎನ್ಎ ಪ್ರೊಫೈಲಿಂಗ್ ನಡೆಸಲಾಗುತ್ತಿದ್ದು, ಸಿದ್ದವಾದ ವರದಿಯನ್ನು ನೇರ ಇಮೇಲ್ DNA@nepalpolice.gov.np ಮೂಲಕ ಕಳುಹಿಸಬೇಕು. ಸಮನ್ವಯಕ್ಕಾಗಿ ಭಾರತೀಯ ರಾಯಭಾರ ಕಚೇರಿಯ ಇಮೇಲ್ EOI ಕಠ್ಮಂಡು floodsupport@gmail.com ಹಾಗೂ ಸಹಾಯವಾಣಿ ಸಂಖ್ಯೆ 9779841616095 ಇಲ್ಲಿಗೆ ಸಂಪರ್ಕಿಸಬಹುದಾಗಿದೆ. ದುಬೈನಲ್ಲಿ ನಡೆದಂತಹ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಪಂದ್ಯದಲ್ಲಿ ಭಾರತದ ವನಿತೆಯರ ತಂಡ ಹಾಂಗ್ಕಾಂಗ್ ವಿರುದ್ಧ 137 ರನ್ಗಳ ಬೃಹತ್ ಜಯ ದಾಖಲಿಸುವ ಮೂಲಕ ಸೆಮಿಫೈನಲ್ ಹಂತಕ್ಕೇರಿದೆ. ಮೊದಲು ಬ್ಯಾಟ್ ಮಾಡಿದಂತಹ ಭಾರತ ತಂಡ ಸ್ಮೃತಿ ಮಂದಾನಾ ಅವರ ದಾಖಲೆ ಶತಕದ ನೆರವಿನಿಂದ ನಿಗದಿತ 20 ಓವರ್ಗಳಲ್ಲಿ 5 ವಿಕೆಟ್ನಷ್ಟಕ್ಕೆ 193 ರನ್ ಗಳಿಸಲು ಸವಾಲಿನ ಮೊತ್ತವನ್ನು ಕಲೆಹಾಕಿತು. ಕೇವಲ 64 ಎಸೆತಗಳಲ್ಲಿ 124 ರನ್ ಗಳಿಸಿ ಪಂದ್ಯಶ್ರೇಷ್ಠ ಪ್ರಶಸ್ತಿ ಪಡೆದಂತಹ ಸ್ಮೃತಿ ಮಿಥಾಲಿ ರಾಜ್ ಅವರ ದಾಖಲೆಯನ್ನು ಮುರಿದು ಮಹಿಳಾ ಅಂತಾರಾಷ್ಟೀಯ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ರನ್ ಮತ್ತು ಗರಿಷ್ಠ ಶತಕ ಬಾರಿಸಿದ ಬ್ಯಾಟರ್ ಎಂಬ ಜಾಗತಿಕ ದಾಖಲೆಯನ್ನು ನಿರ್ಮಿಸಿದರು. ಗುರಿ ಬೆನ್ನತ್ತಿದಂತಹ ಹಾಂಗ್ಕಾಂಗ್ ತಂಡ 56 ರನ್ಗಳಿಗೆ ತನ್ನೆಲ್ಲ ವಿಕೆಟ್ ಕಳೆದುಕೊಂಡಿತು. ಭಾರತದ ಪರ ದೀಪ್ತಿ ಶರ್ಮಾ 3 ವಿಕೆಟ್ ಕಬಳಿಸಿದರೆ ಪ್ರೇಮಾ ರಾವತ್, ಶ್ರೀಚರಣಿ ಮತ್ತು ನಂದಿನಿ ಶರ್ಮಾ ತಲಾ 2 ವಿಕೆಟ್ ಪಡೆದರು. ಈ ಗೆಲುವಿನ ಬಳಿಕ ಭಾರತ ತಂಡ September 13 ನಡೆಯಲಿರುವಂತಹ ತನ್ನ ಗುಂಪಿನ ಮುಂದಿನ ಹಂತದ ಪಂದ್ಯದಲ್ಲಿ ಆಫ್ಘಾನಿಸ್ತಾನ ತಂಡವನ್ನು ಎದುರಿಸಲಿದೆ. ಚೀನಾದ ಶೆಂಜನ್ನಲ್ಲಿ ನಡೆಯುತ್ತಿರುವಂತಹ ಚೀನಾ ಮಾಸ್ಟರ್ಸ್ ಸೂಪರ್ 750 ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಪುರುಷ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಭಾರತದ ಕಿಡಂಬಿ ಶ್ರೀಕಾಂತ್ ಇಂದು ಹಾಂಗ್ಕಾಂಗ್ನ ಲೀ ಜೆಕ್ ಯು ಅವರನ್ನು ಎದುರಿಸಲಿದ್ದಾರೆ. ನಿನ್ನೆ ನಡೆದ ಪ್ರೀ ಕ್ವಾರ್ಟರ್ ಫೈನಲ್ನಲ್ಲಿ ಶ್ರೀಕಾಂತ್ ಕೆನಡಾದ ವಿಶ್ವದ 9ನೇ ಶ್ರೇಯಾಂಕಿತ ವಿಕ್ಟರ್ ಲೈ ಅವರನ್ನು 21-18, 21-19 ನೇರ ಸೆಟ್ಗಳಿಂದ ಮಣಿಸಿ 8ರ ಘಟ್ಟಕ್ಕೆ ಪ್ರವೇಶವನ್ನು ಪಡೆದರು. ಮತ್ತೊಂದೆಡೆ ಭಾರತದ ಅಗ್ರ ಪುರುಷರ ಡಬಲ್ಸ್ ಜೋಡಿ ಸಾತ್ವಿಕ್ ಸಾಯಿರಾಜ್, ರಾಂಕಿ ರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಕೂಡ ಕ್ವಾರ್ಟರ್ ಫೈನಲ್ಗೆ ಲಗ್ಗೆಟ್ಟಿದ್ದಾರೆ. ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಫ್ರಾನ್ಸ್ನ ಕ್ರಿಸ್ಟೋ ಮತ್ತು ಟೋಮಾ ಜೂನಿಯರ್ ಪೊಪೋ ಸಹೋದರರ ವಿರುದ್ಧ 21-15, 22-24, 21-9 ಅಂತರದಿಂದ ಗೆಲುವು ದಾಖಲಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶ್ರೀಹರಿಕೋಟಾದಿಂದ ಭೂಸ್ಥಿರ ಕಕ್ಷೆಗೆ ಭಾರತದ ಮೊದಲ ಇಮೇಜಿಂಗ್ ಉಪಗ್ರಹ ಇಒಎಸ್ 05 ಯಶಸ್ವಿ ಉಡಾವಣೆ. ವಿದೇಶಿ ದೇಣಿಗೆ ನಿಯಂತ್ರಣ ತಿದ್ದುಪಡಿ ವಿಧೇಯಕ, 31 ಸದಸ್ಯರ ಜಂಟಿ ಸಂಸದೀಯ ಸಮಿತಿ ರಚನೆ. ನವದೆಹಲಿಯಲ್ಲಿ ಇಂದಿನಿಂದ ಬ್ರಿಕ್ಸ್ ಮುಖ್ಯ ನ್ಯಾಯಮೂರ್ತಿಗಳ ಶೃಂಗಸಭೆ ಆಯೋಜನೆ. ಮಹಿಳಾ ಟಿ20 ಏಷ್ಯಾ ಕಪ್ ಕ್ರಿಕೆಟ್, ಹಾಂಕಾಂಗ್ ವಿರುದ್ದ ಗೆಲುವು ದಾಖಲಿಸಿ ಸೆಮಿಫೈನಲ್ಗೆ ಲಗ್ಗೆಟ್ಟ ಭಾರತ. ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಕ್ವಾರ್ಟರ್ ಫೈನಲ್ನಲ್ಲಿಂದು ಭಾರತದ ಕಿಡಂಬಿ ಶ್ರೀಕಾಂತ್ ಸಾತ್ವಿಕ್ ಚಿರಾಗ್ ಜೋಡಿ ಕಣದಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
7: ನಮಸ್ಕಾರ, ನಾನು ಲಕ್ಷ್ಮೀ ಗೋಪಾಲ್ ಸ್ವಾಮಿ ಮಾತಾಡ್ತಾ ಇರೋದು. ಚಿಕ್ಕ ವಯಸ್ಸಿಂದನೂ ನಾನು ರೇಡಿಯೋ ಕೇಳ್ಕೊತಾ ಬರ್ತಾ ಇದ್ದೀನಿ. ನಮ್ಮ ಅಮ್ಮ ಡಾಕ್ಟರ್ ಉಮಾ ಗೋಪಾಲ್ ಸ್ವಾಮಿ ರೇಡಿಯೋ ಆರ್ಟಿಸ್ಟ್ ಆಗಿದ್ರು. ಸೊ ನಮ್ಗದೆಲ್ಲ ಒಳ್ಳೊಳ್ಳೆ ನೆನಪುಗಳು. ವಿವಿಧ ಭಾರತಿ ಬರೀ ಎಂಟರ್ಟೈನ್ಮೆಂಟ್ ಅಲ್ಲ, ಎನ್ರಿಚಿಂಗ್ ಅಂತ ಹೇಳ್ಬೋದು. ನಾನು ಯಾವಾಗ್ಲೂ ವಿವಿಧ ಭಾರತಿ ಕೇಳ್ತೀನಿ, ನೀವು ಕೇಳಿ ಆನಂದಿಸಿ.

ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.

ಭಾವಗೀತೆಗಳನ್ನು ಕೇಳ್ತಾ ಇದ್ದೀರಾ. ಪ್ರೊಫೆಸರ್ ಕೆ ಎಸ್ ನಿಸಾರ್ ಅಹಮದ್ ಅವರ ಕವಿತೆ ಬೆಣ್ಣೆ ಕದ್ದ ನಮ್ಮ ಕೃಷ್ಣ, ಇದು ಬಿ ಕೆ ಸುಮಿತ್ರ ಅವರ ಧ್ವನಿಯಲ್ಲಿ ಕೇಳಿಬಂತು. ಆ ಹಾಡಿನ ನಂತರ ಏಕ್ತಾನೇ ನೀವು ಕೇಳಿದ್ರಿ ಆರ್ ರಘುವೀರ್ ಹಾಗೂ ಕೆ ಎಸ್ ಸುರೇಖ ಅವರ ಧ್ವನಿಯಲ್ಲಿ ವಸಂತಿ ಚಂದ್ರ ಅವರು ಬರೆದ ಗೀತೆಯನ್ನ. ಸಮಯವಾಗಿದೆ 7:55 ವಿವಿಧ ಭಾರತಿಯಲ್ಲಿ ಭಾವಗೀತೆಗಳ ಪ್ರಸಾರದಲ್ಲಿ ಕೇಳಿ ರಂಜಿನಿ ಪ್ರಭು ಅವರು ಬರೆದಿರುವ ಗೀತೆ. ಮಾಲಿನಿ ಕೇಶವ ಪ್ರಸಾದ್ ಅವರ ಹಾಡುಗಾರಿಕೆಯಲ್ಲಿದೆ. ಉಪಾಸನ ಮೋಹನ್ ಅವರು ಸಂಗೀತ ಸಂಯೋಜನೆ ಮಾಡಿರುವ ಇನ್ನೊಂದು ಭಾವಗೀತೆ.

ಮೊದಲ ಇಮೇಜಿಂಗ್ ಉಪಗ್ರಹ ಇಒಎಸ್ 05 ಅನ್ನು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಯಶಸ್ವಿಯಾಗಿ ಉಡಾವಣೆ ಮಾಡಿದೆ. ವಿದೇಶಿ ದೇಣಿಗೆ ನಿಯಂತ್ರಣ ತಿದ್ದುಪಡಿ ವಿಧೇಯಕ 2026 ಪರಿಶೀಲನೆಗಾಗಿ ಕೇಂದ್ರ ಸರ್ಕಾರ 31 ಸದಸ್ಯರ ಜಂಟಿ ಸಂಸದೀಯ ಸಮಿತಿಯನ್ನು ರಚಿಸಿದೆ. ಲೋಕಸಭಾ ಸಂಸದ ಸಂಜಯ್ ಜೈಸ್ವಾಲ್ ಅವರು ಈ ಸಮಿತಿಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ದೇಶಾದ್ಯಂತ ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಲಾಗುತ್ತಿದೆ. ಶ್ರೀಕೃಷ್ಣನ ಜನ್ಮವನ್ನು ಸ್ಮರಿಸುವ ಈ ಸಂದರ್ಭದಲ್ಲಿ ಭಕ್ತರು ಉಪವಾಸ ಕೈಗೊಂಡು ವಿವಿಧ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಿ ದೇವಾಲಯಗಳಿಗೆ ಭೇಟಿ ನೀಡುತ್ತಿದ್ದಾರೆ. ಶ್ರೀಕೃಷ್ಣನಿಗೆ ಪ್ರಿಯವಾದ ಸಿಹಿ ತಿಂಡಿಗಳು ಹಾಗೂ ವಿವಿಧ ಖಾದ್ಯಗಳನ್ನು ತಯಾರಿಸಿ ನೈವೇದ್ಯವಾಗಿ ಅರ್ಪಿಸಲಾಗುತ್ತಿದೆ. ನೇಪಾಳದ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಪ್ರಸ್ತುತ ನಡೆಯುತ್ತಿರುವ ರಕ್ಷಣೆ ಹಾಗೂ ಪರಿಹಾರ ಕಾರ್ಯಾಚರಣೆಗೆ ಬೆಂಬಲವಾಗಿ ಭಾರತ ಮತ್ತಷ್ಟು ಪರಿಹಾರ ಸಾಮಗ್ರಿಗಳೊಂದಿಗೆ 2 ವಿಮಾನಗಳನ್ನು ಕಳುಹಿಸಿಕೊಟ್ಟಿದೆ. ಒಟ್ಟು 21.5 ಟನ್ ತೂಕದ ಮಾನವೀಯ ಪರಿಹಾರ ಸಾಮಗ್ರಿಗಳನ್ನು ಹೊತ್ತ 2 C-130J ವಿಮಾನಗಳು ಕಠ್ಮಂಡುವಿನಲ್ಲಿ ಯಶಸ್ವಿಯಾಗಿ ಇಳಿದಿವೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಬೆಂಗಳೂರಿನ ಕೆಪಿಸಿ ಸಭಾಭವನದಲ್ಲಿ ನಿನ್ನೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರ್ನಾಟಕ ವಿದ್ಯುತ್ ನಿಗಮದ ಆಡಳಿತ ಮಂಡಳಿ ಸಭೆ ನಡೆಸಿ ಹಲವು ಮಹತ್ವದ ವಿಷಯಗಳ ಕುರಿತು ಚರ್ಚಿಸಿದರು. ಕೇಂದ್ರ ರಸ್ತೆ ಮತ್ತು ಮೂಲಸೌಲಭ್ಯ ನಿಧಿಯಿಂದ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ರಸ್ತೆಗಳ ಅಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರದ ಹೆದ್ದಾರಿ ಸಚಿವಾಲಯ 23 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದೆ ಎಂದು ಸಂಸದ ಗೋವಿಂದ ಕಾರಜೋಳ ತಿಳಿಸಿದ್ದಾರೆ. ಬೆಂಗಳೂರು ನಗರ ಜಿಲ್ಲೆಯ ಪೂರ್ವ ತಾಲೂಕಿನ ಬೀದರಹಳ್ಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ನಾಳೆ ತಾಲೂಕು ಮಟ್ಟದ ಪ್ರಜಾಸೇವೆ ಆಂದೋಲನ ಸಭೆ ಆಯೋಜಿಸಲಾಗಿದೆ. ಚೀನಾದ ಶೆಂಜನ್ನಲ್ಲಿ ನಡೆಯುತ್ತಿರುವ ಚೀನಾ ಮಾಸ್ಟರ್ ಸೂಪರ್ 750 ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಪುರುಷರ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಭಾರತದ ಕಿಡಂಬಿ ಶ್ರೀಕಾಂತ್ ಇಂದು ಹಾಂಕಾಂಗ್ನ ಲೀ ಚೆಕ್ ಯು ಅವರನ್ನು ಎದುರಿಸಲಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

0: ಸಮಯವಾಗಿದೆ 8:03:40. ಕೇಳ್ತಾ ಇರೋದು 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಮುಂದುವರಿತಾ ಇದೆ.
1: ನಮ್ಮ ಸುತ್ತಲ ಪರಿಸರ ಹಾಳಾಗುತ್ತಿದೆ ಎಂದಾದರೆ ಅದಕ್ಕೆ ಕಾರಣರು ಯಾರು? ನಮ್ಮ ಸುಖ ಬಾಳ್ವೆಗೆ ಬೇಕಾದ ಗಾಳಿ, ನೀರು, ಮಣ್ಣು ಯಾರಿಂದ ಕಲುಷಿತಗೊಳ್ಳುತ್ತಿದೆ? ನಮ್ಮಿಂದಲೇ ತಾನೇ.
2: ಮಣ್ಣು ಕಲುಷಿತಗೊಂಡರೆ ಆಹಾರದ ಕೊರತೆ, ನೀರಿನ ಕೊರತೆ, ಹವಾಮಾನ ವೈಪರೀತ್ಯ, ಕೃಷಿ ಜೀವನದಲ್ಲಿ ಏರುಪೇರು, ಹೀಗೆ ಹಲವು ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು.
1: ಮಣ್ಣಿಂದ ಬಂದ ಕಾಯಕ್ಕೆ ಮಣ್ಣಿನ ಬಗ್ಗೆ ಕಾಳಜಿ ಬೇಡವೇ?
3: ಧರತಿ
2: ಮಣ್ಣಿನ ಫಲವತ್ತತೆಯ ರಕ್ಷಣೆ ಪ್ರತಿಯೊಬ್ಬ ನಾಗರಿಕನ ಹೊಣೆ.
1: ಮಣ್ಣಿನ ನಾಶ ಮನುಕುಲದ ನಾಶ.

ವಿವಿಧ ಭಾರತಿಯನ್ನ ಕೇಳ್ತಾ ಇದ್ದೇವೆ ನಾವು ಕೂಡ ವಿವಿಧ ಭಾರತಿಯಲ್ಲಿ, ಅದರಲ್ಲೂ ವಿಶೇಷವಾಗಿ ಜನ್ಮಾಷ್ಟಮಿಯ ಸಂಭ್ರಮದಲ್ಲಿ ಭಾಗಿಯಾಗಿದ್ದೇವೆ ಅಂತ ಬಹಳಷ್ಟು ಜನರ ಸಂದೇಶ ಹೇಳ್ತಾ ಇದೆ. ಡಾಕ್ಟರ್ ಅನಂತಕುಮಾರ್ ಅರಸು ಇವರು ಹೇಳ್ತಾ ಇದ್ರೆ, ನಾದೋಪಾಸನೆ ಶುಭೋದಯ ಕರ್ನಾಟಕದಲ್ಲಿ ಜನ್ಮಾಷ್ಟಮಿ, ಕೃಷ್ಣನ ವಿವರಣೆ, ಭಕ್ತಿಗೀತೆ, ಕನ್ನಡ ರತ್ನ ಭಂಡಾರ ಎಲ್ಲವೂ ಕೂಡ ಚೆನ್ನಾಗಿತ್ತು ಅಂತ. ಹರೀಶ್ ಅವರು ಮಲ್ಲೇಶ್ವರಂಯಿಂದ ಸಂದೇಶ ಕಳಿಸಿದರೆ, ನಾನು ಕೂಡ ನಿಮ್ಮ ಜೊತೆಯಾಗಿದ್ದೇನೆ ಅಂತ. ಇನ್ನು ಗುರುಪ್ರಸಾದ್ ಭೋಪಾಲ್ ಮಧ್ಯಪ್ರದೇಶದಿಂದ ಹೇಳ್ತಾ ಇದ್ರೆ, ನಮಸ್ಕಾರ, ಗೋಕುಲಾಷ್ಟಮಿಯ ಶುಭಾಶಯಗಳು. ಕೃಷ್ಣನ ಬಗೆ ಬಗೆಯ ಹಾಡುಗಳು ಅತ್ಯಂತ ಸುಮಧುರವಾಗಿದೆ, ಕೇಳ್ತಾನೆ ಇರಬೇಕು ಅಂತ ಅನಿಸುತ್ತೆ ಅಂತ ಹೇಳಿದ್ರೆ, ಹರಿಪ್ರಕಾಶ್ ಮಲ್ಲೇಶ್ವರಂಯಿಂದ ಹೇಳ್ತಾ ಇದ್ರೆ, ಗುಡ್ ಮಾರ್ನಿಂಗ್, ಎಲ್ಲವೂ ಕೂಡ ಚೆನ್ನಾಗಿದೆ. ವಿಶೇಷವಾಗಿ ಹೇಳೋದಾದ್ರೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಚಿಂತನಪಲ್ಲಿಯವರ ಸ್ಟೈಲ್, ಆ ಒಂದು ಹಾಡುಗಾರಿಕೆ ನಿಜವಾಗ್ಲೂ ಗ್ರೇಟ್, ಅವರ ಬಗ್ಗೆ ಕೇಳಿದ್ದು ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ.

ಇನ್ನು ಯಾರಿದು ಚಿಂತನಪಲ್ಲಿ ವೆಂಕಟರಾವ್ ಸಂಗೀತ ವಿದ್ವಾಂಸರು ಅವ್ರ ಮಾತು ಅವ್ರ ಹಾಡುಗಾರಿಕೆಯನ್ನು ಕೇಳಿದ್ವಿ, ಭಾವಗೀತೆ ಕೂಡ ಚೆನ್ನಾಗಿತ್ತು ಅಂಥೇಳಿ ವರಲಕ್ಷ್ಮಿಯವರು ಪೀಣ್ಯದಿಂದ ಮೆಸೇಜ್ ಮಾಡಿದ್ದಾರೆ. ಶಿವಾನಂದ ಪುರತಪ್ಪ ಹೂಗಾರ್ ಇವರು ಶಿಕ್ಷಕರು, ನಾವು ಕೂಡ ವಿವಿಧ ಭಾರತಿ ಜೊತೆಯಾಗಿದ್ದೇವೆ, ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಅಂತ ಹೇಳಿದರೆ ಪುಷ್ಪ ಶಿವರಾಜ ಶ್ರೇಯಸ್ ಇವರು ಕೂಡ, ಮತ್ತು ಸತೀಶ್ ಕುಮಾರ್ ದೇವರಾಯನ ದುರ್ಗದಿಂದ, ಅಥಣಿ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದ ಶ್ರೀಶೈಲ ಆದಿತ್ಯ ಶಿವಲೀಲ ತೇಲಿ ಇವರು ಎರಡು ಸಲ ಮೆಸೇಜ್ ಮಾಡಿದ್ದಾರೆ, ನೀವು ನನ್ನ ಮೆಸೇಜನ್ನು ಓದಲೇ ಇಲ್ಲ ಅಂಥೇಳಿ, ಒಂದು ಮೆಸೇಜ್ ಹಾಕಿದರೆ ಸಾಕಾಗುತ್ತೆ. ಇನ್ನು ಡಾಕ್ಟರ್ ಅಂಬುಜಾ ಮಳಖೇಡ್ಕರ ಕಲಬುರಗಿಯಿಂದ, ನಮಸ್ಕಾರ, ಶುಭೋದಯ, ಶುಭ ದಿನ ಎಲ್ಲರಿಗೂ ಕೂಡ, ಜನ್ಮಾಷ್ಟಮಿಯ ಶುಭಾಶಯಗಳು, ಕೃಷ್ಣನ ಕುರಿತ ಮಾತು ಹಾಡುಗಳು ಎಲ್ಲವೂ ಕೂಡ ಇಷ್ಟ ಆಯಿತು, ನಾವು ಕೂಡ ಕೃಷ್ಣನ ಸ್ಮರಣೆಯನ್ನು ಮಾಡುತ್ತಾ ನಮ್ಮ ನಿತ್ಯದ ಕಾಯಕದಲ್ಲಿ ತೊಡಗಿದ್ದೇವೆ ಅಂತ ಹೇಳಿದ್ರಿ, ಧನ್ಯವಾದ. ಶೈಲಜಾ ಬಾಲಕೃಷ್ಣ ಅವರು ನವನಗರ ಹುಬ್ಬಳ್ಳಿಯಿಂದ ಮೆಸೇಜ್ ಮಾಡಿದರೆ, ಮಂಜುಳಾ ಮುನಿಯಪ್ಪ ಪಂತ್ರಪಾಳ್ಯದಿಂದ ಮೆಸೇಜ್ ಕಳಿಸಿದ್ದಾರೆ. ನಮಸ್ತೆ ಅಂತ ಬಾಲಕೃಷ್ಣ ಮುದುಕಣ್ಣ ಅವರು ಕಲಬುರಗಿಯಿಂದ, ಎಲ್ಲರಿಗೂ ಕೂಡ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಅಂತ ಹೇಳ್ತಾರೆ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕು ಕಮತೇನಹಟ್ಟಿಯ ರಾಜು ರುಕ್ಮಿಣಿ ಕುಂಬಾರ ಅವರು, ಸುರೇಶ್ ಬಾಬು ಕೆ ಬಿ ಕದಲೂರು ಇವರ ಸಂದೇಶ ಬಂದಿದೆ, ಪುಷ್ಪ ಶಾನ್ಭಗ್ ಅವರು, ಮಂಡಿಕಲ್ ಕೃಪಾ, ಉಮೇಶ್, ಬಸಯ್ಯ ಸ್ವಾಮಿ, ಶಿವಕುಮಾರ ಸ್ವಾಮಿ ಬೀದರ್ ಇಮಾಮಾಬಾದ್ನಿಂದ, ಬೀದರ್ ಗಣೇಶ್ ನಗರದ ಮುದ್ದಾ ಮಹೇಶ್, ರಶ್ಮಿ, ಶಾಂಭವಿ, ಚಂದ್ರಶೇಖರ್ ಮತ್ತು ಮನೆಯವರು, ಪೂರ್ಣಿಮಾ ಮೇಸ್ತ್ರಿ ನಾರಾಯಣ್ಪುರದಿಂದ ಮೆಸೇಜ್ ಕಳಿಸ್ಕೊಟ್ಟಿದ್ದಾರೆ, ಟಿ ಆರ್ ಮಿಲ್ ಚಾಮರೇಜ್ ಪೇಟೆಯ ಗಣೇಶನ್ ಅವರು, ಹ್ಯಾಪಿ ಮಾರ್ನಿಂಗ್, ಹ್ಯಾಪಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂತ ಹೇಳಿದ್ರೆ, ನಳಿನ ಲಂಕೇಶ್ ಅವರು ವಿಜಯನಗರದಿಂದ, ಮತ್ತೊಬ್ಬರು ಬಾಗಲಕೋಟೆ, ನಾಡಿನ ಸಮಸ್ತ ಬಾಂಧವರಿಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು ಅಂತ ತೀರ್ಥಪ್ಪ ಗಂಗಶೆಟ್ಟಿ ತಿಮ್ಮಸಾಗರದಿಂದ ಮೆಸೇಜ್ ಕಳಿಸಿದ್ರೆ, ವಿಜಯಕುಮಾರ್ ಆರಾಧ್ಯ ರಕ್ಷಿತ ಹಳಿಯೂರು ಕಾಕನಕೋಟೆ ಇಲ್ಲಿಂದ ಮೆಸೇಜ್ ಮಾಡಿದರೆ, ಹಾಗೆ ಎಸ್ ರಾಜು ಚಿಕ್ಕ ಅಂಕನಹಳ್ಳಿಯಿಂದ, ಮಮತಾ ಮೇಘ ಧ್ರುವ ಬಟ್ನಿ ಕೇಶವಾಪುರ ಹುಬ್ಬಳ್ಳಿಯಿಂದ, ಮಾಧವನ್ ಜಯಲಕ್ಷ್ಮಿ ಚೆನ್ನೈಯಿಂದ ಮೆಸೇಜ್ ಮಾಡಿದ್ದಾರೆ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ವಿವಿಧ ಭಾರತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು, ಹಾಗೆ ಬೆಳಗಿನ ಪ್ರೀತಿಯ ನಮಸ್ಕಾರಗಳು. ಮತ್ತೊಮ್ಮೆ ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಕೇಳ್ತಾ ಇರಿ, ಇದು ನಿಮ್ಮ ರೇಡಿಯೋ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಗೀತಾ ಚಿತ್ರಕ್ಕಾಗಿ ಜಿ ಉದಯಶಂಕರ್ ಅವರು ಬರೆದ ಗೀತೆಗೆ ಇಳೆಯರಾಜ ಅವರ ಸಂಗೀತವಿತ್ತು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಧ್ವನಿಯಾಗಿದ್ದರು. 102.9 ಎಫ್ಎಂ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ವಾಹಿನಿ ಇದು. ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಸಾಗ್ತಾ ಇದೆ.

ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ಕಲಾವಿದ ರಾಮಕೃಷ್ಣ. ನಾನು ಚಿಕ್ಕ ವಯಸ್ಸಿನಿಂದಲೂ ಕೂಡ ರೇಡಿಯೋದಿಂದಲೇ ಪ್ರಭಾವಿತನಾದವನು. ಕದ್ದು ಕದ್ದು ರೇಡಿಯೋನ ಪಕ್ಕದ ಮನೆಗೆ ಹೋಗಿ ಗೋಡೆಗೆ ಕಿವಿ ಕೊಟ್ಟು ಕೇಳುವಂತ ಅಭ್ಯಾಸ ಉಳ್ಳವನು. ಭೀಮಸೇನ್ ಜೋಶಿ, ಪಿ ಬಿ ಶ್ರೀನಿವಾಸ್, ಘಂಟಸಾಲ ಅಂತ ಮುಂತಾದ ಅನೇಕ ವಿಶೇಷ ಧ್ವನಿಗಳನ್ನು ರೇಡಿಯೋ ಮೂಲಕ ಕೇಳಿ ಆನಂದಪಟ್ಟು ನನ್ನ ರಕ್ತಗತಗೊಳಿಸ್ಕೊಂಡವನು. ಹಾಗಾಗಿ ಗೌರವ ನನಗೆ ರೇಡಿಯೋದ ಮೇಲೆ ತುಂಬ ಇದೆ. ವಿವಿಧ ಭಾರತಿ ಅಂದರೆ ಎಲ್ಲ ಕನ್ನಡ ಚಲನಚಿತ್ರದ ಹಾಡುಗಳು ಬಹಳ ಮನಮುಟ್ಟಾಗಿರ್ತದೆ. ನೀವು ಕೇಳಿ.

0: ನಾನು ಸದಾ ಕೇಳ್ತೀನಿ. ಧನ್ಯವಾದ, ನಮಸ್ಕಾರ.
1: ವಿವಿಧ ಭಾರತಿ, ವಿವಿಧ ಭಾರತಿ, ವಿವಿಧ ಭಾರತಿ ಮಧುರ, ಏನು ಇಂಚರ, ಏನು ಸುಂದರ, ನಾದ ಮಕರಂದ.
2: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ.
3: ಭಾರತ ಸರ್ಕಾರ ಹಾಗೂ ಕರ್ನಾಟಕ ಸರ್ಕಾರದ ಕೈಮಗ್ಗ ಮತ್ತು ಜವಳಿ ಇಲಾಖೆ ವತಿಯಿಂದ ಕೈಮಗ್ಗ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟ ಮೇಳ. ದೇಶದ ವಿವಿಧ ರಾಜ್ಯಗಳ ನೇಕಾರರು ಸಿದ್ಧಪಡಿಸಿರುವ ಶುದ್ಧ ರೇಷ್ಮೆ ಸೀರೆಗಳು, ಕಾಟನ್ ಸೀರೆಗಳು ಸೇರಿದಂತೆ ವೈವಿಧ್ಯಮಯ ಕೈಮಗ್ಗಗಳು ಉತ್ಪನ್ನಗಳ ಬೃಹತ್ ಸಂಗ್ರಹ ಒಂದೇ ಸೂರಿನಡಿ ಇದೇ ಆಗಸ್ಟ್ 26ರಿಂದ ಸೆಪ್ಟೆಂಬರ್ 10ರವರೆಗೆ ಜಾಲಹಳ್ಳಿ HMT ಗ್ರೌಂಡ್ನಲ್ಲಿ. ಬನ್ನಿ, ನೇಕಾರರನ್ನು ಪ್ರೋತ್ಸಾಹಿಸಿ, ಕೈಮಗ್ಗದ ಪರಂಪರೆಯನ್ನು ಉಳಿಸಿ. ಪ್ರಕಟಣೆ ಕಾವೇರಿ ಹ್ಯಾಂಡ್ಲೂಮ್ಸ್ ಬೆಂಗಳೂರು.
4: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
5: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
6: ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ, ಕವಿ, ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7ರಂದು ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

ಶುಭೋದಯ ಕರ್ನಾಟಕ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. 8:33:16 ಸಮಯವಾಗಿದೆ. ಸೆಪ್ಟೆಂಬರ್ 4 ಶುಕ್ರವಾರದ ಬೆಳಗಿನ ಪ್ರಸಾರ ಇದು. ಶುಭೋದಯ ಕರ್ನಾಟಕ 102.9 FM ವಿವಿಧ ಭಾರತಿ, ನಿಮ್ಮ ನಿತ್ಯದ ಸಂಗಾತಿ. ಇನ್ನು ನಾವೆಲ್ಲರೂ ಮರೆಯಲೇಬಾರದಂಥ ಅಂದರೆ ಸೆಪ್ಟೆಂಬರ್ 4 ಅಂದರೆ ಎಲ್ಲರಿಗೂ ನೆನಪಿರುತ್ತೆ, ಕನ್ನಡದ ಹೆಮ್ಮೆಯ ನಟ ಅನಂತ್ನಾಗ್ ಅಂದರೆ ಅಷ್ಟೇ ಅಲ್ಲ, ಪದ್ಮಭೂಷಣ ಪ್ರಶಸ್ತಿ ಪುರಸ್ಕೃತರು ಕನ್ನಡದ ಹಿರಿಯ ನಟ ಅನಂತ್ನಾಗ್ ಅವರು ಕಳೆದ 52 ವರ್ಷಗಳಿಂದ ಕನ್ನಡ ಚಿತ್ರರಂಗದಲ್ಲಿದ್ದಾರೆ. ಕನ್ನಡ ಚಿತ್ರರಂಗ ಮಾತ್ರ ಅಲ್ಲ, ಬಹುಭಾಷಾ ನಟ, ಸುರಸುಂದರ ನಟ, ಸಹಜ ಅಭಿನಯ, ಅವರದೇ ಆದಂಥ ಒಂದು ವಿಶೇಷ ಸಂಭಾಷಣೆಯ ಸ್ಟೈಲ್ ಕೂಡ ಅವರಿಗಿದೆ. ಕನ್ನಡದ ಹೆಮ್ಮೆಯ ನಟ, 52 ವರ್ಷಗಳ ಸಿನಿ ಪಯಣದಲ್ಲಿ ಸಾಕಷ್ಟು ಪ್ರಶಸ್ತಿ ಪುರಸ್ಕಾರ ಬಹುಮಾನಗಳನ್ನು ಕೂಡ ಪಡ್ಕೊಂಡಿದ್ದಾರೆ. ಅನಂತ್ನಾಗ್ ಅವರ ಜನ್ಮದಿನ ಎಂದು, ಹೌದು, ಅನಂತ್ನಾಗ್ ಅವರು ಸಾಕಷ್ಟು ಸಿನಿಮಾಗಳಲ್ಲಿ 1973ರಿಂದ ಬೇರೆ ಬೇರೆ ಭಾಷೆಯ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡ್ತಾ ಬಂದಿದ್ದಾರೆ. ಒಂದು ಸುದೀರ್ಘವಾದ ಪಯಣ ಸಿನಿಮಾ ರಂಗದಲ್ಲಿ. ಎಂಥದ್ದೇ ಪಾತ್ರ ಇದ್ದರೂ ಕೂಡ ನಿರಾಯಾಸವಾಗಿ ಅದನ್ನು ತೆರೆಯ ಮೇಲೆ ಅಭಿವ್ಯಕ್ತಿಸುವ ಕಲೆ ಅನಂತ್ನಾಗ್ ಅವರಿಗೆ ಸಿದ್ಧಿಸಿದೆ. ಅವರ ಅಭಿನಯದ ಮೂಲಕ ಕೋಟ್ಯಾಂತರ ಜನರ ಮನ ಗೆದ್ದ ನಟ ಅನಂತ್ನಾಗ್ ಅವರಿಗೆ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಪದ್ಮಭೂಷಣ ಸಿಕ್ಕಿರೋದು ನಮ್ಮೆಲ್ಲರಿಗೂ ಹೆಮ್ಮೆಯನ್ನ ಕೊಡುವಂಥ ವಿಷಯ. ಸೆಪ್ಟೆಂಬರ್ 4 ಅನಂತ್ನಾಗ್ ಅವರ ಜನ್ಮದಿನ, ಹಾಗಾಗಿ ನಾವು ಅನಂತ್ನಾಗ್ ಅವರ 2 ಹಾಡುಗಳನ್ನು ಕೇಳೋಣ. ಮುಂಗಾರು ಮಳೆ ಚಿತ್ರದ ಗೀತೆ ಹೇಮಂತ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿದೆ, ಹೃದಯ ಶಿವ ಅವರು ಬರೆದಿದ್ದಾರೆ, ಮನುಮೂರ್ತಿಯವರ ಸಂಗೀತ ಇದೆ.

1976ರ ಸಂದರ್ಭದಲ್ಲಿ ಹೆಲಿಕಾಪ್ಟರ್ ಅಲ್ಲಿ ಅನಂತನಾಗ್ ಅವರು ಹಾರಾಡ್ತಾ ಎಲ್ಲಿರುವೆ ಮನವ ಕಾಡುವ ರೂಪಸಿ ಅಂತ ಹಾಡ್ತಾ ಇದ್ರೆ ಅಬಾಬಾ, ಚಿತ್ರ ರಸಿಕರ ಮನಸ್ಸಿನಲ್ಲಿ ಎಂಥ ಒಂದು ಮಧುರವಾದ ಅನುಭವ ಆಗ್ತಾ ಇತ್ತು. ಬಯಲುದಾರಿ ಚಿತ್ರಕ್ಕಾಗಿ ಈ ಹಾಡನ್ನು ಬರೆದಿದ್ದು ಚಿವುದೇಶಂಕರ್ ಅವರು. ರಾಜನ್ ನಾಗೇಂದ್ರ ಅವರು ಸಂಗೀತ ನೀಡಿದ್ರು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಅದ್ಭುತವಾಗಿ ಈ ಗೀತೆಯನ್ನು ಹಾಡಿದ್ರು. 8:44:30 ಸಮಯ. ವಿವಿಧ ಭಾರತಿಯಲ್ಲಿ ಶುಭೋದಯ ಕರ್ನಾಟಕ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೇವೆ. 4 ಸೆಪ್ಟೆಂಬರ್ ಅನಂತನಾಗ್ ಅವರ ಜನ್ಮದಿನ. ಹಾಗೆ ಮತ್ತೊಬ್ಬರು ಕನ್ನಡ ಚಿತ್ರರಂಗದ ನಟ, ಇವರು ಬಾಲ ನಟನಾಗಿ ಕನ್ನಡ ಚಿತ್ರರಂಗಕ್ಕೆ ಬಂದರು, ನಾಯಕ ನಟನಾಗಿ ಚಿತ್ರ ರಸಿಕರನ್ನು ರಂಜಿಸಿದವರು ಸುನಿಲ್ ರಾವ್. ಸುನಿಲ್ ರಾವ್ ಅವರ ಜನ್ಮದಿನ ಕೂಡ ಇದೇ ದಿನ ಇದೆ. ಸುನಿಲ್ ರಾವ್ ಅವರು ಸಾಕಷ್ಟು ಸಿನಿಮಾಗಳಲ್ಲಿ ಬಾಲ ನಟನಾಗಿ ಅಭಿನಯಿಸಿದರು, ಅದಾದ ನಂತರ ಅವರು ನಾಯಕ ನಟನಾಗಿ ಚಿತ್ರಗಳಲ್ಲಿ ಅಭಿನಯಿಸಿದರು. ಗಾಯಕಿ ಬಿ ಕೆ ಸುಮಿತ್ರಾ ಅವರ ಮಗ ಕೂಡ ಹೌದು. ಸುನಿಲ್ ರಾವ್ ಅವರ ಜನ್ಮದಿನದ ಪ್ರಯುಕ್ತ ಅವರ ಸಿನಿಮಾದ ಒಂದು ಹಾಡನ್ನು ಕೂಡ ನಾವು ಕೇಳೋಣ. ಅನಂತನಾಗ್ ಅವರಿಗೆ ಹಾಗೆ ಸುನಿಲ್ ರಾವ್ ಅವರಿಗೆ ಜನ್ಮದಿನದ ಶುಭಾಶಯಗಳು. ಇಷ್ಟೇ ಅಲ್ಲ, ಯಾರೆಲ್ಲ ಇವತ್ತು ಜನ್ಮದಿನವನ್ನು ಆಚರಿಸ್ಕೊಳ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಜನ್ಮದಿನದ ಶುಭಾಶಯಗಳನ್ನು ವಿವಿಧ ಭಾರತಿ ಕೋರ್ತಾ ಇದೆ. ಚಪ್ಪಾಳೆ ಚಿತ್ರದ ಗೀತೆ ಕವಿರಾಜ್ ಅವರು ಬರೆದಿದ್ದು, ಆರ್ ಪಿ ಪಟ್ನಾಯಕ್ ಅವರ ಸಂಗೀತ ಇದೆ. ಶ್ರೇಯಾ ಘೋಷಾಲ್ ಹಾಗೂ ಆರ್ ಪಿ ಪಟ್ನಾಯಕ್ ಅವರ ಧ್ವನಿಗಳು ಈ ಹಾಡಿನಲ್ಲಿ.

ಎಕ್ಸ್ಕ್ಯೂಸ್ ಮೀ ಚಿತ್ರದ ಟೈಟಲ್ ಸಾಂಗ್ ಕೇಳಿದ್ರಿ. ಆರ್ ಪಿ ಪಟ್ನಾಯಕ್ ಮತ್ತು ನಂದಿತ್ ಅವರು ಧ್ವನಿಯಾಗಿದ್ರು. ವಿ ನಾಗೇಂದ್ರ ಪ್ರಸಾದ್ ಅವರು ಗೀತೆಯನ್ನು ಬರೆದಿದ್ರು. ಆರ್ ಪಿ ಪಟ್ನಾಯಕ್ ಅವರ ಸಂಗೀತ ಸಂಯೋಜನೆ ಹಾಡಿಗಿತ್ತು. ಶ್ರೀಕೃಷ್ಣ ಜನ್ಮಾಷ್ಟಮಿ ಹಾಗೆ ಶ್ರಾವಣ ಮಾಸದ ಶುಕ್ರವಾರದ ಈ ಸಮಯದಲ್ಲಿ ಮತ್ತೊಂದು ಭಾವ ಭಕ್ತಿ ಪ್ರಧಾನ ಗೀತೆ ಕವಿರತ್ನ ಕಾಳಿದಾಸ ಚಿತ್ರದಿಂದ ಆರಿಸಿದ ಈ ಸಾಂಪ್ರದಾಯಿಕ ರಚನೆಯನ್ನು ಕೇಳಿ. ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್, ಸಂಗೀತ ಸಂಯೋಜನೆ ಮಾಡಿದ್ದಾರೆ ಎಂ ರಂಗರಾವ್.

ವಿವಿಧ ಭಾರತಿ ಟ್ಯೂನ್ ಮಾಡಿದ್ದೀವಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀವಿ ಬೆಳಗಿನಿಂದನೂ ಕೂಡ ಅಂಥೇಳಿ ಸಾಕಷ್ಟು ಜನರ ಸಂದೇಶಗಳು ಬಂದಿದೆ. ಚಿಕ್ಕಮದುರೆ ಸಮೀಪದ ಚೆನ್ನಾದೇವಿ ಅಗ್ರಹಾರ ಇಲ್ಲಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ರೆ ಭಾಗ್ಯ, ರಾಮಲಿಂಗಮೂರ್ತಿ, ಚೇತನ್, ಚೈತ್ರ ಇವರೆಲ್ಲರೂ ಹೇಳ್ತಾ ಇದ್ರೆ ನೀವು ಅನಂತನಾಗ್ ಅವರಿಗೆ, ಸುನಿಲ್ ಕುಮಾರ್ ಅವರಿಗೆ, ಹಾಗೆ ಇವತ್ತು ಯಾರೆಲ್ಲ ಬರ್ತ್

ಯಾರಿವರು ಹೆಸರು ಹಾಕಿಲ್ಲಪ್ಪ. ಶ್ರೀನಿವಾಸರಾಜು ಚಿಕ್ಕಬಳ್ಳಾಪುರದಿಂದ, ಶಾಂತಾಚಾರ ಬಡಿಗೇರ ಹರಿಹರ ಅನುದಿನದ ಸಂಗಾತಿ ವಿವಿಧ ಭಾರತಿ. ಎಲ್ಲ ಕಾರ್ಯಕ್ರಮಗಳು ಮಧುರವಾಗಿದೆ, ಅರ್ಥಪೂರ್ಣವಾಗಿದೆ, ಬೆಳಗಿನ ಸಮಯ ಮತ್ತಷ್ಟು ಸಂತೋಷಮಯವಾಗಿದೆ ಅಂತ ಹೇಳಿ ಸಂದೇಶ ಕಳಿಸ್ಕೊಟ್ಟಿದ್ರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಕೇಳ್ತಾನೆ ರೀ ವಿವಿಧ ಭಾರತಿ, ನಿಮ್ಮ ನಿತ್ಯದ ಸಂಗಾತಿ. ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಮುಕ್ತಾಯ ಆಗಿದೆ. ನಾವೀಗ ಇಂದಿನ ವಿಶೇಷ ಕಾರ್ಯಕ್ರಮದ ಕಡೆಗೆ ಸಾಗ್ತಾ ಇದ್ದೇವೆ. 9:02 ಸಮಯ.

ಕೃಷ್ಣ ಚಿತ್ರಕ್ಕಾಗಿ ಕೆ ಕಲ್ಯಾಣ್ ಅವರು ಬರೆದ ಗೀತೆಗೆ ವಿ ಹರಿಕೃಷ್ಣ ಅವರು ಸಂಗೀತ ನೀಡಿದ್ರು. ಉದಿತ್ ನಾರಾಯಣ್ ಹಾಗೂ ಎ ಸುಮಾ ಎಸ್ ಸುಮಾ ಅವರು ಧ್ವನಿಯಾಗಿದ್ರು. 9:08 ಸಮಯ ಆಗಿದೆ. ವಿವಿಧ ಭಾರತಿ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಎಲ್ಲ ಕಡೆಗಳಲ್ಲಿ ಶ್ರೀಕೃಷ್ಣನ ಜನ್ಮದಿನವನ್ನು ಆಚರಿಸ್ತಾ ಇರುವಂತಹ ಈ ಸಂದರ್ಭದಲ್ಲಿ ನಾವು ಕೂಡ ಶ್ರೀಕೃಷ್ಣನ ಬಾಲ ಲೀಲೆಗಳನ್ನು ತಿಳ್ಕೊಳ್ತಾ ಕೃಷ್ಣನ ಹಾಡುಗಳನ್ನು ಕೇಳ್ತಾ ಸಾಗೋಣ. ಶ್ರೀಕೃಷ್ಣ ಮುದ್ದು ಕೃಷ್ಣನಾಗಿ, ಭಗವಾನ್ ಶ್ರೀಕೃಷ್ಣನಾಗಿ ನಮ್ಮಲ್ಲಿ ಆರಾಧಿಸಲ್ಪಡ್ತಾನೆ. ಬಾಲಕೃಷ್ಣ ತುಂಟ ಕೃಷ್ಣನಾಗಿ ಗೋಕುಲದಲ್ಲಿ ಸದಾ ತುಂಟಾಟಗಳನ್ನು ಮಾಡ್ತಾ ಎಲ್ಲರಿಗೂ ಕಿರಿಕಿರಿಯನ್ನ ಮಾಡ್ತಾ ಇದ್ರು ಕೂಡ ಎಲ್ಲರಿಗೂ ಕೃಷ್ಣನ ಮೇಲೆ ಅಪಾರವಾದ ಪ್ರೀತಿ. ಕೃಷ್ಣನ ಮಧುರವಾದ ಈ ತುಂಟಾಟಗಳನ್ನು ಬೇರೆ ಬೇರೆ ರೀತಿಯಲ್ಲಿ ನಾವು ಗಮನಿಸಬಹುದು. ಗೋಪಿಕೆಯರನ್ನು ತಾಯಿ ಯಶೋದೆಯನ್ನು ಸದಾ ಕಾಡ್ತಾ ಇದ್ದಂಥ ಕೃಷ್ಣ ಮುದ್ದು ಕೃಷ್ಣ ಭಗವಾನ್ ಶ್ರೀಕೃಷ್ಣನಾಗಿ ಜನರನ್ನು ಕಾಪಾಡುವುದು ಪೊರೆಯುವುದು ಕೂಡ ಒಂದು ವಿಶೇಷ. ಬೆಣ್ಣೆ ಕಳ್ಳತನ, ಮಡಿಕೆ ಒಡೆಯೋದು, ನಮಗೆಲ್ಲ ಗೊತ್ತಿದೆ ಕೃಷ್ಣನಿಗೆ ಬೆಣ್ಣೆ ಅಂದರೆ ಪಂಚಪ್ರಾಣ. ಗೋಪಿಕೆಯರು ಬೆಣ್ಣೆ ಸಿಗದ ಹಾಗೆ ಕೃಷ್ಣನಿಂದ ದೂರ ಬಚ್ಚಿಟ್ರೆ ಹೇಗಾದರೂ ಮಾಡಿ ತನ್ನ ಗೆಳೆಯರ ಜೊತೆಗೆ ಸೇರಿ ತನ್ನದೇ ಆದಂಥ ಒಂದು ಗುಂಪನ್ನು ಮಾಡಿಕೊಂಡು ಬೆಣ್ಣೆಯನ್ನು ಕದ್ದು ತಿಂತಾ ಇದ್ದ. ಬೆಣ್ಣೆ ಸಿಗಲಿಲ್ಲ ಅಂದರೆ ಮಡಿಕೆಗಳನ್ನು ಒಡೆದು ಹಾಕ್ತಾ ಇದ್ದ ಕೃಷ್ಣ. ಗೋಪಿಕೆಯರ ಜಡೆ ಎಳೆಯೋದು, ಗೋಪಿಕೆಯರ ಜೊತೆಗೆ ತುಂಟಾಟವನ್ನು ಆಡೋದು, ಅವರ ಬಟ್ಟೆಗಳನ್ನು ಒಬ್ರಿಗೊಬ್ಬರಿಗೆ ಗಂಟು ಹಾಕಿ ಅವರು ನಡೆದಾಡಲಿಕ್ಕೆ ಸಾಧ್ಯ ಆಗದೆ ಇರೋ ಹಾಗೆ ಮಾಡೋದು, ಒಬ್ರಿಗೊಬ್ರು ಡಿಕ್ಕಿ ಹೊಡ್ಕೊಳ್ಳೋದು, ಹೀಗೆ ಪುಟ್ಟ ಕೃಷ್ಣ ತನ್ನ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜನರಿಗೆ ಗೋಳು ಹುಯ್ಕೊಳ್ತಾ ಇದ್ದ. ಇದೆಲ್ಲವೂ ಕೂಡ ಅಲ್ಲಿಯ ಗೋಕುಲದಲ್ಲಿದ್ದಂಥ ಜನರಿಗೆ ತುಂಬಾ ಇಷ್ಟ ಆಗ್ತಾ ಇದ್ರು ಕೂಡ. ಅವರು ಯಶೋದೆ ಹತ್ರ ಹೋಗಿ ಬೇರೆ ಬೇರೆ ರೀತಿಯಲ್ಲಿ ಚಾಡಿ ಹೇಳ್ತಾ ಇದ್ರು ಕೃಷ್ಣ ಏನಾದರೂ ತರಲೆ ತುಂಟಾಟ ಮಾಡಲಿಲ್ಲ ಅಂದರೆ ಅವ್ರಿಗೇನೋ ಕಳ್ಕೊಂಡಂಥ ಭಾವ ಆಗ್ತಾ ಇತ್ತು.

ಸ್ವಾತಿಮತ್ತು ಚಿತ್ರದಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದ ಗೀತೆಗೆ ರಾಜೇಶ್ ರಾಮನಾಥ್ ಅವರು ಸಂಗೀತ ಸಂಯೋಜನೆ ಮಾಡಿದ್ರು. ಚಿತ್ರ ಅವರು ಹಾಡಿಗೆ ಧ್ವನಿಯಾಗಿದ್ರು. ಈ ದಿನ ಶ್ರೀಕೃಷ್ಣ ಜನ್ಮಾಷ್ಟಮಿ. ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಇಡೀ ಜಗತ್ತಿನಲ್ಲಿ ಎಲ್ಲೆಲ್ಲೆಲ್ಲ ಕೃಷ್ಣನ ಆರಾಧಕರು ಕೃಷ್ಣನ ಭಕ್ತರಿದ್ದಾರೆ, ಎಲ್ಲರೂ ಕೂಡ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಸಂಭ್ರಮದಿಂದ ಸಂತಸದಿಂದ ಭಕ್ತಿಯಿಂದ ಆರಾಧಿಸ್ತಾ ಇದ್ದೇವೆ. ಕೃಷ್ಣ ಬೆಣ್ಣೆ ಕಳ್ಳ, ಮಡಿಕೆಯನ್ನು ಒಡೆಯುವಂಥ ತುಂಟ, ಗೋಪಿಕೆಯರ ಜಡೆ ಎಳೆಯೋದು, ಅವರಿಗೆ ಅಡ್ಡವಾಗಿ ನಿಂತು ಕಾಡೋದು, ಗೋಕುಲದಲ್ಲಿ ನಿದ್ದೆ ಮಾಡ್ತಾ ಇದ್ದವ್ರಿಗೆ ಅವರ ಮುಖಕ್ಕೆ ಮಸಿಯನ್ನು ಬಳಿಯೋದು, ಅವರ ನಿದ್ರೆಗೆ ಭಂಗವನ್ನು ಮಾಡುವಂಥ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದ. ಹಾಗೆ ಕೊಟ್ಟಿಗೆಯಲ್ಲಿದ್ದಂಥ ಕರುಗಳನ್ನು ಬಿಟ್ಟು ಹಾಲು ಕುಡಿಯೋದಕ್ಕೆ ಕೂಡ ಅವನು ಸಹಾಯ ಮಾಡ್ತಾ ಇದ್ದ. ಹಾಲು ಕೊಡುವ ಮುನ್ನವೇ ಕರುಗಳೆಲ್ಲ ಹಾಲನ್ನು ಕುಡಿಯೋ ಹಾಗೆ ಮಾಡ್ತಾ ಇದ್ದ. ಗೋಪಿಕೆಯರು ಹಾಲು ಕರೆಯೋದಕ್ಕೆ ಹೋದಾಗ ಹಾಲೇ ಇರ್ತಾ ಇರಲಿಲ್ಲ. ಈ ಬಗ್ಗೆ ಯಶೋದೆಗೆ ದೂರು ಕೊಟ್ಟಾಗ ಕೃಷ್ಣ, ನಾನೇನು ಮಾಡಿಲ್ಲ, ಕರುಗಳೇ ತಾವಾಗಿ ಹೋಗಿ ಹಾಲು ಕುಡಿದಿದೆ, ನೀವು ಯಾಕೆ ನನ್ನನ್ನು ದೂಷಿಸ್ತೀರಾ ಅಂತ ಹೇಳ್ತಾ ಇದ್ದ ಮಧ್ಯಾಹ್ನದ ಹೊತ್ತಿನಲ್ಲಿ. ಅಂದರೆ ಈ ವಿಚಾರವಾಗಿ ಗೋಪಿಕೆಯರೆಲ್ಲರೂ ಸಾಕಷ್ಟು ದೂರು ತಗೊಂಡು ಹೋಗಿ ಯಶೋದೆ ಹತ್ರ ಹೇಳಿದಾಗ, ನಿನ್ನ ಮಗ ಕೃಷ್ಣ ಎಷ್ಟು ತುಂಟಾಟ ಮಾಡ್ತಾನೆ ಅಂತ ಹೇಳಿದಾಗ ಯಶೋದೆ, ಹೌದೇನೋ ಕೃಷ್ಣ ಅಂತ ಕೇಳಿದ್ರೆ, ಇಲ್ಲಮ್ಮ ಇವರೆಲ್ಲ ಸುಳ್ಳು ಹೇಳ್ತಾ ಇದ್ರೆ, ನಾನು ಇಡೀ ದಿನ ಕಾಡಲ್ಲಿ ಹಸುಗಳನ್ನು ಕಾಯ್ತಾ ಇರ್ತೇನೆ, ಇವ್ರ ಮನೆಗಳಿಗೆ ಹೋಗೋದಕ್ಕೆ ನನಗೆ ಟೈಮ್ ಎಲ್ಲಿದೆ, ಎಷ್ಟು ಸುಳ್ಳು ಹೇಳ್ತಾರೆ ಇವರೆಲ್ಲ ಸರಿ ಇಲ್ಲ ಅಂತ ಮುದ್ದಾಗಿ ಮಾತಾಡಿ ತನ್ನ ತಾಯಿಯ ಕೋಪವನ್ನು ಕಡಿಮೆ ಮಾಡ್ತಾ ಇದ್ದಂತೆ ತುಂಟ ಕೃಷ್ಣ.

ಬ್ಲಾಸ್ಟ್ ಇನ್ ದ ಕ್ಲೈಮ್ಯಾಕ್ಸ್. ಮೈ ಸಿಂಗಾರ ಶೀಲ ಟರ್ನ್ಡ್ ಇನ್ ಟು ಕರುಣಾಬಲ ಅಂಡ್ ಗೇವ್ ಬ್ಯಾಕ್ ದ ಕಾಸ್ಟ್ಯೂಮ್ಸ್ ಅಂಡ್ ಹೆನ್ಸ್ ಹಿ ಗಾಟ್ ದ ನೇಮ್ ಸ್ತ್ರೀಲೋಲ.

ಶಂಕರ್ ಮಹಾದೇವನ್, ಶಮಿತಾ ಮಲ್ನಾಡ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಮುಕುಂದ ಮುರಾರಿ ಚಿತ್ರದ ಗೀತೆಯನ್ನು ಕೇಳಿದ್ವಿ. ವಿ ನಾಗೇಂದ್ರ ಪ್ರಸಾದ್ ಅವರು ಹಾಡನ್ನು ಬರೆದಿದ್ರು, ಅರ್ಜುನ್ ಜನ್ಯ ಅವರ ಸಂಗೀತವಿತ್ತು. 9:26:50 ಸಮಯ ಆಗಿದೆ. ಶ್ರೀಕೃಷ್ಣ ಜನ್ಮಾಷ್ಟಮಿಯ ವಿಶೇಷ ಸಂದರ್ಭ ಇದು. ನವಿಲುಗರಿ ಮತ್ತು ಕೊಳಲು ಸದಾ ಕೃಷ್ಣನ ಜೊತೆಗಿರುವಂಥ ಒಂದು ಅಪೂರ್ವವಾದ ವಿಶೇಷವಾದ ವಸ್ತುಗಳು. ಕೊಳಲ ಕೃಷ್ಣ ವೇಣುಗೋಪಾಲ ಅಂದರೆ ಕೈಯಲ್ಲಿ ಕೊಳಲನ್ನು ಹಿಡಿದು ಮಧುರ ನಾದವನ್ನು ನುಡಿಸುವ ಭಗವಾನ್ ಶ್ರೀಕೃಷ್ಣ. ಕೃಷ್ಣನ ಕೊಳಲಿನ ನಾದ ಬರೀ ಸಂಗೀತ ಮಾತ್ರ ಅಲ್ಲ, ಅದು ಸಮಸ್ತ ಜೀವರಾಶಿಯನ್ನು ಮಂತ್ರಮುಗ್ಧಗೊಳಿಸುವ ಒಂದು ದೈವಿಕ ಶಕ್ತಿ. ಕೃಷ್ಣನ ಕೊಳಲಿನ ನಾದಕ್ಕೆ ಗೋಪಿಕೆಯರು ಮಂತ್ರಮುಗ್ಧರಾಗಿ ಎಲ್ಲ ಕೆಲಸವನ್ನು ಮರೆತು ಆ ದೈವಿಕ ಕೊಳಲಿನ ನಾದಕ್ಕೆ ಅವನ ಬಳಿಗೆ ಓಡೋಡಿ ಬರ್ತಾ ಇದ್ರು. ಇನ್ನು ಪ್ರಕೃತಿ ಮೇಲೆ ಕೃಷ್ಣನ ವೇಣುಗಾನದ ಪ್ರಭಾವ. ಯಮುನೆಯ ನೀರು ಸ್ತಬ್ಧವಾಗ್ತಾ ಇತ್ತು, ಮರ ಗಿಡಗಳು ಆನಂದದಿಂದ ಚಿಗುರುತ್ತಾ ಇದ್ವು. ಗೋಕುಲದ ಹಸುಗಳು ಕರುಗಳು ಎಲ್ಲವೂ ಕೂಡ ಮೇಯುವುದನ್ನು ನಿಲ್ಲಿಸಿ ಕಿವಿಗಳನ್ನು ನೆಟ್ಟಗೆ ಮಾಡಿಕೊಂಡು ಅವನ ಕೊಳಲಿನ ಗಾನವನ್ನು ಕೇಳ್ತಾ ಕೇಳ್ತಾ ಕೃಷ್ಣನ ಹತ್ರ ಬಂದು ನಿಲ್ತಾ ಇದ್ವು. ಪಕ್ಷಿಗಳು ಕೂಡ ತಮ್ಮ ಹಾಡನ್ನು ನಿಲ್ಲಿಸಿ ಕೃಷ್ಣನ ಕೊಳಲಿನ ನಾದವನ್ನು ಆಲಿಸ್ತಾ ಇದ್ವು. ಇನ್ನು ಆಧ್ಯಾತ್ಮಿಕವಾಗಿ ನೋಡೋದಾದರೆ ಕೊಳಲು, ಕೊಳಲಿನಲ್ಲಿ ಸಾಮಾನ್ಯವಾಗಿ ನೋಡೋದಕ್ಕೆ ಅದು ಗಮನಿಸಿದಾಗ ಖಾಲಿ ಒಳಗಡೆ ಏನೂ ಇರೋದಿಲ್ಲ, ಪೊಳ್ಳಾಗಿರುತ್ತೆ. ಹಾಗೆ ಮನುಷ್ಯ ಕೂಡ ತನ್ನ ಒಳಗಿರುವಂಥ ಅಹಂಕಾರ ಕಾಮ ಕ್ರೋಧಗಳನ್ನು ತೊರೆದು ಮನಸ್ಸನ್ನು ಖಾಲಿ ಮಾಡಿಕೊಂಡು ಭಗವಂತನನ್ನು ಆರಾಧಿಸಿದಾಗ, ಅಂದರೆ ಭಗವಂತ ಭಕ್ತನನ್ನು ಕೊಳಲನ್ನಾಗಿ ಮಾಡಿಕೊಂಡು ಮಧುರವಾದ ಸಂಗೀತವನ್ನು ಬದುಕಿಗೆ ನುಡಿಸ್ತಾನೆ. ಯಾವಾಗ ಅಂತ ಹೇಳಿದ್ರೆ ನಾವು ನಮ್ಮಲ್ಲಿರುವಂಥ ಎಲ್ಲ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳನ್ನು ಬಿಟ್ಟಾಗ. ಕೊಳಲಿನ ನಾದ ಮನುಷ್ಯನನ್ನು ಪರಮಾತ್ಮನ ಕಡೆಗೆ ಕರೆದುಕೊಂಡು ಹೋಗುವಂಥ ಒಂದು ಮುಕ್ತಿಯ ಮಾರ್ಗವನ್ನು ಸಂಕೇತಿಸುತ್ತೆ ಅಂತ ಹೇಳ್ತಾರೆ ಕೃಷ್ಣನ ಕೊಳಲು. ಕೃಷ್ಣನ ಕೊಳಲನ್ನು ವೇಣು, ವಂಶಿ, ಮುರುಳಿ ಅಂತೆಲ್ಲ ಕರೆಯಲಾಗುತ್ತೆ.

9:33 ಸಮಯ ಆಗಿದೆ. ಕೇಳ್ತಾ ಇರೋದು 102.9 FM ವಿವಿಧ ಭಾರತಿ. ಇದು ನಿಮ್ಮ ನಿತ್ಯದ ಸಂಗಾತಿ. ಈ ದಿನ ಶ್ರೀಕೃಷ್ಣ ಜನ್ಮಾಷ್ಟಮಿ. ಶ್ರೀಕೃಷ್ಣ ಜನ್ಮಾಷ್ಟಮಿಯ ಈ ಸಂದರ್ಭದಲ್ಲಿ ಕೃಷ್ಣನ ಭಕ್ತರು ತಮಗೆ ಇಷ್ಟ ಬಂದ ಹಾಗೆ ಕೃಷ್ಣನನ್ನು ಪೂಜಿಸ್ತಾರೆ. ಅವರ ಶಕ್ತಿ ಸಾಮರ್ಥ್ಯಕ್ಕೆ ಅನುಸಾರವಾಗಿ ಹಬ್ಬದ ಅಡುಗೆಯನ್ನು ಮಾಡಿ ನೈವೇದ್ಯವನ್ನು ಇಡ್ತಾರೆ. ಕೆಲವರು ಉಪವಾಸ ಮಾಡ್ತಾರೆ, ಇನ್ನು ಕೆಲವರು ದೇವಸ್ಥಾನಗಳಿಗೆ ಹೋಗಿ ಕೃಷ್ಣನ ಧ್ಯಾನ ಭಜನೆಯನ್ನು ಮಾಡ್ತಾರೆ. ಹಾಗೆ ಸಾರ್ವಜನಿಕ ಪ್ರದೇಶಗಳಲ್ಲಿ ಮಡಿಕೆ ಒಡೆಯುವಂಥ ಸ್ಪರ್ಧೆ ಕೂಡ ನಡೆಯುತ್ತೆ. ಮಥುರಾ ಬೃಂದಾವನದಲ್ಲಿ ಕೃಷ್ಣನ ಲೀಲೆಗಳು, ಹಾಗೆ ಜಗನ್ನಿಯಾಮಕನಾದ ಶ್ರೀಕೃಷ್ಣ ಜಗತ್ತಿಗೆ ಬೋಧಿಸಿದ ಭಗವದ್ಗೀತೆಯ ಪಠಣ, ಹೀಗೆ ಸಾಕಷ್ಟು ಕಾರ್ಯಕ್ರಮಗಳು ಎಲ್ಲ ಕಡೆ ಆಯೋಜಿತವಾಗಿದೆ. ಇನ್ನು ಶಾಲೆ ಕಾಲೇಜುಗಳಲ್ಲಿ ಕೃಷ್ಣ ರುಕ್ಮಿಣಿ ರಾಧೆಯ ವೇಷಭೂಷಣಗಳನ್ನು ಧರಿಸಿದಂತಹ ಪುಟ್ಟ ಪುಟ್ಟ ಕೃಷ್ಣ ರುಕ್ಮಿಣಿ ರಾಧೆಯರನ್ನು ನಾವು ನೋಡಬಹುದು. ಮನೆ ಮನೆಗಳಲ್ಲಿ ಕೂಡ ಪುಟ್ಟ ಪುಟ್ಟ ಮಕ್ಕಳಿರುವಂಥ ಮನೆಯಲ್ಲಿ ಮಕ್ಕಳಿಗೆ ಕೃಷ್ಣನ ವೇಷಭೂಷಣಗಳನ್ನು ತೊಡಿಸಿ ಈಗೆಲ್ಲ ಪ್ರೀತಿಯಿಂದ ಸಂಭ್ರಮಿಸುವಂಥ ಕಾಲ. ಅಂದರೆ ಹಿಂದೆಲ್ಲ ಇಷ್ಟೊಂದು ಇರಲಿಲ್ಲ, ಆದರೆ ಈಗೀಗ ಏನಾಗ್ತಾ ಇದೆ, ತುಂಬ ಎಲ್ಲವನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಕೃಷ್ಣನ ಕೊಳಲು, ನವಿಲುಗರಿ, ಆಭರಣಗಳೇನಿರುತ್ತೆ, ಕೃಷ್ಣ ಧರಿಸ್ತಾ ಇದ್ದಂತಹ ಆಭರಣಗಳೆಲ್ಲವೂ ಕೂಡ ಈಗ ಮಾರುಕಟ್ಟೆಯಲ್ಲಿ ಸಿಗೋದ್ರಿಂದ ಇದೊಂದು ಚಂದದ ಸಂದರ್ಭ. ತಮ್ಮ ಮಕ್ಕಳಿಗೆ ಕೃಷ್ಣನ ವೇಷಭೂಷಣಗಳನ್ನು ಮಡಿಕೆಯನ್ನು ಕೊಟ್ಟು ಅದರಲ್ಲಿ ಹತ್ತಿಯನ್ನು ತುಂಬಿ ಕೊಳಲನ್ನಿಟ್ಟು ಪುಟ್ಟ ಕೃಷ್ಣನನ್ನಾಗಿ ನೋಡುವಂಥ ಸಂಭ್ರಮ ಜಾಸ್ತಿ ಆಗ್ತಾ ಇದೆ. ಖಂಡಿತವಾಗ್ಲೂ ಇಂಥದ್ದೆಲ್ಲವೂ ಕೂಡ ಬೇಕು ಬದುಕಿಗೆ. ಹಾಗೆಯೇ ಎಲ್ಲ ಕಡೆಗಳಲ್ಲಿ ಬಾಲಕೃಷ್ಣ, ರಾಧಾ ಕೃಷ್ಣರ ಬೆಣ್ಣೆ ಕೃಷ್ಣ ಮಡಿಕೆಯ ಜೊತೆಗೆ ಕುಳಿತಿರುವಂಥ ಮನಮೋಹಕ ಗೋಪಾಲಕೃಷ್ಣ, ಕೊಳಲನ್ನು ನುಡಿಸ್ತಾ ಇರುವಂಥ ಕೃಷ್ಣ ಮತ್ತು ರಾಧೆಯರ ರಮಣೀಯವಾದಂಥ ಚಿತ್ರಗಳನ್ನು ನಾವು ಕಾಣಬಹುದು. ಮೊಸರು ಕುಡಿಕೆಯ ಉತ್ಸವ, ಒಂದು ಪಿರಮಿಡ್ ಥರ ಮಾಡಿಕೊಂಡು ಅದರ ಮೇಲೆ ಹತ್ತಿ ಮೊಸರಿನ ಕುಡಿಕೆಯನ್ನು ಒಡೆಯುವಂಥದ್ದು, ದೇವಸ್ಥಾನಗಳಲ್ಲಿ ನಡೆಯುವಂಥ ವಿಶೇಷ ಪೂಜೆ ಅಲಂಕಾರಗಳು. ಈ ಒಂದು ಜನ್ಮಾಷ್ಟಮಿಯ ಸಂದರ್ಭದಲ್ಲಿ ಪುಟ್ಟ ಪುಟ್ಟ ಮಕ್ಕಳು ಕೃಷ್ಣ ರಾಧೆಯರ ವೇಷವನ್ನು ಧರಿಸಿ ಮುದ್ದಾಗಿ ಮನೆಯಲ್ಲಿ ದಾರಿಯಲ್ಲಿ ಓಡಾಡೋದನ್ನು ನೋಡಿದಾಗ ನಿಜಕ್ಕೂ ಬಹಳನೇ ಸಂತೋಷ ಆಗುತ್ತೆ. ಬಾಲಕೃಷ್ಣನ ವೇಷಗಳು ಅಂತ ಹೇಳಿದಾಗ ಸಾಮಾನ್ಯವಾಗಿ ಎಲ್ಲರೂ ಹಳದಿ ಬಣ್ಣದ ಧೋತಿ, ಅದಕ್ಕೆ ಹೊಂದುವಂಥ ಒಂದು ಶಲ್ಯ, ಮುತ್ತಿನ ಹಾರ, ಭುಜಕೀರ್ತಿ, ಕೈಬಳೆ, ಸೊಂಟದ ಪಟ್ಟಿ, ತಲೆಗೆ ಒಂದು ಸುಂದರವಾದ ಒಂದು ಮುಕುಟವನ್ನು, ಕಿರೀಟವನ್ನು, ಅದರಲ್ಲೊಂದು ನವಿಲ್ಗರಿ, ಕೈಯಲ್ಲಿ ಮಗುವಿಗೆ ಒಂದು ಕೊಳಲನ್ನು ಕೊಟ್ಟು ಹಣೆ ಮೇಲೆ ಒಂದು ಕಸ್ತೂರಿ ತಿಲಕ, ಕಣ್ಣಿಗೆ ಕಾಡಿಗೆ, ಎಲ್ಲವನ್ನು ಇಟ್ಟು ಆ ಮಗುವನ್ನು ನೋಡಿದ್ರೆ ನಿಜ

ದೇವರ ದುಡ್ಡು ಚಿತ್ರದ ಗೀತೆ, ಬರೆದವರು ಹುಣಸೂರು ಕೃಷ್ಣಮೂರ್ತಿ, ರಾಜನ್ ನಾಗೇಂದ್ರ ಅವರ ಸಂಗೀತ, ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿತ್ತು. ಹೆಣ್ಣಿನ ಕೂಗು ನಿನ್ನ ಮುರಳಿ ಗಾನ ಅನ್ನುವ ಹಾಡು ಹೆಣ್ಣಿನ ಕೂಗು ಚಿತ್ರದ್ದು. ಎಸ್ ಜಾನಕಿ ಅವರು ಹಾಡಿದ್ರು, ಚಿ ಉದಯಶಂಕರ್ ಅವರು ಬರೆದಿದ್ರು, ಎಂ ರಂಗರಾವ್ ಅವರ ಸಂಗೀತ ಇತ್ತು. 9:46:20 ಸಮಯ ಆಗಿದೆ. ಬಾಲಕೃಷ್ಣ ಸಾಕಷ್ಟು ತುಂಟಾಟಗಳನ್ನು ಮಾಡ್ತಾ ತನ್ನ ಲೀಲೆಗಳನ್ನು ತೋರ್ತಾ ಇರ್ತಾನೆ ಗೋಕುಲದಲ್ಲಿ. ಹೀಗೆ ಇರುವಂಥ

ಬಾಲಕೃಷ್ಣ ಬೆಳೆದು ದೊಡ್ಡವನಾದ ಮೇಲೆ, ಅಂದರೆ ಬಾಲಕನಾಗಿದ್ದಾಗ ತನ್ನ ಗಾನದಿಂದ ಪಶು ಪಕ್ಷಿಗಳನ್ನು ಮಂತ್ರಮುಗ್ಧಗೊಳಿಸ್ತಾ ಇದ್ದವನು. ಊರಿನ ಗೋಪಿಕೆಯರ ಕನಸಿನ ಕಣ್ಮಣಿಯಾಗಿದ್ದವನು. ವೃಂದಾವನದಲ್ಲಿ ರಾಧೆಗೆ ತನ್ನ ಪ್ರೀತಿಯನ್ನು ಕರುಣಿಸಿದವನು. ಹೀಗೆ ಎಲ್ಲ ಕೆಲಸಗಳನ್ನು ಮಾಡ್ತಾ ಊರಿನ ಕಣ್ಮಣಿಯಾಗಿದ್ದಂತಹ ಕೃಷ್ಣ ಬೆಳೆದ ದೊಡ್ಡವನಾದ. ಕೃಷ್ಣನ ಅವತಾರದ ಉದ್ದೇಶವೇ ಬೇರೆ, ಅಂದರೆ ದುಷ್ಟರ ನಿಗ್ರಹ, ಶಿಷ್ಟರ ರಕ್ಷಣೆ. ದುಷ್ಟ ನಿಗ್ರಹ ಮಾಡಲಿಕ್ಕೆ, ಶಿಷ್ಟರ ರಕ್ಷಣೆ ಮಾಡೋದಕ್ಕೆ, ಕಾಯುವುದಕ್ಕೆ ಕೃಷ್ಣ ಸದಾ ಸಿದ್ಧನಾಗಿದ್ದ. ಅಂದರೆ ಗೋಕುಲದಲ್ಲಿ ಅಲ್ಲಿಯ ಎಲ್ಲರ ಜೊತೆಗೆ ಆಟ ಆಡ್ತಾ ಸ್ವಚ್ಛಂದವಾಗಿ ದಿನ ಕಳೀತಾ ಇದ್ದಂತಹ ಕೃಷ್ಣ ಬೆಳೆದು ದೊಡ್ಡವನಾದ ನಂತರ ಇಷ್ಟು ದಿನ ಕೂಡ ಅವರನ್ನು ಸಾಕಿ ಸಲಹಿದ ಯಶೋದೆಯಂಥ ಅಮ್ಮ, ಬಾಯ್ತುಂಬ ಬೆಣ್ಣೆ ತಿನ್ನಿಸಿದ ಗೋಪಿಕೆಯರು, ಚಿಣ್ಣಿದಾಂಡು ಆಟ ಆಡ್ತಾ ಇದ್ದಂತಹ ಗೆಳೆಯರು, ಹಾಗೆ ಪ್ರೀತಿಯ ಗೋಪಿಕೆಯರು, ಜೀವದ ಗೆಳತಿ ರಾಧೆ, ಎಲ್ಲರನ್ನ ಬಿಟ್ಟು ದುಷ್ಟರ ನಿಗ್ರಹಕ್ಕಾಗಿ, ಶಿಷ್ಟರ ರಕ್ಷಣೆಗಾಗಿ, ಕರ್ತವ್ಯ ಪಾಲನೆಗಾಗಿ, ಅಂದರೆ ಸಾಕಷ್ಟು ರಾಕ್ಷಸರನ್ನು ಅವನು ಸಂಹಾರ ಮಾಡುವಂಥ ಕೆಲಸಕ್ಕಾಗಿ ಬಂದಂಥವನು. ಹಾಗಾಗಿ ಕೃಷ್ಣ ತನ್ನ ಕರ್ತವ್ಯವನ್ನು ಮರೆಯದೆ ಗೋಕುಲದಿಂದ ದುಷ್ಟರನ್ನು ನಿಗ್ರಹ ಮಾಡಲಿಕ್ಕಾಗಿ ಅಲ್ಲಿಂದ ಹೊರಡಲೇಬೇಕಾದಂಥ ಸಂದರ್ಭದಲ್ಲಿ ಅಲ್ಲಿಯ ಜನ ಯಾರೂ ಕೂಡ ಅವನನ್ನು ಬಿಟ್ಕೊಡೋದಕ್ಕೆ ಸಿದ್ಧ ಇರೋದಿಲ್ಲ. ಕೃಷ್ಣ ಗೋಕುಲವನ್ನು ಬಿಟ್ಟು ಮತ್ತೊಂದು ಕಡೆಗೆ ಹೋಗ್ತಾನೆ ಅನ್ನುವ ಒಂದು ಸುದ್ದಿಯನ್ನು ಕೇಳಿ ಅಲ್ಲಿದ್ದವರೆಲ್ಲರೂ ಕೂಡ ಕಣ್ಣೀರನ್ನು ಹರಿಸ್ತಾರೆ. ಕೃಷ್ಣ, ನೀನು ಹೋಗಬೇಡ, ಇಲ್ಲೇ ಇರೋ, ನಮ್ಮ ಜೊತೆಗೆ ಇರು, ನೀನೇನೇ ಮಾಡೋದಿದ್ರು ಕೂಡ ಇಲ್ಲಿಂದನೇ ಮಾಡು ಅಂತ ಹೇಳಿ ಅವನನ್ನು ಪರಿಪರಿಯಾಗಿ ಬೇಡ್ಕೊಂಡ್ರು ಕೂಡ ಕೃಷ್ಣ ಅಲ್ಲಿಂದ ಹೊರಟು ಬಿಡ್ತಾನೆ.

ಮತದಾನ ಚಿತ್ರದ ಗೀತೆ ಹಾಡಿದವರು ನಂದಿತಾ. ಪುರಂದರದಾಸರ ರಚನೆಗೆ ಸಿ ಅಶ್ವಥ್ ಹಾಗೂ ವಿ ಮನೋಹರ್ ಅವರ ಸಂಗೀತವಿತ್ತು. ನಮ್ಮೂರ ಬಸವಿ ಚಿತ್ರದ ಹಾಡು ಎಲ್ ವಿ ರಂಗಸ್ವಾಮಿ ಮತ್ತು ಸುಲೋಚನ ಅವರ ಧ್ವನಿಯಲ್ಲಿತ್ತು. ಹಂಸಲೇಖ ಅವರು ಗೀತೆಯನ್ನು ಬರೆದಿದ್ದರು. ಬಿ ಎಂ ಸೀತಾರಾಮ ರಾಜು ಅವರ ಸಂಗೀತ ಸಂಯೋಜನೆ ಇತ್ತು. ಬೆಣ್ಣೆಯನ್ನ ಮುದ್ದು ಮನಸ್ಸುಗಳನ್ನು ಕದ್ದ ಮುದ್ದು ಕೃಷ್ಣ, ಜೀವನದಲ್ಲಿ ಸುಖ ಸಂತೋಷ ನೆಮ್ಮದಿಯನ್ನ ತುಂಬಲಿ. ನಂದ ಕಿಶೋರನ ಆಗಮನದಿಂದಾಗಿ ಮನೆಯಲ್ಲಿ ಕಷ್ಟಗಳೆಲ್ಲ ದೂರವಾಗಿ ಸುಖ ಶಾಂತಿ ನೆಲೆಸಲಿ. ಮುರಳೀಧರನ ಕೊರಳಿನ ನಾದ ಬದುಕನ್ನ ತುಂಬಲಿ. ಮಧುರವಾದ ಕ್ಷಣಗಳು ಎಲ್ಲರ ಬಾಳಿನಲ್ಲಿ ಬರಲಿ. ಎಲ್ಲರಿಗೂ ಕೂಡ ಗೋಕುಲಾಷ್ಟಮಿಯ ವಿಶೇಷವಾದ ಪ್ರೀತಿಯ ಶುಭ ಹಾರೈಕೆಗಳು ವಿವಿಧ ಭಾರತಿಯಿಂದ.

ಭಕ್ತ ಕುಂಬಾರ ಚಿತ್ರದ ಗೀತೆ, ಹುಣಸೂರು ಕೃಷ್ಣಮೂರ್ತಿಯವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತ, ಪಿ ಬಿ ಶ್ರೀನಿವಾಸ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಕೇಳಿದ್ವಿ. ಇಂದಿನ ವಿಶೇಷ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಸರಿಯಾಗಿ 10 ಗಂಟೆ, ಕೇಳೋಣ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಅಮೆರಿಕದ ರಕ್ಷಣಾ ಸಂಸ್ಥೆ ಜಿ ಏರೋಸ್ಪೇಸ್ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ಗೆ ಹೊಸದಾಗಿ 3 F-404 IN-20 ಇಂಜಿನ್ಗಳನ್ನು ಪೂರೈಸಿದೆ. ಇದರಿಂದ ದೇಶೀಯ ತೇಜಸ್ MK-1A ಯುದ್ಧ ವಿಮಾನ ಯೋಜನೆಗೆ ಮಹತ್ವದ ಉತ್ತೇಜನ ದೊರಕಿದಂತಾಗಿದೆ. 2021 HAL ಮತ್ತು GE ಏರೋಸ್ಪೇಸ್ ನಡುವೆ ಮಾಡಿಕೊಂಡ ಒಪ್ಪಂದದ ಅಡಿ ತೇಜಸ್ MK-1A ಪ್ರಾರಂಭಿಕ ಶ್ರೇಣಿಯ ಯುದ್ಧ ವಿಮಾನಗಳಿಗೆ ಅಳವಡಿಸಲು ಒಟ್ಟು 99 ಎಂಜಿನ್ಗಳನ್ನು ಪೂರೈಸಲಾಗುತ್ತಿದೆ. ನವದೆಹಲಿಯಲ್ಲಿ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಅವರ ಅಧ್ಯಕ್ಷತೆಯಲ್ಲಿ ಕ್ವಾಡ್ ಶೆರ್ಫಾಗಳ ಸಭೆ ಜರುಗಿತು. ಸಭೆಯಲ್ಲಿ ಕಡಲ ಭದ್ರತೆ, ಆರ್ಥಿಕ ಪ್ರಗತಿ, ಉದಯೋನ್ಮುಖ ತಂತ್ರಜ್ಞಾನ ಮತ್ತು ಮಾನವೀಯ ನೆರವು ಮತ್ತು ತುರ್ತು ಸ್ಪಂದನೆ ಸೇರಿದಂತೆ ಹಲವು ಪ್ರಮುಖ ವಿಷಯಗಳ ಕುರಿತು ವಿಸ್ತೃತವಾಗಿ ಚರ್ಚೆ ನಡೆಸಲಾಯಿತು ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ದೇಶದಲ್ಲಿ ಮಾದಕ ವಸ್ತುಗಳ ದುರ್ಬಳಕೆಯ ವಿರುದ್ಧ ರಾಷ್ಟೀಯ ಸಾಮೂಹಿಕ ಪ್ರತಿಜ್ಞೆ

2027ರ ಫೆಬ್ರವರಿ 8-12ರವರೆಗೆ ಜರುಗಲಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಯಲಹಂಕದ ವಾಯುನೆಲೆಯಲ್ಲಿ ನಡೆಯಲಿರುವ ಈ ವೈಮಾನಿಕ ಪ್ರದರ್ಶನದಲ್ಲಿ ಪ್ರಮುಖ ಜಾಗತಿಕ ಬಾಹ್ಯಾಕಾಶ ಮತ್ತು ರಕ್ಷಣಾ ಕಂಪನಿಗಳು, ನೀತಿ ನಿರೂಪಕರು, ತಂತ್ರಜ್ಞರು ಮತ್ತು ಉದ್ಯಮ ಪಾಲುದಾರರು ಮತ್ತು ರಕ್ಷಣಾ ಪಡೆಗಳ ಸಿಬ್ಬಂದಿ ಭಾಗಿಯಾಗಲಿದ್ದಾರೆ. ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಟೆನಿಸ್ ಪಂದ್ಯಾವಳಿಯಲ್ಲಿ ವಿಶ್ವದ 50ನೇ ಶ್ರೇಯಾಂಕದ ಕರೇನ್ ಖಚನೋವ್ ಅವರು ವಿಶ್ವದ 4ನೇ ಶ್ರೇಯಾಂಕದ ಫೆಲಿಕ್ಸ್ ಆಗರ್ ಅಲಿಯಾಸಿಮ್ ಅವರನ್ನು ಸೋಲಿಸಿ 3ನೇ ಸುತ್ತಿಗೆ ಪ್ರವೇಶ ಪಡೆದಿದ್ದಾರೆ. 2ನೇ ಸುತ್ತಿನ ಪಂದ್ಯದಲ್ಲಿ ಖಚನೋವ್ 6-7, 6-3, 6-2, 6-2 ಅಂತರದಿಂದ ಗೆಲುವು ದಾಖಲಿಸಿದರು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

0: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
2: ಸೆಕೆಂಡುಗಳ ಸಮಯ ಆಗಿದೆ. ಕೇಳ್ತಾ ಇರೋದು ವಿವಿಧ ಭಾರತಿ, ನಿಮ್ಮ ನಿತ್ಯದ ಸಂಗಾತಿ. ಈಗ ಓಲ್ಡ್ ಇಸ್ ಗೋಲ್ಡ್, ಹಳೆಯ ಕನ್ನಡ ಚಿತ್ರಗೀತೆಗಳನ್ನ ಕೇಳ್ತಾ ಹೋಗೋಣ. ಮೊದಲಿಗೆ ಎರಡು ಹಾಡುಗಳನ್ನ ಕೇಳಿ. ತೀರದ ಬೈಕಿ ಚಿತ್ರದ ಗೀತೆ ಪಿಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿದೆ. ಆರ್ ಎನ್ ಜಯಗೋಪಾಲ್ ಅವರ ರಚನೆ, ವಿಜಯ ಭಾಸ್ಕರ್ ಅವರ ಸಂಗೀತ. ಇದರ ಜೊತೆಗೆ ನಾರದ ವಿಜಯ ಚಿತ್ರದ ಹಾಡು, ಕೆಜೆ ಸುದಾಸ್, ಎಸ್ ಜಾನಕಿ ಅವರ ಧ್ವನಿ, ಚಿವದೇಶಂಕರ್ ಅವರ ಸಾಹಿತ್ಯ, ಅಶ್ವಥ್ ವೈದಿ ಸಂಗೀತ.

ಗೋಲ್ಡ್ ಇಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರ ಗೀತೆಗಳನ್ನ ಕೇಳ್ತಾ ಇದ್ದೀರಾ. ಪಾಯಿಂಟ್ ಪರಿಮಳ ಚಿತ್ರದ ಗೀತೆಯನ್ನ ಆಲಿಸಿದ್ರಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ. ಜೀವದೇಶಂಕರ್ ಅವರು ಬರೆದ ಗೀತೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತ. ತೀರದ ಬಯಕೆ ಚಿತ್ರದ ಗೀತೆಯನ್ನ ಹಾಡಿದವರು ಪಿ ವಿ ಶ್ರೀನಿವಾಸ್. ಆರ್ ಎನ್ ಜೆ ಗೋಪಾಲ್ ಅವರ ರಚನೆ, ವಿಜಯ ಭಾಸ್ಕರ್ ಅವರ ಸಂಗೀತವಿತ್ತು.

0: ಇಟ್ ಈಸ್ ಕೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ನೀವೆಲ್ಲ ಸಂದೇಶಗಳನ್ನು ಕಳಿಸ್ಕೊಟ್ಟಿದ್ದೀರಿ. 9 ಗಂಟೆಯಿಂದ 10 ಗಂಟೆವರೆಗೂ ಕಾರ್ಯಕ್ರಮ ಕೇಳಿದಿರಿ, ಕಾರ್ಯಕ್ರಮ ಚೆನ್ನಾಗಿತ್ತು. ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭ ಸಂದರ್ಭದಲ್ಲಿ ಚಂದದ ಹಾಡುಗಳು, ಒಳ್ಳೊಳ್ಳೆಯ ಮಾಹಿತಿ ಪ್ರಸಾರವಾಯಿತು. ಬೆಳಗಿನಿಂದ ಕೂಡ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತ ಸಂದೇಶ ಕಳಿಸಿ ಕೊಟ್ಟಿದ್ದಾರೆ ಸಾಕಷ್ಟು ಜನ. ವೆಂಕಟೇಶ್ ಸುಂಕದಕಟ್ಟೆಯಿಂದ, ಕೌಸಲ್ಯ ಬನಶಂಕರಿಂದ, ರಾಜು ರತ್ನ, ಪೂಜಾ ವರ್ಣಿಕ ರಾಜಾಜಿನಗರದಿಂದ, ಮತ್ತೊಬ್ಬರು ಹೆಸರು ಬಿ ಎಸ್ ನಾರಾಯಣಸ್ವಾಮಿ ಬೋಧನ ಹೊಸಹಳ್ಳಿಯಿಂದ, ಸಪ್ನಾ ಹೊಯ್ಸಳ, ಮತ್ತು ಎಸ್ ಜಗದೀಶ್ವರಾಚಾರ್ ಮಹಾಲಕ್ಷ್ಮಿ ಲೋಟಿಂದ, ಹನುಮಂತಪ್ಪ ಹುಲ್ಗಮ್ಮನವರು, ನಾಗರಾಜ ಶರ್ಮಾ, ಆಮೇಲೆ ನಿರ್ಮಲ ಅವರು ಗರಗುಂಟೆ ಪಾಳ್ಯದಿಂದ, ಉಮೇಶ ಸಿರಿಗೆರೆ, ಭಾಸ್ಕರ್ ಬಾಬು ಯಶವಂತಪುರದಿಂದ, ಮಂಗಳೂರಿನ ಅನಿಲ್ ಅವರು ಸಂದೇಶ ಕಳಿಸಿ ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಕೃಷ್ಣ ನೀ ಬೇಗನೆ ಬಾರೋ ಈ ಹಾಡನ್ನು ಹಾಕಬಹುದಾ ಅಂತ ಕೇಳಿದಿರಾ. ಆಮೇಲೆ ಸೇಡಂ ತಾಲೂಕು ಕೋಡ್ಲಾದಿಂದ ಶಿವಲಿಂಗಯ್ಯ ಸ್ವಾಮಿ, ಮಧುರವಾದ ಹಳೆಯ ಹಾಡುಗಳನ್ನು ಕೇಳಿ ಖುಷಿ ಆಗ್ತಾ ಇದೆ ಅಂತ ಹೇಳ್ತಾರೆ. ಏನು ಬಂಗಾರದ ಬೊಂಬೆ ಮಾಡಿ, ಇದು ಕಾಲೇಜಲ್ಲಿ ಪಿ ಯು ಸಿ ಓದ್ತಾ ಇದ್ದಾಗ ಹಾಡಿದ ನೆನಪಾಯಿತು ಅಂತ ಉಮೇಶ್ ಅವರು ಹೇಳಿದ್ರೆ, ನಾಗರಾಜ ಶರ್ಮ ಅವರು ಹೇಳ್ತಾ ಇದ್ರೆ ಓಲ್ಡ್ ಇಸ್ ಗೋಲ್ಡ್ನಲ್ಲಿ ಪಾಯಿಂಟ್ ಪರಿಮಳ ಹಾಡು ಕೇಳಬೇಕಾದ್ರೆ ಬಾಲ್ಯದ ನೆನಪಾಯಿತು. ಈ ಹಾಡಿನ ಶೂಟಿಂಗ್ ಮಾಡಿದ್ದು ಪಿಣ್ಯ ಇಂಡಸ್ಟ್ರಿ ಲೇಔಟಲ್ಲಿ, ನೆನಪಾಯಿತು ಅಂತ ಹೇಳಿದಿರಿ. ಹೌದು, ಹಳೆಯ ಹಾಡುಗಳು ಹಳೆಯ ನೆನಪುಗಳನ್ನು ಹೊತ್ತು ತರುತ್ತವೆ. ವಿವಿಧ ಭಾರತಿಯಲ್ಲಿ ಪ್ರತಿ ಬೆಳಿಗ್ಗೆ 10:05 ರಿಂದ 11 ಗಂಟೆವರೆಗೆ, ಹಾಗೆ ಸಂಜೆ 5:05 ರಿಂದ 6 ಗಂಟೆವರೆಗೆ ಓಲ್ಡ್ ಇಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ನಾವು ಪ್ರಸಾರ ಮಾಡುತ್ತೇವೆ.
1: ಸ್ನೇಹಿತರೆ, ಇಂದು ಸಂಜೆ 5:15 ಕ್ಕೆ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.

ನಮಸ್ಕಾರ, ನಾನ್ ನಿಮ್ ಪ್ರೇಮ ಮಾತಾಡ್ತಾ ಇದ್ದೀನಿ. ನಾನ್ ಯಾವಾಗ್ಲೂ ವಿವಿಧ ಭಾರತಿ ದಿನಾ ಕೇಳ್ತಾ ಇರ್ತೀನಿ. ಅದರಲ್ಲಿ ಹಿಂದಿ ಸಾಂಗ್ಸ್, ಕನ್ನಡ ಹಳೆ ಸಾಂಗ್ಸ್ ಎಲ್ಲಾ ಕೇಳ್ತಾ ಇರ್ತೀನಿ. ಬಹಳ ಇಂಪಾಗಿರುತ್ತೆ. ನೀವು ಕೇಳ್ತೀರಲ್ಲ ವಿವಿಧ ಭಾರತಿ, ಕೇಳ್ತಾ ಇರಿ.

ಓಲ್ಡ್ ಇಸ್ ಗೋಲ್ಡ್ ಹಳೆಯ ಹಾಡುಗಳನ್ನು ಕೇಳ್ತಾ ಇದ್ದೀರಾ. ಕೇಳ್ತಾ ಕೇಳ್ತಾ ಸಂದೇಶಗಳು ಕೂಡ ಬರ್ತಾ ಇದೆ. ಸೇಡಂ ತಾಲೂಕು ಕೋಡ್ಲದ ಶಿವಲಿಂಗಯ್ಯ ಸ್ವಾಮಿಯವರು, ಹಾಗೆ ಆದೂರು ಪ್ರಕಾಶ್ ಆನೇಕಲ್ನಿಂದ, ವೆಂಕಟೇಶ್ ಸತ್ಯಮಂಗಲದಿಂದ, ಹಾಗೆ ಪ್ರಸನ್ನ ಅವರು ದಾವಣಗೆರೆಯಿಂದ, ಮತ್ತು ಸಮನ್ ಸವಿತಾ ಗಿರೀಶ ಸುಂದರಕುಪ್ಪೆ, ಹೆಬ್ಬಾಳದ ರಮೇಶ್ ಅವರ ಸಂದೇಶಕ್ಕಾಗಿ ಧನ್ಯವಾದಗಳು. ಸುಮಾ ಸುಂಕದ ಕಟ್ಟೆಯಿಂದ ಮೆಸೇಜ್ ಮಾಡಿದ್ದಾರೆ. ಹಲಸೂರಿನ ರಾಜೇಶ್ ಅವರು, ಕೊಳಲಿನ ಕರೆಗೆ ಪೂರ್ತಿ ಸೋತು ಶರಣಾಗಿ ಹೋಗಿದ್ದೇವೆ ಅಂತ ನಾಗರತ್ನ ಅವರು ಹೇಳ್ತಾ ಇದ್ದಾರೆ. ನಿರ್ಮಲ ಅವರು, ಗರ್ಗುಂಡೆ ಪಾಳ್ಯದಿಂದ ಅದ್ಭುತವಾದ ಹಾಡುಗಳನ್ನು ಕೇಳ್ತಾ ಇದ್ದೀವಿ ನಾವು ವಿವಿಧ ಭಾರತಿಯಿಂದ ಅಂತ ಹೇಳಿದ್ರೆ, ರಾಧಾ ಹಿರಿಯಣ್ಣ ನಾಗಮಂಗಲದಿಂದ, ಕೃಷ್ಣ ಜನ್ಮಾಷ್ಟಮಿ ಶುಭಾಶಯಗಳು, ಕೃಷ್ಣ ದೇವರ ಹಾಡುಗಳು ಸೇರಿ ಒಳ್ಳೆಯ ಹಾಡುಗಳನ್ನು ಪ್ರಸಾರ

ಮಾಡ್ತಾ ಇದ್ದೀರಾ, ಬಹಳ ಸಂತೋಷವಾಯಿತು, ಕಾರ್ಯಕ್ರಮ ಚೆನ್ನಾಗಿದೆ, ಹಳೆಯ ಹಾಡುಗಳನ್ನು ಕೇಳಿ ಪುಲಕಿತವಾಯಿತು, ಧನ್ಯವಾದವಾಯಿತು, ಧನ್ಯವಾದಗಳು ವಿವಿಧ ಭಾರತಿಗೆ ಅಂತ ಹೇಳಿದರೆ. ಮತ್ತೊಬ್ಬರು ಮೂರ್ತಿ ಮಂಗಮ್ಮ ಅವರು ಮೆಸೇಜ್ ಬಂದಿದೆ, ಭಾಸ್ಕರ್ ಬಾಬು ಅವರು ಯಶವಂತಪುರದಿಂದ ಮೆಸೇಜ್ ಕಳಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಬನಹಟ್ಟಿಯ ಅಂಕುಶ್ ದೀಪ ಮಹಾದೇವ ಗುಮ್ಮಟಿ, ಶ್ರೀಕೃಷ್ಣ ಜನ್ಮಾಷ್ಟಮಿ ಶುಭಾಶಯಗಳು, ಹಳೆ ಹಾಡುಗಳು ಚೆನ್ನಾಗಿದೆ ಅಂತಾರೆ. ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ, ಮತ್ತು ಚೊಕ್ಕಸಂದ್ರದ ಸುಧೀರ್ ಬೆಂಗಳೂರಿನಿಂದ ಹೇಳ್ತಾ ಇದ್ದಾರೆ, ಬೆಳಗ್ಗಿನಿಂದ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಒಳ್ಳೊಳ್ಳೆ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ, ಚೆನ್ನಾಗಿದೆ ಕಾರ್ಯಕ್ರಮ ಅಂತಾರೆ. ಚಂದ್ರಮತಿ ಪ್ರಕಾಶ್ ರಾಜಾಜಿ ನಗರದಿಂದ, ಮಂಗಳ ಅವರು ಮೈಸೂರಿನಿಂದ, ನಾಗರಾಜ್ ಕೊಡೇಕಲ್ ಗಂಗಾವತಿಯಿಂದ ಹೇಳ್ತಾ ಇದ್ದಾರೆ, ಅಲಾರೆ ಅಲಾರೆ ಮುಕುಂದ ಮುರಾರೆ ಈ ಹಾಡನ್ನು ನೀವು ಪ್ರಸಾರ ಮಾಡೇ ಮಾಡ್ತೀರಾ ಅಂತ ನನ್ನ ಮಗಳು ಸ್ವಸ್ತಿಕ ನಂಬಿದ್ಲು, ಅವಳ ನಂಬಿಕೆ ಹುಸಿ ಆಗಿಲ್ಲ, ತುಂಬಾ ಖುಷಿಯಾಯಿತು ಹಾಡು ಕೇಳಿ ಅಂತಾರೆ. ಪ್ರಕಾಶ್ ಅವರು ವಿದ್ಯಾರಣ್ಯಪುರಂ ಬೆಂಗಳೂರಿನಿಂದ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಇನ್ನು ಯಾರಿದು, ಜೆಸಿ ನಗರ ಪೋಸ್ಟ್ ಆಫೀಸ್ ರೋಡ್ ಅರುಣಾ ಮೈತ್ರಿ ಅವರ ಸಂದೇಶ ಬಂದಿದೆ, ಎಸ್ ಬಿ ಎಂ ಕಾಲನಿ ಭೀಮರಾವ್ ಅವರು, ಆಮೇಲೆ ಜೊತೆಗೆ ಓಕೆ ಹರೀಶ್ ಅವರು ಮಲ್ಲೇಶ್ವರಂಯಿಂದ, ಮತ್ತು ಲಕ್ಷ್ಮಣ ಮಲ್ಲೇಶ್ವರಂಯಿಂದ ಇವರು ಕೂಡ, ತೀರ್ಥೇಶ್ ಚನ್ನಪಟ್ಟಣದಿಂದ, ಮತ್ತು ರಮೇಶ್ ರಂಗ ವಿದ್ಯಾರ್ಥಿ ರಾಯಚೂರಿನಿಂದ ಮೆಸೇಜ್ ಮಾಡಿದ್ದಾರೆ. ಉದಯ್ ಕಲ್ಬುರ್ಗಿಯವರು ಕಾರ್ಯಕ್ರಮ ಚೆನ್ನಾಗಿದೆ, ಕೃಷ್ಣ ನನ್ನ ಫೇವ್ರೆಟ್ ಗಾಡು, ನೈಸ್ ಹಾಡುಗಳು ಅಂತ ಹೇಳ್ತಾ ಇದ್ದಾರೆ. ಸ್ವರೂಪ್ ಲೋಕೇಶ್ ಕುಣಿಗಲ್ನಿಂದ, ಮತ್ತು ಅನಿತಾ ಗುರುಪ್ರಸಾದ್ ಮೈಸೂರಿನಿಂದ ಮೆಸೇಜ್ ಮಾಡಿದರೆ, ಓಲ್ಡ್ ಈಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಎಷ್ಟೊಂದು ಚಂದದ ಹಾಡುಗಳನ್ನು ನಾವು ಕೇಳಿದ್ವಿ, ಅಲಾರೆ ಅಲಾರೆ ಮುಕುಂದ ಮುರಾರೆ ಈ ಹಾಡು ಕೃಷ್ಣ ನೀ ಬೇಗನೆ ಬಾರೋ ಚಿತ್ರದ ಗೀತೆಯಾಗಿತ್ತು, ಎಸ್ ಜಾನಕಿ ಅವರು ಧ್ವನಿಯಾಗಿದ್ದರು, ಚಿ ಉದಯಶಂಕರ್ ಅವರು ಬರೆದ ಗೀತೆಗೆ ಬಪ್ಪಿಲಹರಿ ಅವರ ಸಂಗೀತವಿತ್ತು, ಇನ್ನು ಜಾರಿ ಬಿದ್ದ ಜಾಣ ಚಿತ್ರದ ಗೀತೆಯನ್ನು ಹಾಡಿದವರು ಕೂಡ ಎಸ್ ಜಾನಕಿ ಅವರೇ, ಈ ಹಾಡು ಕೂಡ ಚಿ ಉದಯಶಂಕರ್ ಅವರ ರಚನೆಯಾಗಿತ್ತು, ಟಿ ಜಿ ಲಿಂಗಪ್ಪ ಅವರ ಸಂಗೀತವಿದ್ದ ಗೀತೆ ಇದಾಗಿತ್ತು. ಮತ್ತೊಂದು ಹಾಡನ್ನು ನಾವು ಕೇಳಿದ್ವಿ, ಶುಭಾ ಮೇಲನ ಚಿತ್ರದ ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿದ್ದ ಈ ಹಾಡನ್ನು ಸಹ ಬರೆದವರು ಚಿ ಉದಯಶಂಕರ್, ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆ ಇತ್ತು. 10:49:40 ಸಮಯಾಗಿದೆ, ಓಲ್ಡ್ ಈಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳ ಈ ಪ್ರಸಾರ ಮುಂದುವರಿತಾ ಇದೆ.

0: ಶೌರಿ
1: ಬೋಲ ಶ್ರೀ ಕೃಷ್ಣ ಪರಮಾತ್ಮಕಿ.
0: ನಾರಿಯ ಸೀರೆ ಕದ್ದ ರಾಧೆಯ ಮನವ ಗೆದ್ದ, ನಾರಿಯ ಸೀರೆ ಕದ್ದ ರಾಧೆಯ ಮನವ

0: ಮಗುವಾಗಿರುವಾಗ ಬೆಣ್ಣೆಯ ಕದ್ದ
1: ಕದ್ದ
0: ಮಣಿಯೊಡನೆ ರಮಣಿ ಭಾಮೆಯ ಗೆದ್ದ
1: ಗೆದ್ದ
0: ಮದುವೆ ಮನೆಗೆ ನುಗ್ಗಿ ಏನ್ ಮಾಡ್ದೆ ಗೊತ್ತೇ ರುಕ್ಮಿಣಿಯ ಕದ್ದ
1: ಕದ್ದ
0: ನರಕಾಸುರನ ಕೊಂದು 16,000 ನಾರಿಯರ ಗೆದ್ದ
1: ಗೆದ್ದ
0: ಹೌದಪ್ಪ ಕದ್ದ ಗೆದ್ದ ಗೆದ್ದ ಕದ್ದ ನಾರಿಯ ಸೀರೆ ಕದ್ದ ರಾಧೆಯ ಮನವ ಗೆದ್ದ

ದಾರಿ ತಪ್ಪಿದ ಮಗ ಚಿತ್ರದ ಗೀತೆಯನ್ನ ಬರೆದವರು ಚಿ ಉದಯಶಂಕರ್. ಜೆ ಕೆ ವೆಂಕಟೇಶ್ ಅವರ ಸಂಗೀತ, ಡಾಕ್ಟರ್ ರಾಜ್ಕುಮಾರ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಈ ಹಾಡನ್ನ ಕೇಳಿದ್ರಿ. ಓಲ್ಡ್ ಇಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳ ಈ ಪ್ರಸಾರವನ್ನ ಮುಗಿಸುವ ಸಮಯ ಬಂತು. ಬೆಳಗಿನಿಂದ ಇಲ್ಲಿವರೆಗೂ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ಚಂದು ಬಾನುಲಿ ಬಂಧು. ಮತ್ತೊಮ್ಮೆ ಮತ್ತೊಂದು ಪ್ರಸಾರದಲ್ಲಿ ಭೇಟಿಯಾಗ್ತೇನೆ. ಕೇಳ್ತಾನೀರಿ ನಿಮ್ಮ ರೇಡಿಯೋ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಜೆಎಸ್ಎಲ್ವಿ F-17 ವಾಹನ ನೌಕೆಯ ಮೂಲಕ ಭೂವೀಕ್ಷಣಾ ಉಪಗ್ರಹ EOS-05 ಅನ್ನು ಮೊದಲ ಬಾರಿಗೆ ಯಶಸ್ವಿಯಾಗಿ ಉಡಾವಣೆ ಮಾಡಿರುವುದು ಇಸ್ರೋದ ಮತ್ತೊಂದು ಅತ್ಯುತ್ತಮ ಸಾಧನೆಯಾಗಿದ್ದು ದೇಶಕ್ಕೆ ಹೆಮ್ಮೆಯ ಕ್ಷಣವಾಗಿದೆ. ಭಾರತದ ಬಾಹ್ಯಾಕಾಶ ಕ್ಷೇತ್ರದ ಶ್ರೇಷ್ಠತೆ, ನಾವೀನ್ಯತೆ ಮತ್ತು ಹೆಚ್ಚುತ್ತಿರುವ ಸಾಮರ್ಥ್ಯಗಳಿಗೆ ಈ ಯಶಸ್ಸು ಸಾಕ್ಷಿಯಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಸಾಮಾಜಿಕ ಮಾಧ್ಯಮದಲ್ಲಿ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ದೇಶದ ಜನತೆಗೆ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ಕೋರಿದ್ದಾರೆ. ಭಗವಾನ್ ಶ್ರೀಕೃಷ್ಣರ ದಿವ್ಯ ಸಂದೇಶಗಳಲ್ಲಿ ನಿಸ್ವಾರ್ಥ ಕರ್ಮದ ಪ್ರೇರಣೆ ಅಡಗಿದೆ. ಇದು ಮಾನವ ಕುಲಕ್ಕೆ ನಿರಂತರವಾಗಿ ಮಾರ್ಗದರ್ಶನವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಂದು ಬಾಗಲಕೋಟೆ ಜಿಲ್ಲೆಯ ಬರಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಲಿದ್ದಾರೆ ಮತ್ತು ಜಿಲ್ಲೆಯ ಕೃಷಿ ವಿಜ್ಞಾನಿಗಳು ಮತ್ತು ಅಧಿಕಾರಿಗಳೊಂದಿಗೆ ಸಭೆ ನಡೆಸಲಿದ್ದಾರೆ. ನೇಪಾಳದ ಭೀಕರ ಪ್ರವಾಹದಲ್ಲಿ ನಾಪತ್ತೆಯಾದಂತಹ ಭಾರತೀಯರ ಪತ್ತೆಗೆ ಅನುಕೂಲವಾಗುವಂತೆ ಅವರ ಮೊದಲ ಹಂತದ ಸಂಬಂಧಿಕರ ಅಂದರೆ ತಂದೆ, ತಾಯಿ, ಮಕ್ಕಳ ಡಿಎನ್ಎ ಮಾದರಿ ಸಂಗ್ರಹಿಸಿ ಪ್ರೊಫೈಲ್ ಸಿದ್ದಪಡಿಸಲು ಕೇಂದ್ರ ಗೃಹ ಸಚಿವಾಲಯ ನಿರ್ಧರಿಸಿದೆ. ಟೆಹರಾನ್ ವಾಣಿಜ್ಯ ಹಡಗುಗಳ ಮೇಲಿನ ದಾಳಿಯನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸುವವರೆಗೆ ಅಮೆರಿಕವು ಇರಾನ್ನೊಂದಿಗೆ ಯಾವುದೇ ಮಾತುಕತೆ ನಡೆಸುವುದಿಲ್ಲ ಎಂದು ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ಸಹಾಯಧನ ಪಡೆಯುತ್ತಿರುವಂತಹ ರೈತರು ಪ್ರತಿ ವರ್ಷ ಬಯೋಮೆಟ್ರಿಕ್ ಆಧಾರಿತ ಇಕೆವೈಸಿ ಮಾಡಿಕೊಳ್ಳುವುದು ಕಡ್ಡಾಯವಾಗಿದೆ. ಇಕೆವೈಸಿ ಪೂರ್ಣಗೊಳಿಸಿದ ರೈತರಿಗೆ ಮುಂದಿನ ಕಂತಿನ ಸಹಾಯಧನ ಸ್ಥಗಿತಗೊಳ್ಳಲಿದೆ ಎಂದು ಕೃಷಿ ಇಲಾಖೆ ತಿಳಿಸಿದೆ. ಹುಬ್ಬಳ್ಳಿಯ ಕೆಎಸ್ಸಿಎ ರಾಜನಗರ್ ಕ್ರೀಡಾಂಗಣದಲ್ಲಿ ಆರಂಭವಾಗುತ್ತಿರುವಂತಹ ಕರ್ನಾಟಕ ಸಾಫ್ಟ್ಬಾಲ್ ಪ್ರೀಮಿಯರ್ ಲೀಗ್ ಪಂದ್ಯಾವಳಿಯನ್ನು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅಧಿಕೃತವಾಗಿ ಉದ್ಘಾಟಿಸಲಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 531 ಅಂಕ ಏರಿಕೆಯೊಂದಿಗೆ 76,684 ಆರಂಭಿಕ ವಹಿವಾಟು ನಡೆಸಿದರೆ ನಿಫ್ಟಿ ಕೂಡ 78 ಅಂಕ ಏರಿಕೆಯನ್ನು ದಾಖಲಿಸಿ 23,951

ಸಮಯಾಗಿದೆ 11:22. ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಮೊದಲಿಗೆ ಸಮಸ್ತ ವಿವಿಧ ಭಾರತೀಯ ಕೇಳುಗ ಬಾಂಧವರಿಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ಶುಭ ಶುಕ್ರವಾರದ ಮಧ್ಯಾಹ್ನದ ಪ್ರಸಾರವನ್ನ ಆರಂಭಿಸ್ತಾ ಇದ್ದೇನೆ. ಮಧ್ಯಾಹ್ನದ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಿದ್ದೀನಿ ನಾನು ಆರ್ಜೆ ವಿನುತಾ ಶಶಿಧರ್. ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳನ್ನ ಕೇಳುವಂತ ಸಮಯ ಇದು. ಮೂಡಿ ಬರ್ತಾ ಇದೆ ಮುಕುಂದ ಮುರಾರಿ ಚಿತ್ರದಿಂದ ವಿಜಯ ಪ್ರಕಾಶ್ ಹಾಗೂ ಚಿಂತನ್ ವಿಕಾಸ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತವಿದೆ.

ಈಗ ತಾನೇ ಕೇಳಿದ ಗೀತೆ ರಾಮ ರಾಮ ರೇ ಚಿತ್ರದ ಗೀತೆ. ಶೃಂಗ ಬಿ ವಿ ಹಾಗೂ ವಾಸುಕಿ ವೈಭವ್ ಅವರ ಧ್ವನಿಯಲ್ಲಿ ಈ ಗೀತೆ ಮೂಡಿ ಬಂದಿತ್ತು. ಹಾಗೆ ವಾಸುಕಿ ವೈಭವ್ ಅವರದ್ದೇ ಸಂಗೀತ ಸಂಯೋಜನೆ

ಪ್ಯಾರಿಸ್ ಪ್ರಣಯ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಶ್ರೇಯಾ ಘೋಷಾಲ್ ಅವರ ಗಾಯನದಲ್ಲಿ ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯಕ್ಕೆ ಪ್ರಯೋಗ್ ಅವರ ಸಂಗೀತ ಸಂಯೋಜನೆ ಇತ್ತು. ಮುಂದೆ ಮೂಡಿ ಬರ್ತಾ ಇದೆ ಕೃಷ್ಣಂ ಪ್ರಣಯ ಸಖಿ ಚಿತ್ರದಿಂದ ಜಸ್ ಕರಣ್ ಸಿಂಗ್ ಅವರ ಹಾಡುಗಾರಿಕೆಯಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತವಿದೆ.

0: ವಿವಿಧ ಭಾರತಿ ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸಮಯ ಆಗಿದೆ ಸರಿಯಾಗಿ 11:32 ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಈ ಸಮಯ ಕಲಾ ಭಾರತೀಯ ಸಮಯ. ಕಲೆಗೆ ಸಂಬಂಧಪಟ್ಟಂತೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಂತಹ ಸಾಧಕರನ್ನ ಸಂಭ್ರಮಿಸುವ ವೇದಿಕೆ ಈ ನಮ್ಮ ಕಲಾಭಾರತಿ. ಇಂದಿನ ಕಲಾಭಾರತಿಯ ಅತಿಥಿ ಯಾರಿರಬಹುದು ಅಂತ ಕುತೂಹಲ ಎಲ್ಲರಲ್ಲೂ ಇದ್ದೇ ಇರುತ್ತೆ. ಆಗಲೇ ಬಹಳಷ್ಟು ಜನರು ಕೇಳುಗರು ಸಂದೇಶವನ್ನ ಕಳಿಸ್ತಾ ಇದ್ದಾರೆ. ಈ ಒಂದು ಗೀತೆಯ ನಂತರ ಕಲಾಭಾರತಿಯನ್ನ ಮುಂದುವರಿಸೋಣ. ಕೇಳ್ತಾ ಇರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM.

ಅರುಣರಾಗ ಚಿತ್ರದಿಂದ ಗೀತೆಯನ್ನ ಕೇಳಿದ್ದಾಯ್ತು. ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರು ಹಾಡಿದ ಗೀತೆ ಇದ್ದು ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆ ಇತ್ತು. ಇಂದಿನ ಕಲಾ ಭಾರತೀಯ ಅತಿಥಿ ಯಾರು ಅಂತ ನಿಮ್ಗೆಲ್ಲರಿಗೂ ಈಗಾಗಲೇ ಗೊತ್ತಾಗಿದೆ ಅನ್ಕೊಂತೀನಿ. ಹಾಗೆಯೇ ಬಹಳಷ್ಟು ಸಂದೇಶಗಳು ಬಂದು ನಮ್ಮನ್ನು ತಲುಪಿದೆ ಕೂಡ. ಇಂದಿನ ಕಲಾ ಭಾರತೀಯ ಅತಿಥಿ ಕನ್ನಡ ಚಿತ್ರರಂಗದ ಸ್ಫುರದ್ರೂಪಿ ನಟರಾದಂತಹ ಅನಂತ್ನಾಗ್ ಅವರು. ಗಂಭೀರ ಪಾತ್ರ ಇರ್ಬೋದು, ಹಾಸ್ಯಮಯ ಪಾತ್ರ ಇರ್ಬೋದು, ಪಾತ್ರ ಯಾವುದೇ ಆಗಿದ್ರೂ ಕೂಡ ಅದಕ್ಕೆ ಜೀವ ತುಂಬುವಂತಹ ನಟ ಇವರು. ತಮ್ಮ ಸಹಜ ಅಭಿನಯ, ವಿಭಿನ್ನ ಪಾತ್ರಗಳ ಆಯ್ಕೆ ಮತ್ತು ದೀರ್ಘಕಾಲದ ಕಲಾ ಸೇವೆಯಿಂದ ಕನ್ನಡಿಗರ ಮನದಲ್ಲಿ ವಿಶೇಷ ಸ್ಥಾನವನ್ನು ಪಡೆದಿದ್ದಾರೆ ಇವರು. ಇವರು ಹುಟ್ಟಿದ್ದು ಉತ್ತರ ಕನ್ನಡ ಜಿಲ್ಲೆಯ ಶಿರಾಲೆಯಲ್ಲಿ. ಮೂಲ ಹೆಸರು ಅನಂತ್ ನಾಗರಕಟ್ಟೆ. ಇವರು ವಿದ್ಯಾಭ್ಯಾಸ ಪಡೆದಿದ್ದು ಮುಂಬೈನಲ್ಲಿ. ಮುಂಬೈನಲ್ಲಿದ್ದಾಗ ಹಿಂದಿ, ಮರಾಠಿ, ಕೊಂಕಣಿ ಹಾಗೂ ಕನ್ನಡ ನಾಟಕಗಳಲ್ಲಿ ಸಕ್ರಿಯವಾಗಿ ಇವರು ತೊಡಗಿಸಿಕೊಂಡಿದ್ದರು. ಸತ್ಯದೇವ್ ದುಬೆ ಮತ್ತು ಅಮೋಲ್ ಪಾಲೇಕರ್ ಅವರ ಜೊತೆಯಲ್ಲಿ ನಾಟಕಗಳಲ್ಲೂ ಕೂಡ ಇವರು ಅಭಿನಯಿಸಿದ್ದಾರೆ. ಒಂದು ಗೀತೆಯ ನಂತರ ಮತ್ತೆ ಕಲಾಭಾರತಿಯನ್ನು ಮುಂದುವರಿಸೋಣ. ಮೂಡಿ ಬರ್ತಾ ಇದೆ ನಾನಿನ್ನ ಬಿಡಲಾರೆ ಚಿತ್ರದ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟು ಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
2: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸೀ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
1: ಇಲ್ಲಿಯವರೆಗೆ 9,50,000,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
3: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.

0: ವಿವಿಧ ಭಾರತಿ ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸಮಯ ಆಗಿದೆ 11:45. ಕಲಾಭಾರತಿಯಲ್ಲಿ ನಾವು ಅನಂತನಾಗ್ ಅವರ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. 1973 ಪ್ರೊಫೆಸರ್ ಪಿವಿ ನಂಜರಾಜೆ ಅರಸ್ ಅವರ ನಿರ್ದೇಶನದ ಸಂಕಲ್ಪ ಕನ್ನಡ ಚಿತ್ರದ ಮೂಲಕ ಸಿನಿಮಾ ರಂಗಕ್ಕೆ ಅನಂತನಾಗ್ ಅವರು ಕಾಲಿಟ್ಟರು. ಖ್ಯಾತ ನಿರ್ದೇಶಕ ಶ್ಯಾಮ್ ಬೆನಿಗಲ್ ಅವರ ಅಂಕುರ್ ಸೇರಿದಂತೆ ಅನೇಕ ಹಿಂದಿ ಚಿತ್ರಗಳಲ್ಲಿ ನಟಿಸಿ ರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಗಮನವನ್ನು ಸೆಳೆದರು. ಇವರು ಅಭಿನಯಿಸಿದ ಪ್ರಮುಖ ಚಿತ್ರಗಳ ಬಗ್ಗೆ ಹೇಳೋದಾದರೆ ನಾನಿನ್ನ ಬಿಡಲಾರೆ, ಮಧುರ ಸಂಗಮ, ಮಾತು ತಪ್ಪದ ಮಗ, ಚಂದನದ ಗೊಂಬೆ, ಮಿಂಚಿನ ಓಟ, ಒಂದು ಹೆಣ್ಣು ಆರು ಕಣ್ಣು, ನಾರದ ವಿಜಯ, ಜನ್ಮ ಜನ್ಮದ ಅನುಬಂಧ, ಅನುಪಮ, ಜೀವಕ್ಕೆ ಜೀವ, ಮುಳ್ಳಿನ ಗುಲಾಬಿ, ನನ್ನ ದೇವರು, ಹಾಸ್ಯರತ್ನ ರಾಮಕೃಷ್ಣ, ಹಾಗೆ ಅನ್ವೇಷಣೆ, ಬೆಂಕಿಯ ಬಲೆ, ಗಾಯತ್ರಿ ಮದುವೆ, ಕಾಮನ ಬಿಲ್ಲು, ಹಾಗೇನೆ ಪಣಿಯಮ್ಮ, ಇಬ್ಬನಿ ಕರಗಿತು, ಮುದುಡಿದ ತಾವರೆ ಅರಳಿತು, ನೋಡಿ ಸ್ವಾಮಿ ನಾವಿರೋದೇ ಹೀಗೆ, ಹಾಗೆ ಸುಖ ಸಂಸಾರಕ್ಕೆ 12 ಸೂತ್ರಗಳು, ಪ್ರೇಮ ಸಾಕ್ಷಿ, ರಾಮಪುರದ ರಾವಣ, ಹಾಗೆ ಒಲವು ಬದುಕು, ಒಲವು ಮೂಡಿದಾಗ ಮಕ್ಕಳಿರಲವ್ವ, ಮನೆ ತುಂಬ, ಬಹಳಷ್ಟು ಚಿತ್ರಗಳಲ್ಲಿ ಅವರು ಅಭಿನಯಿಸಿದ್ದಾರೆ. ಹೇಳ್ತಾ ಹೋದರೆ ಒಂದು ಪಟ್ಟಿನೇ ಬೆಳೀತಾನೆ ಹೋಗುತ್ತೆ ಅಂತಲೇ ಹೇಳ್ಬೋದು. ಈಗ ಒಂದು ಸುಂದರವಾದ ಗೀತೆ ಮೂಡಿ ಬರ್ತಾ ಇದೆ, ಜನ್ಮ ಜನ್ಮದ ಅನುಬಂಧ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಇಳೆಯರಾಜ ಅವರ ಸಂಗೀತವಿದೆ.

ಕಲಾ ಭಾರತಿಯಲ್ಲಿ ಅನಂತನಾಗ್ ಅವರ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ಶಂಕರ್ ನಾಗ್ ನಿರ್ದೇಶನದ ಪ್ರಸಿದ್ಧ ಮಾಲ್ಗುಡಿ ಡೇಸ್ ಧಾರಾವಾಹಿಯಲ್ಲೂ ಪ್ರಮುಖ ಪಾತ್ರದಲ್ಲಿ ಇವರು ಅಭಿನಯಿಸಿದ್ರು. ಇವರಿಗೆ ಸಿಕ್ಕಿರುವ ಪ್ರಶಸ್ತಿ ಗೌರವಗಳ ಬಗ್ಗೆ ಹೇಳೋದಾದರೆ, ಭಾರತ ಸರ್ಕಾರದ ಪ್ರತಿಷ್ಠಿತ ನಾಗರಿಕ ಪ್ರಶಸ್ತಿಯಾದ ಪದ್ಮಭೂಷಣ ಗೌರವಕ್ಕೆ ಇವರು ಪಾತ್ರರಾಗಿದ್ದಾರೆ. ದಕ್ಷಿಣ ಭಾರತದ ವಿಭಾಗದಲ್ಲಿ 6 ಬಾರಿ ಫಿಲ್ಮ್ ಫೇರ್ ಪ್ರಶಸ್ತಿಯನ್ನ ಗೆದ್ದಿದ್ದಾರೆ. ಅತ್ಯುತ್ತಮ ನಟ ಹಾಗೂ ಇತರ ವಿಭಾಗಗಳಲ್ಲಿ 5 ಬಾರಿ ರಾಜ್ಯ ಪ್ರಶಸ್ತಿಗಳನ್ನು ಇವರು ಮುಡಿಗೇರಿಸಿಕೊಂಡಿದ್ದಾರೆ. ಜೊತೆಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಅನಂತನಾಗ್ ಅವರು ತಮ್ಮ ಸ್ವಾಭಾವಿಕ ಅಭಿನಯದಿಂದ ದಶಕಗಳ ಕಾಲ ಭಾರತೀಯ ಹಾಗೂ ಕನ್ನಡ ಚಿತ್ರರಂಗವನ್ನು ಶ್ರೀಮಂತಗೊಳಿಸಿದ ಅಪ್ರತಿಮ ನಟರು. ಮೂಡಿ ಬರ್ತಾ ಇದೆ ಬೆಳದಿಂಗಳ ಬಾಲೆ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಎಸ್ ಎಂ ಪಾಟೀಲ್ ಅವರ ಸಾಹಿತ್ಯಕ್ಕೆ ಗುಣಾ ಸಿಂಗ್ ಅವರ ಸಂಗೀತವಿದೆ.

ಕಲಾಭಾರತಿಯಲ್ಲಿ ಅನಂತನಾಗ್ ಅವರ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ಬಹಳಷ್ಟು ಕೇಳುಗರು ಸಂದೇಶವನ್ನ ಕಳಿಸಿದ್ದಾರೆ. ನೇತ್ರಾ ಕೆಂಗೇರಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ, ಹಾಗೇನೆ ಹರೀಶ್ ಮಲ್ಲೇಶ್ವರಂ ಅವರ ಸಂದೇಶ ಕೂಡ ಬಂದು ನಮ್ಮನ್ನು ತಲುಪಿದೆ. ಹಲಸೂರಿನಿಂದ ರಾಜೇಶ್ ಅವರು ಕೂಡ ಸಂದೇಶವನ್ನ ಕಳಿಸಿದ್ದಾರೆ. ಉಮೇಶ್ ಸಿರಿಗೆರೆಯಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ನ್ಯಾಚುರಲ್ ನಟ ಅನಂತನಾಗ್ ಅಲ್ವಾ ಇವತ್ತಿನ ಕಲಾಭಾರತಿಯ ಅತಿಥಿ ಅಂತ. ಹೌದು. ಹಾಗೆ ಸತೀಶ್ ಎನ್ ಎಚ್ ನಗರಕೆರೆಯಿಂದ ಇವರ ಸಂದೇಶ ಕೂಡ ಬಂದು ನಮ್ಮನ್ನ ತಲುಪಿದೆ. ಹಾಗೆ ಶ್ರೀನಿವಾಸ್ ನಗರದಿಂದ ಆರತಿ ಫಣಿರಾಜ್ ಅವರ ಸಂದೇಶ ಕೂಡ ಬಂದು ನಮ್ಮನ್ನು ತಲುಪಿದೆ. ಹಾಗೆ ಕೌಸಲ್ಯ ಬನಶಂಕರಿಯಿಂದ ಅನಂತನಾಗ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ. ಹಾಗೆ ಪೂರ್ಣಿಮಾ ಮೇಸ್ತ್ರಿ ಧಾರವಾಡದಿಂದ, ವಿಶಾಲ್ ಹಿರೇಮಠ್ ಸಹಕಾರ ನಗರದಿಂದ, ಹಾಗೆ ಶ್ರೀ ಹೋಬಳಿ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರದಿಂದ ಅವರು ಕೂಡ ಹರಿಹರದಿಂದ ಅನಂತನಾಗ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ. ಹಾಗೇನೆ ಯಾರಿದು ಅನಿತಾ ಗುರುಪ್ರಸಾದ್ ಮೈಸೂರಿಂದ ಇವರ ಸಂದೇಶ ಕೂಡ ಬಂದು ನಮ್ಮನ್ನು ತಲುಪಿದೆ. ಹಾಗೆ ಜಯಕುಮಾರ್ ದಾಸನಹಳ್ಳಿಯಿಂದ ವಿವಿಧ ಭಾರತಿಗೆ ನಮಸ್ಕಾರ, ಅನಂತನಾಗ್ ಅವರು ಇಂದಿನ ಕಲಾಭಾರತಿಯ ಅತಿಥಿ ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ವೈಎಸ್ ಕಾಲೋನಿಯಿಂದ ಕವಿತಾ ಶ್ರೀನಿವಾಸ್ ಅವರು ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಅನಂತನಾಗ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು, ಕಲಾಭಾರತಿಯ ಕಾರ್ಯಕ್ರಮದಲ್ಲಿ ಮೂಡಿಬರುತ್ತಿರುವ ಗೀತೆಗಳು ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅನಂತನಾಗ್ ಅವರ ಜೀವನ ಚರಿತ್ರೆಯನ್ನು ಎಷ್ಟು ಕೇಳಿದ್ರೂ ಸಾಕಾಗಲ್ಲ, ಫೈಟಿಂಗ್ ಇಲ್ಲದೆ ಹೀರೋ ಆದವರು, ಅಭಿನಯ ಸಂಭಾಷಣೆ ಶೈಲಿ ಮಾತುಗಾರಿಕೆ ಸಿನಿಮಾ ಹಾಡುಗಳು ತುಂಬ ಇಷ್ಟ ಅಂತ ವಿರೂಪಾಕ್ಷಪ್ಪ ಕಾವ್ಯ ಗೌರಿ ರೇಣುಕ ರುದ್ರಪ್ಪ ಮಡಿವಾಳರ್ ಇಂದರಿಗೆ ಕೊಪ್ಪಳದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೇನೆ ಸಿಂಪಲ್ ಸ್ಟಾರ್ ಅನಂತನಾಗ್ ಅವರ ಬಗ್ಗೆ ಕಲಾಭಾರತಿಯಲ್ಲಿ ಮಾಹಿತಿ ಜೊತೆಗೆ ನಿರೂಪಣೆ ಕೂಡ ಇಷ್ಟ ಆಯಿತು, ಹಾಡುಗಳು ಕೂಡ ಇಷ್ಟ ಆಯಿತು ಅಂತ ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ ಹೇಳ್ತಾ ಇದ್ದಾರೆ. ಹಾಗೆ ಬಿ ಎನ್ ಭರತ್ ಅವರು ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಮಾಲ್ಗುಡಿ ಡೇಸಲ್ಲಿ ತುಂಬ ಸೊಗಸಾಗಿ ನಟಿಸಿದ್ರು, ಹಾಗೆ ಕಾರ್ಯಕ್ರಮ ಸೂಪರ್, ಕೃಷ್ಣ ಜನ್ಮಾಷ್ಟಮಿ ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ ವಿಜಯಕುಮಾರ್ ಮುಳೆ ಶಿರಾಳಕೊಪ್ಪದಿಂದ. ಹಾಗೇನೆ ಇಷ್ಟು ಜನರ ಸಂದೇಶಗೂ ಕಳಿಸಿದ್ರು, ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಸಮಯ ಆಗಿದೆ 11:56:50 ಕಲಾಭಾರತಿಯ ಕೊನೆಯ ಹಂತದಲ್ಲಿದ್ದೀವಿ. ಹೌದು, ನೀವೆಲ್ಲ ಹೇಳಿದಾಗೆ ಇಂದು ಅನಂತನಾಗ್ ಅವರ ಜನ್ಮದಿನ ಕೂಡ. ಅವರಿಗೆ ವಿವಿಧ ಭಾರತೀಯ ಪರವಾಗಿ ಹಾಗೆ ನಮ್ಮೆಲ್ಲ ಪ್ರೀತಿಯ ಕೇಳುಗರ ಪರವಾಗಿ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ಅರ್ಪಿಸ್ತಾ ಕಲಾಭಾರತಿಯನ್ನು ಮುಗಿಸೋ ಸಮಯ ಬಂದಾಯಿತು. ಕಲಾಭಾರತಿಯಲ್ಲಿ ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದೆ ನಾನು ಆರ್ಜೆ ವಿನುತಾ ಶಶಿಧರ್. ಮೂಡಿ ಬರ್ತಾ ಇದೆ ಕಲಾಭಾರತಿಯ ಕೊನೆಯ ಗೀತೆಯಾಗಿ ಬೆಂಕಿಯ ಬಲೆ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಧ್ವನಿಯಲ್ಲಿ ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯದ ರೈತರು ಸಂಕಷ್ಟದಲ್ಲಿರುವ ಸಂದರ್ಭ, ಬರ ಸೇರಿದಂತೆ ಜ್ವಲಂತ ಸಮಸ್ಯೆಗಳನ್ನು ಚರ್ಚಿಸಲು ಕಳೆದ ಅಧಿವೇಶನದಲ್ಲಿ ಅವಕಾಶ ಸಿಗದ ಕಾರಣ ಈ ತಿಂಗಳ 21, 22 ಹಾಗೂ 23ರಂದು ವಿಶೇಷ ಅಧಿವೇಶನ ಕರೆಯಲು ಸಚಿವ ಸಂಪುಟ ಸಭೆ ತೀರ್ಮಾನಿಸಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಎಕ್ಸ್ ಖಾತೆ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ಕಸ್ತೂರಿ ರಂಗನ್ ವರದಿ ಕುರಿತು ಅಧಿವೇಶನದಲ್ಲಿ ಚರ್ಚಿಸಲಾಗುವುದು ಎಂದಿದ್ದಾರೆ. ಪ್ರಧಾನಮಂತ್ರಿ ಮಿತ್ರ ಯೋಜನೆಯಡಿ ದೇಶದಲ್ಲಿ ಸ್ಥಾಪನೆಗೊಂಡ 7 ಮೆಗಾ ಟೆಕ್ಸ್ಟೈಲ್ಸ್ ಪಾರ್ಕ್ಗಳಲ್ಲಿ ಕಲಬುರಗಿ ಟೆಕ್ಸ್ಟೈಲ್ಸ್ ಪಾರ್ಕ್ ಕೂಡ ಒಂದು. ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ 200 ಕೋಟಿ ರೂಪಾಯಿ ಅನುದಾನ ಒದಗಿಸಿದೆ. ರಾಜ್ಯ ಸರ್ಕಾರ 1,000 ಎಕರೆ ಪ್ರದೇಶದಲ್ಲಿ ಜವಳಿ ಪಾರ್ಕ್ ಅಭಿವೃದ್ಧಿಪಡಿಸುತ್ತಿದೆ. ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಅಧ್ಯಕ್ಷ ಶರಣಬಸಪ್ಪ ಪಪ್ಪ ಮಾಹಿತಿ ನೀಡಿ, ಲಕ್ಷಾಂತರ ಯುವ ಜನರಿಗೆ ಉದ್ಯೋಗಾವಕಾಶ ಸೃಷ್ಟಿಯಾಗಲಿವೆ ಎಂದರು. ಭೌಗೋಳಿಕ ಮಾನ್ಯತೆ ಹೊಂದಿದ ತೊಗರಿ ಬೇಳೆ ರಫ್ತಿಗೆ ಯೋಜಿತ ಪ್ರಯತ್ನ ಕೈಗೊಳ್ಳಬೇಕಿದೆ ಎಂದು ತಿಳಿಸಿದರು. ಸ್ವಚ್ಛತೆ ಹಾಗೂ ಕಸ ವಿಲೇವಾರಿ ಕೇವಲ ಪೌರ ಕಾರ್ಮಿಕರು ಪಾಲಿಕೆ ಸಿಬ್ಬಂದಿ ಜವಾಬ್ದಾರಿಯಲ್ಲ. ಸ್ವಚ್ಛ ನಗರ ಹಾಗೂ ಸ್ವಚ್ಛ ಭಾರತ ನಿರ್ಮಾಣದಲ್ಲಿ ಪ್ರತಿಯೊಬ್ಬ ನಾಗರಿಕರು ಕೊಡುಗೆ ನೀಡಬೇಕು. ಸಾಧ್ಯವಾದಷ್ಟು ಮರುಬಳಕೆ ಮಾಡಬಹುದಾದ ವಸ್ತುಗಳನ್ನು ಬಳಸುವ ಮೂಲಕ ತ್ಯಾಜ್ಯ ಉತ್ಪಾದನೆ ಕಡಿಮೆ ಮಾಡಬೇಕು ಎಂದು ರಾಯಚೂರು ಮಹಾನಗರ ಪಾಲಿಕೆ ವಲಯ ಆಯುಕ್ತ ಬಿಎಂ ಮಲ್ಲಿಕಾರ್ಜುನ್ ಹೇಳಿದರು. ನಗರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಆಯೋಜಿತ ಘನತ್ಯಾಜ್ಯ ನಿರ್ವಹಣಾ ಅರಿವು ಕಾರ್ಯಾಗಾರದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಅವರು ಮಾಹಿತಿ ನೀಡಿದರು.
1: ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ 2026 ಮತ್ತು ಸ್ವಚ್ಛ ಸಿಟಿ ರಾಯಚೂರು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ರಾಯಚೂರು ಮಹಾನಗರ ಪಾಲಿಕೆ ವ್ಯಾಪ್ತಿನಲ್ಲಿ ಇರುವಂತಹ 32 ವಾರ್ಡ್ಗಳಲ್ಲಿ ಸಾಕಷ್ಟು ಒಂದು ಅರಿವು ಕಾರ್ಯಕ್ರಮ ಆಗ್ಲಿ ಅಂತ ವಿಶೇಷ ಕಾರ್ಯಾಗಾರ ಅನ್ಕೊಂಡಿದ್ವಿ. ಈ ಹಿಂದೆ 2016 ಒಂದು ನಿಯಮ ಇತ್ತು ಎಸ್ಡಬ್ಲ್ಯೂಎಂ ರೂಲ್ಸ್ ಅಲ್ಲಿ, ಅಲ್ಲಿ 2 ವಿಧದ ತ್ಯಾಜ್ಯನ ನಾವು ವಿಂಗಡಣೆ ಮಾಡ್ತಾ ಇದ್ವಿ, ಹಸಿ ಮತ್ತು ಒಣ ತ್ಯಾಜ್ಯ ಅಂತ. ಈಗ 2026 ನಿಯಮಗಳಲ್ಲಿ 4 ವಿಧದ ತ್ಯಾಜ್ಯಗಳನ್ನ ವಿಂಗಡಣೆ ಮಾಡಬೇಕು. ಆ ವಿಂಗಡಣೆ ಮನೆ ಹಂತದಲ್ಲಿನೇ ಆಗ್ತದೆ, ಅದು ಹಸಿ ತ್ಯಾಜ್ಯ ಆಗಿರ್ಬೋದು, ಒಣ ತ್ಯಾಜ್ಯ ಆಗಿರ್ಬೋದು. 3ನೇ ತ್ಯಾಜ್ಯ ಬಂದು ಇದು ಅಪಾಯಕಾರಿ ತ್ಯಾಜ್ಯ, ಮನೆಯಲ್ಲಿ ಬರತಕ್ಕಂತ ಬ್ಯಾಟರಿ ಆಗಿರ್ಬೋದು, ಆಮೇಲೆ ಟ್ಯೂಬ್ಲೈಟ್ ಲೈಟ್ಸ್, ಅದೇ ರೀತಿಯಾಗಿ ಏನಾದ್ರು ಸಿರಂಜಸ್ ಇರ್ಬೋದು, ಎಕ್ಸ್ಪೈರ್ ಆದಂತ ಟ್ಯಾಬ್ಲೆಟ್ಸ್ ಗಳಿರ್ಬೋದು, ಇದನ್ನ ನಾವು ಸ್ಪೆಷಲ್ ಕೇರ್

ಹಬ್ಬವನ್ನು ಸಂಭ್ರಮ ಸಡಗರದೊಂದಿಗೆ ಆಚರಿಸಲಾಗುತ್ತಿದೆ. ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಾಗೂ ವಿಟ್ಲಪಿಂಡಿ ಉತ್ಸವದ ಪ್ರಯುಕ್ತ 2.5 ಲಕ್ಷ ಚಕ್ಕುಲಿ, ಎಳ್ಳುಂಡೆ, ಅರಳುಂಡೆ ಸೇರಿದಂತೆ ವಿವಿಧ ಬಗೆಯ ಭಕ್ಷ್ಯ ತಯಾರಿ ಕಾರ್ಯ ನಡೆಯುತ್ತಿದೆ. 75 ಜನ ಬಾಣಸಿಗರು ಪ್ರಸಾದ ತಯಾರಿಕೆಯಲ್ಲಿ ತೊಡಗಿದ್ದಾರೆ. ಮಂಗಳೂರು ಕದ್ರಿ ಶ್ರೀ ಮಂಜುನಾಥ ದೇವಸ್ಥಾನದ ಅಂಗಣದಲ್ಲಿ ಜನ್ಮಾಷ್ಟಮಿ ಪ್ರಯುಕ್ತ ರಾಷ್ಟ್ರೀಯ ಮಕ್ಕಳ ಉತ್ಸವ ಹಾಗೂ ಶ್ರೀಕೃಷ್ಣ ವೇಷ ಸ್ಪರ್ಧೆ ಆಯೋಜಿತವಾಗಿದ್ದು ಸಾವಿರಾರು ಸಂಖ್ಯೆಯ ಶ್ರೀಕೃಷ್ಣ ವೇಷಧಾರಿ ಪುಟಾಣಿಗಳು ಪಾಲ್ಗೊಂಡಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಸೇರಿದಂತೆ ಗಣ್ಯರು ನಾಡಿನ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಗದಗ್ ಜಿಲ್ಲೆಯಾದ್ಯಂತ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿಯಾಗಿ ಆಚರಿಸುವಂತೆ ಗದಗ್ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಕೋರಿದ್ದಾರೆ. ಬೆಳಗಾವಿಯಲ್ಲಿ ಸಡಗರದ ಗಣೇಶ ಹಬ್ಬದಾಚರಣೆ ಹಿನ್ನೆಲೆ ಮಹಾನಗರ ಪಾಲಿಕೆ ಮಹಾಪೌರರು, ಆಯುಕ್ತರು ನಗರ ಸಂಚಾರ ಕೈಗೊಂಡು ಸಿದ್ಧತೆ ಪರಿಶೀಲಿಸಿದರು. ಹುಬ್ಬಳ್ಳಿ ಧಾರವಾಡದ ನೂತನ ಪೊಲೀಸ್ ಆಯುಕ್ತರಾಗಿ ಭೂಷಣ್ ಬೊರಸೆ ಅಧಿಕಾರ ಸ್ವೀಕರಿಸಿದ್ದಾರೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ಸಹಾಯಧನ ಪಡೆಯುತ್ತಿರುವ ರೈತರು ಪ್ರತಿ ವರ್ಷ ಬಯೋಮೆಟ್ರಿಕ್ ಆಧಾರಿತ ಇಕೆವೈಸಿ ಮಾಡಿಸಿಕೊಳ್ಳುವುದು ಕಡ್ಡಾಯವಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ಒಟ್ಟು 1,48,960 ಫಲಾನುಭವಿಗಳ ಇಕೆವೈಸಿ ಇನ್ನೂ ಬಾಕಿ ಇದೆ. ಇಕೆವೈಸಿ ಪೂರ್ಣಗೊಳಿಸದ ರೈತರು ಸಮೀಪದ ಗ್ರಾಹಕ ಸೇವಾ ಕೇಂದ್ರ ಕರ್ನಾಟಕ 1 ಅಥವಾ ಗ್ರಾಮ 1 ಕೇಂದ್ರಗಳಿಗೆ ತೆರಳಿ ಇಕೆವೈಸಿ ಮಾಡಿಸಿಕೊಳ್ಳುವಂತೆ ಕೃಷಿ ಇಲಾಖೆ ಕೋರಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ಹೆಗ್ಗಡಿಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ವಿಬಿ ಜಿ ರಾಮ್ಜಿ ಯೋಜನೆಯಡಿ ಜಾಬ್ ಕಾರ್ಡ್ ಮೇಳ ಜರುಗಿತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸಮಯ ಆಗಿದೆ 12:06:15. ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಕರೆಗೊಂದು ಹಾಡಿನ ಸಮಯದಲ್ಲಿ ನಾವಿದ್ದೀವಿ. ನಿಮ್ಮ ಇಷ್ಟದ ಗೀತೆಗಳನ್ನ ನಿಮ್ಮ ವಿವಿಧ ಭಾರತಿ ಕನ್ನಡ ವಾಹಿನಿಯಲ್ಲಿ ಕೇಳಲು ನೀವು ನಮಗೆ ಕರೆ ಮಾಡಬೇಕು. ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ: 0802226125. ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಇಷ್ಟದ ಗೀತೆಗಳನ್ನು ನೀವು ರಿಕ್ವೆಸ್ಟ್ ಮಾಡಬಹುದು. ಅದನ್ನು ನಾವು ಪ್ರಸಾರ ಮಾಡ್ತೀವಿ ಅಂತ ಹೇಳ್ತಾ ಪದೇ ಪದೇ ಕರೆ ಮಾಡಿ ತಮ್ಮ ಗೀತೆಗಳನ್ನು ವಾಹಿನಿಯಲ್ಲಿ ವಿವಿಧ ಭಾರತಿಯಲ್ಲಿ ಹಾಕಿಸ್ಕೊಂಡವರು ನೆಕ್ಸ್ಟ್ ಸ್ವಲ್ಪ ಬೇರೆಯವ್ರಿಗೂ ಅವಕಾಶ ಕೊಡಿ ಅಂತ ಹೇಳ್ತಾ ಗೀತೆ ಮೂಡಿ ಬರ್ತಾ ಇದೆ. ಅಜಯ್ ಚಿತ್ರದಿಂದ ಶಂಕರ್ ಮಹದೇವನ್ ಅವರ ಧ್ವನಿಯಲ್ಲಿ ಹಂಸಲೇಖ ಅವರ ಸಾಹಿತ್ಯಕ್ಕೆ ಮಣಿ ಶರ್ಮಾ ಅವರ ಸಂಗೀತವಿದೆ.

ಕರೆಗೊಂದು ಹಾಡಿನಲ್ಲಿ ಸಾಕ್ತಾ ಇದ್ದೀವಿ. ಮಮತಾ ಅವರು ಕರೆ ಮಾಡಿ ಕೃಷ್ಣಾನಿ ಬೇಗನೆ ಬಾರೋ ಚಿತ್ರದ ಗೀತೆಯನ್ನ ಕೇಳಿದ್ದಾರೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಈ ಗೀತೆ ಪ್ರಸಾರ ಆಗ್ತಾ ಇದೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಬಪ್ಪಿ ಲಹರಿ ಅವರ ಸಂಗೀತವಿದೆ.

0: ಕರೆಗೊಂದು ಹಾಡಿನ ಸಮಯದಲ್ಲಿ ನಾವಿದ್ದೀವಿ. ಕಾಲರ್ ಒಬ್ಬರು ರೆಡಿ ಇದ್ದಾರೆ. ಯಾರು ಎಲ್ಲಿಂದ ಕರೆ ಮಾಡಿದ್ದಾರೆ ಅಂತ ನೋಡುವಂತ ಸಮಯ. ಹಲೋ
1: ಹಲೋ, ನಮಸ್ತೆ.
0: ನಮಸ್ತೆ, ಯಾರು ಮಾತಾಡ್ತಿರೋದು?
1: ನಾನು ಗೀತಾ ಜೋಶಿ.
0: ಗೀತಾ ಜೋಶಿ ಅವರೇ, ಹೇಗಿದ್ದೀರಿ?
1: ಚೆನ್ನಾಗಿದ್ದೀನಿ ನೋಡ್ರಿ.
0: ಮತ್ತೆ ಎಷ್ಟು ದಿನ ಆಯ್ತು ಕರೆ ಮಾಡಿ?
1: ಒಂದ್ ಎರಡು ತಿಂಗಳು ಆಗಿರ್ಬೇಕು. ಹೆಚ್ಚು ಕಮ್ಮಿ
0: ತಿಂಗಳ ಆಯ್ತಾ? ಎಲ್ಲಿದ್ದೀರಾ, ಹೇಗಿದ್ದೀರಾ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ?
1: ಇವಾಗ ದೂರದ ಅಹಮದಾಬಾದ್ ನಲ್ಲಿದ್ದೀನಿ.
0: ಅಹಮದಾಬಾದ್ ಹೋಗ್ಬಿಟ್ಟಿದ್ದೀರಾ?
1: ಹೌದು.
0: ಸುಮ್ನೆನಾ?
1: ಇಲ್ಲ ಇಲ್ಲ, ಯಜಮಾನ್ ಡಿಫೆನ್ಸ್ ನಲ್ಲಿ ಇದಾರಲ್ಲ, ಒಂದ್ ಸ್ವಲ್ಪ ದಿವಸ ಮಟ್ಟಿಗೆ ಇದ್ದು ಹೋದ್ರಾಯ್ತು ಅಂತ ಬಂದಿದ್ದೀನಿ.
0: ಓಕೆ ಓಕೆ, ಯಾವ ಹಾಡ್ ಬೇಕಿತ್ತು?
1: ನನಗೆ ಗಾಳಿ ಮಾತು ಚಿತ್ರದ ನಗೀತಲು ನೀನು ನಗುವೆನೆ ನಾನು, ಕೃಷ್ಣನ್ ಹಾಡಿದ್ರೆ ತುಂಬಾ ಇಷ್ಟ. ಹಾಗೆ ಸಮಸ್ತ ಆಕಾಶವಾಣಿ ಕೇಳುಗರಿಗೆ, ತಮಗೂ ಹಾಗೂ ಸಕಲ ಸಿಬ್ಬಂದಿಗೂ ಕೃಷ್ಣ ಜನ್ಮಾಷ್ಟಮಿ ಶುಭಾಶಯಗಳನ್ನ ಕೋರ್ತಾ ಈ ಹಾಡನ್ನ ಪ್ರಸಾರ ಮಾಡಿ.
0: ಖಂಡಿತ ಪ್ರಸಾರ ಮಾಡ್ತೀವಿ. ನಿಮಗೂ ಕೂಡ ಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ನಿಮ್ಮ ಗೀತೆ ಪ್ರಸಾರ ಆಗ್ತಾ ಇದೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಧನ್ಯವಾದ, ಧನ್ಯವಾದ.
0: ಗಾಳಿ ಮಾತು ಚಿತ್ರದಿಂದ ಗೀತೆ ಪ್ರಸಾರ ಆಗ್ತಾ ಇದೆ. ಎಸ್ ಜಾನಕಿಯವರ ಧ್ವನಿಯಲ್ಲಿ, ಜೆ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿರುವ ಗೀತೆ.

0: ಕರೆಗೊಂದು ಹಾಡಿನ ಮುಂದಿನ ಕರೆ ಸಿದ್ಧವಾಗಿದೆ, ಯಾರು ಅಂತ ನೋಡೋಣ. ಹಲೋ,
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಿರೋದು?
1: ಬಿ ಎಚ್ ಮೂರ್ತಿ ಅಂತ ಮೇಡಮ್, ದಾಬಸ್ಪೇಟೆಯಿಂದ.
0: ಬಿ ಎಚ್ ಮೂರ್ತಿ, ದಾಬಸ್ಪೇಟೆಯಿಂದ.
1: ಹೌದು ಹೌದು ಮೇಡಮ್.
0: ಏನ್ ಮಾಡ್ಕೊಂಡಿದ್ದೀರಿ ಮೂರ್ತಿ ಅವರೇ?
1: ಒಂದು ಕಂಪ್ನಿಲಿ ವರ್ಕ್ ಮಾಡ್ತೀವಿ ಮೇಡಮ್.
0: ಕಂಪ್ನಿಲಿ ವರ್ಕ್ ಮಾಡ್ತಾ ವಿವಿಧ ಭಾರತೀನ್ ಕೇಳ್ತಾ ಇದ್ದೀರಾ?
1: ಹೌದು ಹೌದು ಮೇಡಮ್.
0: ಯಾವ ಹಾಡ್ಬೇಕಿತ್ತು?
1: ಯುಗೋ ಪುರುಷ ಸಿನಿಮಾದಿಂದ ಶ್ರೀಕೃಷ್ಣ ಬಂದನು ಬೆಂಗಳೂರಿಗೆ ಅಂತ. ಬೆಂಗಳೂರಿಗೆ ಕರೆಯೋಣ, ಶ್ರೀಕೃಷ್ಣ ಅಂತ.
0: ಬೆಂಗಳೂರಿಗೆ ಕರೆಯೋಣ. ತುಮಕೂರಿಗೆ ಬೇಡವಾ, ದಾಬಸ್ಪೇಟೆಗೆ ಬೇಡವಾ?
1: ಬೆಂಗಳೂರದ ಡಿಸ್ಟ್ರಿಕ್ಟ್ ಮೇಡಮ್ ಇದು.
0: ಓಕೆ ಓಕೆ, ಓ ಇಸ್ಕಾನಲ್ಲೇ ಇರಲಿ ಅಂತ.
1: ಹೌದೌದು, ಅಲ್ಲೇ ಇರಲಿ ಅಂತ.
0: ಓಕೆ ಓಕೆ, ಖಂಡಿತ ಪ್ರಸಾರ ಮಾಡ್ತೀವಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಓಕೆ ಓಕೆ ಮೇಡಮ್.
0: ಯುಗಪುರುಷ ಚಿತ್ರದಿಂದ ಗೀತೆ ಪ್ರಸಾರ ಆಗ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯ ಈ ಗೀತೆಗಿದೆ.

0: ಕರೆಗೊಂದು ಹಾಡಿನಲ್ಲಿ ಮುಂದಿನ ಕರೆ ಯಾರು ಮಾಡಿದ್ದಾರೆ ಅಂತ ನೋಡುವಂತ ಸಮಯ. ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಿರೋದು?
1: ನಾಗರತ್ನ.
0: ಎಲ್ಲಿಂದ?
1: ಯಲಹಂಕ ನ್ಯೂ ಟೌನ್ ಇಂದ ನಾಗರತ್ನ.
0: ಯಲಹಂಕ ನ್ಯೂ ಟೌನ್ ಇಂದ ನಾಗರತ್ನ ಅವರು. ಹೇಗಿದ್ದೀರಿ ನಾಗರತ್ನ?
1: ನೀವ್ ಹೇಗಿದ್ದೀರಾ?
0: ನಾನು ಚೆನ್ನಾಗಿದ್ದೀನಿ. ಏನ್ ಮಾಡ್ಕೊಂಡಿದ್ದೀರಾ ನೀವು?
1: ಮೇಡಮ್, ನಾನ್ ಮನೇಲಿ ಹೌಸ್ ವೈಫ್.
0: ಹೌಸ್ ವೈಫ್, ಓಕೆ.
1: ಮನೇಲಿ ಇದ್ದೀನಿ, ಮಕ್ಕಳೆಲ್ಲ ಓದ್ತಿದ್ದಾರೆ.
0: ಹೆಂಗೆ ನಡೀತಾ ಇದೆ ಜನ್ಮಾಷ್ಟಮಿ ಸೆಲೆಬ್ರೇಷನ್ ಎಲ್ಲ?
1: ಜನ್ಮಾಷ್ಟಮಿ ಪೂಜೆ ಇರುತ್ತೆ ಮೇಡಮ್. ಮಕ್ಕಳೆಲ್ಲ ಬೆಳಗ್ಗೆನೆ ಎದ್ದು ಎಲ್ಲ ಕೆಲಸ ಮಾಡಿ ಪೂಜೆ ಎಲ್ಲ ಮಾಡಿದ್ದಾರೆ. ಇವಾಗೆಲ್ಲ ಓದ್ಕೊಂತವ್ರೆ.
0: ಹೌದಾ? ಯಾವ ಹಾಡ್ಬೇಕು?
1: ಅದೇ ಮೇಡಮ್, ಯಾವ ಜನ್ಮದ ಮೈತ್ರಿಯಿಂದ ಆನಂದ ಕಂದ ಕೃಷ್ಣ ಮುಖಂತ
0: ಹಾಡ್ಬೇಕಾ?
1: ಅದಿವತ್ತು ಚೆನ್ನಾಗಿರುತ್ತೆ ಕೃಷ್ಣನ್ ಬಗ್ಗೆ.
0: ಆಲ್ಮೋಸ್ಟ್ ಎಲ್ಲ ಹಳೇದು ಹೊಸದು ಎಲ್ಲ ಕೇಳ್ತಾ ಇದಾರೆ.
1: ಹೌದೌದು,
0: ಖಂಡಿತ ಪ್ರಸಾರ ಮಾಡ್ತೀವಿ. ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ಥ್ಯಾಂಕ್ ಯು.
0: ಯಾವ ಜನ್ಮದ ಮೈತ್ರಿ ಚಿತ್ರದಿಂದ ಗೀತೆ ಪ್ರಸಾರ ಆಗ್ತಾ ಇದೆ? ಎಸ್ ಜಾನಕಿ ಹಾಗೂ ಅಂಜಲಿ ಎಲ್ ಆರ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಗೀತಪ್ರಿಯ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತವಿದೆ.

0: ಎಲ್ಲಾ ಕಾಲರ್ಸು ಕೃಷ್ಣನ್ ಬಗ್ಗೆನೇ ಗೀತೆನ ಕೇಳ್ತಾ ಇದ್ದಾರೆ. ಮತ್ತೊಬ್ಬ ಕಾಲರ್ ರೆಡಿ ಆಗಿದ್ದಾರೆ, ಯಾವ ಗೀತೆನ ಕೇಳ್ತಿದ್ದಾರೆ ನೋಡೋಣ. ಹಲೋ
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಿರೋದು?
1: ಮೇಡಮ್, ನನ್ನ ಹೆಸರು ಅನಂತರಾಜ್ ಅಂತ ಮೇಡಮ್. ಗೊರಲಡಕು ಹಿರಿಯೂರು ತಾಲೂಕು ಚಿತ್ರದುರ್ಗ ಜಿಲ್ಲೆ ಮೇಡಮ್.
0: ಯಾವಾಗ ಕರೆ ಮಾಡಿದ್ರಿ ಅನಂತರಾಜು ಅವರೇ?
1: ಇಲ್ಲ ಮೇಡಮ್, ನಾವ್ ಇದೇ ಫಸ್ಟ್ ಟೈಮ್ ಮೇಡಮ್ ಮಾಡಿರೋದು.
0: ಕಟ್ಲೆಯಿಂದ ಟ್ರೈ ಮಾಡಿ ಮಾಡಿ ಫಸ್ಟ್ ಟೈಮ್ ಸಿಕ್ಕಿದೆ ನಿಮ್ಗೆ.
1: ಹೌದು ಮೇಡಮ್, ತುಂಬಾ ಇವತ್ತು ನಿಮ್ ಜೊತೆಯಲ್ಲಿ ಇವಾಗ ಮಾತಾಡ್ತಿರೋದು ಇವತ್ತೇ ಮೇಡಮ್.
0: ಹೌದಾ?
1: ಹಾ ಮೇಡಮ್, ಕಾರ್ಯಕ್ರಮ ಚೆನ್ನಾಗಿ
0: ನಡೆಸ್ಕೊಳ್ತೀರಾ?
1: ಇಲ್ಲ ಮೇಡಮ್.
0: ಓಕೆ, ಯಾವ ಹಾಡ್ಬೇಕಿತ್ತು?
1: ಇದು ಮೇಡಮ್, ಸತೀ ಸೊಕ್ಕುಬಾಯಿಂದ ಓ ಪಾಂಡುರಂಗ ಪ್ರಭೋ ವಿಠಲ ಅಂತ ಐತಲ್ಲ ಆ ಹಾಡು ಮೇಡಮ್.
0: ಓ, ವಿಠಲನ್ ಕರೀತಾ ಇದ್ದೀರಾ?
1: ಇವತ್ತು ಕೃಷ್ಣ ಜನ್ಮಾಷ್ಟಮಿ ಅಲ್ವಾ ಮೇಡಮ್?
0: ಹೌದು ಹೌದು.
1: ನಮ್ಮೆಲ್ಲ ನಮ್ಮ ವೀರ್ ಭಾರತಿ ಕೇಳಿದರೆ ಎಲ್ಲರಿಗೂ ಶುಭಾಶಯಗಳು ಮೇಡಮ್. ಕೃಷ್ಣ ಜನ್ಮಾಷ್ಟಮಿ
0: ಅಷ್ಟೇ, ಜನ್ಮಾಷ್ಟಮಿಯ ಶುಭಾಶಯಗಳು. ನಿಮ್ಮ ಇಷ್ಟದ ಗೀತೆ ಈಗ ಪ್ರಸಾರ ಆಗ್ತಾ ಇದೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಧನ್ಯವಾದ ಮೇಡಮ್.
0: ಎಸ್ ಜಾನಕಿಯವರ ಧ್ವನಿಯಲ್ಲಿ ಸತಿ ಸಕ್ಕುಬಾಯಿ ಚಿತ್ರದ ಗೀತೆ ಪ್ರಸಾರ ಆಗ್ತಾ ಇದೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸತ್ಯಂ ಅವರ ಸಂಗೀತವಿದೆ.

0: ಕರೆಗೊಂದು ಹಾಡಿನಲ್ಲಿ ಮುಂದಿನ ಕರೆ ಯಾರ್ದು ಅಂತ ನೋಡುವಂತ ಸಮಯ. ಹಲೋ ಹಲೋ
1: ಹಲೋ ನಮಸ್ತೆ.
0: ನಮಸ್ಕಾರ, ಯಾರು ಮಾತಾಡ್ತಿರೋದು?
1: ಮಾರ್ನಹಳ್ಳಿ ಮಹಾದೇವಮ್ಮ ಅಂತ.
0: ಮಹಾದೇವಮ್ಮ ಅವರೇ, ಹೇಗಿದ್ದೀರಿ?
1: ಚೆನ್ನಾಗಿದ್ದೀವಿ ಮೇಡವ್ರೆ.
0: ಯಾವಾಗ ಕರೆ ಮಾಡಿದ್ರಿ ನೀವು? ಮಾತಾಡಿದ್ದೀರಾ ವಿವಿಧ ಭಾರತಿ?
1: ಹದಿನೈದು
0: ದಿನ ಆಯ್ತು ನೋಡಿ. ನಾವು ಒಂದ್ ತಿಂಗಳು ಎರಡ್ ಮೂರ್ ತಿಂಗಳು ಆದ್ಮೇಲೆ ಕರೆ ಮಾಡಿ ಅಂತೀವಿ, ನೀವು ಹದಿನೈದು ದಿನಕ್ಕೆ ಕನೆಕ್ಟ್ ಮಾಡ್ಕೊಂಡಿದ್ದೀರಾ ಕರೆನ?
1: ಹದಿನೈದು ಇಪ್ಪತ್ತು ದಿನ ಆಯ್ತು ಮೇಡವ್ರೆ, ನೆನಪಿಲ್ಲ. ಎಲ್ಲಾರು ಬಂದಿದೀವಿ ಇವತ್ತು, ನಾ ಇದು ಹಬ್ಬ ಮಾಡಿದೀವಲ್ಲ, ಅದಕ್ಕೆ ಎಲ್ಲರಿಗೋಸ್ಕರ ಒಂದು ಹಾಡು ಹಾಕ್ರಿ ನಾಗರಾವ್ ಅಂತ. ಚಿತ್ರದುರ್ಗದ ಜಿಲ್ಲೆರೇ ನಾವು.
0: ಹೌದಾ?
1: ಹೌನ್ರಿ ಮೇಡವ್ರೆ.
0: ಓಕೆ, ಯಾವ ಹಾಡು ಬೇಕು?
1: ನಾಗರಹಾವು ಮೇಡವ್ರೆ.
0: ನಾಗರಹಾವಿಂದ ಹಾವಿನ ದ್ವೇಷ ಕೇಳಿದೀರಾ?
1: ಹೌನ್ರಿ ಮೇಡವ್.
0: ಎಲ್ಲರೂ ಸೇರಿದ್ದೀರಿ ಅಂತೀರಾ, ಹಾವಿನ ದ್ವೇಷ ಅಂತ ಹೇಳ್ತೀರಾ, ಮತ್ತೆ ಹಾಡು
1: ಅದು ಚೆನ್ನಾಗೈತೆ ನಮ್ಮ ಜಿಲ್ಲೆ.
0: ಮಾಡಿದೆ ಸುಮ್ನೆ ಕೇಳ್ದೆ. ತುಂಬಾ ಇಷ್ಟನ ಈ ಗೀತೆ. ಖಂಡಿತ ಪ್ರಸಾರ ಮಾಡ್ತೀವಿ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ ನಾಗರಹಾವು ಚಿತ್ರದ ಗೀತೆ. ವಿಜಯ ನರಸಿಂಹ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತವಿದೆ.

ಹಾವಿನ ದ್ವೇಷ ಹನ್ನೆರಡು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ ನನ್ನ ರೋಷ ನೂರು ವರುಷ ನನ್ನ ರೋಷ ನೂರು ವರುಷ ಹಾವಿನ ದ್ವೇಷ ಹನ್ನೆರಡು

ಹಾವಿನ ದ್ವೇಷ ಹನ್ನೆರಡು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ ನನ್ನ ರೋಷ ನೂರು ವರುಷ ನನ್ನ ರೋಷ ನೂರು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ.

ನಾ ಇಟ್ಟರೆ ಶಾಪ ಕೊಟ್ಟರೆ ವರ ನೀತಿಯ ಮೀರೊಲ್ಲ ನಾ ಒಲಿದರೆ ಕೇಳಿಲ್ಲ ಆಕ್ರೋಶದ ಉರಿ ನಾನು ಆವೇಗದ ವಶ ನಾನು ಆ ಪ್ರೇಮಕ್ಕೆ ಒಲಿದೇನು.

0: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
1: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
0: ಇಲ್ಲಿಯವರೆಗೆ 9,50,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
2: ಸಮಯ ಆಗಿದೆ 12:45. ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ ಕರೆಗೊಂದು ಹಾಡು ಸಮಯದಲ್ಲಿ ನಾವಿದ್ದೀವಿ. ಕೇಳುಗರು ಕರೆ ಮಾಡಿ ಸುಮಧುರವಾದ ಗೀತೆಗಳನ್ನ ಕೇಳ್ತಾ ಇದ್ದಾರೆ, ರಿಕ್ವೆಸ್ಟ್ ಮಾಡ್ತಿದ್ದಾರೆ. ಹಾಗೆ ನೀವು ಕೂಡ ನಿಮ್ಮ ನೆಚ್ಚಿನ ಗೀತೆಗಳನ್ನ ವಿವಿಧ ಭಾರತಿಯಲ್ಲಿ ಕೇಳಲು ನಮಗೆ ಕರೆ ಮಾಡಿ. ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ: 0800-223-7799. ಹಾಗೆ ಇನ್ನೊಂದು ಸಂಖ್ಯೆ ಹೀಗಿದೆ: 0800-222-63927. ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಇಷ್ಟದ ಗೀತೆಗಳನ್ನ ನೀವು ಕೇಳಬಹುದು. ಹಾಗೆ ಒಬ್ಬ ಕಾಲರ್ ರೆಡಿ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ
3: ಮೇಡಮ್, ನಮಸ್ಕಾರ. ರವಿ ಅಂತ.
2: ರವಿ ಅವರೇ, ಎಲ್ಲಿಂದ ಕರೆ ಮಾಡಿದ್ದೀರಾ? ಹೇಳಿ.
3: ಬೆಂಗಳೂರು.
2: ಬೆಂಗಳೂರಲ್ಲಿ ಎಲ್ಲಿ?
3: ಬೆಂಗಳೂರಲ್ಲಿ ಕೆಂಗೇರಿ ಮೇಡಮ್.
2: ಕೆಂಗೇರಿಯಿಂದ ಏನ್ ಮಾಡ್ಕೊಂಡಿರೋದು ರವಿ?
3: ಮೇಡಮ್ ನಾನು ಮಾರ್ಕೆಟಿಂಗ್ ಮಾಡ್ತೀನಿ.
2: ಮಾರ್ಕೆಟಿಂಗ್ ಮಾಡ್ತಿದ್ದೀರಾ? ಯಾವಾಗ ಕರೆ ಮಾಡಿದ್ರಿ ವಿವಿಧ ಭಾರತಿಗೆ?
3: ಯಾವ ಒಂದ್ ಟೈಮ್ ಮಾಡಿದೆ ಮೇಡಮ್.
2: ಯಾವಾಗ್ಲೋ ಒಂದ್ ಟೈಮ್ ಅಂದ್ರೆ 10 ದಿನ 15 ದಿನ?
3: 15 ಡೇಸ್ ಆಯ್ತು ಮೇಡಮ್.
2: ಹೌದಾ
3: ಮೇಡಮ್?
2: ಓಕೆ, ಹೇಳಿ ಯಾವ ಹಾಡು ಬೇಕಿತ್ತು?
3: ಕವಿತೆ ಬರೀತೀನಿ ನಾನು, ಲಿರಿಕ್ಸ್ ಬರೀತೀನಿ.
2: ಕವಿತೆ ಬರೀತೀರಾ? ಹಲೋ.
3: ಹಾ ಮೇಡಮ್, ಕವಿತೆ ಬರೀತೀನಿ. ಒಂದು ಕವಿತೆ ಹೇಳ ಮೇಡಮ್?
2: ಹೇಳಿ ಹೇಳಿ.
3: ನಿಂತಲ್ಲ ಹಿಂತಿರುಗಿ ನೋಡು, ನೋಡು, ನಾ ನಿನ್ನ ಪ್ರೇಮ ದಾಸ. ಕುಳಿತಾಗ ತುಸು ಮಾತನಾಡು, ಕುಳಿತಾಗ ತುಸು ಮಾತನಾಡು, ಪ್ರೀತಿಲಿ ದೇವದಾಸ. ನಿನ್ನ ಅಂದ ಚಂದ ನೋಡಿ ನಾನಾದೆ ಕಾಳಿದಾಸ.
2: ಹಲೋ.
3: ಹಾ ಮೇಡಮ್.
2: ಹಾ, ಚೆನ್ನಾಗಿದೆ ಸರ್. ಯಾವ ಹಾಡ್ ಬೇಕಿತ್ತು
3: ಮೇಡಮ್? ಸೋಲಿಲ್ಲದ ಸರದಾರ ಮೂವಿಯಿಂದ ಕನ್ನಡ ರೋಮಾಂಚನದಿ ಕನ್ನಡ.
2: ಖಂಡಿತ ಪ್ರಸಾರ ಮಾಡ್ತೀವಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
3: ಓಕೆ ಮೇಡಮ್, ಥ್ಯಾಂಕ್ ಯು.
2: ಗೀತೆ ಪ್ರಸಾರ ಆಗ್ತಾ ಇದೆ. ಸೋಲಿಲ್ಲದ ಸರದಾರ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಈ ಗೀತೆಗೆ.

0: ಸಮಯ ಆಗಿದೆ 12:53:16. ವಿವಿಧ ಭಾರತಿ ಕನ್ನಡ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ. ಕರೆಗೊಂದು ಹಾಡಿನ ಸಮಯದಲ್ಲಿ ನಾವಿದ್ದೀವಿ. ಕಾಲರ್ ಒಬ್ಬರು ರೆಡಿ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ
1: ಹಲೋ,
0: ನಮಸ್ಕಾರ, ಯಾರು ಮಾತಾಡ್ತಿರೋದು?
1: ಮೇಡಮ್, ನಾವು ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಇಂದ ನಯನಾ ನಾಗೇಶ್ ಅಂತ ಹೇಳಿ.
0: ನಯನಾ ಅವರೇ, ಯಾವಾಗ ಕರೆ ಮಾಡಿದ್ರಿ?
1: ಇಲ್ಲ ಮೇಡಮ್, ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು.
0: ಫಸ್ಟ್ ಟೈಮ್ ನೋಡಿ, ಎಷ್ಟು ಜನ ಅವಾಗಿಂದ ಕರೆ ಮಾಡಿ ಫಸ್ಟ್ ಟೈಮ್ ಅಂತಿದ್ದಾರೆ. ಇರ್ಬೋದು ನೀವು ಫಸ್ಟ್ ಟೈಮ್ ಮಾಡಿರ್ಬೋದು, ಬಟ್ ಇಲ್ಲೆಲ್ಲ ಬಾಕಿ ಕೇಳುಗರು ಮೆಸೇಜ್ ಹಾಕ್ತಿದ್ದಾರೆ, ಇವರು ಹೋದ ವಾರ ಮಾಡಿದ್ರು, ಇವರು ಹಿಂದಿನ ವಾರ ಮಾಡಿದ್ರು, ನೆನ್ನೆ ಮಾಡಿದ್ರು, ಮೊನ್ನೆ ಮಾಡಿದ್ರು ಅಂತ. ಓಕೆ, ಯಾವ ಹಾಡ್ಬೇಕಿತ್ತು ಹೇಳಿ.
1: ಮುಸ್ಸಂಜೆ ಮಾತಿಂದ ಏನಾಗಲಿ ಮುಂದೆ ಸಾಗಲಿ ಅಂತ ಒಂದು ಸಾಂಗ್ ಬೇಕಿತ್ತು.
0: ಏನಾಗಲಿ ಮುಂದೆ ಸಾಗುನಿ ಹಾಡ್ ಕೇಳಿಲ್ವಾ? ಆಲ್ಮೋಸ್ಟ್ ಎಲ್ಲಾ ಕೇಳುಗರು ಅದನ್ನೇ ಕೇಳಿದ್ದಾರೆ ಇವತ್ತು.
1: ಹೌದ್ರಾ?
0: ನಿಮ್ಗೆ ಈ ಹಾಡು ಇಷ್ಟನಾ?
1: ಹ್ಞೂ ಮೇಡಮ್, ನನಗೆ ಇಷ್ಟ.
0: ಇಷ್ಟ ಅಂತ ಕೇಳ್ಬೋದಾ?
1: ಇದು ಯಾವಾಗ್ಲೂ ಕೇಳ್ತಿರ್ತಾರ, ಏನೇ ಒಂದು ಇದು ಬಂದ್ರು ಧೈರ್ಯವಾಗಿ ಎಲ್ಲಾನು ಮುಂದೆ ಹೋಗಕ್ಕಂತ ನಡೆಸ್ಕೊಂತ ಹೋಗ್ಬೇಕು ಅನ್ನೋದು ಈ ಸಾಂಗ್ ಅಲ್ಲಿ ಒಂದು ಅರ್ಥ ಇದೆ.
0: ಸ್ವಲ್ಪ ಸಮಾಧಾನವಾಗಿ ಯೋಚಿಸ್ಬೇಕು ಅಂತ ಅಲ್ವಾ?
1: ಹೌದು ಮೇಡಮ್.
0: ಚೆನ್ನಾಗಿದೆ ಹಾಡಿನ ಸಾಹಿತ್ಯ.
1: ಹೌದು ಮೇಡಮ್,
0: ಖಂಡಿತ ಪ್ರಸಾರ ಮಾಡ್ತೀವಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಓಕೆ ಮೇಡಮ್, ಥ್ಯಾಂಕ್ ಯು.
0: ಮುಸ್ಸಂಜೆ ಮಾತು ಚಿತ್ರದಿಂದ ಏನಾಗಲಿ ಮುಂದೆ ಸಾಗು ನೀ ಗೀತೆ ಪ್ರಸಾರ ಆಗ್ತಾ ಇದೆ. ಶ್ರೀಧರ್ ವಿ ಸಂಭ್ರಮ್ ಅವರ ಸಾಹಿತ್ಯ ಮತ್ತು ಸಂಗೀತವಿರುವ ಈ ಗೀತೆಯನ್ನ ಹಾಡಿದ್ದಾರೆ ಸೋನು ನಿಗಮ್ ಅವರು. ಈ ಒಂದು ಗೀತೆಯೊಂದಿಗೆ ಕರೆಗೊಂದು ಹಾಡನ್ನ ಮುಗಿಸುವಂತ ಸಮಯ ಬಂದಿದೆ. ಕರೆ ಮಾಡಿ ಇಷ್ಟದ ಗೀತೆಗಳನ್ನ ಕೇಳಿದಂತಹ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತಾ ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದೆ ನಾನು ಆರ್ ಜೆ ವಿನೂತಾ ಶಶಿಧರ್.

ವಾರ್ತೆಗಳು. ನವದೆಹಲಿಯಲ್ಲಿ ಇಂದು ಬ್ರಿಕ್ಸ್ ಮುಖ್ಯ ನ್ಯಾಯಮೂರ್ತಿಗಳ ಸಭೆ ಆರಂಭವಾಗಿದೆ. ಭಾರತದ ಮುಖ್ಯ ನ್ಯಾಯಾಧೀಶ ನ್ಯಾಯಮೂರ್ತಿ ಸೂರ್ಯಕಾಂತ್ ಬ್ರಿಕ್ಸ್ ದೇಶಗಳ ನ್ಯಾಯಾಂಗ ನಿಯೋಗದ ಮುಖ್ಯಸ್ಥನೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಲಿದ್ದಾರೆ. ರಾಜ್ಯದಲ್ಲಿ ಎದುರಾಗಿರುವಂತಹ ಮಳೆ ಕೊರತೆ ಮತ್ತು ಬರ ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸುವ ಸಲುವಾಗಿ ರಾಜ್ಯ ಸರ್ಕಾರ ಮೋಡ ಬಿತ್ತನೆ ಕಾರ್ಯಕ್ರಮಕ್ಕೆ ಇಂದು ಚಾಲನೆ ನೀಡಿದೆ. ಜಲಸಂಪನ್ಮೂಲ ಖಾತೆ ಸಚಿವ ಚಲುವರಾಯಸ್ವಾಮಿ ಬೆಂಗಳೂರಿನ ಎಚ್ಎಲ್ ವಿಮಾನ ನಿಲ್ದಾಣದಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಭಾರತದ EOS-05 ಉಪಗ್ರಹವನ್ನು GSLV-F17 ವಾಹಕದ ಮೂಲಕ ಯಶಸ್ವಿಯಾಗಿ ಉಡಾವಣೆಗೊಳಿಸಿದ ಇಸ್ರೋ ವಿಜ್ಞಾನಿಗಳನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಭಿನಂದಿಸಿದ್ದಾರೆ. ನೇಪಾಳದಲ್ಲಿ ಸಂಭವಿಸಿರುವಂತಹ ಕ್ಷಿಪ್ರ ಪ್ರವಾಹದಲ್ಲಿ ಮೃತಪಟ್ಟವರ ಸಂಖ್ಯೆ 1282ಕ್ಕೆ ಏರಿಕೆಯಾಗಿದೆ. ಇನ್ನು ಸುಮಾರು 5,000ಕ್ಕೂ ಹೆಚ್ಚು ಮಂದಿ ನಾಪತ್ತೆಯಾಗಿದ್ದಾರೆ. ತ್ರಿಶೂಲಿ ಜಲವಿದ್ಯುತ್ ಯೋಜನೆಯ ಸುರಂಗದಲ್ಲಿ ಸಿಲುಕಿದ್ದ ಇಬ್ಬರನ್ನು ರಕ್ಷಣೆ ಮಾಡಲಾಗಿದೆ. ರಾಜ್ಯಾದ್ಯಂತ ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಗುತ್ತಿದೆ. ಉಡುಪಿಯ ಶ್ರೀಕೃಷ್ಣ ಮಂದಿರದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗುತ್ತಿವೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜನ್ಮಾಷ್ಟಮಿ ಸಂದರ್ಭದಲ್ಲಿ ದೇಶದ ಜನತೆಗೆ ಶುಭಾಶಯ ಕೋರಿದ್ದಾರೆ. ಗಣೇಶ ಚತುರ್ಥಿ ಹಬ್ಬದ ಸಂದರ್ಭದಲ್ಲಿ ಜಲಮೂಲಗಳು ಕಲುಷಿತಗೊಳ್ಳುವುದನ್ನು ತಡೆಯುವ ನಿಟ್ಟಿನಲ್ಲಿ ಸಾರ್ವಜನಿಕರು ಕಡ್ಡಾಯವಾಗಿ ಪರಿಸರ ಸ್ನೇಹಿ ಗಣೇಶ ವಿಗ್ರಹಗಳನ್ನೇ ಪ್ರತಿಷ್ಠಾಪಿಸಬೇಕು ಎಂದು ದಾವಣಗೆರೆ ಮಹಾನಗರ ಪಾಲಿಕೆ ಆಯುಕ್ತ ಡಾ ಮಹಾಂತೇಶ್ ಮನವಿ ಮಾಡಿದ್ದಾರೆ. ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ ಕಾನ್ಸ್ಟೇಬಲ್ ಹುದ್ದೆಗಳ ನೇರ ನೇಮಕಾತಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇದೇ 6ರಂದು ನಡೆಸುತ್ತಿದ್ದು, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಟ್ಟು 2495 ಅಭ್ಯರ್ಥಿಗಳು ಪರೀಕ್ಷೆಗೆ ಹೆಸರು ನೋಂದಾಯಿಸಿಕೊಂಡಿದ್ದಾರೆ. ವಿಯೆಟ್ನಾಂನ ಡಾನಾಂಗ್ನಲ್ಲಿ ನಡೆದಿರುವಂತಹ ಪಿಕಲ್ ಬಾಲ್ ವಿಶ್ವಕಪ್ ಪಂದ್ಯಾವಳಿಯಲ್ಲಿ ಭಾರತ ತಂಡ ವಿಭಾಗದಲ್ಲಿ ತನ್ನ ಅಜೇಯ ಯಶಸ್ಸನ್ನು ಮುಂದುವರೆಸಿದೆ. ಲೀಗ್ ಹಂತದಲ್ಲಿ ಭಾರತ ಆಂಟಿಗುವಾ ಮತ್ತು ಬಾರ್ಬುಡಾ, ಇಸ್ರೇಲ್ ಮತ್ತು ಜೆಕ್ ರಿಪಬ್ಲಿಕ್ ತಂಡಗಳನ್ನು ಪರಾಭವಗೊಳಿಸಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಸುದ್ದಿ ಮುಖ್ಯಾಂಶಗಳು ಸಂಜೆ 5 ಗಂಟೆಗೆ.

0: ಬೇಗ ಟಿಫಿನ್ ಪ್ಯಾಕ್ ಮಾಡಿ ರಾಜು, ಮೊಬೈಲ್ ಬಿಡು.
1: ಅರೆ ಅಕ್ಕ, ಬ್ಯಾಂಕ್ ನ ನಂಬರ್ ಬೇಕಿತ್ತು, ರೀಫಂಡೇ ಬಂದಿಲ್ಲ. ಸಿಕ್ತು, ಈಗ್ಲೇ ಕಾಲ್ ಮಾಡ್ತೀನಿ.
0: ನಂಬರ್ ಚೆಕ್ ಮಾಡ್ದೇನೆ. ವಂಚಕರು ಹೆಚ್ಚಾಗಿ ನಕಲಿ ಬ್ಯಾಂಕ್ ವೆಬ್ಸೈಟ್ ಮತ್ತು ನಕಲಿ ನಂಬರ್ ನಿಂದ ಹಣವನ್ನು ವಂಚಿಸ್ತಾರೆ.
1: ಹಾಗಾದ್ರೆ ಸರಿಯಾದ ನಂಬರ್?
0: ಬ್ಯಾಂಕ್ ನ ಅಫಿಷಿಯಲ್ ವೆಬ್ಸೈಟ್ ಅಥವಾ ಕಾರ್ಡ್ ನಲ್ಲಿ.
1: ನೀವು ಉಳಿಸಿ ಬಿಟ್ರಿ ಅಕ್ಕ,
0: ಕೆಲ್ಸದಿಂದಲ್ಲ.
1: ಮಾಡ್ತೀನಿ. ಆರ್ಬಿಐ ಹೇಳುತ್ತೆ,
2: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
3: ಭಾರತ ಸರ್ಕಾರ ಹಾಗೂ ಕರ್ನಾಟಕ ಸರ್ಕಾರದ ಕೈಮಗ್ಗ ಮತ್ತು ಜವಳಿ ಇಲಾಖೆ ವತಿಯಿಂದ ಕೈಮಗ್ಗ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟ ಮೇಳ. ದೇಶದ ವಿವಿಧ ರಾಜ್ಯಗಳ ನೇಕಾರರು ಸಿದ್ಧಪಡಿಸಿರುವ ಶುದ್ಧ ರೇಷ್ಮೆ ಸೀರೆಗಳು, ಕಾಟನ್ ಸೀರೆಗಳು ಸೇರಿದಂತೆ ವೈವಿಧ್ಯಮಯ ಕೈಮಗ್ಗಗಳು ಉತ್ಪನ್ನಗಳ ಬೃಹತ್ ಸಂಗ್ರಹ ಒಂದೇ ಸೂರಿನಡಿ ಇದೇ ಆಗಸ್ಟ್ 26ರಿಂದ ಸೆಪ್ಟೆಂಬರ್ 10ರವರೆಗೆ ಜಾಲಹಳ್ಳಿ HMT ಗ್ರೌಂಡ್ನಲ್ಲಿ. ಬನ್ನಿ, ನೇಕಾರರನ್ನು ಪ್ರೋತ್ಸಾಹಿಸಿ, ಕೈಮಗ್ಗದ ಪರಂಪರೆಯನ್ನು ಉಳಿಸಿ. ಪ್ರಕಟಣೆ, ಕಾವೇರಿ ಹ್ಯಾಂಡ್ಲೂಮ್ಸ್, ಬೆಂಗಳೂರು.
4: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ, ಮೋದಿಜಿ ಅವರು.

0: ಆಗಿ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ಸಮಯ ಆಗಿದೆ 1:05. ಸಂದೇಶಗಳು ಬಂದು ನಮ್ಮನ್ನು ತಲುಪಿದೆ. ಎನ್ ಆರ್ ಕೃಷ್ಣಮೂರ್ತಿ ಅರಸೀಕೆರೆಯಿಂದ ಕಲಾಭಾರತಿಯ ಕಾರ್ಯಕ್ರಮದ ಕುರಿತಾಗಿ ಸಂದೇಶವನ್ನು ಕಳಿಸಿದ್ದಾರೆ. ಕನ್ನಡ ಚಿತ್ರರಂಗದ ದಿಗ್ಗಜ ನಾಯಕ, ನಟ ಹಾಗೂ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು ಆದ ಶ್ರೀ ಅನಂತನಾಗ್ ಅವರ ಬಗ್ಗೆ ಉತ್ತಮ ಮಾಹಿತಿಯನ್ನು ನೀಡಿ ನಟಿಸಿದ ಮಧುರ ಹಾಡುಗಳನ್ನು ಪ್ರಸಾರ ಮಾಡಿದ್ದೀರಾ, ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ. ಹಾಗೇನೆ ನಿರ್ಮಲಾ ಅವರು ಹೇಳ್ತಿದ್ದಾರೆ, ಗೊರಗುಂಟೆ ಪಾಳ್ಯದಿಂದ ಸುಂದರಾಂಗ ಅನಂತನಾಗ್ ಅವರಿಗೆ ಜನ್ಮದಿನದ ಶುಭಾಶಯಗಳು ಅಂತ ಹೇಳ್ತಿದ್ದಾರೆ. ಹಾಗೆ ಶೋಭಾ ಚೆನ್ನೈಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅನಂತನಾಗ್ ಅವರು ಎಲ್ಲ ವಯಸ್ಸಿನವರಿಗೂ ಇಷ್ಟವಾಗುವ ನಟ, ಹಾಡುಗಳಂತೂ ಬಹಳ ಚಂದ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸಂದೇಶ ಕಳಿಸಿದ್ದಾರೆ ರಾಜೇಶ್ ರಾವ್ ಅವರು, ಅನಂತನಾಗ್ ಅವರು ಶ್ರೇಷ್ಠ ನಟ ಅಂತ ಹೇಳೋದ್ರಲ್ಲಿ ಎರಡು ಮಾತಿಲ್ಲ, ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ. ಹಾಗೆ ಹಲಸೂರಿನಿಂದ ರಾಜೇಶ್ ಅವರು ಕೂಡ ಆ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಅಭಿನಯ ಅಮೋಘ, ಹಾಗೇನೆ ಬಯಲುದಾರಿ ಚಿತ್ರ ತುಂಬ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಮೋಹನ್ ಕುಮಾರ್ ಭರಮಸಾಗರ ಚಳ್ಳಕೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ. ಹಾಗೆ ಕರೆಗೊಂದು ಹಾಡನ್ನು ಹಾಡಿನ ಕಾರ್ಯಕ್ರಮದ ಇಷ್ಟಪಟ್ಟು ಸಂದೇಶ ಕಳಿಸಿದ್ದಾರೆ ಹನುಮಂತಪ್ಪ ಮಡಿವಾಳ ಅವರು. ಕೃಷ್ಣ ನೀ ಬೇಗನೆ ಬಾರೋ ಚಿತ್ರದ ಗೀತೆ ಗೋವಿಂದ ಗೋವಿಂದ ಅನ್ನೋ ಸಾಂಗ್ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸಂದೇಶವನ್ನು ಕಳಿಸಿದ್ದಾರೆ ಯಾರಿದು, ಮಯೂರ್ ಅವರು. ನಮಗೆ ಕರೆ ಅಂತೂ ಸಿಗ್ತಾ ಇಲ್ಲ, ಕರೆಗೊಂದು ಹಾಡು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಚಿದಾನಂದ್ ಟಿ ಬಿ ಸರ್ಕಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಇಂದಿರಾ ತುಮಕೂರಿನಿಂದ ಸಂದೇಶ ಬಂದು ತಲುಪಿದೆ. ಸ್ವರೂಪ್ ಲೋಕೇಶ್ ಕುಣಿಗಲ್ ಅವರು ಕೂಡ, ಜಗವೆಲ್ಲ ಕೃಷ್ಣಮಯ್ಯ, ಕೃಷ್ಣನನ್ನ ತುಂಬ ವಿಜೃಂಭಣೆಯಿಂದ ನಾಡಿನೆಲ್ಲೆಡೆ ಆಚರಿಸ್ತಾ ಇದ್ದಾರೆ. ಗೋಪಿಲೋಲನ ಸಂಭ್ರಮಕ್ಕೆ ಸಾಟಿಯೇ ಇಲ್ಲ. ನಮ್ಮ ವಿವಿಧ ಭಾರತಿಯಲ್ಲಿಯೂ ಸಹ ಬೆಣ್ಣೆ ಕೃಷ್ಣನ ಗೀತೆಗಳು ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಾಗರಹಾವು ಚಿತ್ರದ ಗೀತೆ ಇಷ್ಟ ಆಯಿತು ಅಂತ ಶ್ರೀ ಹೋವಳಿ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಸಂದೇಶ ಬಂದು ತಲುಪಿದೆ ವೆಂಕಟೇಶ್ ಸುಂಕದ ಕಟ್ಟೆಯಿಂದ, ನಾಗರಹಾವು ಚಿತ್ರದ ಗೀತೆ ಇಷ್ಟ ಆಯಿತು ಅಂತ. ಹಾಗೆ ಅನಂತರಾಜು ಗೊರಲಡ್ಕೋರಿಗೆ ಧನ್ಯವಾದಗಳು ಸತಿಸಕುಬಾಯಿ ಗೀತೆಯನ್ನು ಕೇಳಿದ್ದಕ್ಕೆ ಅಂತ. ಹಾಗೆ ಅವಾಗಿಂದ ಕರೆ ಮಾಡ್ತಾ ಇದ್ದೀನಿ, ಸಿಗ್ತಾ ಇಲ್ಲ, ಮಾಡ್ದವರೇ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ರಾಘವೇಂದ್ರ ಕುಂದಾಪುರದಿಂದ. ಹಾಗೆ ಇಷ್ಟು ಜನರ ಸಂದೇಶ ಬಂದು ತಲುಪಿದೆ ನಮಗೆ. ಸಂದೇಶ ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಧನ್ಯವಾದಗಳು. ಈಗ ಮೂಡಿ ಬರ್ತಾ ಇದೆ ಯುದ್ಧ ಕಾಂಡ ಚಿತ್ರದಿಂದ ಚೇತನ್ ನಾಯ್ಕ ಅವರ ಧ್ವನಿಯಲ್ಲಿ, ಪ್ರಮೋದ್ ಮರವಂತೆ ಅವರ ಸಾಹಿತ್ಯಕ್ಕೆ ಹೇಮಂತ್ ಜೋಯಿಸ್ ಅವರ ಸಂಗೀತ ಸಂಯೋಜನೆ ಇದೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಇಸ್ರೋದ ಯಶಸ್ವಿ ಉಡಾವಣೆ ಭಾರತದ ಬಾಹ್ಯಾಕಾಶ ಕ್ಷೇತ್ರದ ಶ್ರೇಷ್ಠತೆಗೆ ಸಾಕ್ಷಿ, ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘನೆ. ನವದೆಹಲಿಯಲ್ಲಿ ಬ್ರಿಕ್ಸ್ ಮುಖ್ಯ ನ್ಯಾಯಮೂರ್ತಿಗಳ ಶೃಂಗಸಭೆ ಆರಂಭ, ನ್ಯಾಯ ವಿತರಣೆ ಸೇರಿ ಸಮಕಾಲೀನ ವಿಷಯಗಳ ಚರ್ಚೆ. ದೇಶಾದ್ಯಂತ ಕೃಷ್ಣ ಜನ್ಮಾಷ್ಟಮಿ ಸಂಭ್ರಮ, ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಿ ಸೇರಿ ಗಣ್ಯರಿಂದ ಶುಭಾಶಯ. ನೇಪಾಳ ಪ್ರವಾಹ, ಜಲವಿದ್ಯುತ್ ಯೋಜನೆಯ ಸುರಂಗದಲ್ಲಿ ಸಿಲುಕಿದ್ದ ಇಬ್ಬರ ರಕ್ಷಣೆ, ಮೃತರ ಸಂಖ್ಯೆ 1282 ಏರಿಕೆ. ಹಾಗೂ ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಪುರುಷರ ಡಬಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಇಂದು ಭಾರತದ ಸಾತ್ವಿಕ್ ಚಿರಾಗ್ ಜೋಡಿ ಸ್ಪರ್ಧೆ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭೂಸ್ಥಿರ ಕಕ್ಷೆಯಿಂದ ಭಾರತದ ಮೊಟ್ಟಮೊದಲ ಭೂವೀಕ್ಷಣಾ ಉಪಗ್ರಹವನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿರುವುದನ್ನು ಶ್ಲಾಘಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದ ಪೋಸ್ಟ್ನಲ್ಲಿ ಈ ಯಶಸ್ವಿ ಉಡಾವಣೆ ಭಾರತದ ಬಾಹ್ಯಾಕಾಶ ಕ್ಷೇತ್ರದ ಶ್ರೇಷ್ಠತೆ, ನಾವೀನ್ಯತೆ ಹಾಗೂ ಹೆಚ್ಚುತ್ತಿರುವ ಸಾಮರ್ಥ್ಯಗಳಿಗೆ ಸಾಕ್ಷಿಯಾಗಿದೆ ಎಂದು ಪ್ರಧಾನಿ ಹೇಳಿದ್ದಾರೆ. ಇಸ್ರೋ ಮತ್ತು ಭಾರತೀಯ ಉದ್ಯಮದ ನಡುವಿನ ಹೆಚ್ಚುತ್ತಿರುವ ಸಹಭಾಗಿತ್ವವು ದೇಶದ ಬಾಹ್ಯಾಕಾಶ ಕಾರ್ಯಕ್ರಮಕ್ಕೆ ಹೊಸ ಶಕ್ತಿ ಮತ್ತು ವ್ಯಾಪ್ತಿಯನ್ನು ನೀಡುತ್ತಿದ್ದು, ಸಂಪೂರ್ಣ ಬಾಹ್ಯಾಕಾಶ ಪರಿಸರ ವ್ಯವಸ್ಥೆಯಾದ್ಯಂತ ಭಾರತದ ಸಾಮರ್ಥ್ಯವನ್ನು ವಿಸ್ತರಿಸುತ್ತಿದೆ ಎಂದು ಪ್ರಧಾನಿ ತಿಳಿಸಿದ್ದಾರೆ. ಇಸ್ರೋದ ಈ ಸಾಧನೆಯನ್ನು ಅತ್ಯುತ್ತಮ ಸಾಧನೆ ಎಂದು ಬಣ್ಣಿಸಿರುವ ಪ್ರಧಾನಿ, ಇದು ದೇಶಕ್ಕೆ ಹೆಮ್ಮೆಯ ಕ್ಷಣವಾಗಿದೆ ಎಂದು ಹೇಳಿದ್ದಾರೆ. ಇಒಎಸ್ 5 ಉಪಗ್ರಹವನ್ನು ಹೊತ್ತ ಜಿಎಸ್ಎಲ್ವಿ F-17 ವಾಹಕ ನೌಕೆಯ ಯಶಸ್ವಿ ಉಡಾವಣೆಯನ್ನು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್ ಶ್ಲಾಘಿಸಿದ್ದಾರೆ. ಇಒಎಸ್ 5 ಅತ್ಯಾಧುನಿಕ ಭೂವೀಕ್ಷಣಾ ಉಪಗ್ರಹವಾಗಿದ್ದು, ಭೂಸ್ಥಿರ ಕಕ್ಷೆಯಿಂದ ಉಡಾವಣೆಯಾಗುತ್ತಿರುವ ಭಾರತದ ಮೊದಲ ಭೂವೀಕ್ಷಣಾ ಉಪಗ್ರಹವಾಗಿದೆ. ಇದು ದೃಶ್ಯ ಅತಿಗೆಂಪು ಬಹುವರ್ಣೀಯ ಕಿರಣಗಳ ಮೂಲಕ ಸುಧಾರಿತ ಚಿತ್ರಣಕ್ಕೆ ಅನುವು ಮಾಡಿಕೊಡಲಿದೆ ಎಂದು ಅವರು ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಒಎಸ್ 5 ಉಪಗ್ರಹದ ಯಶಸ್ವಿ ಉಡಾವಣೆಯನ್ನು ಶ್ಲಾಘಿಸಿ, ಇಸ್ರೋ ಮತ್ತು ಭಾರತೀಯ ಉದ್ಯಮದ ನಡುವಿನ ವಿಸ್ತರಿಸುತ್ತಿರುವ ಸಹಭಾಗಿತ್ವವು ನಾವೀನ್ಯತೆಗೆ ಹೆಚ್ಚಿನ ವ್ಯಾಪ್ತಿ ನೀಡುತ್ತಿದ್ದು, ಸ್ವದೇಶಿ ಸಾಮರ್ಥ್ಯವನ್ನು ಬಲಪಡಿಸುವುದರ ಜೊತೆಗೆ ಭಾರತದ ಬಾಹ್ಯಾಕಾಶ ಮಹತ್ವಾಕಾಂಕ್ಷೆಗಳಿಗೆ ಹೊಸ ಅವಕಾಶಗಳನ್ನು ತೆರೆಯುತ್ತಿದೆ ಎಂದು ಅವರು ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ಭಾರತದ ಸರ್ವೋಚ್ಚ ನ್ಯಾಯಾಲಯದ ಆತಿಥ್ಯದಲ್ಲಿ 3 ದಿನಗಳ ಬ್ರಿಕ್ಸ್ ಮುಖ್ಯ ನ್ಯಾಯಮೂರ್ತಿಗಳ ಶೃಂಗಸಭೆ ನವದೆಹಲಿಯಲ್ಲಿ ಇಂದಿನಿಂದ ಆರಂಭವಾಗಿದೆ. ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳು ಹಾಗೂ ಪಾಲುದಾರ ದೇಶಗಳ ಮುಖ್ಯ ನ್ಯಾಯಮೂರ್ತಿಗಳು, ಸುಪ್ರೀಂಕೋರ್ಟ್ ಅಧ್ಯಕ್ಷರು ಮತ್ತು ಹಿರಿಯ ನ್ಯಾಯಾಂಗ ಗಣ್ಯರು ಈ ಶೃಂಗಸಭೆಯಲ್ಲಿ ಭಾಗವಹಿಸಿದ್ದಾರೆ. ನ್ಯಾಯ ವಿತರಣೆ, ಅಂತಾರಾಷ್ಟ್ರೀಯ ವಿವಾದಗಳ ಪರಿಹಾರ, ನ್ಯಾಯಾಂಗದಲ್ಲಿ ಆಧುನಿಕ ತಂತ್ರಜ್ಞಾನ ಹಾಗೂ ಸುಸ್ಥಿರ ಅಭಿವೃದ್ಧಿ ಮುಂತಾದ ಸಮಕಾಲೀನ ವಿಷಯಗಳ ಕುರಿತು ಜಂಟಿ ಚರ್ಚೆ ನಡೆಸಿ ವಿಚಾರ ವಿನಿಮಯ ಮಾಡಿಕೊಳ್ಳಲು ಈ ವೇದಿಕೆಯು ಅವಕಾಶ ಕಲ್ಪಿಸಿದೆ. ಕಾರ್ಯಕ್ರಮದ ಉದ್ಘಾಟನಾ ದಿನವಾದ ಇಂದು ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ವಿವಿಧ ದೇಶಗಳ ನ್ಯಾಯಾಂಗ ನಿಯೋಗಗಳ ಮುಖ್ಯಸ್ಥರೊಂದಿಗೆ ಸರಣಿ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಲಿದ್ದಾರೆ. ರಷ್ಯಾ, ಚೀನಾ, ಈಜಿಪ್ಟ್, ಇಂಡೋನೇಷ್ಯಾ, ಯುಎಇ, ಬೆಲಾರಸ್, ಕಜಾಕಿಸ್ತಾನ್, ದಕ್ಷಿಣ ಆಫ್ರಿಕಾ, ಇರಾನ್ ಹಾಗೂ ಉಜ್ಬೇಕಿಸ್ತಾನ್ ರಾಷ್ಟ್ರಗಳ ನ್ಯಾಯಾಂಗ ನಾಯಕರೊಂದಿಗೆ ಅವರು ಚರ್ಚೆ ನಡೆಸಲಿದ್ದಾರೆ. ಈ ದ್ವಿಪಕ್ಷೀಯ ಸಭೆಗಳು ಪರಸ್ಪರ ನ್ಯಾಯಾಂಗ ಹಿತಾಸಕ್ತಿಗಳ ವಿಷಯದಲ್ಲಿ ನೇರ ಸಂವಾದ

0: ಅದಕ್ಕೆ ಅವಕಾಶ ನೀಡುವುದಲ್ಲದೆ ಪಾಲ್ಗೊಳ್ಳುವ ದೇಶಗಳ ನ್ಯಾಯಾಂಗ ವ್ಯವಸ್ಥೆಗಳ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸಲಿವೆ. ಭಗವಾನ್ ಶ್ರೀಕೃಷ್ಣನ ಜನ್ಮವನ್ನು ಸಾರುವ ಜನ್ಮಾಷ್ಟಮಿ ಹಬ್ಬವನ್ನು ದೇಶಾದ್ಯಂತ ಇಂದು ಆಚರಿಸಲಾಗುತ್ತಿದೆ. ಶ್ರೀಕೃಷ್ಣನಿಗೆ ವಿಶೇಷ ಪೂಜೆ ಸಲ್ಲಿಸಲು ಭಕ್ತರು ದೇವಾಲಯಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ತೆರಳುತ್ತಿದ್ದಾರೆ. ಉತ್ತರ ಪ್ರದೇಶದ ಮಥುರಾ ಮತ್ತು ವೃಂದಾವನದಲ್ಲಿ ಶ್ರೀಕೃಷ್ಣನ ಜನ್ಮೋತ್ಸವ ಆಚರಣೆಗಳು ನಡೆಯುತ್ತಿವೆ. ಗುಜರಾತ್ನಾದ್ಯಂತ ಜನ್ಮಾಷ್ಟಮಿ ಹಬ್ಬವನ್ನು ಸಂಭ್ರಮ ಹಾಗೂ ಭಕ್ತಿಭಾವದಿಂದ ಆಚರಿಸಲಾಗುತ್ತಿದೆ. ವಿಶ್ವಪ್ರಸಿದ್ಧ ದ್ವಾರಕಾಧೀಶ ದಾಕೂರ್ ಮತ್ತು ಶ್ಯಾಮಲಾಜಿ ದೇವಾಲಯಗಳು ಸೇರಿದಂತೆ ಪ್ರಮುಖ ಶ್ರೀಕೃಷ್ಣ ದೇವಾಲಯಗಳಲ್ಲಿ ಭವ್ಯ ಆಚರಣೆಗಳು ಹಾಗೂ ವಿಶೇಷ ಪೂಜಾ ವಿಧಿವಿಧಾನಗಳು ನಡೆಯುತ್ತಿವೆ. ಜನ್ಮಾಷ್ಟಮಿ ಅಂಗವಾಗಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಉಪರಾಷ್ಟ್ರಪತಿ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶದ ಜನತೆಗೆ ಶುಭಾಶಯ ಕೋರಿದ್ದಾರೆ. ಭಗವಾನ್ ಶ್ರೀಕೃಷ್ಣರ ಜೀವನ ಮತ್ತು ಸಂದೇಶಗಳು ಸತ್ಯ, ಧರ್ಮ, ಕರ್ತವ್ಯ ಹಾಗೂ ಸದ್ಗುಣದ ಮಾರ್ಗದಲ್ಲಿ ನಡೆಯಲು ಮಾನವ ಕುಲಕ್ಕೆ ಪ್ರೇರಣೆ ನೀಡುತ್ತವೆ ಎಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ಭಗವಾನ್ ಕೃಷ್ಣರ ದಿವ್ಯ ಸಂದೇಶಗಳಲ್ಲಿ ನಿಸ್ವಾರ್ಥ ಕರ್ಮದ ಆಳವಾದ ಪ್ರೇರಣೆ ಅಡಗಿದೆ. ಇದು ಮಾನವ ಕುಲಕ್ಕೆ ನಿರಂತರವಾಗಿ ಮಾರ್ಗದರ್ಶನ ನೀಡಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಭಗವಾನ್ ಶ್ರೀಕೃಷ್ಣರು ಎಲ್ಲರ ಮೇಲೂ ತಮ್ಮ ಆಶೀರ್ವಾದವನ್ನು ನಿರಂತರವಾಗಿ ಕರುಣಿಸಲಿ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಾಮಾಜಿಕ ಮಾಧ್ಯಮದಲ್ಲಿ ಶುಭ ಹಾರೈಸಿದ್ದಾರೆ. ಭಗವಾನ್ ಶ್ರೀಕೃಷ್ಣರ ಕೃಪೆಯಿಂದ ದೇಶದಲ್ಲಿ ಸಂತೋಷ, ಶಾಂತಿ, ಸಮೃದ್ಧಿ ಹಾಗೂ ಕ್ಷೇಮ ನೆಲೆಸಲಿ ಮತ್ತು ಪ್ರತಿಯೊಂದು ಕುಟುಂಬದ ಜೀವನದಲ್ಲಿ ಸಂತೋಷ, ಭರವಸೆ ಹಾಗೂ ಹೊಸ ಚೈತನ್ಯ ತುಂಬಲಿ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೇಪಾಳ ಮತ್ತು ಟಿಬೆಟ್ ಗಡಿಭಾಗದಲ್ಲಿ ಸಂಭವಿಸಿದ ಜಲಪ್ರಳಯ ಮತ್ತು ಪ್ರವಾಹದಿಂದಾಗಿ ಮೃತಪಟ್ಟವರ ಸಂಖ್ಯೆ 1,582 ಏರಿಕೆಯಾಗಿದೆ. ನೇಪಾಳ ಪೊಲೀಸರ ಪ್ರಕಾರ ಚಿತ್ವಾನ್ನಲ್ಲಿ ಅತ್ಯಧಿಕ ಅಂದರೆ 359 ಜನರು ಸಾವನ್ನಪ್ಪಿದ್ದರೆ ನವಲ್ ಪರಾಸಿ ಈಸ್ಟ್ನಲ್ಲಿ 218, ನವಲ್ ಪರಾಸಿ ವೆಸ್ಟ್ನಲ್ಲಿ 208, ನೋವಾಕೋಟ್ನಲ್ಲಿ 185, ರಸುವಾದಲ್ಲಿ 140, ಗೋರ್ಖಾದಲ್ಲಿ 72, ಧಾಡಿಂಗ್ನಲ್ಲಿ 60 ಮತ್ತು ತನಹುನಲ್ಲಿ 38 ಜನರು ಮೃತಪಟ್ಟಿದ್ದಾರೆ. ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಇಬ್ಬರು ಸಂತ್ರಸ್ತರು ಕಠ್ಮಂಡುವಿನಲ್ಲಿ ಕೊನೆಯುಸಿರೆಳೆದಿದ್ದಾರೆ. ರಾಷ್ಟ್ರೀಯ ವಿಕೋಪ ಅಪಾಯ ತಗ್ಗಿಸುವಿಕೆ ಮತ್ತು ನಿರ್ವಹಣಾ ಪ್ರಾಧಿಕಾರದ ವರದಿಯಂತೆ ಸುಮಾರು 5,053 ಜನರು ಇನ್ನೂ ನಾಪತ್ತೆಯಾಗಿದ್ದಾರೆ. ಮೃತದೇಹಗಳ ಪತ್ತೆ ಹಾಗೂ ಗುರುತು ಪತ್ತೆಗೆ ನೇಪಾಳ ಸರ್ಕಾರ ಡಿಎನ್ಎ ಪರೀಕ್ಷೆಗಳನ್ನು ಆರಂಭಿಸಿದೆ. ಈ ನಡುವೆ ಭೋಟೆಕೋಶಿ ಪ್ರವಾಹದಿಂದಾಗಿ ತ್ರಿಶೂಲಿ 3A ಜಲವಿದ್ಯುತ್ ಯೋಜನೆಯ ಸುರಂಗದಲ್ಲಿ ಕಳೆದ 10 ದಿನಗಳಿಂದ ಸಿಲುಕಿದ್ದ ಇಬ್ಬರು ವ್ಯಕ್ತಿಗಳನ್ನು ನೇಪಾಳ ಸೇನೆಯು ಜೀವಂತವಾಗಿ ರಕ್ಷಿಸಿದೆ. ಸುರಂಗದ ಒಳಗಿನಿಂದ ಶಬ್ದ ಕೇಳಿಬಂದ ತಕ್ಷಣ ಸಕ್ರಿಯಗೊಂಡ ರಕ್ಷಣಾ ಪಡೆಗಳು ಅವರ ರಕ್ಷಣೆಗೆ ಧಾವಿಸಿದ್ದವು. ರಕ್ಷಣಾ ತಂಡಗಳು ಇಲ್ಲಿಯವರೆಗೆ 12,000 ಹೆಚ್ಚು ಜನರನ್ನು ಸುರಕ್ಷಿತವಾಗಿ ಸ್ಥಳಾಂತರಿಸಿವೆ. ಮುಂಬೈನ ಗೇಟ್ ವೇ ಆಫ್ ಇಂಡಿಯಾ ಸಮೀಪ ಅರಬ್ಬಿ ಸಮುದ್ರದಲ್ಲಿ ನಿನ್ನೆ ರಾತ್ರಿ ಎಂಜಿನ್ ದೋಷದಿಂದ ದೋಣಿಯೊಂದು ಸ್ಥಗಿತಗೊಂಡಿತು. ಮಾಹಿತಿ ಪಡೆದ ಪೊಲೀಸರು ಅದರಲ್ಲಿದ್ದ 38 ಮಂದಿಯನ್ನು ರಕ್ಷಿಸಿದ್ದಾರೆ. 34 ಪ್ರಯಾಣಿಕರು ಹಾಗೂ 4 ಸಿಬ್ಬಂದಿಯನ್ನು ಹೊತ್ತಿದ್ದ ದೋಣಿ ಸಮುದ್ರ ವಿಹಾರ ಮುಗಿಸಿ ಹಿಂತಿರುಗುತ್ತಿದ್ದಾಗ ರಾತ್ರಿ ಸುಮಾರು 8:30 ಕರಾವಳಿಯಿಂದ 1.5 ನಾಟಿಕಲ್ ಮೈಲು ದೂರದಲ್ಲಿ ಎಂಜಿನ್ ದೋಷಕ್ಕೀಡಾಗಿ ಸ್ಥಗಿತಗೊಂಡಿತು. ಇಟಲಿ ಪ್ರಧಾನಮಂತ್ರಿ ಜಾರ್ಜಿಯಾ ಮೆಲೋನಿ ಅವರ ಸರ್ಕಾರವು 2ನೇ ಮಹಾಯುದ್ಧದ ನಂತರ ಅತ್ಯಂತ ದೀರ್ಘಾವಧಿ ಆಡಳಿತ ನಡೆಸಿದ ಇಟಲಿ ಸರ್ಕಾರ ಎಂಬ ಐತಿಹಾಸಿಕ ದಾಖಲೆ ಬರೆದಿದೆ. ಮೆಲೋನಿ ನೇತೃತ್ವದ ಸರ್ಕಾರವು 1,413 ದಿನಗಳ ಆಡಳಿತವನ್ನು ಪೂರೈಸುವ ಮೂಲಕ 2001 2005 ಅವಧಿಯಲ್ಲಿ ದಿವಂಗತ ಸಿಲ್ವಿಯೋ ಬರ್ಲುಸ್ಕೋನಿ ಅವರು ಸ್ಥಾಪಿಸಿದ್ದ ಸುದೀರ್ಘ ಆಡಳಿತದ ದಾಖಲೆಯನ್ನು ಮೀರಿಸಿದೆ. ಚೀನಾದ ಶೆನ್ಜೆನ್ನಲ್ಲಿ ನಡೆಯುತ್ತಿರುವ ಚೀನಾ ಮಾಸ್ಟರ್ ಸೂಪರ್ 750 ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಪುರುಷರ ಡಬಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿಂದು ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ

0: ಮತ್ತು ಚಿರಾಗ್ ಶೆಟ್ಟಿ ಜೋಡಿ ಡೆನ್ಮಾರ್ಕ್ನ ಕಿಮ್ ಆಸ್ಟ್ರಪ್ ಮತ್ತು ಆಂಡರ್ಸ್ ಕಾರೂಪ್ ರಾಸ್ ಮುಸೇನ್ ಜೋಡಿ ವಿರುದ್ಧ ಸೆಣಸಲಿದೆ. ಪ್ರೀಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಭಾರತ ಜೋಡಿ ಫ್ರಾನ್ಸ್ನ ಕ್ರಿಸ್ಟೋ ಮತ್ತು ಟೋಮೋ ಜೂನಿಯರ್ ಪೊಪೋವೊ ಸಹೋದರರ ವಿರುದ್ಧ 21-15, 22-24, 21-9 ಅಂತರದಿಂದ ಗೆಲುವು ಸಾಧಿಸಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಸ್ರೋದ ಯಶಸ್ವಿ ಉಡಾವಣೆ ಭಾರತದ ಬಾಹ್ಯಾಕಾಶ ಕ್ಷೇತ್ರದ ಶ್ರೇಷ್ಠತೆಗೆ ಸಾಕ್ಷಿ, ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘನೆ. ನವದೆಹಲಿಯಲ್ಲಿ ಬ್ರಿಕ್ಸ್ ಮುಖ್ಯ ನ್ಯಾಯಮೂರ್ತಿಗಳ ಶೃಂಗಸಭೆ ಆರಂಭ, ನ್ಯಾಯ ವಿತರಣೆ ಸೇರಿ ಸಮಕಾಲೀನ ವಿಷಯಗಳ ಚರ್ಚೆ. ದೇಶಾದ್ಯಂತ ಕೃಷ್ಣ ಜನ್ಮಾಷ್ಟಮಿ ಸಂಭ್ರಮ, ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಿ ಸೇರಿ ಗಣ್ಯರಿಂದ ಶುಭಾಶಯ. ನೇಪಾಳ ಪ್ರವಾಹ, ಜಲವಿದ್ಯುತ್ ಯೋಜನೆಯ ಸುರಂಗದಲ್ಲಿ ಸಿಲುಕಿದ್ದ ಇಬ್ಬರ ರಕ್ಷಣೆ, ಮೃತರ ಸಂಖ್ಯೆ 1,287 ಏರಿಕೆ. ಹಾಗೂ ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಪುರುಷರ ಡಬಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಇಂದು ಭಾರತದ ಸಾತ್ವಿಕ್ ಚಿರಾಗ್ ಜೋಡಿ ಸ್ಪರ್ಧೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
2: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
1: ಇಲ್ಲಿಯವರೆಗೆ 9,50,000,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
3: ध्यान दें, आपकी मेहनत को राष्ट्रीय पहचान, पशुपालन क्षेत्र में उत्कृष्ट योगदान देने और नवीन प्रौद्योगिकी प्रथाओं को अपनाने वालों को भारत सरकार का पशुपालन एवं डेयरी विभाग प्रदान करता है राष्ट्रीय सम्मान. आज ही नामांकन करें राष्ट्रीय गोपाल रत्न पुरस्कार 2026 के लिए. इस पुरस्कार के लिए 3 श्रेणियों में होता है चयन, सर्वश्रेष्ठ डेयरी किसान, सर्वश्रेष्ठ डेयरी सहकारी समिति और सर्वश्रेष्ठ AI तकनीशियन. उत्तर पूर्वी क्षेत्र और हिमालयी राज्यों के लिए विशेष पुरस्कार का प्रावधान. नामांकन की तिथि 10 अगस्त से 10 सितंबर 2026 तक, तो देर किस बात की. आज ही आवेदन करें www.awards.gov.in पर या संपर्क करें नजदीकी CSC केंद्र पर. राष्ट्रीय गोपाल रत्न पुरस्कार 2026, पशुपालन एवं डेयरी विभाग, भारत सरकार द्वारा जनहित में जारी.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ 150 ವರ್ಷದ ಸಂಭ್ರಮ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನ ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸಮಯ ಆಗಿದೆ 1:24:30. ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಶುಕ್ರವಾರದ ವಿಶೇಷ ಗೇಮ್ ಶೋ ಸ್ಯಾಂಡಲ್ವುಡ್ ವುಡ್ ರಸಪ್ರಶ್ನೆಗಳು. ಚಂದನವನಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ನಾವು ಕೇಳ್ತೀವಿ, ನೀವು ನಮಗೆ ಉತ್ತರ ಕಳಿಸ್ಬೇಕು ವಾಟ್ಸಪ್ನ ಮೂಲಕ. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 9483091029, 9483091029. ಇವತ್ತಿನ ಚಂದನವನದ ರಸಪ್ರಶ್ನೆ ಹೇಗಿದೆಯಪ್ಪ ಅಂದರೆ, ಈಗ ನಾನು ನಿಮಗೆ ಒಂದು ಹಾಡು ಕೇಳಿಸ್ತೀನಿ. ಹಾಡು ಯಾವುದಂದ್ರೆ, ಬಂಧನ ಚಿತ್ರದ ಬಣ್ಣ ನನ್ನ ಒಲವಿನ ಬಣ್ಣ ಅನ್ನೋ ಹಾಡು. ಪ್ರಶ್ನೆ ಏನಪ್ಪ ಅಂದರೆ, ಬಣ್ಣ ನನ್ನ ಒಲವಿನ ಬಣ್ಣ ಈ ಹಾಡು ಸ್ಟಾರ್ಟಿಂಗಿಂದ ಕೊನೆವರೆಗೂ, ಕೊನೆಯ ಲೈನ್ವರೆಗೂ ಬಣ್ಣ ಬಣ್ಣ ಅನ್ನೋ ಪದ ಎಷ್ಟು ಬಾರಿ ರಿಪೀಟ್ ಆಗಿದೆ ಅಂತ ನೀವು ನಮ್ಗೆ ಹೇಳಬೇಕು. ಪ್ರಶ್ನೆ ಹೀಗಿದೆ: ಬಂಧನ ಚಿತ್ರದ ಬಣ್ಣ ನನ್ನ ಒಲವಿನ ಬಣ್ಣ ಹಾಡಿನಲ್ಲಿ ಬಣ್ಣ ಬಣ್ಣ ಅನ್ನೋ ಪದ ಮೊದಲನೇ ಸಾಲಿನಿಂದ ಹಿಡಿದು ಹಾಡಿನ ಕೊನೆಯ ಸಾಲಿನವರೆಗೂ, ಅಂದ್ರೆ ಹಾಡು ಮುಗಿಯೋವರೆಗೂ ಎಷ್ಟು ಸಾರಿ ರಿಪೀಟ್ ಆಗಿದೆ ಅಂತ ನೀವು ಬರಿಬೇಕು. ನೀವು ಹೇಳ್ಬೋದು ಹಾಡು ಮುಗಿದ ನಂತರ ನಮ್ಗೆಲ್ರಿಗೆ ಕಳ್ಸಕ್ಕೆ ಟೈಮ್ ಇರತ್ತೆ ಅಂತ. ಅದಕ್ಕೂ ಒಂದು ಸೊಲ್ಯೂಷನ್ ಇದೆ. ಜೊತೆಯಾಗಿ ನಿಮಗೆ ಮತ್ತೊಂದು ಗೀತೆಯ ಕಾಲಾವಕಾಶ ಕೊಡ್ತೀನಿ ನಿಮಗೆ ಆ ಹಾಡಿನ ಉತ್ತರವನ್ನು ಕಳ್ಸಕ್ಕೆ. ಮಮತೆಯ ಮಡಿಲು ಚಿತ್ರದ ಗೀತೆ ಪ್ರಸಾರ ಆಗ್ತಾ ಇದೆ. ಪಿ ಬಿ ಶ್ರೀನಿವಾಸ್ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಎಂ ಎಸ್ ವಿಶ್ವನಾಥನ್ ಅವರ ಸಂಗೀತದ ಗೀತೆ. ಆದರೆ ನಿಮ್ಮ ಪ್ರಶ್ನೆ ಏನಂತ ಗೊತ್ತಲ್ವಾ? ಬಂಧನ ಚಿತ್ರದ ಬಣ್ಣ ನನ್ನ ಒಲವಿನ ಬಣ್ಣ ಹಾಡಿನಲ್ಲಿ ಬಣ್ಣ ಅನ್ನೋ ಪದ ಎಷ್ಟು ಬಾರಿ ರಿಪೀಟ್ ಆಗಿದೆ? ನಿಮ್ಮ ಕೌಂಟ್ ಡೌನ್ ಈಗ ಸ್ಟಾರ್ಟ್ ಆಗುತ್ತೆ.

ಚಂದನವನದ ಅಂದರೆ ಕನ್ನಡ ಚಿತ್ರರಂಗದ ಬಗ್ಗೆ ಇವತ್ತು ಶುಕ್ರವಾರದ ವಿಶೇಷವಾಗಿ ರಸಪ್ರಶ್ನೆಗಳನ್ನು ಕೇಳಿದ್ವಿ. ಆ ಪ್ರಶ್ನೆಯನ್ನು ಕೇಳಿದ್ದೆ ಬಂಧನ ಚಿತ್ರದ ಬಣ್ಣ ಹಾಡಿನಲ್ಲಿ, ಬಣ್ಣ ನನ್ನ ಒಲುವಿನ ಬಣ್ಣ ಅನ್ನೋ ಹಾಡಿನಲ್ಲಿ ಬಣ್ಣ ಅನ್ನೋ ಪದ ಎಷ್ಟು ಬಾರಿ ರಿಪೀಟ್ ಆಗಿದೆ ಅಂತ ಬಹಳಷ್ಟು ಉತ್ತರಗಳು ಬಂದಿದೆ. ಆದರೆ ಬಹಳಷ್ಟು ತಪ್ಪು ಉತ್ತರಗಳು ಕೂಡ ಬಂದಿದೆ. ಈಗ ಕೌಂಟ್ ಮಾಡೋದು ನನ್ನ ಕೆಲಸ ಸ್ಟಾರ್ಟ್ ಆಗಿದೆ. ಯಾರ್ಯಾರೆಲ್ಲ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ ಅಂತ, ಸರಿಯಾದ ಉತ್ತರವನ್ನು ಕೊಟ್ಟಿರೋರ ಹೆಸರನ್ನು ಹೇಳ್ತಾ ಹೋಗ್ತೀನಿ. ಈಗ ಎನ್ ಆರ್ ಪ್ರಸಾದ್ ರಾಜಾಜಿ ನಗರದಿಂದ, ಹಾಗೆ ಜಗದಾಂಬಿಕಾ ಹಂಸವೇಣಿ ಅವರ ಉತ್ತರ ಕೂಡ ಸರಿಯಾಗಿದೆ, ಹಾಗೆ ಹಲಸೂರಿನಿಂದ ರಾಜೇಶ್ ಇವರ ಉತ್ತರ ಕೂಡ ಸರಿಯಾಗಿದೆ, ಸಿದ್ಧಲಿಂಗ ಮೂರ್ತಿ ಸಿರಿಗೆರೆಯಿಂದ, ಹಾಗೇನೆ ಯಾರಿದು ಸುದ್ದುಗುಂಟೆ ಪಾಳ್ಯದಿಂದ ಸುಬ್ರಹ್ಮಣ್ಯ ಜಯಂತಿ ಇವರ ಉತ್ತರ ಕೂಡ ಸರಿಯಾಗಿದೆ, ಹಾಗೆ ರಾಘವೇಂದ್ರ ನಿಮ್ಮ ಉತ್ತರ ಕೂಡ ಸರಿಯಾಗಿದೆ, ದೇವಿ ಸಿಂಗ್ ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ ಇವರ ಉತ್ತರ ಕೂಡ ಸರಿಯಾಗಿದೆ, ಹಾಗೆ ವಸಂತ್ ಕುಮಾರ್ ವಾಸು ಹಾಸನ್ ಇವರ ಉತ್ತರ ಕೂಡ ಸರಿಯಾಗಿದೆ, ಹಾಗೆ ಪ್ರತಿಭಾ ಹೆಬ್ಬಾಳ್ ಇವರ ಉತ್ತರ ಕೂಡ ಸರಿಯಾಗಿದೆ, ಹಾಗೆ ಹರೀಶ್ ಮಲ್ಲೇಶ್ವರಂಯಿಂದ ಹುಡುಕ್ಬೇಕು ನಾನು ಯಾರೆಲ್ಲ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ ಅಂತ. ಹಾಗೆ ಗಾಯತ್ರಿ ಚಂದ್ರಶೇಖರ್ ಇವರ ಉತ್ತರ ಕೂಡ ಸರಿಯಾಗಿದೆ, ಹಾಗೆ ವೇಣುಗೋಪಾಲ್ ತುಮಕೂರಿನಿಂದ, ಚೈತ್ರ ಡಿ ಎಂ ಕಾಮಲಾಪುರದಿಂದ, ಹಾಗೆ ಪೂರ್ಣಿಮಾ ಮೇಸ್ತ್ರಿ ಧಾರವಾಡದಿಂದ, ಹಾಗೆ ಎನ್ ಆರ್ ಕೃಷ್ಣಮೂರ್ತಿ ಶಶಿವಾಳ ಜಯಣ್ಣ ಶಶಿವಾಳ ಅರಸೀಕೆರೆ ತಾಲೂಕಿನಿಂದ ಇವರ ಉತ್ತರ ಕೂಡ ಸರಿಯಾಗಿದೆ, ಹಾಗೇನೆ ಹುದಿತ್ಯ ಫ್ರಾಮ್ ಇಟ್ಟಮಡು ಇವರ ಉತ್ತರ ಕೂಡ ಸರಿಯಾಗಿದೆ, ಹಾಗೇನೆ ನಿಟ್ಟೂರಿನಿಂದ ಹರಿಹರ ತಾಲೂಕು ಧನಂಜಯ್ ಬಿ ಜಿ ಧನಂಜಯ್ ಇವರ ಉತ್ತರ ಕೂಡ ಸರಿಯಾಗಿದೆ, ಹಾಗೆ ಮತ್ತೆ ಸಂದೇಶ ಬಂದಿದೆ ಆನಂದ್ ಕಬ್ಬನ್ಪೇಟ್ ಇವರ ಉತ್ತರ ಕೂಡ ಸರಿಯಾಗಿದೆ, ನೇತ್ರ ಕೆಂಗೇರಿ ಹಾಗೆ ಸದಾಶಿವ್ ಹುಲಗೂರ್ ಬನಶಂಕರಿ ಎರಡನೇ ಹಂತದಿಂದ ಇವರ ಉತ್ತರ ಕೂಡ ಸರಿಯಾಗಿದೆ. ಆರ್ ಸಿ ಆರ್ ಸಿ ಓದಬೇಕು, 43 ಅಂತ ಬಂದಿದೆ, 101 102 ಹಿಡಿದು ಸ್ಟಾರ್ಟ್ ಆಗಿದೆ, ಹಾಗೆ ಬಹಳಷ್ಟು ಉತ್ತರಗಳು ಬಂದಿದೆ. ಸರಿಯಾದ ಉತ್ತರವನ್ನು ಕೊಟ್ಟ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಮೊದಲನೇದಾಗಿ ಅಭಿನಂದನೆಗಳನ್ನು ತಿಳಿಸ್ತಾ, ಸರಿಯಾದ ಉತ್ತರ ನಂದು ಯಾಕೆ ತಪ್ಪು ಅಂತ ಕೇಳೋರಿಗೆ ಸರಿಯಾದ ಉತ್ತರ 42, ಪಾಪ 41 ಅಂತ ಕೊಟ್ಟಿದ್ದಾರೆ, 43 ಅಂತ ಕೊಟ್ಟಿದ್ದಾರೆ, 42 ಅಂತ ಉತ್ತರ ಸರಿಯಾಗಿದೆ. ಬಣ್ಣ ಬಣ್ಣ ಅನ್ನೋ ಪದ 42 ಸಲ ರಿಪೀಟ್ ಆಗಿದೆ ಬಂಧನ ಚಿತ್ರದ ಬಣ್ಣ ನನ್ನ ಒಲವಿನ ಬಣ್ಣ ಅನ್ನೋ ಗೀತೆಯಲ್ಲಿ. ಸರಿಯಾದ ಉತ್ತರ ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಈಗ ಇಂತಹದೇ ಇನ್ನೊಂದು ಪ್ರಶ್ನೆ ರೆಡಿಯಾಗಿದೆ. ಇದು ಸ್ವಲ್ಪ ಸಿಂಪಲ್ ಆಗಿದೆ ಅಂತಾನೆ ಹೇಳ್ಬೋದು. ಸಾಮ್ರಾಟ್ ಚಿತ್ರದ ನಮ್ ಕಡೆ ಸಾಂಬಾರ್ ಅಂದ್ರೆ ಅನ್ನೋ ಹಾಡಿನಲ್ಲಿ ಎಷ್ಟು ಊರುಗಳ ಹೆಸರನ್ನ ಬಳಸಿಕೊಳ್ಳಲಾಗಿದೆ? ಊರುಗಳ ಹೆಸರು ಹೇಳ್ತಾ ಹೋಗ್ತಾರೆ ಆ ಹಾಡಲ್ಲಿ. ಬಟ್ ಒಂದು ಉದಾಹರಣೆ ಕೊಡ್ತೀನಿ, ಬೆಂಗಳೂರು ಬೆಂಗಳೂರು ಅಂತ ಎರಡು ಸಲ ಬಂದ್ರೆ ಅದನ್ನ ನೀವು ಒಂದ್ಸಲಿ ಕೌಂಟ್ ತಗೋಬೇಕು. ಬೆಂಗಳೂರು ಅಂತ ಅಂದ್ರೆ ಅದನ್ನ ಎರಡು ಮೂರು ಸಲ ಕೌಂಟ್ ತಗೊಳ್ಳೋ ಹಾಗಿಲ್ಲ. ಬೆಂಗಳೂರು ಎರಡು ಸಲ ಬಂದ್ರೆ ಅದು ಒಂದು ಅಂತಾನೆ ತಗೋಬೇಕು, ಒಂದು ಊರ ಹೆಸರಲ್ವಾ ಅದು. ಬೆಂಗಳೂರು ಅಂದ್ರೆ ಒಂದೇ ಊರು, ಹಾಗೆ ಮಂಗಳೂರು ಅಂತ ಎರಡು ಮೂರು ಸಲ ಬಂದ್ರೆ ಅದು ಒಂದೇ ಅಂತ ತಗೋಬೇಕು. ಹಾಗೆ ಎಷ್ಟು ಊರುಗಳ ಹೆಸರನ್ನ ಈ ಹಾಡಿನಲ್ಲಿ ಬಳಸಿಕೊಳ್ಳಲಾಗಿದೆ? ಸಾಮ್ರಾಟ್ ಚಿತ್ರದ ಒಂದು ಹಾಡಿನ ಪ್ರಕಾರ ಅಂದ್ರೆ ನಮ್ ಕಡೆ ಸಾಂಬಾರ್ ಅಂದ್ರೆ ಅನ್ನೋ ಹಾಡಲ್ಲಿ ಎಷ್ಟು ಊರುಗಳ ಹೆಸರನ್ನ ಬಳಸಿಕೊಳ್ಳಲಾಗಿದೆ? ಊರಿನ ಹೆಸರು ಯಾವ್ಯಾವ್ದು ಅಂತ ನಾನು ಆಮೇಲೆ ನಿಮ್ಗೆ ಹೇಳ್ತೀನಿ. ಬಟ್ ಊರಿನ ಹೆಸರಿನ ಸಂಖ್ಯೆ ನಂಬರ್ ಬರ್ಕ್ ಕಳಿಸಿದ್ರೆ ನೀವು ಸಾಕು. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ, 9483091029 9840091019. ಈಗ ನಿಮ್ಮ ಹಾಡು, ನಿಮ್ಮ ಕೌಂಟ್ ಡೌನ್ ಈಗ ಶುರು.

ಸಮಯ ಆಗಿದೆ 1:46. ಕನ್ನಡ ಚಿತ್ರರಂಗದ ಬಗ್ಗೆ ಪ್ರಶ್ನೆಯನ್ನ ಕೇಳ್ತಾ ಸಾಕ್ತಾ ಇದ್ವಿ. ಸಾಮ್ರಾಟ್ ಚಿತ್ರದ ಒಂದು ಹಾಡಿನ ಪ್ರಕಾರ ಅಂದ್ರೆ ನಮ್ಮ ಕಡೆ ಸಾಂಬಾರ್ ಅಂದ್ರೆ ಅನ್ನೋ ಹಾಡಿನಲ್ಲಿ ಎಷ್ಟು ಊರುಗಳ ಹೆಸರನ್ನ ಬಳಸಿಕೊಳ್ಳಲಾಗಿದೆ ಅಂತ ಕೇಳಿದ್ವಿ. ಸರಿಯಾದ ಉತ್ತರವನ್ನ ಕೊಟ್ಟಿರೋರು ಜಯಶ್ರೀ ಸುನೀಲ್ ರಾಜಾಜಿನಗರ, ಹಾಗೆ ರತ್ನ ನಾಗಪ್ಪ, ಹಾಗೇನೆ ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ, ನೇತ್ರ ಕೆಂಗೇರಿಯಿಂದ, ಹಾಗೆ ಯಾರಿದು ಲಲಿತಾ ಪದ್ಮಾ ವೆಂಕಟೇಶ್ ಸುಬ್ರಹ್ಮಣ್ಯ ನಗರದಿಂದ, ಹಾಗೇನೆ ಉತ್ತರ ಕಳಿಸಿದ್ದಾರೆ ಸ್ವರೂಪ್ ಲೋಕೇಶ್ ಕುಣಿಗಲ್ನಿಂದ, ಮತ್ತೆ ಬಂದಿದೆ ನಮಗೆ ಉತ್ತರ ಯಾರಿದು ಪ್ರತಿಭಾಜಿ ಇವರು ಉತ್ತರ ಕೂಡ ಸರಿಯಾಗಿದೆ. ಹಾಗೆ ಸದಾನಂದ್ ಎಚ್ ಎಸ್ ಆರ್ ಲೇಔಟಿಂದ, ಹಾಗೆ ವಾಣಿಶ್ರೀ ಧಾರವಾಡದಿಂದ, ಹರೀಶ್ ಮಲ್ಲೇಶ್ವರಂಯಿಂದ ಇವರು ಉತ್ತರ ಕೂಡ ಸರಿಯಾಗಿದೆ. ಹಾಗೆ ರಾಧಾ ಹಿರಿಯಣ್ಣ ವಿ ಲೀಲಾ ಶಿವಮೊಗ್ಗ, ಸತೀಶ್ ಚಾಣಕ್ಯ ತುರುವೇಕೆರೆಯಿಂದ ಹಾಗೇನೆ ಉತ್ತರ ಕಳಿಸಿದ್ದಾರೆ. ಗಾಯತ್ರಿ ಚಂದ್ರಶೇಖರ್ ಸಾಗರದಿಂದ, ಬಿ ಜಿ ಧನಂಜಯ್ ಇವರು ಉತ್ತರ ಕೂಡ ಸರಿಯಾಗಿದೆ. ಹಾಗೆ ಮತ್ತೆ ಯಾರೆಲ್ಲ ಸಂದೇಶ ಕಳಿಸಿದ್ದಾರೆ ಅಂತ ನೋಡೋದಾದರೆ ಆನಂದ್ ಕಬ್ಬನ್ಪೇಟೆಯಿಂದ, ಹಾಗೆ ಜಯಣ್ಣ ಶಶಿವಾಳ ಅರಸೀಕೆರೆ ತಾಲೂಕಿನಿಂದ ಇವರು ಉತ್ತರ ಕೂಡ ಸರಿಯಾಗಿದೆ. ಭಾಳಷ್ಟು ಜನ ಇನ್ನೂ ಟೈಪಿಂಗ್ ಅಂತ ಬರ್ತಾ ಇದೆ. ಹಾಗೇನೆ ತಿಪ್ಟೂರು ತಾಲೂಕು ರಾಮಚಂದ್ರ ಗ್ರಾಮ ರಮೇಶ್ ಮತ್ತು ಮನೆಯವರು ಇವರು ಉತ್ತರ ಕೂಡ ಸರಿಯಾಗಿದೆ. ಹಾಗೆ ಸುಜಾತ ಮಹೇಶ್ ಗುರುಪುರ ಇವರು ಶಿವಮೊಗ್ಗ ಜಿಲ್ಲೆಯಿಂದ ಇವರು ಉತ್ತರ ಕೂಡ ಸರಿಯಾಗಿದೆ. ಇಷ್ಟು ಜನರ ಉತ್ತರ ಸರಿಯಾಗಿದೆ, ಮತ್ತು ಯಾರ ಹೆಸರನ್ನು ನಾನು ಬಿಟ್ಟಿಲ್ಲ ಅಂದರೆ ಭಾಳಷ್ಟು ಜನ ಸರಿಯಾದ ಉತ್ತರ ಕಳಿಸಿದ್ದೀರಾ, ಆದರೆ ಸರಿಯಾದ ಉತ್ತರವನ್ನು ಇಷ್ಟು ಜನ ಕಳಿಸಿದ್ದಾರೆ ಅಂತ ಇಷ್ಟು ಜನ ಕಳಿಸಿದ್ದೀರಾ. ಬಟ್ಟು ಯಾವುದು ಸರಿಯಾದ ಉತ್ತರ ಅಂತ ನೋಡೋದಾದರೆ 9 ಊರಿನ ಹೆಸರು ಈ ಒಂದು ಹಾಡಿನಲ್ಲಿ ಬಂದಿದೆ. ಊರಿನ ಹೆಸರುಗಳು ಹೀಗಿವೆ: ಬೆಳಗಾವಿ, ಬೆಂಗಳೂರು, ಹುಬ್ಬಳ್ಳಿ, ಭದ್ರಾವತಿ, ಮಂಗಳೂರು, ಗದಗ, ಮೈಸೂರು, ಮಡಿಕೇರಿ, ಗುಡಿಗೇರಿ. ಹಾಗೆ ಇನ್ನೊಂದು ನಿಮಗೆ ಕನ್ಕ್ಲೂಷನ್ ಕೊಡೋದಾದರೆ ಕೆಲವೊಬ್ಬರು 10 ಊರುಗಳು ಅಂತ ಬರೆದಿದ್ದೀರಾ. ನಾನು ಅಲ್ಲಿ ಊರುಗಳ ಹೆಸರು, ಅವರು ಯಾವುದು ಸಾಹಿತ್ಯದಲ್ಲಿ ಬರೆದಿದ್ದ ಊರುಗಳ ಹೆಸರು ಅಂತ ಕೇಳಿದ್ದೀನಿ. ಶಿರಾ ಅಂತ ಊರಿದೆ ನಿಜ, ಆದರೆ ಶಿರಾ ಅಂತ ಅವರು ಅಲ್ಲಿ ಊರ ಹೆಸರಾಗಿ ಬಳಸ್ಕೊಂಡಿಲ್ಲ. ನಾನು ಹಾಡಿನಲ್ಲಿ ಹಾಡಿನ ಪ್ರಕಾರ ಅಂತ ಹೇಳಿದ್ದೀನಿ. ಶಿರಾ ಅಂದರೆ ತಲೆ ಅಂತ ಹೇಳಿದ್ದಾರೆ, ಶಿರಾ ಅಂದರೆ ಸ್ವೀಟ್ ಅಂತ ಹೇಳಿದ್ದಾರೆ, ಆದರೆ ಕೇಸರಿಬಾತ್ ಅಂತ ಹೇಳಿದ್ದಾರೆ ಅಲ್ವಾ. ಶಿರಾ ಅಂತ ಅವ್ರು ಊರು ಬಳಸಿಲ್ಲ. ಅವರು ಬೆಂಗಳೂರು ಆದರೇನು, ಮಂಗಳೂರು ಆದರೇನು, ಮಡಿಕೇರಿ ಆದರೇನು, ಗುಡಿಗೇರಿ ಆದರೆ, ಹೀಗೆ ಊರಿನ ಹೆಸರಲ್ಲಿ ಶಿರಾವನ್ನು ಬಳಸ್ಕೊಂಡಿಲ್ಲ. ಅವ್ರು ಬಳಸ್ಕೊಂಡಿರೋದನ್ನು ಸ್ವೀಟಾಗಲ್ಲಿ ಬಳಸ್ಕೊಂಡಿದ್ದಾರೆ. ಸ್ವೀಟು ಮತ್ತು ತಲೆ ಅನ್ನೋ ಒಂದು ಅರ್ಥದಲ್ಲಿ ಬಳಸಲಾಗಿದೆ ಆ ಹಾಡಿನಲ್ಲಿ. ಬಾಕಿ 9 ಊರುಗಳು ನಿಮಗೆ ಹೇಳಿದಿನಲ್ಲ, ಆ ಊರುಗಳ ಹೆಸರನ್ನು ಬಳಸ್ಕೊಂಡಿದ್ದಾರೆ. ಯಾರು 10

ಅಂತ ಶಿರಾ ಅಂತ ಸೇರಿ ಕಳಿಸಿದ್ದೀರಿ, ಅವರಿಗೆ ಕನ್ಕ್ಲೂಷನ್ ಸಿಕ್ತು ಅಂತ ತಿಳ್ಕೊತೀನಿ. ಸರಿಯಾಗಿ ಉತ್ತರವನ್ನು ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ಮುಂದಿನ ಪ್ರಶ್ನೆಯ ಕಡೆಗೆ ಸಾಗುವಂತಹ ಸಮಯ. ಬಬ್ರು ವಾಹನ ಚಿತ್ರದಲ್ಲಿ ಶ್ರೀಕೃಷ್ಣನ ಪಾತ್ರವನ್ನು ನಿರ್ವಹಿಸಿದ ನಟ ಯಾರು? ಬಬ್ರು ವಾಹನ ಚಿತ್ರದಲ್ಲಿ ಶ್ರೀಕೃಷ್ಣನ ಪಾತ್ರವನ್ನು ನಿರ್ವಹಿಸಿದ ನಟ ಯಾರು? ನಿಮಗೆ ಇರುವ ಕಾಲಾವಕಾಶ ಈ ಒಂದು ಗೀತೆಯ ಸಮಯ ಮಾತ್ರ. ಸ್ವಾಭಿಮಾನ ಚಿತ್ರದಿಂದ ಗೀತೆ ಮೂಡಿ ಬರ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯಕ್ಕೆ ಶಂಕರ್ ಗಣೇಶ್ ಅವರ ಸಂಗೀತವಿದೆ. ನೀವು ಸಂದೇಶವನ್ನು ಕಳಿಸಬೇಕಾದ ನಮ್ಮ ದೂರವಾಯಿತು ವಾಟ್ಸಪ್ ಸಂಖ್ಯೆ ಹೀಗಿದೆ: 9483091029948309912129. ಈ ಒಂದು ವಾಟ್ಸಪ್ ನಂಬರ್ಗೆ ನಿಮ್ಮ ಉತ್ತರಗಳು ಸಂದೇಶದ ಮೂಲಕ ಬಂದು ತಲುಪಲಿ.

ಕನ್ನಡ ಸಿನಿಯ ಚಿತ್ರರಂಗದ ಬಗ್ಗೆ ಪ್ರಶ್ನೋತ್ತರಗಳನ್ನು ಕೇಳ್ತಾ ಸಾಕ್ತಾ ಇದ್ವಿ. ಶುಕ್ರವಾರದ ವಿಶೇಷ ಗೇಮ್ ಶೋ ಅಲ್ಲಿ ಪ್ರಶ್ನೆಯನ್ನ ಕೇಳಿದ್ವಿ, ಬಬ್ರು ವಾಹನ ಚಿತ್ರದಲ್ಲಿ ಶ್ರೀಕೃಷ್ಣನ ಪಾತ್ರವನ್ನು ನಿರ್ವಹಿಸಿದ ನಟ ಯಾರು ಅಂತ. ಪ್ರತಿಯೊಬ್ಬರೂ ಸರಿಯಾಗಿ ಉತ್ತರವನ್ನು ಕಳಿಸಿದೀರಾ, ಕಳಿಸಿದವರು ಯಾರೆಲ್ಲ ಸರಿಯಾದ ಉತ್ತರವನ್ನು ಕಳಿಸಿದೀರಾ ಅಂತ ನೋಡೋದಾದರೆ, ಜಗದಾಂಬಿಕಾ ಹಂಸವೇಣಿ, ನೇತ್ರ ಕೆಂಗೇರಿ, ಹಾಗೆ ರತ್ನ ನಾಗಪ್ಪ, ಹಲ್ಸೂರ್ ರಾಜೇಶ್, ಹಾಗೇನೆ ಮಹಾದೇವಿ ಚಂದ್ರಕುಮಾರ್, ಲಲಿತಾ ಪದ್ಮಾ ವೆಂಕಟೇಶ್ ಅವರು ಸುಬ್ರಹ್ಮಣ್ಯ ನಗರದಿಂದ, ಲೀಲಾ ಬೇಗೂರ್ನಿಂದ, ಹಾಗೆ ಯಾರಿದು ಭಾರತಿ ಅವರ ಉತ್ತರ ಕೂಡ ಸರಿಯಾಗಿದೆ, ವಿಜಯ್ ಕುಮಾರ್ ಮುಳೆ, ಹಾಗೆ ರೇಖಾ ಯಲಂಕದಿಂದ, ಶ್ರೀನಗರದಿಂದ ಮಧು ಅವರು, ಹಾಗೆ ಹರೀಶ್ ಮಲ್ಲೇಶ್ವರಮಿಂದ, ರಾಧಾ ಹಿರಿಯಣ್ಣ, ಸದಾನಂದ್ ಎಚ್ ಎಸ್ ಆರ್ ಲೇಔಟ್, ಹಾಗೆ ಭಾಸ್ಕರ್ ಬಾಬು ವಡೇನಹಳ್ಳಿ, ರಾಧಾಕೃಷ್ಣ ಚಲ್ಲಹಳ್ಳಿಯಿಂದ, ಕಲಾ ಅರುಣ್ ಅವರು, ಹಾಗೆ ನಂದೀಶ್ ಟೇಲರ್ ಚಿಕ್ಕಪೇಟೆಯಿಂದ, ಜಯಶೀಲಾ ಜೆ ಪಿ ನಗರದಿಂದ, ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ, ಕುಲ್ದೀಪ್ ಎಚ್ ಎಸ್ ಆರ್ ಲೇಔಟಿಂದ, ಸುಜಾತಾ ಆರ್ ಗಣೇಶ್ ಹಾಗೂ ಎನ್ ಜಿ ಬಸವರಾಜ್, ಹಾಗೆ ರಾಘವೇಂದ್ರ ಕುಂದಾಪುರದಿಂದ, ವೀಣಾ ಹೆಬ್ಬಾಳದಿಂದ, ಹಾಗೇನೆ ಯಾರಿದು ನಂಬರ್ ಎಂಡಿಂಗ್ ವಿತ್ 5494 ಇವರ ಉತ್ತರ ಕೂಡ ಸರಿಯಾಗಿದೆ, ಹಾಗೆ ಅನಂತಕುಮಾರ್ ಅರಸು, ಭೀಮರಾವ್ ಇವರ ಉತ್ತರ ಕೂಡ ಸರಿಯಾಗಿದೆ, ಶಿವಶಂಕರ್ ವೇದವತಿ ಆನೇಕಲ್, ಅನುಪಮಾ ಕುಮಾರ ಪಾರ್ಕಿಂದ, ಹಾಗೆ ಸಂದೇಶ ಕಳಿಸಿದ್ದಾರೆ ಇ ಬದ್ರಿನಾಥ್, ಇವರ ಉತ್ತರ ಕೂಡ ಸರಿಯಾಗಿದೆ, ಹಾಗೆ ಸತೀಶ್ ಉಡುಪಿಯಿಂದ, ವಿ ಲೀಲಾ ಶಿವಮೊಗ್ಗ, ವರಲಕ್ಷ್ಮಿ ಪೀಣ್ಯದಿಂದ, ಸಿದ್ದು ಶಿವಮೊಗ್ಗದಿಂದ, ಹಾಗೆ ಪದ್ಮಶ್ರೀ ಕುಟುಂಬದವರು, ಎನ್ ಆರ್ ಕೃಷ್ಣಮೂರ್ತಿ ಅರಸೀಕೆರೆಯಿಂದ, ಎಸ್ ಜಗದೀಶ್ವರಾಚಾರ್ ಮಹಾಲಕ್ಷ್ಮಿ ಲೇಔಟಿಂದ, ವಾಣಿಶ್ರೀ ಧಾರವಾಡದಿಂದ, ಹಾಗೆ ವೆಂಕಟೇಶ್ ಫ್ರಮ್ ಸತ್ಯಮಂಗಲಮಿಂದ ಇವರ ಉತ್ತರ ಕೂಡ ಸರಿಯಾಗಿದೆ, ಮಂಗಳ ಮೈಸೂರಿನಿಂದ, ನವೀನ್ ಕಾವ್ಯ ವಿವರ್ಸ್ ಕಾಲೋನಿ, ಶ್ವೇತಾ ಎಸ್ ರಾವ್ ಸುಳ್ಳ್ಯದಿಂದ, ಸುಮಾ ಚಿಕ್ಕಮಗಳೂರಿನಿಂದ, ಹಾಗೆ ಸತೀಶ್ ಚಾಣಕ್ಯ ತುರುವೇಕೆರೆಯಿಂದ ಇವರ ಉತ್ತರ ಕೂಡ ಸರಿಯಾಗಿದೆ. ಇವರು ಯಾರದು ಹೆಸರು ಬರೆದಿಲ್ಲ, ನಂಬರ್ ಎಂಡಿಂಗ್ ವಿತ್ 4489 ಇವರ ಉತ್ತರ ಕೂಡ ಸರಿಯಾಗಿದೆ. ಸ್ವರೂಪ್ ಲೋಕೇಶ್ ಕುಣಿಗಲ್, ಹಾಗೆ ಅನಸೂಯ ಮೂರ್ತಿ ಮತ್ತಿಕೆರೆಯಿಂದ, ಹಾಗೆ ಡಿ ಎಸ್ ರಾಜಣ್ಣ, ಹಾಗೇನೆ ಸುಜಾತಾ ಮಹೇಶ್ ಗುರುಪುರ ಶಿವಮೊಗ್ಗದಿಂದ ಇವರ ಉತ್ತರ ಕೂಡ ಸರಿಯಾಗಿದೆ. ಮಮತಾ ಮೋಹನ್ ಭಟ್ನಿ ಕೇಶವಪುರದಿಂದ, ಜಯಣ್ಣ ಶಶಿವಾಳ್, ಹಾಗೆ ಕೋತಿ ಮಂಜುನಾಥ್ ಬಸವನಹಳ್ಳಿಯಿಂದ, ಶೋಭಾ ಚೆನ್ನೈಯಿಂದ, ಕಬಾಡಿ ವೆಂಕಟೇಶ್, ಹಾಗೆ ಗಾಯತ್ರಿ ಚಂದ್ರಶೇಖರ್ ಸಾಗರದಿಂದ, ನುಂಕಪ್ಪ ಕಾಂಬ್ಳೆ ಮೊಣಕಾಲ್ಮೂರಿನಿಂದ, ಹಾಗೆ ರಾಜಶೇಖರ್ ಬ್ಯಾಂಕ್ ಕಾಲೋನಿಯಿಂದ, ಕೌಸಲ್ಯ ಬನಶಂಕರಿಯಿಂದ, ಇವರ ಹತ್ರ ಕೂಡ ಸರಿಯಾಗಿದೆ. ಹಾಗೆ ಉತ್ತರ ಕಳಿಸಿದ್ದಾರೆ ಎ ಹರಿಹರನ್ ವಿಜ್ಞಾನ ನಗರದಿಂದ ಎಚ್ ಎಸ್ ಮೂರ್ತಿ, ಹಾಗೆ ಶಾಂತಾರಾಮ್ ಶ್ರೀನಗರದಿಂದ ಮಾದನ, ಹಿಪ್ಪರಿಗೆಯಿಂದ ಶಿವಲಿಂಗಪ್ಪ ಭದ್ರೆ ಅವರ ಉತ್ತರ ಕೂಡ ಸರಿಯಾಗಿದೆ, ಶಾಂತಾ ಬ್ಯಾಂಕ್ ಕಾಲೋನಿಯಿಂದ ದೇವಿ ಸಿಂಗ್ ಸರೋಜಾ ಸಿಂಗ್, ಹಾಗೆ ಇಳ್ಕಲ್ ತಾಲೂಕ್ ಕಂದಗಲ್ದಿಂದ ಶ್ಯಾಮೂರ್ತಿ ಇವ್ರ ಉತ್ತರ ಕೂಡ ಸರಿಯಾಗಿದೆ. ಹಾಗೆ ಬಹಳಷ್ಟು ಜನ ಕೂಡ ಸರಿಯಾದ ಉತ್ತರವನ್ನು ಕಳಿಸಿದ್ದೀರಾ, ಸರಿಯಾದ ಉತ್ತರವನ್ನು ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಸಮಯ ಆಗಿದೆ 1:57. ಶುಕ್ರವಾರದ ವಿಶೇಷ ಗೇಮ್ ಶೋ ಸ್ಯಾಂಡಲ್ವುಡ್ ರಸಪ್ರಶ್ನೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡುವಂಥ ಸಮಯ ಆಗಿದೆ. ಮತ್ತೊಮ್ಮೆ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಸರಿಯಾದ ಉತ್ತರ ಯಾವುದಾಗಿತ್ತು ಅಂತ ನೋಡೋದಾದರೆ, ಬಬ್ರು ವಾಹನ ಚಿತ್ರದಲ್ಲಿ ಶ್ರೀಕೃಷ್ಣನ ಪಾತ್ರವನ್ನು ನಿರ್ವಹಿಸಿದ ನಟ ನೀರ್ನಳ್ಳಿ ರಾಮಕೃಷ್ಣ ಅವರು. ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಹಾಗೆ ಕಾಂಚನಾ ಬಿ, ಸರೋಜಾದೇವಿ, ಜಯಮಾಲಾ, ವಜ್ರಮುನಿ ಮುಂತಾದವರು ಅಭಿನಯಿಸಿದ್ರು. ಇದೇ ಚಿತ್ರದ ಗೀತೆ ಈಗ ಮೂಡಿ ಬರ್ತಾ ಇದೆ ಬಬ್ರು ವಾಹನ ಚಿತ್ರದಿಂದ. ಇಲ್ಲಿಗೆ ಶುಕ್ರವಾರದ ವಿಶೇಷ ಗೇಮ್ ಶೋ ರಸಪ್ರಶ್ನೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದೆ ನಾನು ಆರ್ ಜೆ ವಿನುತಾ ಶಶಿಧರ್.

0: ಸಮಯ ಆಗಿದೆ 2:15. ಈಗ ಕೇಳೋಣ ಕಾರ್ಯಕ್ರಮ ಸ್ಪಂದನ.
1: ಆತ್ಮೀಯ ಪ್ರೀತಿಯ ಕೇಳುಗರಿಗೆಲ್ಲ ಇಂದಿನ ಸ್ಪಂದನ ವಿಶೇಷ ಕಾರ್ಯಕ್ರಮಕ್ಕಾಗಿ ಆದರದ ಸ್ವಾಗತ. ಜಂಪಣ್ಣವರ ನಮಸ್ಕಾರ.
2: ಕೃಷ್ಣಪ್ಪ ಅವರೇ ನಮಸ್ಕಾರ. ನಮ್ಮೆಲ್ಲ ಕೇಳುಗರು ಕಾಯ್ತಾ ಇದ್ದಾರೆ.
1: ಕೇಳುಗರು ಹಲವಾರು ಸಂದೇಶಗಳನ್ನ, ಸಲಹೆಗಳನ್ನ, ಸೂಚನೆಗಳನ್ನ ನಮಗೆ ಇಮೇಲ್ ಮುಖಾಂತರ ಕಳಿಸಿಕೊಟ್ಟಿದ್ದಾರೆ. ಒಂದೊಂದಾಗಿ ಏನಿದೆ ಅಂತ ಗೊತ್ತೀರಾ ಸರ್ ತಾವು?
2: ಈಗ ನೋಡಿ, ಮಾನ್ಯ ನಿಲಯ ನಿರ್ದೇಶಕರು ಅಂತ ಹೇಳಿ ಒಂದು ಅಚ್ಚುಕಟ್ಟಾಗಿ ಪ್ರಿಂಟ್ ಮಾಡಿ ಒಂದು ಒಳ್ಳೆ ಸುಂದರವಾದಂತಹ ಪತ್ರ ಇದೆ ಇಲ್ಲಿ.
1: ಯಾರು ಸರ್, ಎಲ್ಲಿಂದ?
2: ಇದನ್ನು ಬರೆದವರು ಸುಂದರ್ ಎಸ್ ಅಂತ ಹೇಳಿ, ಶ್ರೀರಾಮ ಕೃಪಾ, ಅನಕೃ ರಸ್ತೆ, ಶಿವಮೊಗ್ಗ.
1: ಶಿವಮೊಗ್ಗ
2: ನೋಡಿ,
1: ದೂರದಿಂದ ಬರೆದಿದ್ದಾರೆ. ತುಂಬಾ ಸಂತೋಷ.
2: ಇವ್ರು ಏನಂತಾರೆ ಅಂದ್ರೆ, ದಿನಾಂಕ 26 ಬೆಳಿಗ್ಗೆ ಪ್ರಸಾರವಾದಂತಹ ನಾದೋಪಾಸನೆ ಕಾರ್ಯಕ್ರಮದಲ್ಲಿ ನಿಮ್ಮ ಆರ್ಜೆ ಸುಬ್ರಹ್ಮಣ್ಯ ಅವರು ಮಾತನಾಡ್ತಾ, ಶ್ರೀರಾಮ ಕಾಡಿಗೆ ಹೋದಾಗ ಅಲ್ಲಿ ಅವನು ಆದಿವಾಸಿ ಕಲ್ಯಾಣ ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದರ ಬಗ್ಗೆ ವಿಶೇಷ ವಿವರಣೆ ನೀಡುತ್ತಾ ಖಾದಿ ಬಟ್ಟೆಗಳನ್ನು ನೇಯಲು ಅವರಿಗೆ ತರಬೇತಿ ನೀಡಿದ್ರ ಬಗ್ಗೆ ವಿವರಣೆ ನೀಡಿದರು. ಹಾಗೆ 27 ದಿನ ಆಗಸ್ಟ್ ತಿಂಗಳಲ್ಲಿ ಗುರುವಾರ ಹಯಗ್ರೀವ ಜಯಂತಿ ಬಗ್ಗೆ ಬೆಳಗ್ಗೆ ಪ್ರಸಾರವಾದಂತಹ ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಕೂಡ ಆರ್ಜೆ ನಂದಿನಿ ಅವರು ಕೂಡ ಮಾತನಾಡುತ್ತಾ, ಹಯಗ್ರೀವ ಮಂತ್ರ ಜಪಿಸಿದರೆ ಮಾತು ಬಾರದ ಮಕ್ಕಳಿಗೆ ಮಾತು ಬರುವುದೆಂದು ತಿಳಿಸಿದರು. ಎಲ್ಲಾ ಬಗೆಯ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಕೂಡ ಜಯಗಳಿಸಬಹುದೆಂದು ತಿಳಿಸುತ್ತಾ, ಮೆಜೆಸ್ಟಿಕ್ ಬಳಿ ಇರುವಂತಹ ಹಯಗ್ರೀವ ದೇವಾಲಯದ ಬಗ್ಗೆ ಕೂಡ ಅದರ ವಿಳಾಸ ಮತ್ತಿತರ ವಿವರವನ್ನು ಕೂಡ ನಮಗೆ ತಿಳಿಸಿದರು. ಆಮೇಲೆ ಬೆಳಿಗ್ಗೆ 3 ದಿನ ಗುರುವಾರ ನಾದೋಪಾಸನೆ ಕಾರ್ಯಕ್ರಮದ ಬಗ್ಗೆ ಪುನಃ ಬರೀತಾರೆ. ಎಲ್ಲೆಲ್ಲಿ ರಥೋತ್ಸವ ಇದೆ, ವೃತ ನಿಯಮ ಇದೆ, ಯಾವುದರಿಂದ ಪುಣ್ಯ ಪ್ರಾಪ್ತಿ ಇದೆ ಎಂದೆಲ್ಲ ನಮಗೆ ತಿಳಿಸಿದ್ರು. ಹಾಗಾಗಿ ಧನ್ಯವಾದಗಳು ಅಂತ ಹೇಳಿ ಕೊನೆಗೆ ಒಂದು ವಿಚಾರ ಹೇಳ್ತಾರೆ ಅವರು. ಕೃಷ್ಣಪುರೆ, ಸಂವಿಧಾನದ ಆಶಯಗಳಂತೆ ನಡೆದುಕೊಳ್ಳಬೇಕಾದ ಆಕಾಶವಾಣಿ ಇತ್ತೀಚೆಗೆ ಟಿವಿ ಜ್ಯೋತಿಷಿಗಳ ಕಾರ್ಯಕ್ರಮದ ಜೊತೆಗೆ ಪೈಪೋಟಿಗೆ ಬಿದ್ದಿರುವುದು ಈ ಎಲ್ಲ ಉದಾಹರಣೆಗಳು ನಾವು ನಿಮಗೆ ನೀಡಿದಂತಾಗಿದೆ. ಇದು ಆರ್ಜೆಗಳ ಅಧ್ಯಯನ ಕೊರತೆಯ ಫಲವಾದರೆ ತುಂಬಾ ದೊಡ್ಡ ದುರಂತ. ಭಕ್ತಿ ಆಧ್ಯಾತ್ಮಿಕತೆಗೆ ಮಾರ್ಗವಾಗಬೇಕೇ ಹೊರತು ಮೂಢನಂಬಿಕೆಗೆ ಇಂಬು ಕೊಡಬಾರದು. ಈ ಹಿಂದೆ ಆರ್ಜೆಗಳಾದವರು ಅದ್ಭುತ ಮೇಲ್ಪಂಕ್ತಿಯನ್ನು ವಿವಿಧ ಭಾರತಿಗೆ ಹಾಕಿಕೊಟ್ಟಿದ್ದಾರೆ. ಅದನ್ನು ಆರ್ಕೈವ್ಸ್ನಲ್ಲಿ ಕೇಳಿಯಾದರೂ ನಾವು ತಿಳ್ಕೊಳ್ಳಬಹುದು. ಎಲ್ಲ ನವಕರ್ನಾಟಕ ಪ್ರಕಾಶನವು ಪ್ರಕಟಿಸಿರುವಂತಹ ಸ್ಕೂಲ್ ಡೈರಿ ಎಂಬ ಪುಸ್ತಕದಲ್ಲಿ ಪ್ರತಿದಿನ ಮಹತ್ವದ ಬಗ್ಗೆ ವಿವರವಾದಂತಹ ಮಾಹಿತಿ ಇದೆ ಎಂದು ನೋಡಲು ಹೇಳಿ, ಅದನ್ನು ಬಿಟ್ಟು ಮಾಮೂಲಿ ಕ್ಯಾಲೆಂಡರ್ನಲ್ಲಿರುವ ಪೂಜೆ ಪುನಸ್ಕಾರಗಳ ಬಗ್ಗೆ, ತಿಥಿ ನಕ್ಷತ್ರಗಳ ಬಗ್ಗೆ ಪಠಣ ಮಾಡಲು ಬಂದ್ ಮಾಡಬಹುದು. ನಮ್ಮ ಹೆಮ್ಮೆಯ ವಾಣಿ, ಅದಕ್ಕೆ ಈ ಮನವಿ, ಆಕಾಶವಾಣಿ ದಾರಿ ತಪ್ಪದಿರಲಿ, ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಉಳಿಸಿ ಬೆಳೆಸಲಿ ಎಂದು ಹೇಳಿದ್ದಾರೆ. ನೋಡಿ
1: ಜಂಪಣ್ಣವರೇ, ಇದು ಸ್ವಲ್ಪ ಸೂಕ್ಷ್ಮವಾದಂತಹ ವಿಷಯ. ಈ ತರ ನಾವು ಒಂದು ನಂಬಿಕೆಗೆ ಕೂಡ ಒಂದು ಪ್ರಚೋದನೆ ಮಾಡಿದಂಗೆ ಆಗುತ್ತೆ. ಆದ್ರೆ ನಾವು ಈ ವಿಷಯವನ್ನ ಯಾರು ನಮ್ಮ ಸುಬ್ರಹ್ಮಣ್ಯ ಅವರು ಮತ್ತೆ ನಂದಿನಿ ಅವರು ಈ ಕಾರ್ಯಕ್ರಮಗಳನ್ನು ನಡೆಸಿದ್ದಾರೆ ಅವರಿಗೆ ಕರೆದು ಮುಂದಿನ ಒಂದು ಕಾರ್ಯಕ್ರಮಗಳು ಮಾಡಬೇಕಾದ್ರೆ ಎಚ್ಚರಿಕೆಯಿಂದ ಮಾಡಿ ಅಂತೆಲ್ಲ ಹೇಳಬೇಕಾಗತ್ತೆ. ಪ್ರತಿಯೊಬ್ಬ ಮನುಷ್ಯನ ಅವರವರ ನಂಬಿಕೆಗೆ ಬಿಟ್ಟಂತ ವಿಚಾರಗಳು. ಆದರೆ ನಾವು ಆಕಾಶವಾಣಿ ಮುಖಾಂತರ ಇಷ್ಟೊಂದು ಸುದೀರ್ಘವಾಗಿ ನಾವು ಇದ್ರ ಬಗ್ಗೆ ಒಂದು ಕಾರ್ಯಕ್ರಮ ಮಾಡುವಂತದ್ದು ಹೇಳುವಂತದ್ದು ಒಂದು ರೀತಿ ಸಮಂಜಸವಲ್ಲ. ಸಂಬಂಧಪಟ್ಟದವರಿಗೆ ಈ ವಿಷಯವನ್ನು ತಿಳಿಸಿ ಎಚ್ಚರ ವಹಿಸ್ತೀವಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಾವು ಹೇಳಕ್ಕೆ ಇಷ್ಟಪಡ್ತೇವೆ.
2: ಇನ್ನೊಬ್ರು ನಾಗರಾಜ್ ಶರ್ಮಾ ಅಂತ,
1: ನಾಗರಾಜ್ ಶರ್ಮಾ ಅವರು ನಮ್ಮ ನಿರಂತರ ಕೇಳುಗರು, ಜೊತೆಗೆ ಯಾವಾಗ್ಲೂ ನಮಗೆ ಇಮೇಲ್ ಮುಖಾಂತರ ಸಂದೇಶಗಳನ್ನ, ಸಲಹೆ ಸೂಚನೆಗಳನ್ನ ಕಳಿಸ್ತಾರಲ್ಲ, ಏನಂತ ಕಳಿಸಿದಾರೆ ನೋಡಿ.
2: ಸಂತೋಷ ಪಡೋದು ಏನಂತಂದ್ರೆ, ಅವರೇ ಹೇಳ್ಕೊಂಡಿದ್ದಾರೆ, ನಾನು ಸ್ಪಂದನ ಕಾರ್ಯಕ್ರಮದ ಖಾಯಂ ಕೇಳುಗ, ಈ ಕಾರ್ಯಕ್ರಮಕ್ಕಾಗಿ ಕೆಲವು ಸಲಹೆಗಳನ್ನು ನಾನು ಕೊಡ್ತಾ ಇದ್ದೇನೆ.
1: ಖಂಡಿತ.
2: ಮನೆಗೆ ಬರುವವರು ಸದ್ದಿಲ್ಲದೆ ಕಾಲಿಂಗ್ ಬೆಲ್ ಮಾಡದೆ ಬಾಗಿಲನ್ನು ತಟ್ಟದೆ ಒಳಗೆ ಬಂದರೆ ಹೇಗಿರುತ್ತೆ? ಹಾಗೆ ಸ್ಪಂದನ ಕಾರ್ಯಕ್ರಮದ ರೂವಾರಿಗಳು ಬರ್ತೀರಿ ಅಂತೆ. ಸಂಪ್ರದಾಯವಾಗಿ ಈ ಕಾರ್ಯಕ್ರಮಕ್ಕೆ ಒಂದು ಲಾಂಛನ ಸಂಗೀತ ಬೇಕಾಗತ್ತೆ, ಅದನ್ನು ಮಾಡಿ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು ಅಂತೆ. ದಯಮಾಡಿ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಅವ್ರ ಜೊತೆ ಮಾತಾಡಬೇಡಿ, ಯಾಕಂದ್ರೆ ಹೆಚ್ಚು ಕಡಿಮೆ ಆಗತ್ತೆ ಅಂತ ಉದ್ದೇಶಕ್ಕೆ ಹೀಗೆ ಹೇಳಿರ್ಬೋದು ಕಾಣಿಸುತ್ತೆ. ಕೇಳುವರ ಅಸಹನೀಯ ಜಟಾಪಟಿ ಮಾತುಗಳು ನಾವು ರೇಡಿಯೋ ಕೇಳುವುದು ಮನಃಶಾಂತಿಗೆ ಹೊರತು ಮನ ಕಲುಷಿತ ಮಾಡಿಕೊಳ್ಳುವುದಕ್ಕೆ ಅಲ್ಲ. ನೇರ ವಾಗ್ವಾದಗಳು ಇಲ್ಲ ಈ ಫೋನ್ ತಗೊಳ್ಳೋ ಟೈಮ್ ನಲ್ಲಿ ನಡೆದು ಬಿಡ್ತವೆ, ಅದಕ್ಕೆ ಬಿಡಿ ಅಂತ ಒಂದು ಏನೋ ಸಲಹೆ ಕೊಟ್ಟಿದ್ದಾರೆ ಅವರು.

0: ಜಂಪಣ್ಣ ಅವರೇ, ಈಗ ಏನಾಗ್ತಿತ್ತು, ವಾರದಲ್ಲಿ 5 ದಿನ ಸೋಮವಾರದಿಂದ ಶುಕ್ರವಾರದವರೆಗೆ ನಾವು ಸ್ಪಂದನ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಕೆಲವೊಂದ್ಸಲ ನಮಗೆ ಈ ಪತ್ರಗಳು ಮತ್ತೆ ಇಮೇಲ್ ಮುಖಾಂತರ ಏನು ಮಿಂಚೆ ಅಂಚೆ ಅಥವಾ ಸಂದೇಶಗಳು ಬರುವುದು ಕಡಿಮೆ ಆಗ್ಬಿಟ್ಟಿತ್ತು. ಸೊ ಆ ಒಂದು ಸಂದರ್ಭದಲ್ಲಿ ನಾವು ನೇರ ಫೋನಿನ ಕಾರ್ಯಕ್ರಮ ತರ ಮಾಡಿ ನಮ್ಮ ಕೇಳುಗರಿಗೆ ನಮ್ಮ ಆಕಾಶವಾಣಿ ವಿವಿಧ ಭಾರತಿಯ ನಂಬರ್ ಅನ್ನ ಏನು ಪ್ರಕಟಿಸಿ ನೀವು ಈ ನಂಬರ್ಗೆ ನಮಗೆ ಕರೆ ಮಾಡಿ ನಿಮ್ಮ ಸಲಹೆ ಸೂಚನೆಗಳನ್ನ ಹೇಳಿ ಅಂತೇಳಿ ಹೇಳಿದ್ದು ನಿಜ. ಏನು ನೇರ ಫೋನಿನ ಮಾತುಕತೆ ಮಾಡಿದ್ದು ಕೂಡ ನಿಜನೇ.
1: ನಿಜನೇ ಅಲ್ಲ, ಇನ್ನೊಂದೇನಂದ್ರೆ ಕೇಳುಗರ ಭಾಗವಹಿಸುವಿಕೆ ಕೂಡ ಇದರಲ್ಲಿ ಬೇಕಾಗುತ್ತೆ ಅಂತ ಉದ್ದೇಶ ಇರುತ್ತಲ್ಲ.
0: ಹೌದು ಹೌದು, ಮಾಡಿದ್ವಿ. ಆ ಸಂದರ್ಭದಲ್ಲಿ ಸ್ವಲ್ಪ ಕೆಲವರು ಹಿಂದಿ ಹಾಡು ಬೇಕು ನೀವು ಹಾಕಿ ಅಂತ ಕೆಲವರು, ಬೇಡ ಅಂತ ಕೆಲವರು, ಹಳೆ ಹಾಡು ಓಲ್ಡ್ ಇಸ್ ಗೋಲ್ಡ್ ಹಾಕಿ ಅಂತ ಕೆಲವರು, ಒಂದೊಂದರ ಅವರ ಭಾವನೆಗಳನ್ನು ವ್ಯಕ್ತಪಡಿಸ್ತಾರೆ, ಸಲಹೆ ಸೂಚನೆಗಳನ್ನು ಕೊಡ್ತಾರೆ. ಹಾಗಾಗಿ ಈಗ ಏನ್ ಮಾಡಿದೀವಿ, ನಮ್ಗೆ ಬರುವಂತಹದ್ದು ಏನು ಪತ್ರ ಆಗಿರಬಹುದು ಅಥವಾ ಇಮೇಲ್ ಸಂದೇಶಗಳ ಒಂದು ಕೊರತೆ ಬರುವುದು ಕಡಿಮೆ ಆಗಿರೋದ್ರಿಂದ ಬರೀ ಶುಕ್ರವಾರ ಮಾತ್ರ ವಾರದಲ್ಲಿ ನಾವು ಸ್ಪಂದನ ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದೀವಿ. ಈ ಸ್ಪಂದನ ಕಾರ್ಯಕ್ರಮದಲ್ಲಿ ಇನ್ಮೇಲೆ ಫೋನ್ ಇನ್ ನೇರ ಸಂದರ್ಶನ ಕೇಳುಗರೊಂದಿಗೆ ಮಾತುಕತೆ ನಡೆಸುವುದನ್ನ ನಾವು ನಿಲ್ಲಿಸಿದೀವಿ. ಆಗ ಇವರ ಒಂದು ಪ್ರಶ್ನೆಗೆ ಆಲ್ರೆಡಿ
1: ಉತ್ತರ ಸಿಕ್ಕಿದೆ ಅಂತ ಅಂದಂಗಾಯ್ತು.
0: ಈಗ ನಮ್ಮ ಕೇಳುಗರಿಗೆ ಒಂದು ಸುಂದರವಾದಂತಹ ಹಾಡನ್ನ ಕೇಳಿಸೋಣ.
1: ಹೌದಲ್ಲ ಹೌದಲ್ಲ, ಅದು ಮುಖ್ಯ ಬಾಳ.

ಜಂ ತ ಜಂ ತರ್ಗಡದ ಜಂ ತ ಜಂ ತರ್ಗಡದ ಗಡದ ಜಂ ತ ಜಂ ತ ಕಿಟ ತ ತಕದೇಂದ್ರಿಂದ ಕಡಗದೇಂದ್ರಿಂದ ಕಡಗದಂ ತರಗದಂ ತ ಕಿಟ ದೇಂ ತ ಕಿಟ ದೇಂ ತ ಕಿಟ ಕಡಗದಂ

0: ಕೇಳುಗ್ರೆ, ಹಾಡಿನ ನಂತರ ಪುನಃ ನಮ್ಮ ಸ್ಪಂದನ ಕಾರ್ಯಕ್ರಮಕ್ಕೆ ಸ್ವಾಗತ. ಜಂಪಣ್ಣವರೇ, ಮುಂದಿನ ಒಂದು ಸಂದೇಶ ಯಾರ್ದಂತ ಓದ್ತೀರಾ?
1: ರಾಣಿ ಚೆನ್ನಮ್ಮ ನಗರ ಚಿಕ್ಕೋಡಿಯಿಂದ ಕೆಂಪಣ್ಣ ವಾಡಪ್ಪಗೋಳ್ ಇವರು ಬರ್ತಿದ್ದಾರೆ. ದಿನಾಲು ಮುಂಜಾನೆ ಮತ್ತು ಸಾಯಂಕಾಲ ಪ್ರಸಾರವಾಗುವಂತಹ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಹಾಡುಗಳು ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇವೆ. ಹಾಡುಗಳನ್ನ ಕೇಳಿ ತುಂಬಾ ಸಂತೋಷ ಆಗುತ್ತೆ. ಈ ಕಾರ್ಯಕ್ರಮ ನಡೆಸ್ತಾ ಇರುವಂತಹ ನಿರೂಪಕರಿಗೆ ನಾವು ಧನ್ಯವಾದಗಳನ್ನು ಹೇಳ್ತೀವಿ. ಜೊತೆಗೆ ಆ ಕಾರ್ಯಕ್ರಮ ನಡೆಸೋರು ಯಾರು ಅಂತ ನಮಗೆ ಗೊತ್ತಾದ್ರೆ ತುಂಬಾ ಚೆನ್ನಾಗಿತ್ತು. ನಿರೂಪಕರ ಹೆಸರುಗಳನ್ನು ಯಾಕೆ ನೀವು ಹೇಳಬಾರದು ಅಂತ.
0: ನಮ್ಮ ನಿರೂಪಕರಿಗೆ ನೀವು ಹೆಸರನ್ನು ಹೇಳ್ಕೊಳ್ಳಿ ಅಂದ್ರೆ ಅವ್ರು ಅರ್ಧರ್ಧ ಗಂಟೆಗೆ ಒಂದ್ಸಲ, ಒಂದೊಂದು ಗಂಟೆಗೆ ಒಂದ್ಸಲ, ನಾನು ಕೃಷ್ಣಪ್ಪ, ನಾನು ಜಂಪಣ್ಣ, ನಿಮ್ ಜೊತೆಗೆ ಇದ್ದೀನಿ, ನಮ್ ಜೊತೆಗೆ ನೀವಿದ್ದೀರಾ, ಹಿಂಗೆಲ್ಲ ಶುರು ಮಾಡ್ತಾರೆ. ಹಾಗಾಗಿ ಸೂಚನೆ ಕೊಟ್ಟಿದ್ದು ಅದ್ರ ಪ್ರಕಾರ ಅವ್ರು ಮಾಡ್ತಾ ಇರಬಹುದು. ಈಗ ಅರ್ಧ ಗಂಟೆ ಕಾರ್ಯಕ್ರಮ ಬದಲಾಗ್ತಾ ಹೋಗುತ್ತೆ, ಅಥವಾ ಗಂಟೆ ಗಂಟೆಗೆ
1: 5 ನಿಮಿಷಗಳ ಕಾರ್ಯಕ್ರಮ ಇರ್ತವೆ.
0: ಹೌದು, ಪ್ರತಿ ಸಲ ನಿರೂಪಕರ ಹೆಸರನ್ನು ಹೇಳೋದು ಬೇಡ, ಸರಿಯಾಗಿ ಅನಿಸೋದಿಲ್ಲ ಅನ್ನುವಂತ ಒಂದು ದೃಷ್ಟಿಯಿಂದ ನಾವು ಈ ತರ ಒಂದು ಏನು ಅವರವರ ಹೆಸರನ್ನ ಪ್ರತಿ ಸಲ ಹೇಳುವಂತದ್ದನ್ನ ನಾವೇ ಅದನ್ನ ನಿಲ್ಲಿಸಿದೀವಿ, ಅವಾಯ್ಡ್ ಮಾಡಿದೀವಿ. ಈಗ ಒಂದು ಟ್ರಾನ್ಸ್ಮಿಷನ್ ಅಲ್ಲಿ ಒಂದೇ ಸಲ ಅಥವಾ ಎರಡು ಸಲ ಹೇಳಬೇಕು ಅವ್ರ ಹೆಸರು ಅಂತ ಹೇಳಿದ್ವಿ. ಆಯ್ತು, ಇವಾಗ ಅವ್ರ ಪರ್ಮಿಷನ್ ಕೊಟ್ಟು 2-3 ಸಲ ಹೇಳಿ ಅಂತ
1: ಹೇಳೋಣ.
0: ಹೆಸರು ಹೇಳೋದ್ರಲ್ಲಿ ಏನ್
1: ತಪ್ಪಿಲ್ಲ. ಈಗ ಒಬ್ರು ಯಾರೋ ಇಂಗ್ಲಿಷ್ ನಲ್ಲಿ ಪತ್ರ ಬರೆದಿದ್ದಾರೆ, ಇಂಗ್ಲಿಷ್ ನಲ್ಲಿ ಓದಲ್ಲ, ಅದರದ ಸಾರ ಹೇಳ್ತೀನಿ ನಾನು.
0: ಹೇಳಿ.
1: ಹೊಂಗಿರಣ ಅನ್ನುವಂತಹ ಸಿನಿಮಾದ ಹಾಡನ್ನ ನಾನು ತುಂಬಾ ಬಾರಿ ಕೇಳಿದ್ದೀನಿ, ನಮ್ಮ ಆಸೆಯನ್ನ ಈಡೇರಿಸಿಲ್ಲ. ದಯವಿಟ್ಟು ಇದನ್ನ ಒಂದ್ಸಲ ನೀವು ಚೆಕ್ ಮಾಡಿ. ಅದು ಹಾಲು ಜೇನು ಸಿನಿಮಾದ ಹಾಡು ಅಂತೇನೋ ಹೇಳಿದ್ದಾರೆ, ಆನೆಯ ಮೇಲೆ ಅಂಬಾರಿ ಕಂಡೆ ಅಂತನೋ ಹಾಡು ಆಗಿರ್ಬೋದು, ಇಲ್ಲ ಅಂತ ಹೇಳ್ತಿದ್ದಾರೆ. ದಯವಿಟ್ಟು ಒಂದ್ಸಲ ನೀವು ಪರಿಶೀಲನೆ ಮಾಡಿ, ಚೆಕ್ ಮಾಡಿ, ದಯವಿಟ್ಟು ಪ್ಲೇ ಮಾಡಿ ಅಂತ ಹೇಳಿ ಬರ್ತಿದ್ದಾರೆ. ಅಷ್ಟೇ.
0: ಈಗ ನಮ್ಮಲ್ಲಿ ಏನಾಗತ್ತಂದ್ರೆ, ಒಂದು ಅದನ್ನ ಸ್ಕ್ರೀನಿಂಗ್ ಮಾಡ್ತೀವಿ ಪ್ರತಿ ಹಾಡುಗಳನ್ನ. ಕೆಲವೊಂದು ಹಾಡುಗಳು ಅವು ಪ್ರಸಾರಕ್ಕೆ ಯೋಗ್ಯ ಅಲ್ಲ ಅಂತೇಳಿ ನಾವು ಪ್ರಸಾರ ಮಾಡದೇ ಇರಬಹುದು. ಆದ್ರೆ ಕೆಲವು ಕಡೆ ಅವ್ರು ಕೇಳಿರಬಹುದು, ಅದೇನು ಅಲ್ಲಿ ಕೇಳಿಸ್ತಾ ಇದೆ ಈ ಆಕಾಶವಾಣಿಯಲ್ಲಿ, ಯಾಕೆ ಇವ್ರು ನಮ್ಗೆ ಪ್ರಸಾರ ಮಾಡ್ತಾ ಇಲ್ಲ, ಕೇಳಿಸ್ತಾ ಇಲ್ಲ ಅಂತೇಳಿ ಇವ್ರು ಅಂದ್ಕೊಂಡಿರಬಹುದು.
1: ಬೇರೆ ಬೇರೆ ಕಾರಣಗಳಿವೆ ಅದಕ್ಕೆ.
0: ಹೌದೌದು, ನಾವು ಇದೇ ವಿಚಾರವನ್ನ ನಮ್ಮ ಏನು ಲೈಬ್ರರಿ ಅಧಿಕಾರಿಗಳೊಂದಿಗೆ ನಾವು ನಿರಂತರವಾಗಿ ಮಾತಾಡಿದ್ದೀನಿ. ಅವ್ರು ಹೇಳೋದಿಷ್ಟೇನೆ, ಕೆಲವು ಕಡೆ ಹಾಡುಗಳನ್ನ ಪ್ರಸಾರ ಮಾಡ್ತೀರಿ, ನಿಮ್ಮಲ್ಲಿ ಯಾಕೆ ಮಾಡಲ್ಲ ಅಂದಾಗ ನಮ್ಮಲ್ಲಿ ಸ್ಕ್ರೀನಿಂಗ್ ಮಾಡ್ತೀವಿ ಪ್ರತಿ ಹಾಡನ್ನ, ಪ್ರತಿ ಏನು ಪದವನ್ನು ಕೂಡ ಕೇಳಿ,
1: ಏನೋ ಕಾರಣ ಇರಬಹುದು, ಯಾವುದೋ ಕಾರಣಕ್ಕೆ ಅದನ್ನ ನಾವು ಪ್ರಸಾರ ಮಾಡಕ್ಕಾಗ್ತಿರಲಿಲ್ಲ.
0: ಹೌದು, ಓಲ್ಡ್ ಇಸ್ ಗೋಲ್ಡ್ ಇದೆಲ್ಲ ಏನಿದೆ, ಇದು ನಮ್ಮ ಆಕಾಶವಾಣಿ ಜೀವಾಳ.
1: ಹೌದು,
0: ಆಕಾಶವಾಣಿ ಅಂದ್ರೆ ಹಳೆ ಗೀತೆಗಳ ಒಂದು ಭಂಡಾರ ಇದು, ಅದಕ್ಕೆ ಹೆಚ್ಚಿನ ಒತ್ತು ಕೊಡ್ತೀವಿ, ಅದಕ್ಕೆ ನಾವು ಕಾರ್ಯಕ್ರಮವನ್ನ ರೂಪಿಸ್ತಾ ಇರ್ತೀವಿ. ಮುಂದಿನ ಸಂದೇಶ ಯಾರದು?
1: ಒಬ್ರು ಮಹಾಲಿಂಗಪ್ಪ ಜಲವಾದಿ. ಇವರು ಸ್ಪಂದನ ವಾರದಲ್ಲಿ ಒಂದಿನ ಮಾತ್ರ ನೀವು ಸ್ಪಂದಿಸ್ತಾ ಇದ್ದೀರಿ, ಅಷ್ಟು ಸೂಕ್ತ ಅಲ್ಲ, ಬಹುಶಃ ದಿನಾಲು ಇದ್ರು ಸಂತೋಷನೇ ಅಂತ ಅನಿಸಿರ್ಬೋದು ಕಾಣಿಸುತ್ತೆ. ನಮ್ ಕೇಳುಗರು ಸಹ ಸಂದೇಶಗಳನ್ನ ಕೆಲಸಲ ಕಳಿಸ್ತಾ ಇರ್ಲಿಕ್ಕಿಲ್ಲ, ಮರೆತು ಬಿಡ್ತಾರೇನೋ. ಅದಕ್ಕೆ ಏನ್ ಮಾಡ್ತೀರಾ, ಈಗ ವಾರಕ್ಕೊಂದು ಅಂದ್ರೆ ದಿನ ಇರ್ಬೇಕಾ? ಹಿಂಗೆ
0: ಈಗಲೇ ಹೇಳಿದಾಗೆ, ಆರಂಭದಲ್ಲಿ ತುಂಬಾ ಪತ್ರಗಳನ್ನು ಬರಿತಾ ಇದ್ರು, ಸಲಹೆ ಸೂಚನೆಗಳನ್ನು ಕೊಡ್ತಾ ಇದ್ರು, ಅವರ ಸಲಹೆ ಸೂಚನೆಗಳಿಗೆ ನಾವು ಸ್ಪಂದಿಸಿದ್ದೀವಿ. ಹಾಗಾಗೇನೋ ಇತ್ತೀಚೆಗೆ ಅವರ ಒಂದು ಸಲಹೆ ಸೂಚನೆಗಳ ಬರುವಿಕೆ ಕಡಿಮೆ ಆಗಿದೆ ಸಂಖ್ಯೆ. ನಾವು ಅವರ ಸಲಹೆ ಸೂಚನೆಗಳು ಏನು ಇಲ್ಲದೆ ನಾವು ಹೇಗೆ ಕಾರ್ಯಕ್ರಮವನ್ನು ರೂಪಿಸುವುದು ಅನ್ನೋದು ಪ್ರಶ್ನೆ.
1: ಪತ್ರಗಳ ಸಂಖ್ಯೆ ಜಾಸ್ತಿ ಇರಬೇಕು.
0: ಹೌದು,
1: ಪ್ರತಿಕ್ರಿಯೆ ಜಾಸ್ತಿ ಇರಬೇಕು, ಸ್ಪಂದನೆ ಜಾಸ್ತಿ ಇರಬೇಕು, ಅವಾಗ ಮಾತ್ರ ನಾವು ನಿರಂತರವಾಗಿ ಸ್ಪಂದಿಸಕ್ಕೆ ಸಾಧ್ಯ.
0: ಹೌದು ಹೌದು. ಹಾಗಾಗಿ ವಾರದಲ್ಲಿ ಶುಕ್ರವಾರ ಮಾತ್ರ ಪತ್ರಗಳು ಮತ್ತೆ ಇಮೇಲ್ ಮುಖಾಂತರ ಬಂದಿರುವಂತಹ ಒಂದು ಸಂದೇಶಗಳು ಸಾಕಾಗ್ತಾ ಇದೆ ಒಂದ್ ದಿನಕ್ಕೆ ಮಾತ್ರ. ಹಾಗಾಗಿ ನಾವು ವಾರದಲ್ಲಿ ಒಂದೇ ದಿನ ಸ್ಪಂದನ ಕಾರ್ಯಕ್ರಮವನ್ನು ನಡೆಸ್ತಾ ಇದೀವಿ. ಇನ್ ಮುಂದೆ ಹೆಚ್ಚಾಗಿ ನಮ್ಗೆ ಪತ್ರಗಳು ಹರಿದು ಬಂತು, ನಾವು ದಿನಾಗ್ಲೂ ಕೂಡ ನಾವು ಕಾರ್ಯಕ್ರಮ ನಡೆಸ್ತೀವಿ. ನಿಮ್ಮ ಸಂದೇಶ, ಸಲಹೆ, ಸೂಚನೆಗಳು ನಮ್ಗೆ ಬಂದ್ರೆ ನಾವು ಕಾರ್ಯಕ್ರಮ ಮಾಡೋದಕ್ಕೆ ನಮ್ಗೇನು ಅಭ್ಯಂತರ ಇಲ್ಲ, ನಾವು ರೆಡಿಯಾಗಿದ್ದೀವಿ ಅಂತೇಳಿ ಈ ಮಹಾಲಿಂಗಪ್ಪ ಜಲವಾದಿ ಅವರಿಗೆ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾವು ಇಷ್ಟಪಡ್ತಾ ಇದೀವಿ. ಜಪ್ಪಣ್ಣವರೇ, ಇದಾಗಿತ್ತು ಇಂದಿನ ಸ್ಪಂದನ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಸ್ಪಂದಿಸಿ ಸಲಹೆ ಸೂಚನೆಗಳನ್ನ ಇಮೇಲ್ ಮುಖಾಂತರ ಕಳಿಸಿದಂತಹ ಎಲ್ಲರಿಗೂ ನಮ್ಮ ವಾಹಿನಿ ಮುಖಾಂತರ ಧನ್ಯವಾದಗಳನ್ನು ಹೇಳೋಣ. ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ. ನಮಸ್ಕಾರ.
1: ಆಯ್ತು ಕೃಷ್ಣಪ್ಪರೇ.

ಇದುವರೆಗೂ ಕಾರ್ಯಕ್ರಮ ಸ್ಪಂದನ ಕೇಳಿದಿರಿ. ಪ್ರಸ್ತುತಿ ಕೆವಿ ಕೃಷ್ಣಪ್ಪ ಮತ್ತು ಜಾಂಪಣ್ಣ ಆಶಿಹಾಳ್. ಸಮಯ ಆಗ್ತಾ ಇದೆ 2:30. ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ ಕೇಳುವಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ರಾಜ್ಯದಲ್ಲಿ ಮಳೆ ಕೊರತೆ ಹಾಗೂ ಬರ ಪರಿಸ್ಥಿತಿ ಎದುರಿಸಲು ಮೋಡ ಬಿತ್ತನೆ, ಸಚಿವ ಚಲುವರಾಯಸ್ವಾಮಿ ಕಾರ್ಯಕ್ರಮಕ್ಕೆ ಚಾಲನೆ. ಬೆಂಗಳೂರಿನಲ್ಲಿ ಜಲಭದ್ರತೆ ಮತ್ತು ಸ್ಥಿತಿಸ್ಥಾಪಕ ಯೋಜನೆ ಕಾಮಗಾರಿಗೆ ವಿಶ್ವಬ್ಯಾಂಕ್ ಕಾರ್ಯಪಡೆ ಮೆಚ್ಚುಗೆ. ನಾಡಿನಾದ್ಯಂತ ಕೃಷ್ಣ ಜನ್ಮಾಷ್ಟಮಿ ಆಚರಣೆ, ರಾಧಾಕೃಷ್ಣರ ವೇಷದಲ್ಲಿ ಸಂಭ್ರಮಿಸಿದ ಚಿಣ್ಣರು. ಪರಿಸರ ಸ್ನೇಹಿ ಗೌರಿ ಗಣೇಶ ಮೂರ್ತಿಗಳನ್ನು ಸ್ಥಾಪಿಸಲು ಸರ್ಕಾರದ ಮನವಿ. ರಾಜ್ಯದಲ್ಲಿ ಎದುರಾಗಿರುವ ಮಳೆ ಕೊರತೆ ಹಾಗೂ ಬರ ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸುವ ಸಲುವಾಗಿ ರಾಜ್ಯ ಸರ್ಕಾರ ಮೋಡ ಬಿತ್ತನೆ ಆರಂಭಿಸಿದೆ. ಬೆಂಗಳೂರಿನ HAL ವಿಮಾನ ನಿಲ್ದಾಣದಲ್ಲಿಂದು ಮೋಡ ಬಿತ್ತನೆಗಾಗಿಯೇ ಸಿದ್ಧಗೊಂಡಿರುವ ವಿಶೇಷ ಲಘು ವಿಮಾನಕ್ಕೆ ರಾಷ್ಟ್ರಧ್ವಜ ಹಾಗೂ ನಾಡಧ್ವಜ ತೋರುವ ಮೂಲಕ ಜಲಸಂಪನ್ಮೂಲ ಸಚಿವ ಎನ್ ಚಲುವರಾಯಸ್ವಾಮಿ ಅಧಿಕೃತವಾಗಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಸಚಿವರು, ರಾಜ್ಯದಲ್ಲಿ ಈ ವರ್ಷ ಮಳೆಯ ಪ್ರಮಾಣ ಕಡಿಮೆಯಾಗಿದೆ. ಮುಂದಿನ ದಿನಗಳಲ್ಲಿ ತೀವ್ರ ಬರ ಎದುರಾಗುವ ಸಾಧ್ಯತೆಗಳಿದ್ದು ಅದರ ನಿಖರ ಪ್ರಮಾಣವನ್ನು ಈಗಲೇ ಅಂದಾಜಿಸಲು ಸಾಧ್ಯವಿಲ್ಲ. ಈ ತಿಂಗಳ ಅಂತ್ಯಕ್ಕೆ ಮುಂಗಾರು ಮಳೆಗಾಲ ಮುಕ್ತಾಯಗೊಳ್ಳಲಿದೆ. ಒಂದು ವೇಳೆ ಈ ತಿಂಗಳ ಅಂತ್ಯದೊಳಗೆ ಕುಡಿಯುವ ನೀರಿನ ಶೇಖರಣೆ ಆಗದಿದ್ದರೆ ಮುಂದಿನ ಜೂನ್ ಅಂತ್ಯದವರೆಗೂ ತೀವ್ರ ಅಭಾವ ಎದುರಾಗಲಿದೆ ಎಂದರು. ನೀರಿನ ಅಭಾವವನ್ನು ಸರಿದೂಗಿಸಲು ಹಾಗೂ ರೈತರ ಹಿತದೃಷ್ಟಿಯಿಂದ ರಾಜ್ಯ ಸರ್ಕಾರ ಮೋಡ ಬಿತ್ತನೆಗೆ ಮುಂದಾಗಿದೆ. ಒಟ್ಟು 28.52 ಕೋಟಿ ರೂಪಾಯಿ ಅಂದಾಜು ವೆಚ್ಚದ ಕಾರ್ಯಕ್ರಮ ಇದಾಗಿದೆ. ಮೋಡ ಬಿತ್ತನೆ ಕಾರ್ಯವನ್ನು ವೈಜ್ಞಾನಿಕವಾಗಿ ಮತ್ತು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಸರ್ಕಾರ 2 ಸಮಿತಿಗಳನ್ನು ಸರ್ಕಾರ ಈಗಾಗಲೇ ರಚಿಸಿದೆ. ಮೇಲ್ವಿಚಾರಣಾ ಸಮಿತಿಯಲ್ಲಿ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಮತ್ತು ಅಭಿವೃದ್ಧಿ ಆಯುಕ್ತರ ನೇತೃತ್ವದಲ್ಲಿ ಇದು ಯೋಜನೆಯ ಸಮಗ್ರ ಉಸ್ತುವಾರಿ ಮತ್ತು ಪರಿಶೀಲನೆ ನಡೆಸಲಿದೆ. ತಾಂತ್ರಿಕ ಸಲಹಾ ಮತ್ತು ಮೌಲ್ಯಮಾಪನ ಸಮಿತಿ ತಾಂತ್ರಿಕ ಮಾರ್ಗದರ್ಶನ ನೀಡಲಿದ್ದು ಪ್ರತಿ 2 ಗಂಟೆಗೊಮ್ಮೆ ಮೋಡ ಬಿತ್ತನೆಯ ಮಾಹಿತಿ ಹಾಗೂ ಅದರ ಪರಿಣಾಮವನ್ನು ತಿಳಿಸಲಿದೆ. ಸಾಮಾನ್ಯವಾಗಿ ಮೋಡ ಬಿತ್ತನೆ ಪ್ರಕ್ರಿಯೆ ನಡೆದ 30 ನಿಮಿಷಗಳಿಂದ 1 ಗಂಟೆಯೊಳಗೆ ಮಳೆಯಾಗುವ ಸಾಧ್ಯತೆ ಇರುತ್ತದೆ. ರಾಜ್ಯದಲ್ಲಿ ನಿರ್ದಿಷ್ಟವಾಗಿ ಇಂತಹುದೇ ಜಿಲ್ಲೆ ಎಂದು ಮೊದಲೇ ನಿರ್ಧರಿಸಲಾಗುವುದಿಲ್ಲ. ಬದಲಾಗಿ ತಾಂತ್ರಿಕ ತಂಡವು ನಿರಂತರವಾಗಿ ನೀಡುವ ವರದಿಗಳ ಆಧಾರದ ಮೇಲೆ ಮಳೆ ಕೊರತೆ ಇರುವ ಪ್ರದೇಶಗಳು, ಪ್ರಮುಖ ಜಲಾಶಯಗಳ ಜಲಾನಯನ ಪ್ರದೇಶಗಳು ಹಾಗೂ ಕೃಷಿ ಬಿಕ್ಕಟ್ಟು ಎದುರಿಸುತ್ತಿರುವ ಜಿಲ್ಲೆಗಳ ಆಕಾಶದಲ್ಲಿ ಸೂಕ್ತ ಮೋಡಗಳು ಕಂಡುಬಂದಾಗ ತಕ್ಷಣವೇ ಅಲ್ಲಿಗೆ ವಿಮಾನ ತೆರಳಿ ಬಿತ್ತನೆ ಕಾರ್ಯ ನಡೆಸುತ್ತದೆ. ಪ್ರತಿ 2 ಗಂಟೆಗೊಮ್ಮೆ ಲಭ್ಯವಾಗುವ ಹವಾಮಾನ ದತ್ತಾಂಶವೇ ಕಾರ್ಯಾಚರಣೆಯ ಸ್ಥಳವನ್ನು ನಿರ್ಧರಿಸುತ್ತದೆ ಎಂದು ಅಧಿಕೃತವಾಗಿ ತಿಳಿಸಲಾಗಿದೆ. ವಿಶ್ವಬ್ಯಾಂಕ್ನಿಂದ ಹಣಕಾಸು ನೆರವು ಪಡೆಯುತ್ತಿರುವ ಕರ್ನಾಟಕ ಜಲಭದ್ರತೆ ಮತ್ತು ಸ್ಥಿತಿಸ್ಥಾಪಕತ್ವ ಯೋಜನೆಯಡಿಯಲ್ಲಿ ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಕಾಮಗಾರಿಗಳನ್ನು ವಿಶ್ವಬ್ಯಾಂಕ್ ಕಾರ್ಯಪಡೆ ಇಂದು ಪರಿಶೀಲಿಸಿತು. ಮಹದೇವಪುರ ವಿಧಾನಸಭಾ ಕ್ಷೇತ್ರದ ವಾರ್ತೂರು ಕೋಡಿ ವೃತ್ತದಲ್ಲಿ ನಡೆಯುತ್ತಿರುವ ಮಳೆ ನೀರು ಕಾಲುವೆ ಅಭಿವೃದ್ಧಿ ಕಾಮಗಾರಿ ಪ್ರದೇಶಕ್ಕೆ ಕಾರ್ಯಪಡೆ ಭೇಟಿ ನೀಡಿತು. ಮಳೆ ನೀರು ಕಾಲುವೆಯನ್ನು ಅಭಿವೃದ್ಧಿಪಡಿಸುವುದರ ಜೊತೆಗೆ ಕಾಲುವೆಯುದ್ದಕ್ಕೂ ಸಾರ್ವಜನಿಕರಿಗಾಗಿ ವಾಕಿಂಗ್ ಹಾಗೂ ಮನರಂಜನಾ ಸೌಲಭ್ಯ ಕಲ್ಪಿಸಿರುವ ನವೀನ ಮಾದರಿ ಬಗ್ಗೆ ವಿಶ್ವಬ್ಯಾಂಕ್ ತಂಡ ಮೆಚ್ಚುಗೆ ವ್ಯಕ್ತಪಡಿಸಿತು. ರಾಜ್ಯಾದ್ಯಂತ ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಮಂಗಳೂರು ನಗರದ ದೇವಾಲಯಗಳು, ಇಸ್ಕಾನ್ ಸೇರಿದಂತೆ ಕೃಷ್ಣ ಮಂದಿರಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ನಡೆದಿವೆ. ಮಂಗಳೂರಿನ ಕದ್ರಿ ಮಂಜುನಾಥ ದೇವಸ್ಥಾನದ ಆವರಣದಲ್ಲಿ ರಾಷ್ಟ್ರೀಯ ಮಕ್ಕಳ ಉತ್ಸವ ಹಾಗೂ ಶ್ರೀಕೃಷ್ಣ ವೇಷ ಸ್ಪರ್ಧೆಗೆ ಸಿಂಗಾರಗೊಂಡಿದ್ದು ಸಾವಿರಾರು ಸಂಖ್ಯೆಯಲ್ಲಿ ಪುಟಾಣಿ ಕೃಷ್ಣರು ಪಾಲ್ಗೊಂಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಇಂದು ಕೃಷ್ಣ ಜನ್ಮಾಷ್ಟಮಿಯನ್ನು ಶ್ರದ್ಧಾ ಭಕ್ತಿಗಳಿಂದ ಆಚರಿಸಲಾಗುತ್ತಿದೆ. ಜಿಲ್ಲೆಯ ಶ್ರೀಕೃಷ್ಣ ಹಾಗೂ ವೇಣುಗೋಪಾಲ ದೇವಾಲಯಗಳಲ್ಲಿ ವಿಶೇಷ ಅಲಂಕಾರ ಹಾಗೂ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಶಾಲೆಗಳು, ದೇವಾಲಯಗಳು ಸೇರಿದಂತೆ ವಿವಿಧೆಡೆ ಕೃಷ್ಣ ರಾಧೆ ವೇಷಧಾರಿಗಳ ಪ್ರದರ್ಶನ ಮತ್ತು ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ದೊಡ್ಡಬಳ್ಳಾಪುರದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ

0: ನಡೆದ ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮದಲ್ಲಿ ಶಾಸಕ ಧೀರಜ್ ಮುನಿರಾಜು ಕೃಷ್ಣನ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು. ವಿಜಯಪುರದಲ್ಲಿ ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಡಾಕ್ಟರ್ ಔದ್ರಾಮ ಉದ್ಘಾಟಿಸಿ ಮಾತನಾಡಿ, ಭಗವದ್ಗೀತೆಯಲ್ಲಿನ ತತ್ವ ಜ್ಞಾನ ಹಾಗೂ ಜೀವನ ಮೌಲ್ಯಗಳನ್ನು ಪ್ರತಿಯೊಬ್ಬರೂ ಅರಿತುಕೊಂಡು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಗೌರಿ ಗಣೇಶ ಹಬ್ಬವನ್ನು ವಾತಾವರಣ ರಕ್ಷಣೆ ಹಿತದೃಷ್ಟಿಯಿಂದ ಪರಿಸರ ಸ್ನೇಹಿ ರೀತಿಯಲ್ಲಿ ಆಚರಿಸಬೇಕೆಂದು ಸರ್ಕಾರ ಮನವಿ ಮಾಡಿದೆ. ಗಣೇಶ ಚತುರ್ಥಿ ಹಬ್ಬದ ಸಂದರ್ಭದಲ್ಲಿ ಜಲಮೂಲಗಳು ಕಲುಷಿತಗೊಳ್ಳುವುದನ್ನು ತಡೆಯುವ ನಿಟ್ಟಿನಲ್ಲಿ ಸಾರ್ವಜನಿಕರು ಕಡ್ಡಾಯವಾಗಿ ಪರಿಸರ ಸ್ನೇಹಿ ಗಣೇಶ ವಿಗ್ರಹಗಳನ್ನೇ ಪ್ರತಿಷ್ಠಾಪಿಸಬೇಕು ಎಂದು ದಾವಣಗೆರೆ ಮಹಾನಗರ ಪಾಲಿಕೆ ಆಯುಕ್ತ ಡಾಕ್ಟರ್ ಮಹಾಂತೇಶ ಕೋರಿದ್ದಾರೆ. ನಿಯಮ ಉಲ್ಲಂಘಿಸಿ POP ಹಾಗೂ ರಾಸಾಯನಿಕ ಬಣ್ಣದ ಗಣೇಶ ವಿಗ್ರಹಗಳನ್ನು ತಯಾರಿಸುವುದು ಅಥವಾ ಮಾರಾಟ ಮಾಡುವುದು ಕಂಡುಬಂದರೆ ಅಂತಹ ವಿಗ್ರಹಗಳನ್ನು ವಶಪಡಿಸಿಕೊಳ್ಳಲಾಗುವುದು. ಜೊತೆಗೆ ಸಂಬಂಧಪಟ್ಟ ತಯಾರಕರು ಮತ್ತು ಮಾರಾಟಗಾರರಿಗೆ 10,000 ರೂಪಾಯಿ ದಂಡ ವಿಧಿಸಿ ಕಾನೂನು ರೀತಿಯ ಕಠಿಣ ಕ್ರಮ ಜರುಗಿಸಲಾಗುವುದು ಎಂದು ಆಯುಕ್ತರು ತಿಳಿಸಿದ್ದಾರೆ. ಆದ್ದರಿಂದ ಸಾರ್ವಜನಿಕರು ಜೇಡಿಮಣ್ಣು, ಅರಿಶಿನ, ಬೆಲ್ಲ ಹಾಗೂ ಇತರೆ ಪರಿಸರ ಸ್ನೇಹಿ ವಸ್ತುಗಳಿಂದ ಸಿದ್ಧಪಡಿಸಿದ ನೈಸರ್ಗಿಕ ಬಣ್ಣದ ವಿಗ್ರಹಗಳನ್ನು ಮಾತ್ರ ಉಪಯೋಗಿಸಬೇಕು. ಹಬ್ಬವನ್ನು ಸುಸ್ಥಿರ ಹಾಗೂ ಪರಿಸರ ಸ್ನೇಹಿಯಾಗಿ ಆಚರಿಸಲು ಸಾರ್ವಜನಿಕರು, ವಿಗ್ರಹ ತಯಾರಕರು ಹಾಗೂ ವ್ಯಾಪಾರಿಗಳು ಪಾಲಿಕೆಯೊಂದಿಗೆ ಕೈಜೋಡಿಸಬೇಕು ಎಂದು ಅವರು ವಿನಂತಿಸಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಗೌರಿ ಗಣೇಶ ಹಬ್ಬವನ್ನು ಎಲ್ಲ ಧರ್ಮಗಳ ಭಾವನೆಗಳಿಗೆ ಗೌರವ ನೀಡುವ ಜೊತೆಗೆ ಶಾಂತಿ, ಸಾಮರಸ್ಯ ಹಾಗೂ ಸಂಭ್ರಮದಿಂದ ಆಚರಿಸಬೇಕು ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಕರೆ ನೀಡಿದ್ದಾರೆ. ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಮಂಡ್ಯ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಆಯೋಜಿಸಿದ್ದ ಜಿಲ್ಲಾ ಮಟ್ಟದ ಗೌರಿ ಗಣೇಶ ಹಬ್ಬದ ಸೌಹಾರ್ದತಾ ಸಭೆಯಲ್ಲಿ ಮಾತನಾಡಿದ ಅವರು, ಹಬ್ಬದ ಸಂದರ್ಭದಲ್ಲಿ ಕಾನೂನು ಮತ್ತು ಸುವ್ಯವಸ್ಥತೆಗೆ ಯಾವುದೇ ರೀತಿಯ ಧಕ್ಕೆಯಾಗದಂತೆ ಪ್ರತಿಯೊಬ್ಬರೂ ಜವಾಬ್ದಾರಿಯಿಂದ ನಡೆದುಕೊಳ್ಳಬೇಕು ಎಂದರು. ಬೆಂಗಳೂರು ನಗರದಲ್ಲಿ ತೆರವುಗೊಳಿಸಿದ ಪಾದಾಚಾರಿ ಮಾರ್ಗಗಳಲ್ಲಿ ಮರು ಒತ್ತುವರಿ ನಡೆಯದಂತೆ ಕ್ರಮ ಕೈಗೊಳ್ಳಬೇಕು ಎಂದು ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣಬೈರೇಗೌಡ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಈ ನಿಟ್ಟಿನಲ್ಲಿ ಪ್ರತಿ ನಗರಪಾಲಿಕೆ ವ್ಯಾಪ್ತಿಯಲ್ಲಿ ಜಂಟಿ ಟಾಸ್ಕ್ ಫೋರ್ಸ್ ರಚಿಸಿ ನಿರಂತರ ಮೇಲ್ವಿಚಾರಣೆ ಹಾಗೂ ಜಂಟಿ ಕಾರ್ಯಾಚರಣೆ ನಡೆಸಬೇಕೆಂದು ಅವರು ಇಂದು ವರ್ಚುವಲ್ ಮೂಲಕ ನಡೆದ ಸಭೆಯಲ್ಲಿ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಒತ್ತುವರಿ ತೆರವುಗೊಳಿಸಿದ ಬಳಿಕ ಮತ್ತೆ ಅದೇ ಸ್ಥಳದಲ್ಲಿ ಮರು ಒತ್ತುವರಿ ನಡೆಸುತ್ತಿರುವ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸಿ ಅಂತಹವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಅವರು ಸೂಚಿಸಿದ್ದಾರೆ. ಪ್ರವಾಸೋದ್ಯಮ ಇಲಾಖೆಯಿಂದ ಪರಿಶಿಷ್ಟ ಜಾತಿ ಪಂಗಡದ ಸಣ್ಣ ಉದ್ಯಮಿದಾರರನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಹಮ್ಮಿಕೊಂಡಿದ್ದ ತರಬೇತಿಯಲ್ಲಿ ಆಯ್ಕೆಯಾದ ಫಲಾನುಭವಿಗಳಿಗೆ ಕುರುಗೋಡಿನಲ್ಲಿ ಮೊಬೈಲ್ ಕ್ಯಾಂಟೀನ್ ವಾಹನಗಳನ್ನು ಇಂದು ವಿತರಿಸಲಾಯಿತು. ಕಂಪ್ಲಿ ಶಾಸಕ JN ಗಣೇಶ ವಾಹನಗಳನ್ನು ಹಸ್ತಾಂತರಿಸಿದರು. ಮೊಬೈಲ್ ಕ್ಯಾಂಟೀನ್ ವಾಹನ ಖರೀದಿಸಲು ಪ್ರವಾಸೋದ್ಯಮ ಇಲಾಖೆಯಿಂದ ರೂಪಾಯಿ 5 ಲಕ್ಷಗಳ ಸಹಾಯಧನ ಒದಗಿಸಲಾಗಿದೆ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ ಕಾನ್ಸ್ಟೇಬಲ್ ಹುದ್ದೆಗಳ ನೇರ ನೇಮಕಾತಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಾಡಿದ್ದು ನಡೆಸುತ್ತಿದ್ದು, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಟ್ಟು 2,495 ಅಭ್ಯರ್ಥಿಗಳು ಪರೀಕ್ಷೆಗೆ ಹೆಸರು ನೋಂದಾಯಿಸಿಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ 6 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆಗೆ ಅಗತ್ಯವಿರುವ ಎಲ್ಲಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಜಿ ಪ್ರಭು ತಿಳಿಸಿದ್ದಾರೆ. ಈಗಾಗಲೇ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸೂಚಿಸಿ ಪಟ್ಟಿ ಮಾಡಿರುವ ಯಾವುದೇ ನಿಷೇಧಿತ ವಸ್ತು ಉಪಕರಣಗಳನ್ನು ತೆಗೆದುಕೊಂಡು ಹೋಗಲು ಅವಕಾಶವಿರುವುದಿಲ್ಲ ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಮಳೆ ಕೊರತೆ ಹಾಗೂ ಬರ ಪರಿಸ್ಥಿತಿ ಎದುರಿಸಲು ಮೋಡ ಬಿತ್ತನೆ, ಸಚಿವ ಚಲುವರಾಯಸ್ವಾಮಿ ಕಾರ್ಯಕ್ರಮಕ್ಕೆ ಚಾಲನೆ. ಬೆಂಗಳೂರಿನಲ್ಲಿ ಜಲಭದ್ರತೆ ಮತ್ತು ಸ್ಥಿತಿಸ್ಥಾಪಕ ಯೋಜನೆ ಕಾಮಗಾರಿಗೆ ವಿಶ್ವಬ್ಯಾಂಕ್ ಕಾರ್ಯ

ಪಡೆ ಮೆಚ್ಚುಗೆ. ನಾಡಿನಾದ್ಯಂತ ಕೃಷ್ಣ ಜನ್ಮಾಷ್ಟಮಿ ಆಚರಣೆ. ರಾಧಾಕೃಷ್ಣರ ವೇಷದಲ್ಲಿ ಸಂಭ್ರಮಿಸಿದ ಚಿಣ್ಣರು. ಪರಿಸರ ಸ್ನೇಹಿ ಗೌರಿ ಗಣೇಶ ಮೂರ್ತಿಗಳನ್ನು ಸ್ಥಾಪಿಸಲು ಸರ್ಕಾರದ ಮನವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಗಂಟೆಗೆ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸಮಯ ಆಗಿದೆ 2:40:25 ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಒಂದೇ ಚಿತ್ರದ ಗೀತೆಗಳನ್ನು ಆಲಿಸುವ ಚಿತ್ರತಾನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇಂದು ನಾವು ಅನಂತ್ನಾಗ್ ಮತ್ತು ಸುಹಾಸಿನಿ ಅಭಿನಯದ 1986 ಬಿಡುಗಡೆಯಾದ ಪ್ರಸಿದ್ಧ ಕನ್ನಡ ಚಲನಚಿತ್ರವಾದ ಹೊಸ ನೀರು ಚಿತ್ರದ ಗೀತೆಗಳನ್ನು ಕೇಳಲಿದ್ದೇವೆ ಇಂದಿನ ಚಿತ್ರತಾನ ಕಾರ್ಯಕ್ರಮದಲ್ಲಿ. ಚಿತ್ರದ ನಿರ್ದೇಶನವನ್ನ ಕೆವಿ ಜಯರಾಮ್ ಅವರು ಮಾಡಿದ್ರು. ಕತೆ ಹಾಗೂ ಸಂಭಾಷಣೆಯನ್ನ ಕೆವಿ ರಾಜು ಅವರು ಬರೆದಿದ್ರು. ಚಿತ್ರದ ನಿರ್ಮಾಪಕರು ಕೆಎಸ್ ಸಚ್ಚಿದಾನಂದ, ಹಾಗೆ ಚಿತ್ರಕ್ಕೆ ಸಂಗೀತವನ್ನ ಜಿಕೆ ವೆಂಕಟೇಶ್ ಅವರು ನೀಡಿದ್ರು. ಚಿತ್ರದ ಪ್ರಮುಖ ತಾರಾ ಬಳಗದಲ್ಲಿ ಅನಂತ್ನಾಗ್, ಸುಹಾಸಿನಿ, ಲೋಕನಾಥ್, ಲೋಹಿತಾಶ್ವ, ಪಂಡರಿಬಾಯಿ, ಶಶಿಕಲಾ ಮುಂತಾದವರು ಅಭಿನಯಿಸಿದ್ರು. ಜಿಕೆ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿಬಂದ ಈ ಚಿತ್ರದ ಹಾಡುಗಳು ಅಪಾರ ಜನಪ್ರಿಯತೆಯನ್ನು ಕೂಡ ಗಳಿಸಿದ್ವು. ಹೊಸ ನೀರು ಚಿತ್ರವು 1985-86 ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಯಲ್ಲಿ ಪ್ರಥಮ ಅತ್ಯುತ್ತಮ ಚಿತ್ರ ಹಾಗೂ ಅತ್ಯುತ್ತಮ ನಟ ಅನಂತ್ನಾಗ್, ಹಾಗೆ ಅತ್ಯುತ್ತಮ ಪೋಷಕ ನಟಿ ಶಶಿಕಲಾ, ಹಾಗೆ ಅತ್ಯುತ್ತಮ ಸಂಗೀತ ನಿರ್ದೇಶಕ ಜಿಕೆ ವೆಂಕಟೇಶ್ ಅವರು ರಾಜ್ಯ ಪ್ರಶಸ್ತಿಯನ್ನ ಗಳಿಸಿದ್ರು. ಕೇಳೋಣ ಇಂದಿನ ಚಿತ್ರತಾಣದಲ್ಲಿ ಹೊಸ ನೀರು ಚಿತ್ರದ ಗೀತೆಗಳನ್ನು.

ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಚಿತ್ರತಾನ ಕಾರ್ಯಕ್ರಮದಲ್ಲಿ ಇಂದು ಹೊಸ ನೀರು ಚಿತ್ರದ ಸುಮಧುರವಾದ ಗೀತೆಗಳನ್ನ ಕೇಳಿದ್ರಿ. ಸಮಯ ಆಗಿದೆ 3 ಗಂಟೆ. ಈಗ ಹಿಂದಿ ಕಾರ್ಯಕ್ರಮ ಸಖಿ ಸಹೇಲಿ ಪ್ರಸಾರವಾಗುವುದು. ಮತ್ತೆ ನಮ್ಮ ನಿಮ್ಮ ಭೇಟಿ 4 ಗಂಟೆಗೆ ಪರಿಮಳ ಕಾರ್ಯಕ್ರಮದಲ್ಲಿ. ಕೇಳ್ತಾ ಇರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ, ಸದಾ ನಿಮ್ಮ ಸಂಗಡ.

0: आप सुन रहे हैं विविध भारती।
1: सखियों के दिल की जुबान। हेलो सहेली।

ಸಮಯ ಆಗಿದೆ 4:42. ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಪರಿಮಳ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ ನಾವು ಕನ್ನಡ ಚಿತ್ರರಂಗದಲ್ಲಿ ಹಲವಾರು ವಿಷಯಗಳ ಬಗ್ಗೆ ನಾವು ಮಾತಾಡ್ತೀವಿ. ಆದರೆ ಇಂದಿನ ಪರಿಮಳ ಕಾರ್ಯಕ್ರಮದ ವಿಶೇಷತೆ ಬಗ್ಗೆ ಹೇಳೋದಾದರೆ, ಸ್ಯಾಂಡಲ್ವುಡ್ ಅಥವಾ ಚಂದನವನದಲ್ಲಿ ಕೃಷ್ಣ ಎನ್ನೋ ಹೆಸರಿಗೂ ಹಾಗೂ ಸ್ಯಾಂಡಲ್ವುಡ್ಗೂ ಏನೋ ಒಂಥರ ಅವಿನಾಭಾವ ಸಂಬಂಧ ಇದೆ ಅಂತ ಹೇಳ್ಬೋದು. ಬಹಳಷ್ಟು ಚಿತ್ರಗಳು ಕೃಷ್ಣ ಅನ್ನೋ ಶೀರ್ಷಿಕೆಯಡಿಯಲ್ಲಿ ತೆರೆ ಕಂಡಿವೆ. ಇನ್ನು ಕೃಷ್ಣ ಅನ್ನೋ ಶೀರ್ಷಿಕೆ ಇಲ್ಲದಿದ್ರೂ ಕೂಡ ಯಾವುದಾದ್ರೂ ಒಂದು ಪ್ರತಿಯೊಂದು ಚಿತ್ರದಲ್ಲಿ ಕೃಷ್ಣ ಅನ್ನೋ ಪಾತ್ರ ಅಂತೂ ಇದ್ದೇ ಇರುತ್ತೆ. ಸೊ ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ ನಾವು ಚಿತ್ರ ಕೃಷ್ಣ ಅನ್ನೋ ಚಿತ್ರದ ಶೀರ್ಷಿಕೆಗಳ ಗೀತೆಗಳನ್ನು ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ ನಾವು ಕೇಳ್ಬೋದು. ಹಾಗೆಯೇ ನಿಮಗೂ ಕೂಡ ಈ ಕೃಷ್ಣ ಶೀರ್ಷಿಕೆಯ ಯಾವ ಚಿತ್ರ ತುಂಬ ಇಷ್ಟ ಆಗಿತ್ತು, ನಿಮಗೆ ಆ ಚಿತ್ರದ ಯಾವ ಹಾಡು ತುಂಬ ಇಷ್ಟ ಆಗಿತ್ತು ಅಂತ ನೀವು ಕೂಡ ನಮಗೆ ಸಂದೇಶ ಕಳಿಸ್ಬೋದು. ನಮ್ಮ ವಾಟ್ಸಪ್ ಸಂಖ್ಯೆಗೆ 9483091029948309219 ಇದು ನಂಬರ್ ವಾಟ್ಸಪ್ ಸಂಖ್ಯೆ. ಹಾಗೆ ಮೂಡಿ ಬರ್ತಾ ಇದೆ ಗೋಪಿ ಕೃಷ್ಣ ಚಿತ್ರದಿಂದ ಮನು ಮತ್ತು ಚಿತ್ರ ಅವರ ಧ್ವನಿಯಲ್ಲಿ ಹಂಸಲೇಖಾ ಅವರ ಸಂಗೀತ ಮತ್ತು ಸಾಹಿತ್ಯವಿರುವ ಗೀತೆ. ಹಾಗೆ ಇನ್ನೊಂದು ಗೀತೆ ಕೂಡ ನಿಮ್ಮ ಜೊತೆಯಾಗಲಿದೆ ಕೃಷ್ಣಲೀಲಾ ಚಿತ್ರದ್ದು, ಟಿಪ್ಪು ಅಪೂರ್ವ ಮತ್ತು ಶ್ರೀಧರ್ ಅವರ ಧ್ವನಿಯಲ್ಲಿ, ಶಿವ ತೇಜಸ್ವಿ ಸಾಯಿ ಸರ್ವೇಶ್ ಅವರ ಸಾಹಿತ್ಯಕ್ಕೆ ಶ್ರೀಧರ್ ವಿ ಸಂಭ್ರಮ್ ಅವರ ಸಂಗೀತವಿದೆ.

ಸಮಯ ಆಗಿದೆ 4:12:32. ಪರಿಮಳ ಕಾರ್ಯಕ್ರಮದಲ್ಲಿ ನಾವು ಸಾಗ್ತಾ ಇದ್ದೀವಿ. ಕನ್ನಡ ಚಿತ್ರರಂಗದಲ್ಲಿ ತೆರೆ ಕಂಡ ಕೃಷ್ಣ ಶೀರ್ಷಿಕೆಯ ಚಿತ್ರಗಳು, ಅಂದರೆ ಬರೀ ಕೃಷ್ಣ ಅಂತ ಅಲ್ಲ, ಜೊತೆಗೆ ಬೇರೆ ಹೆಸರು ಕೂಡ ಆ್ಯಡ್ ಆಗಿದೆ ಅದಕ್ಕೆ, ಆ ಚಿತ್ರಗಳ ಬಗ್ಗೆ ಮಾತಾಡ್ತಾ ಸಾಗ್ತಾ ಇದ್ವಿ. ಈಗ ತಾನೇ ನೀವು ಕೇಳಿದ್ರಿ ಕೃಷ್ಣ ಲೀಲಾ ಚಿತ್ರದ ಗೀತೆ, ಹಾಗೆ ಗೋಪಿ ಕೃಷ್ಣ ಚಿತ್ರದ ಗೀತೆ, ಗೋಪಿ ಕೃಷ್ಣ ಕೃಷ್ಣ ಲೀಲಾ ಕೃಷ್ಣ ಶೀರ್ಷಿಕೆಯ ಗೀತೆಗಳೇ, ಚಿತ್ರದ ಗೀತೆಗಳು. ಹಾಗೆ ಹಳೆಯ ಕಾಲದ ಚಿತ್ರಗಳಿಗೆ ಹೋಗಿ ನೋಡೋದಾದರೆ ಶ್ರೀಕೃಷ್ಣ ಸಂಧಾನ, ಹಾಗೆಯೇ ಶ್ರೀಕೃಷ್ಣ ಪಾರಿಜಾತ, ಶ್ರೀಕೃಷ್ಣ ಗಾರುಡಿಗ. ನೋಡಿ ಎಷ್ಟು ಸುಂದರವಾದ ಹೆಸರುಗಳಲ್ವಾ. ಶ್ರೀಕೃಷ್ಣ ಅನ್ನೋ ಒಂದು ಹೆಸರಿನ ಜೊತೆಗೆ ಇನ್ನೊಂದು ಬೇರೆ ಏನೋ ಒಂದು ಹೆಸರು ಸೇರಿಕೊಂಡು ಒಂದು ಶೀರ್ಷಿಕೆಯನ್ನು ರೆಡಿ ಮಾಡ್ತಾ ಇದ್ದಿದ್ದು. ಹಾಗೆ ಬಹಳಷ್ಟು ಚಿತ್ರಗಳು ಆವಾಗಿನಿಂದ ಹಿಡಿದು ಒಂದು 1960, 1970, 1980 ದಶಕದಿಂದ ಹಿಡಿದು ಇಲ್ಲಿವರೆಗೆ ಕೂಡ 2020 ದಶಕದಲ್ಲೂ ಕೂಡ ನಾವು ಕೃಷ್ಣ ಶೀರ್ಷಿಕೆಯ ಚಿತ್ರಗಳನ್ನು ನಾವು ನೋಡ್ತಾನೆ ಇದ್ದೀವಿ, ತೆರೆ ಕಾಣ್ತಾನೆ ಇದೆ. ಅದು ಹೊಸ ಹೊಸ ರೂಪದಲ್ಲಿ ಪೌರಾಣಿಕ ಚಿತ್ರಗಳಾಗಿರ್ಬೋದು, ಈಗ ಮಧ್ಯಮ ಚಿತ್ರ ಆಗಿರ್ಬೋದು, ಹಾಗೆ ಈಗ ಹೊಸ ಆಧುನಿಕ ಯುಗದಲ್ಲಿ ನಾವಿದ್ದೀವಿ ಅಂತ ಹೇಳೋದಾದರೆ ಈಗಿನ ಒಂದು ಯುಗದಲ್ಲೂ ಕೂಡ ಎಂದು ಆ ಕೃಷ್ಣ ಅನ್ನೋ ಹೆಸರಿಗೆ ಹಳೆಯಿತು ಅನ್ನೋದಿಲ್ಲ. ಹೊಸ ಹೊಸ ರೂಪದಲ್ಲಿ ಕೃಷ್ಣ ಅನ್ನೋ ಶೀರ್ಷಿಕೆಯ ಗೀತೆಗಳು ಹೊಸ ಹೊಸದಾಗಿ ತೆರೆ ಕಾಣ್ತಾ ಇದೆ. ಮುಂದೆ ಮೂಡಿ ಬರ್ತಾ ಇದೆ ಕೃಷ್ಣ ರುಕ್ಕು ಚಿತ್ರದ ಗೀತೆ, ಶ್ರೇಯಾ ಘೋಷಾಲ್, ಸೋನು ನಿಗಮ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ, ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ ಶ್ರೀಧರ್ ವಿ ಸಂಭ್ರಮ ಅವರ ಸಂಗೀತವಿದೆ. ಹಾಗೆ ಇನ್ನೊಂದು ಗೀತೆ ಕೃಷ್ಣ ರುಕ್ಮಿಣಿ ಚಿತ್ರದಿಂದ ಮೂಡಿ ಬರ್ತಾ ಇದೆ, ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ, ಶ್ಯಾಮ್ ಸುಂದರ್ ಕುಲಕರ್ಣಿಯವರ ಸಾಹಿತ್ಯಕ್ಕೆ ಕೆ ವಿ ಮಹಾದೇವನ್ ಅವರ ಸಂಗೀತವಿದೆ. ಈ ಎರಡು ಗೀತೆಗಳು ನಮ್ಮ ಪ್ರೀತಿಯ ಕೇಳುಗರಿಗಾಗಿ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
2: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸೀ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
1: ಇಲ್ಲಿಯವರೆಗೆ 9,50,00,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
3: Attention, national recognition for your hard work, for those making outstanding contributions to the animal husbandry and dairy sector and embracing innovative practices. The Department of Animal Husbandry and Dairy, Government of India, invites nominations for the prestigious National Gopal Ratna Awards 2026. The awards recognize excellence in 3 categories: Best Dairy Farmer, Best Dairy Cooperative Society, Best Artificial Insemination Technician. And there is more. Special provisions have been made for the Northeastern region and Himalayan states. Nomination period 10th August to 10th September 2026. So what are you waiting for? Apply today at www.awards.gov.in or visit your nearest CSC center to submit your nomination. National Gopal Ratna Awards 2026, issued in public interest by the Department of Animal Husbandry and Dairy, Government of India.

ಕೃಷ್ಣ. ಪರಿಮಳ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ತೆರೆ ಕಂಡಂತಹ ಕೃಷ್ಣ ಶೀರ್ಷಿಕೆ ಚಿತ್ರದ ಹಾಡುಗಳನ್ನು ನಾವು ಕೇಳ್ತಾ ಸಾಕ್ತಾ ಇದ್ವಿ. ಮುಂದೆ ಮತ್ತೆರಡು ಗೀತೆಗಳು ಜೊತೆ ಆಗ್ತಾ ಇದೆ. ಕೃಷ್ಣ ಚಿತ್ರದಿಂದ ಸೋನು ನಿಗಮ್ ಹಾಗೂ ನಂದಿತಾ ಅವರ ಧ್ವನಿಯಲ್ಲಿ ಕವಿರಾಜ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತದ ಗೀತೆ, ಹಾಗೆ ಇನ್ನೊಂದು ಗೀತೆ ಕೃಷ್ಣನ್ ಲವ್ ಸ್ಟೋರಿ ಚಿತ್ರದಿಂದ ಸೋನು ನಿಗಮ್ ಹಾಗೂ ವಿದ್ಯಾಶ್ರೀಯವರ ಧ್ವನಿಯಲ್ಲಿ ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ ಶ್ರೀಧರ್ ವಿ ಅವರ ಸಂಗೀತ ಸಂಯೋಜನೆ ಇದೆ.

ಶ್ರೀಕೃಷ್ಣ ರುಕ್ಮಿಣಿ ಸತ್ಯಭಾಮ ಚಿತ್ರದಿಂದ ಗೀತೆ ಕೇಳಿದ್ರಿ. ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಚಿ ಸದಾಶಿವಯ್ಯ ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಆರ್ ಸುದರ್ಶನಮ್ಮವರ ಸಂಗೀತ ಸಂಯೋಜನೆ ಇತ್ತು. ಪರಿಮಳ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ. ಬಹಳಷ್ಟು ಜನ ಕೇಳುಗರು ಸಂದೇಶವನ್ನು ಕಳಿಸಿದ್ದಾರೆ. ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ, ಅವರಿಗೆ ಯಾವ್ಯಾವ ಗೀತೆ ಇಷ್ಟ ಆಗಿತ್ತು ಅಂತ ನೋಡುವಂಥ ಸಮಯ ಈಗ. ಸಂದೇಶವನ್ನು ಕಳಿಸಿದ್ದಾರೆ ಸುರೇಶ್ ಮದ್ದೂರು ಯಾದಗಿರಿಯಿಂದ. ಕೃಷ್ಣಾನಿ ಬೇಗನೆ ಬಾರೋಯಿಂದ ಆಲಾರೆ ಆಲಾರೆ ಅನ್ನೋ ಗೀತೆ ಇವರಿಗೆ ತುಂಬ ಇಷ್ಟ ಆಗಿತ್ತಂತೆ. ಹಾಗೆಯೇ ಮಹಾಲಿಂಗಪ್ಪ ಜಾಲ್ವಾದಿಯವರು ಹೇಳ್ತಾ ಇದ್ದಾರೆ, ದೇವರಗುಡಿ ಚಿತ್ರದ ಶ್ರೀಕೃಷ್ಣ ಜನಿಸಿದ ಧರೆಯಲ್ಲಿ ನನಗೆ ತುಂಬ ಇಷ್ಟವಾದ ಗೀತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮತ್ತೊಬ್ಬರು ಸಂದೇಶ ಕಳಿಸಿದ್ದಾರೆ, ಯಾರಿದು, ಹನುಮಂತಪ್ಪ ಮಡಿವಾಳವರು. ಅವ್ರಿಗೂ ಕೂಡ ಕೃಷ್ಣಾನಿ ಬೇಗನೆ ಬಾರೋ ಚಿತ್ರದ ಈರಾದೆಗೆ ಗೋಪಾಲನು ಅನ್ನೋ ಹಾಡು ಎಸ್ ಚಾಣಕ್ಯ ಅವರ ಧ್ವನಿಯಲ್ಲಿ ಆ ಗೀತೆ ಇಷ್ಟ ಆಗ್ತಿತ್ತಂತೆ. ಹಾಗೆಯೇ ಜಗದಾಂಬಿಕಾ ಹಂಸವೇಣಿಯವರು ಹೇಳ್ತಾ ಇದ್ದಾರೆ, ಕೃಷ್ಣ ಎನ್ನುವ ಶೀರ್ಷಿಕೆ ಅಲ್ದಿದ್ರೂ ಸಹ ಒಲವಿನ ಉಡುಗೊರೆ ಚಿತ್ರದಲ್ಲಿ ಕೃಷ್ಣನ ವಿಗ್ರಹದ ಮುಂದೆ ನಿಂತು ಹಾಡುವ ಕಣ್ಣಿಗೆ ಕಾಣದ ನಾಟಕಕಾರ ಹಾಡು ಬಹಳ ವಿಶೇಷವಾಗಿದೆ, ಈ ಹಾಡು ನನ್ನ ನೆಚ್ಚಿನ ಗೀತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕೃಷ್ಣಾನಿ ಬೇಗನೆ ಬಾರೋ ಚಿತ್ರದ ಆಲಾರೆ ಆಲಾರೆ ಚಿತ್ರದ ಗೀತೆ ಇಷ್ಟ ಅಂತ ಹೇಳ್ತಿದ್ದಾರೆ ಜಿ ಸಿ ನಾರಾಯಣ ಸ್ವಾಮಿ ಮಾಲೂರು ಕೋಲಾರ ಜಿಲ್ಲೆಯಿಂದ. ಹಾಗೆ ಡಾಕ್ಟರ್ ಅನಂತಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕಿನಿಂದ, ಅವರಿಗೆ ಈಗ ತಾನೇ ಪ್ರಸಾರವಾದ ಆಹಾ ಎಂಥ ಸಮಯ ಬಂದಿದೆ ಶ್ರೀ ಕೃಷ್ಣ ರುಕ್ಮಿಣಿ ಸತ್ಯಭಾಮ ಚಿತ್ರದ ಗೀತೆ ಇಷ್ಟ ಅಂತೆ. ಹಾಗೇನೆ ಮಂಗಳಾ ಮೈಸೂರಿನಿಂದ ಹೇಳ್ತಾ ಇದ್ದಾರೆ, ಕನ್ನಡ ಚಿತ್ರರಂಗ ಕಂಡ ಅದ್ಭುತ ಶ್ರೀಕೃಷ್ಣ ದೇವರಾಯ ಚಿತ್ರದ ಎಲ್ಲ ಹಾಡುಗಳು ಉತ್ತಮವಾಗಿದೆ, ಇದರಲ್ಲಿ ನನಗೆ ಬಹುಜನ್ಮದ ಪೂಜಾ ಫಲ ನನ್ನ ತುಂಬ ಇಷ್ಟದ ಹಾಡು ಅಂತ ಮಂಗಳಾ ಮೈಸೂರಿನಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಕನ್ನಡ ಚಿತ್ರರಂಗ ಕಂಡ ಹರೀಶ್ ಮಲ್ಲೇಶ್ವರಂ ಅವರು ಸಂದೇಶ ಕಳಿಸಿದ್ದಾರೆ, ಆಹಾ ಎಂಥ ಸಮಯ ಬಂದಿದೆ, ಗೀತೆ ತುಂಬ ಸುಂದರವಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಪರಿಮಳ ಕಾರ್ಯಕ್ರಮದಲ್ಲಿ ನಾವು ಸ್ಯಾಂಡಲ್ವುಡ್ನಲ್ಲಿ ತೆರೆ ಕಂಡಂತಹ ಕೃಷ್ಣ ಶೀರ್ಷಿಕೆ ಅಡಿಯಲ್ಲಿ ತೆರೆ ಕಂಡ ಚಲನಚಿತ್ರಗಳ ಬಗ್ಗೆ ಮಾತಾಡ್ತಾ ಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ವಿ. ಮುಂದೆ ಮೂಡಿ ಬರ್ತಾ ಇದೆ ಕೃಷ್ಣನ್ ಮ್ಯಾರೇಜ್ ಸ್ಟೋರಿ ಚಿತ್ರದಿಂದ ರಾಜೇಶ್ ಕೃಷ್ಣನ್ ಮತ್ತು ಲಕ್ಷ್ಮೀ ಮನ್ಮೋಹನ್ ಅವರ ಧ್ವನಿಯಲ್ಲಿ, ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ ಶ್ರೀಧರ್ ವಿ ಸಂಭ್ರಮ್ ಅವರ ಸಂಗೀತವಿರುವ ಗೀತೆ. ಹಾಗೆಯೇ ಡಾಕ್ಟರ್ ಕೃಷ್ಣ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ, ರುದ್ರಮೂರ್ತಿ ಶಾಸ್ತ್ರಿಯವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತದ ಗೀತೆ. ಈ ಎರಡು ಗೀತೆಗಳು ನಿಮಗಾಗಿ.

ಸಮಯ ಆಗಿದೆ 4:51. ಮತ್ತಷ್ಟು ಸಂದೇಶಗಳು ಬಂದು ನಮ್ಮನ್ನು ತಲುಪಿದೆ. ದೇವರ ದುಡ್ಡು ಚಿತ್ರದಿಂದ ಹೇ ಕೃಷ್ಣ ಅನ್ನೋ ಗೀತೆ ಇಷ್ಟ ಅಂತ ಸಂಜಯ್ ಸರ್ವದೆ ಗದಗದಿಂದ ಕಳಿಸಿದ್ರೆ, ನಮಗೆ ಕೂಡ ದೇವರ ದುಡ್ಡು ಚಿತ್ರದ ಗೀತೆ ಇಷ್ಟ ಅಂತ ಲಾವಣ್ಯ ರೂಪ ಶ್ರೀಧರ್ ಜ್ಞಾನ ಭಾರತಿಯಿಂದ ಸಂದೇಶ ಕಳಿಸಿದ್ದಾರೆ. ಓ, ದೇವರ ದುಡ್ಡು ಗೀತೆಗೋಸ್ಕರನೇ ಮತ್ತೊಂದು ಸಂದೇಶ ನನಗಿಷ್ಟ ಅಂತ ಹೇಳ್ತಿದ್ದಾರೆ ರಾಘವೇಂದ್ರ ಅವರು. ಹಾಗೇನೆ ಯಾರಿದು ಸಂದೇಶ ಕಳಿಸಿದ್ದಾರೆ, ಪೂಜಾ ವರ್ಣಿಕಾ ರಾಜಾಜಿ ನಗರದಿಂದ. ಧನ್ಯವಾದಗಳು ನಿಮ್ಮೆಲ್ಲರ ಪ್ರೀತಿಯ ಸಂದೇಶಗಳಿಗೆ. ಇಂದು ನಾವು ಪರಿಮಳ ಕಾರ್ಯಕ್ರಮದಲ್ಲಿ ಸ್ಯಾಂಡಲ್ವುಡ್ನಲ್ಲಿ ತೆರೆ ಕಂಡಂತಹ ಕೃಷ್ಣ ಶೀರ್ಷಿಕೆ ಚಿತ್ರದ ಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ವಿ. ಅಂದರೆ ಕೃಷ್ಣ ಹೆಸರಿನಲ್ಲಿ ತೆರೆ ಕಂಡ ಕನ್ನಡ ಚಿತ್ರಗಳು, ಅದರ ಗೀತೆಗಳನ್ನು ಮತ್ತು ಅದರ ಹೆಸರುಗಳನ್ನು ತಿಳ್ಕೊತಾ ಸಾಕ್ತಾ ಇದ್ವಿ. ಯಾವ್ಯಾವ ಹೆಸರಿನಲ್ಲಿ ಕೃಷ್ಣ ಅನ್ನೋ ಹೆಸರಿನಲ್ಲಿ ಚಿತ್ರಗಳು ತೆರೆ ಕಂಡಿದ್ವು ಅಂತ. ಹೌದು, ಬಹಳಷ್ಟು ಮೋರ್ ದೆನ್ ಒಂದು ಹೆಚ್ಚು ಒಂದು 50 ಹೆಚ್ಚು ಚಿತ್ರಗಳು ಕೃಷ್ಣ ಅನ್ನೋ ಹೆಸರಿನಲ್ಲಿ ತೆರೆ ಕಂಡಿದೆ ಅಂತಲೇ ಹೇಳ್ಬೋದು. ಕೃಷ್ಣಂ ಪ್ರಣಯ ಸಖಿ, ರಾಮಕೃಷ್ಣ, ಹಾಗೆ ಮೂರನೇ ಕೃಷ್ಣಪ್ಪ, ಹಾಗೆ ಕೃಷ್ಣ ಲೀಲೆ, ಶ್ರೀಕೃಷ್ಣ ಗಾರುಡಿ, ಶ್ರೀಕೃಷ್ಣಾರ್ಜುನ ಯುದ್ಧ, ಹಾಗೆ ಬಹಳಷ್ಟು ರಾಮಕೃಷ್ಣ, ಕೃಷ್ಣ ರುಕ್ಕು, ಕೃಷ್ಣನ್ ಮ್ಯಾರೇಜ್ ಸ್ಟೋರಿ, ಲವ್ ಸ್ಟೋರಿ, ಶ್ರೀಕೃಷ್ಣ ಲೀಲಾ, ಕೃಷ್ಣ ರುಕ್ಮಿಣಿ, ಕೃಷ್ಣ ರುಕ್ಕು ಹಳ್ಳಿ, ಕೃಷ್ಣ ಡೆಲ್ಲಿ, ರಾಧಾ ಕೃಷ್ಣ ಅನ್ನೋ ಚಿತ್ರ, ಹೀಗೆ ಬಹಳಷ್ಟು ಚಿತ್ರಗಳು ಕೂಡ ಸ್ಯಾಂಡಲ್ವುಡ್ನಲ್ಲಿ ತೆರೆ ಕಂಡಿದೆ. ಒಂದೊಂದು ಕಾಲಮಾನದಲ್ಲಿ ಅಂತ ಕಾಲಘಟ್ಟದಲ್ಲಿ ತೆರೆ ಕಂಡಂತಹ ಚಿತ್ರಗಳು ಒಂದೊಂದು ರೀತಿಯ ಕಥೆಯನ್ನು ಹೊಂದಿದೆ ಅಂತಲೇ ಹೇಳ್ಬೋದು. ಕೃಷ್ಣ ಅನ್ನೋ ಹೆಸರಿರುವ ಮಾತ್ರಕ್ಕೆ ಇದು ಪೌರಾಣಿಕ ಚಿತ್ರ ಅಂತ ತಿಳಿದುಕೊಳ್ಳುವಂಥ ಒಂದು ಪ್ರಮೇಯ ಬರೋಲ್ಲ. ಬೇರೆ ಬೇರೆ ಕಾಲಮಾನಕ್ಕೆ ಸ್ಟೋರಿಗೆ ತಕ್ಕನಾಗಿ ಆ ಚಿತ್ರದ ಶೀರ್ಷಿಕೆಯನ್ನು ಇಟ್ಟಿರ್ತಾರೆ. ಅದರಲ್ಲಿ ಸ್ವಲ್ಪ ಚಿತ್ರದ ಗೀತೆಗಳ ಚಿತ್ರದ ಕೃಷ್ಣ ಶೀರ್ಷಿಕೆ ಚಿತ್ರದ ಗೀತೆಗಳನ್ನು ಇಂದು ನಾವು ಆಲಿಸಿದ್ವಿ. ಸಮಯ ಆಗಿದೆ 4:53:09. ಪರಿಮಳ ಕಾರ್ಯಕ್ರಮದೊಂದಿಗೆ ಮಧ್ಯಾಹ್ನದ ಪ್ರಸಾರದ ಕಾರ್ಯವನ್ನು ಕೂಡ ಈಗ ಮುಗಿಸುವಂತಹ ಸಮಯ ಬಂದಿದೆ. ಮಧ್ಯಾಹ್ನದ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಿದ್ದೆ ನಾನು ಆರ್ಜೆ ವಿನುತಾ ಶಶಿಧರ್. ಹೀಗೆ ಕೇಳ್ತಾನೆ ಇರಿ, ಕೇಳಿಸ್ತಾನೆ ಇರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಮತ್ತೊಂದು ದಿನ ಮತ್ತೊಂದು ಪ್ರಸಾರದಲ್ಲಿ ನಿಮ್ಮೆಲ್ಲರನ್ನ ಭೇಟಿಯಾಗ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ನನ್ನೆಲ್ಲ ಪ್ರೀತಿಯ ಶ್ರೋತೃ ಬಾಂಧವರಿಗೆ ಪ್ರೀತಿಯ ನಮಸ್ಕಾರ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ತಮಿಳುನಾಡಿಗೆ ಒಂದು ದಿನದ ಭೇಟಿಗಾಗಿ ಚೆನ್ನೈಗೆ ನಾಳೆ ಆಗಮಿಸಲಿದ್ದು ವಿವಿಧ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಸಾಲ ಮನ್ನಾಕ್ಕೆ ನೆರವು ಕೋರಿ ದೆಹಲಿಗೆ ಸರ್ವಪಕ್ಷ ನಿಯೋಗ ಕರೆದೊಯ್ಯಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಪ್ರಜಾ ಸೇವಾ ಅಭಿಯಾನಕ್ಕೆ ನಾಳೆ ಚಾಲನೆ ದೊರೆಯಲಿದೆ.

ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣದಲ್ಲಿ ನಡೆಯುವ ಪ್ರಧಾನ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿಯಾನ ಉದ್ಘಾಟಿಸಲಿದ್ದಾರೆ. ತಂತ್ರಜ್ಞಾನ, ನವೋದ್ಯಮ, ಸಂಶೋಧನೆ ಮತ್ತು ಹೂಡಿಕೆ ಕ್ಷೇತ್ರಗಳಲ್ಲಿ ಸಹಕಾರ ಬಲಪಡಿಸಲು ರಾಜ್ಯ ಸರ್ಕಾರ ಆಸ್ಟ್ರೇಲಿಯಾದ ಕಂಪನಿಯೊಂದಿಗೆ ಇಂದು ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಿದೆ. ಗ್ರಾಮ ಪಂಚಾಯತಿಗೆ ಸೇರಿದ ಮತ್ತು ನಿರ್ವಹಿಸುತ್ತಿರುವ ಯಾವುದೇ ಕೆರೆಯನ್ನು ಒತ್ತುವರಿ ಮಾಡಿದ್ದರೆ ನಿರ್ದಾಕ್ಷಿಣ್ಯವಾಗಿ ತೆರವು ಮಾಡಿಸಲಾಗುವುದು ಮತ್ತು ಒತ್ತುವರಿದಾರರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹೂಡಲಾಗುವುದು ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಎಚ್ಚರಿಕೆ ನೀಡಿದ್ದಾರೆ. ಬೆಂಗಳೂರು ನಗರದಲ್ಲಿ ತೆರವುಗೊಳಿಸಿದ ಪಾದಾಚಾರಿ ಮಾರ್ಗಗಳಲ್ಲಿ ಮರು ಒತ್ತುವರಿ ನಡೆಯದಂತೆ ಕ್ರಮ ಕೈಗೊಳ್ಳಬೇಕು ಎಂದು ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ರಾಜ್ಯದಲ್ಲಿ ಎದುರಾಗಿರುವ ಮಳೆ ಕೊರತೆ ಹಾಗೂ ಬರ ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸುವ ಸಲುವಾಗಿ ರಾಜ್ಯ ಸರ್ಕಾರ ಮೋಡ ಬಿತ್ತನೆ ಕಾರ್ಯಕ್ರಮಕ್ಕೆ ಸಚಿವ ಎನ್ ಚಲುವರಾಯಸ್ವಾಮಿ ಚಾಲನೆ ನೀಡಿದ್ದಾರೆ. ರೈಲ್ವೆ ಮತ್ತು ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ವೈಟ್ಫೀಲ್ಡ್ನಲ್ಲಿರುವ ಇನ್ಲ್ಯಾಂಡ್ ಕಂಟೈನರ್ ಡಿಪೋ ಹಾಗೂ ತುಘಲಕಾಬಾದ್ ನಡುವಿನ ಕಂಟೈನರ್ ಸರಕು ಸಾಗಾಟ ರೈಲಿಗೆ ನಾಳೆ ಹಸಿರು ನಿಶಾನೆ ತೋರಲಿದ್ದಾರೆ. ರಾಜ್ಯಾದ್ಯಂತ ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಉಡುಪಿಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಂಭ್ರಮದ ವಿಟ್ಲಪಿಂಡಿ ನಾಳೆ ನಡೆಯಲಿದೆ. ದುಬೈನಲ್ಲಿ ನಡೆಯುತ್ತಿರುವ ಮಹಿಳಾ ವಿಶ್ವ ಏಷ್ಯಾ ಕಪ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿಂದು ಯುಎಇ ತಂಡ ಇಂಡೋನೇಷ್ಯಾ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ 8 ಗಂಟೆಗೆ ಆರಂಭವಾಗಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 6 ಗಂಟೆಗೆ.

ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಆತ್ಮೀಯ ಶ್ರೋತೃ ಬಂಧುವರೇ, ಈ ದಿನದ ಸಂಜೆಯ ಕಾರ್ಯಕ್ರಮಗಳಿಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ.

ಈ ದಿನ ಮತ್ತು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೀಗಿವೆ. ಇದೀಗ ಸೇಫ್ ಡ್ರೈವ್, ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳನ್ನು ಕೇಳುತ್ತೀರಿ. ನಡುವೆ ಸ್ಪೈಸ್ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮ 6:02. 6:55 ಕನ್ನಡ ರತ್ನಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. ಕಗ್ಗದ ಸಿರಿ 7:22. ಯುವಧ್ವನಿ 8:02. 10:02 ಪ್ರೇಮ ನಿನಾದ ಪ್ರಣಯ ಗೀತೆಗಳ ಕಾರ್ಯಕ್ರಮ. ಇನ್ನು ನಾಳೆ ಬೆಳಿಗ್ಗೆ ಎಂದಿನಂತೆ 6:05 ನಾದೋಪಾಸನೆ. 7:15 ಶುಭೋದಯ ಕರ್ನಾಟಕ. ನಾಳೆ ಆಯುಷ್ ವಾಣಿ ಪ್ರಸಾರವಾಗುವುದು 7:45. 9:00 ಇಂದಿನ ವಿಶೇಷ. 11:02 ಹೊಸ ಹಾಡು. 12:05 ಕರೆಗೊಂದು ಹಾಡು ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಸಂದೇಶ ನಮಗೆ, ಸಂಗೀತ ನಿಮಗೆ. 1:20. ಸಂಜೆ 4:00 ಪರಿಮಳ ಪ್ರಸಾರವಾಗುವುದು ಎಂದಿನಂತೆ ಚಿತ್ರತಾಣ 2:40. 5:05 ಸೇಫ್ ಡ್ರೈವ್, ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳು. ಸ್ಪೈಸ್ ಪ್ರಾಯೋಜಿತ ಕಾರ್ಯಕ್ರಮ 5:15. ಕಗ್ಗದ ಸಿರಿ 7:22. ನಾಳೆ ಶನಿವಾರದ ವಿಶೇಷ, ಕನ್ನಡ ಚಲನಚಿತ್ರ ಧ್ವನಿವಾಹಿನಿ ಪ್ರಸಾರವಾಗುವುದು. ಜೀವನ ಮೈತ್ರಿ ಚಿತ್ರದ ಧ್ವನಿವಾಹಿನಿಯನ್ನು ಕೇಳಬಹುದು. 10:02 ಪ್ರೇಮ ನಿನಾದ ಪ್ರಣಯ ಗೀತೆಗಳ ಕಾರ್ಯಕ್ರಮ. ಈ ಸಂಜೆ ಮತ್ತು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳನ್ನು ಪರಿಚಯ ಮಾಡಿಕೊಂಡಿರಿ.

ತಂದೆ ಮಕ್ಕಳು ಚಿತ್ರದ ಗೀತೆ ಕೇಳಿದಿರಿ. ಹಾಡಿದವರು ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಗೀತೆಯನ್ನು ಬರೆದವರು ಆರ್ ಎನ್ ಜಯಗೋಪಾಲ್, ಸಂಗೀತ ನೀಡಿದವರು ಜಿಕೆ ವೆಂಕಟೇಶ್. ಬೆಳಗ್ಗೆಯಿಂದ ಕೃಷ್ಣನ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಈಗ ಕೃಷ್ಣ ಅಂದರೆ ನಮಗೆ ಮತ್ತೊಬ್ಬರ ನೆನಪಾಗುತ್ತೆ, ಅದು ರಾಧೆ. ರಾಧೆ ಕೃಷ್ಣ, ಅನೇಕ ಸಂದರ್ಭಗಳಲ್ಲಿ ರಾಧಾ ಕೃಷ್ಣರ ಜೋಡಿಯನ್ನು ನಾವು ನೆನೆಸಿಕೊಳ್ಳೋದುಂಟು. ಅದು ಪ್ರೀತಿ ಒಂದಕ್ಕೆ ಅಲ್ಲ, ಅದು ತ್ಯಾಗಕ್ಕೆ ಇರಬಹುದು, ಅಥವಾ ದೈನಂದಿನ ಜೀವನ ವಿಚಾರಗಳಿಗೆ ಇರಬಹುದು, ಅಥವಾ ಯಾವುದೋ ಒಂದು ಆದರ್ಶಕ್ಕೆ ಇರಬಹುದು. ನಾವು ರಾಧಾ ಮತ್ತು ಮಾಧವ ಇಬ್ಬರನ್ನ ನೆನೆಸ್ತೀವಿ. ಇವತ್ತು ಈಗ ಬೆಳಗ್ಗೆಯಿಂದ ಕೃಷ್ಣ ಗೋವಿಂದ ಗೋಪಾಲ ಗೀತೆಗಳನ್ನೆಲ್ಲ ನೀವು ಕೇಳಿದ್ದೀರಿ, ಭಕ್ತಿಯಲ್ಲಿ ಮುಳುಗಿದ್ದೀರಿ. ಕೃಷ್ಣನ ದಿನದ ಸಂದರ್ಭದಲ್ಲಿ, ಕೃಷ್ಣ ಜನ್ಮಾಷ್ಟಮಿಯ ಸಂದರ್ಭದಲ್ಲಿ ಎಲ್ಲರಿಗೂ ಶುಭಾಶಯಗಳು. ರಾಧೆ ಮಾಧವರ ಪ್ರೀತಿಯನ್ನ, ಸರಸವನ್ನ, ಸಲ್ಲಾಪವನ್ನ ನೆನೆಸ್ತಾ ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಕೇಳ್ತಾ ಇರಿ ರಾಧಾ ಮಾಧವರ ಗೀತೆಗಳು ಓಲ್ಡ್ ಇಸ್ ಗೋಲ್ಡ್ನಲ್ಲಿ.

0: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
1: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸೀ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
0: ಇಲ್ಲಿಯವರೆಗೆ 9,50,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
2: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ಕೃಷ್ಣ ನೀ ಬೇಗನೆ ಬಾರೋ ಚಿತ್ರಕ್ಕೆಂದು ಎಸ್ ಜಾನಕಿ ಅವರು ಹಾಡಿದ ಜಿ ಉದಯ ಶಂಕರ್ ಅವರ ರಚನೆ ಕೇಳಿದಿರಿ. ಸಂಗೀತ ನೀಡಿದವರು ಬಪಿಲಹರಿ. ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ.

ಸಂತ ತುಕಾರಾಮ್ ಚಿತ್ರಕ್ಕೆಂದು ಎಸ್ ಜಾನಕಿಯವರು ಹಾಡಿದ ಗೀತೆ ಕೇಳಿದಿರಿ. ಗೀತೆಯನ್ನು ಬರೆದವರು ಜಿ ಸದಾಶಿವಯ್ಯ, ಸಂಗೀತ ನೀಡಿದವರು ವಿಜಯ ಭಾಸ್ಕರ್. ಸಮಯ 5:40. ಬೆಳಗ್ಗೆಯಿಂದ ಕೃಷ್ಣನ ಗೀತೆಗಳನ್ನು ಕೇಳಿದಿರಿ, ಆನಂದಿಸಿದಿರಿ. ಈಗ ಸಂಜೆ ಕೃಷ್ಣ ಬರ್ತಾನೆ ಅಂತ ಕಾಯ್ತಾ ಇದ್ದೀರಿ, ಕೃಷ್ಣನನ್ನು ಭಜಿಸ್ತಾ ಇದ್ದೀರಿ, ಪೂಜೆ ಮಾಡ್ತಾ ಇದ್ದೀವಿ. ಕೆಲವರು ಬೆಳಗ್ಗೆ, ಕೆಲವರು ಸಂಜೆ, ಕೆಲವರು ಉಪವಾಸ, ಕೆಲವರು ಹಬ್ಬದ ಊಟ, ಹೀಗೆ ಕೃಷ್ಣನ ಪೂಜೆ ಹಲವಾರು ವಿಧದಲ್ಲಿ. ಆದರೆ ರಾಧಾ ಕೃಷ್ಣ ಅಂದಾಗ ಕೃಷ್ಣನ ಒಂದು ಪ್ರೀತಿ, ರಾಧೆ ಅಂದರೆ ಅದು ಕೃಷ್ಣನೇ ಅನ್ನುವಷ್ಟು ಭಾವ. ರಾಧೆಯ ಪ್ರೇಮ ಅದು ಆಧ್ಯಾತ್ಮವು, ಬದುಕು, ನೋವು, ನಂಬಿಕೆಯೂ ಹೌದು. ರಾಧೆ ಕೃಷ್ಣ ತತ್ವದ ಕೆಲವು ಗೀತೆಗಳನ್ನು ಇವತ್ತಿನ ಓಲ್ಡ್ ಈಸ್ ಗೋಲ್ಡ್ನಲ್ಲಿ ಕೇಳ್ತಾ ಇದ್ದೀರಿ.

ಪಿ ವಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರು ಹಾಡಿದ ಗೀತೆ ಕೇಳಿದಿರಿ. ಭಕ್ತ ಕನಕದಾಸ ಚಿತ್ರದಿಂದ ಗೀತೆಯನ್ನು ಆರಿಸಲಾಗಿತ್ತು. ಹುಣಸೂರು ಕೃಷ್ಣಮೂರ್ತಿಗಳ ರಚನೆ, ಗೀತೆಗೆ ಸಂಗೀತ ನೀಡಿದವರು ಎಂ ವೆಂಕಟರಾಜು.

ರಾಧಾ ಮಾಧವ ತತ್ವದ ಕೆಲವು ಗೀತೆಗಳನ್ನು ಕೇಳಿದಿರಿ. ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ನಲ್ಲಿ ರಾಧೆಯ ಪ್ರೇಮ, ಅದು ಅಧ್ಯಾತ್ಮ ಹೌದು, ಅದು ಬದುಕು ಹೌದು. ರಾಧೆ ಅಂದರೆ ಅದು ಕೃಷ್ಣನೇ. ಹಾಗೆ ರಾಧೆ ತನ್ನೊಳಗೆ ಕೃಷ್ಣನನ್ನು ಸ್ಥಾಪಿಸಿ ಪೂಜಿಸಿದಳು, ಪ್ರೇಮಿಸಿದಳು. ನಾವೇ ರಾಧಾ ಮಾಧವರಾಗೋಣ. ಕೃಷ್ಣಾಷ್ಟಮಿಯ ಶುಭಾಶಯಗಳು ನಿಮ್ಮೆಲ್ಲರಿಗೂ ಮತ್ತೊಮ್ಮೆ.

ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳನ್ನು ಕೇಳಿದಿರಿ. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ 6 ಗಂಟೆಯಾಗಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಶ್ರೀಹರಿಕೋಟಾದಿಂದ ಇಂದು ಇಒಎಸ್ 5 ಉಪಗ್ರಹ ಹೊತ್ತ ಜಿಎಸ್ಎಲ್ವಿ ಎಫ್ 17 ವಾಹಕ ನೌಕೆಯ ಯಶಸ್ವಿ ಉಡಾವಣೆಗಾಗಿ ಇಸ್ರೋ ವಿಜ್ಞಾನಿಗಳು ಮತ್ತು ಎಂಜಿನಿಯರ್ಗಳಿಗೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅಭಿನಂದನೆ ಸಲ್ಲಿಸಿದ್ದಾರೆ. ಇದು ದೇಶದ ಬಾಹ್ಯಾಕಾಶ ಪಯಣದಲ್ಲಿ ಮಹತ್ವದ ಮೈಲಿಗಲ್ಲು ಎಂದು ಅವರು ಶ್ಲಾಘಿಸಿದ್ದಾರೆ. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಮಾನವ ಸಹಿತ ಬಾಹ್ಯಾಕಾಶಯಾನ, ಅತ್ಯಾಧುನಿಕ ಬಾಹ್ಯಾಕಾಶ ತಂತ್ರಜ್ಞಾನಗಳು ಸೇರಿದಂತೆ ಭಾರತ ಫ್ರಾನ್ಸ್ ಸಹಕಾರವನ್ನು ಮತ್ತಷ್ಟು ಆಳಗೊಳಿಸುವ ಕುರಿತು ಕೇಂದ್ರ ಬಾಹ್ಯಾಕಾಶ ಖಾತೆ ರಾಜ್ಯ ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್ ಫ್ರಾನ್ಸ್ನ ಬಾಹ್ಯಾಕಾಶ ಸಚಿವ ಪ್ರೊಫೆಸರ್ ಫಿಲಿಪ್ ಬ್ಯಾಪ್ಟಿಸ್ಟ್ ಅವರೊಂದಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಇಂದು ದ್ವಿಪಕ್ಷೀಯ ಸಭೆ ನಡೆಸಿದರು. ಸಾರ್ವಜನಿಕರ ಸಮಸ್ಯೆಗಳು ಮತ್ತು ಅಹವಾಲುಗಳನ್ನು ಆಲಿಸಿ ಶೀಘ್ರ ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ನಾಳೆ ಪ್ರಜಾಸೇವೆ ಆಂದೋಲನ ಹಮ್ಮಿಕೊಳ್ಳಲಾಗುತ್ತಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಅವರ ಅಧ್ಯಕ್ಷತೆಯಲ್ಲಿ ಪ್ರಜಾಸೇವಾ ಆಂದೋಲನ ಮೊದಲನೇ ಸಭೆ ಆಯೋಜಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ

ತಿಳಿಸಿದ್ದಾರೆ. ದೇಶಾದ್ಯಂತ ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಭಕ್ತಿ ಮತ್ತು ಸಡಗರದಿಂದ ಆಚರಿಸಲಾಗುತ್ತಿದೆ. ಗುರುವಾಯೂರು ಶ್ರೀಕೃಷ್ಣ ದೇವಾಲಯದಲ್ಲಿ ಮುಂಜಾನೆ 3 ಗಂಟೆಗೆ ಪವಿತ್ರ ನಿರ್ಮಾಲ್ಯ ದರ್ಶನದೊಂದಿಗೆ ಜನ್ಮಾಷ್ಟಮಿ ಆಚರಣೆ ಆರಂಭವಾಯಿತು. ಬಲೂಚಿಸ್ತಾನದ ಜಿಯಾರತ್ ಮತ್ತು ಸುರಾಬ್ ಜಿಲ್ಲೆಗಳಲ್ಲಿ ಪಾಕಿಸ್ತಾನಿ ಭದ್ರತಾ ಪಡೆಗಳನ್ನು ಗುರಿಯಾಗಿಸಿಕೊಂಡು ನಡೆದ 2 ದಾಳಿಗಳ ಹೊಣೆಯನ್ನು ಬಲೂಚ್ ಲಿಬರೇಷನ್ ಆರ್ಮಿ BLA ಹೊತ್ತುಕೊಂಡಿದೆ. ಸ್ಥಳೀಯ ಮಾಧ್ಯಮಗಳ ವರದಿಗಳ ಪ್ರಕಾರ 2 ದಾಳಿಗಳಲ್ಲಿ 25 ಮಂದಿ ಸೇನಾ ಸಿಬ್ಬಂದಿ ಮೃತಪಟ್ಟಿದ್ದು ಹಲವರು ಗಾಯಗೊಂಡಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ ದಿನದ ಅಂತ್ಯಕ್ಕೆ 363 ಅಂಕಗಳ ಏರಿಕೆ ಕಂಡು 76,515 ಅಂಕಗಳಲ್ಲಿ ವಹಿವಾಟು ಮುಕ್ತಾಯಗೊಳಿಸಿತು. ನಿಫ್ಟಿ 24 ಅಂಕಗಳ ಏರಿಕೆಯೊಂದಿಗೆ 23,898ರಲ್ಲಿ ತನ್ನ ವಹಿವಾಟು ಅಂತ್ಯಗೊಳಿಸಿತು. ವಿಯೆಟ್ನಾಂನ ಡಾನಾಂಗ್ನಲ್ಲಿ ನಡೆಯುತ್ತಿರುವ ಪಿಕಲ್ ಬಾಲ್ ವಿಶ್ವಕಪ್ 2026ರ ತಂಡ ವಿಭಾಗದ ಮೊದಲ ದಿನ ಭಾರತ ಅಜೇಯವಾಗಿ ಉಳಿದಿದೆ. ಪಂದ್ಯಾವಳಿಯಲ್ಲಿ ಇದುವರೆಗೆ ಭಾರತ 6 ಚಿನ್ನ 16 ಬೆಳ್ಳಿ ಹಾಗೂ 15 ಕಂಚು ಸೇರಿದಂತೆ ಒಟ್ಟು 37 ಪದಕಗಳನ್ನು ಗೆದ್ದಿದೆ. ತಂಡಗಳ ಲೀಗ್ ಹಂತದಲ್ಲಿ ಅಜೇಯವಾಗಿರುವ ಭಾರತ ಸದ್ಯ ಪದಕ ಪಟ್ಟಿಯಲ್ಲಿ 4ನೇ ಸ್ಥಾನದಲ್ಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7 ಗಂಟೆಗೆ.

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಆಕಾಶವಾಣಿ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಕೇಳಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ನಿವೃತ್ತ ಕ್ಯಾಪ್ಟನ್ ಪಿ ಗಂಗಾಧರ್ ಅವರು.
2: ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇವತ್ತು ನಮ್ಮೊಂದಿಗೆ ನಮ್ಮ ಕಾರ್ಯಕ್ರಮದಲ್ಲಿ ಕ್ಯಾಪ್ಟನ್ ಪಿ ಗಂಗಾಧರ್ ಅವರು ಇದ್ದಾರೆ. ಕ್ಯಾಪ್ಟನ್ ಗಂಗಾಧರ್ ಅವರನ್ನ ನಾವೀಗ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಜೈ ಹಿಂದ್ ಸರ್.
3: ಜೈ ಹಿಂದ್.
2: ನೀವು ಸೇನೆಗೆ ಸೇರೋಕ್ಕಿಂತ ಮೊದಲು ಮೇಜರ್ ಆಗಿದ್ರಿ. ನಿಮ್ಮನ್ನ ಮೇಜರ್ ಅಂತಲೇ ಜನ ಗುರುತಿಸ್ತಿದ್ರು. ಜನ ಅಂದ್ರೆ ನಿಮ್ಮ ಸ್ನೇಹಿತರು, ನಿಮ್ಮ ಬಳಗ ಎಲ್ಲ. ಈ ಕಥೆಯನ್ನ ಹೇಳಿ.
3: ಇದು ಬಹುಶಃ ನನಗೆ ನಡೆದಿದ್ದು ಘಟನೆ ಕಾಲೇಜ್ ಟೈಮಲ್ಲಿ. ಯಾಕಂದ್ರೆ ಅಫ್ಕೋರ್ಸ್ ನಾನು ಹೈಸ್ಕೂಲ್ ಅಲ್ಲಿ ಆರ್ ವಿ ಬಾಯ್ಸ್ ಹೈಸ್ಕೂಲ್ ನಾನು ಓದಿರೋ ಟೈಮಲ್ಲಿ ನಾನು ಎನ್ ಸಿ ಸಿ ನಲ್ಲಿ ಭಾಗವಹಿಸಿದ್ದೆ. ಸಾಕಷ್ಟು ಕ್ಯಾಂಪ್ಸ್ ಆಗಲಿ ಯಾವುದೇ ಒಂದು ಆಕ್ಟಿವಿಟಿಗೆ ನಾನು ಭಾಗವಹಿಸ್ತಿದ್ದೆ. ಸೊ ಹಾಗಾಗಿ ಅದೆಲ್ಲೋ ಅದರ ನಂಟು ನನ್ನ ಜೊತೆಗೆ ಕ್ಯಾರಿ ಆನ್ ಆಗ್ತಿತ್ತು. ಮತ್ತೆ ನನ್ನ ಶಿಸ್ತೇ ಇರ್ಬೋದು, ನನ್ನ ಯಾವುದೇ ರೀತಿ ಒಬ್ಬರಿಗೊಬ್ರಿಗೆ ನಾನು ಹೇಗೆ ಸ್ಪಂದಿಸ್ತಿದ್ದೆ, ಆ ಒಂದು ಘಟನೆಗಳೆಲ್ಲ ನನಗೆ ಅದೇ ರೀತಿ ಲಿಂಕ್ ಆಗ್ತಾ ಹೋಯ್ತು. ಸೊ ಹಾಗಾಗಿ

0: ರಿಲೇಟೆಡ್ ಆಕ್ಟಿವಿಟೀಸ್ ಇರ್ಬೋದು, ಸೋಷಿಯಲ್ ಆಕ್ಟಿವಿಟೀಸ್ ಇರ್ಬೋದು. ಸೊ ಇದನ್ನೆಲ್ಲ ಒಗ್ಗೂಡಿಸಿ ಒಂದು ಕಡೆ ಬಂದು ಸೇರಿದಾಗ ಬಹುಶಃ ಆ ಒಂದು ಟ್ರೈನಿಂಗ್ ಬೇಸ್ ನನಗೇನನ್ನೋದು ಶಾಲೆಯಿಂದನೇ ಶುರುವಾಗಿದ್ದು. ನಾನು ಹೈಸ್ಕೂಲಿನ ಜೀವನದಲ್ಲಿ ಶುರುವಾದದ್ದು, ಮತ್ತೆ ಮುಂದೆ ಹೋಗಿ ನಾನು ವಿಜಯ ಕಾಲೇಜ್ನಲ್ಲೇ ಇರ್ಬೋದು ಅಥವಾ ಆರ್ ವಿ ಕಾಲೇಜ್ನಲ್ಲಿ ನಾನು ಇಂಜಿನಿಯರಿಂಗ್ ಮಾಡಬೇಕಾದ್ರೂ ಅದೊಂದು ನನ್ನ ಜೊತೆಗೆ ಜೊತೆಯಾಗಿ ಅದು ಬೆಳೀತಾ ಬಂತು. ಬಹುಶಃ ಒಂದು ಮನಸ್ಸಿನಲ್ಲಿ ಆ ಒಂದು ಹುದ್ದೆಗೆ ನಾನು ಏಕೆ ಅರ್ಹನಾಗಬಾರ್ದು ಅನ್ನೋದು ಯಾವತ್ತಾಗಲೇ ಅದೊಂದು ಮನಸ್ಸಿನಲ್ಲಿ ಇತ್ತು. ಹಾಗೆ ಆಗಿದ್ದು ಪರಿವರ್ತನೆ ಆಗಿ ಕೊನೆಗೆ ಇಂಜಿನಿಯರಿಂಗ್ ಆಗಿದ ತಕ್ಷಣ ಹೌದು ನಾನೇನಕ್ಕೆ ಎಸ್ ಎಸ್ ಬಿಗೆ ಆಪ್ಟ್ ಮಾಡಬಾರ್ದು ಅಂತ. ಯಾಕಂದ್ರೆ ಆಫೀಸರ್ಸ್ಗೆಲ್ಲ ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ ಅಂತ ಇರುತ್ತೆ. ಸೊ ಆ ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ನಲ್ಲಿ ಪಾಸ್ ಆದರೆ ಮಾತ್ರ ನಾವು ಟ್ರೈನಿಂಗ್ಗೆ ಹೋಗ್ಬೋದು. ಇಂಜಿನಿಯರಿಂಗ್ ಆದ ತಕ್ಷಣವೇ ನಾನು ಅದನ್ನು ಅಪ್ಲೈ ಮಾಡಿದೆ ಆ್ಯಂಡ್ ಮೊದಲನೇ ಅಟೆಂಪ್ಟ್ನಲ್ಲಿ ಆಗಲಿಲ್ಲ. ಹಾಗಾಗಿ ಎರಡನೇ ಅಟೆಂಪ್ಟ್ಗೆ ವಾರಣಾಸಿಯಲ್ಲಿ ಎಸ್ ಎಸ್ ಪಿ ನಡೆದಾಗ ತೇರ್ಗಡೆ ಆಯಿತು. ಸೊ ಹಾಗಾಗಿ ನನ್ನ ಸೆಲೆಕ್ಷನ್ ಆಯಿತು.
1: ಅಂದರೆ ಆಕ್ಸಿಡೆಂಟಲ್ ಮೇಜರ್ ರಿಯಲ್ ಕ್ಯಾಪ್ಟನ್ ಆಗೋ ಹಂತ ಬಂತು ಅಲ್ಲ?
0: ಹೌದು ಹೌದು.
1: 1996 ನೀವು ಬಾಂಬೆ ಸ್ಯಾಪರ್ಸ್ ಸೇರ್ಕೊಂಡ್ರಿ. ಅದರ ಹಿಂದೆ ಒಂದು ತರಬೇತಿ ಎಲ್ಲ ಇರುತ್ತೆ ನಿಮಗೆ, ಆ ತರಬೇತಿ ಎಲ್ಲ ಎಲ್ಲಾಯ್ತು?
0: ನನ್ನ ತರಬೇತಿ ಬಂದು ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿ ಅಂತ. ನಾನು ಬೇಸಿಕಲಿ ಇಂಜಿನಿಯರಿಂಗ್ ಎಂಟ್ರಿನಲ್ಲಿ ಹೋಗಿದೆ, ಟೆಕ್ನಿಕಲ್ ಎಂಟ್ರಿ. ಸೊ ಟೆಕ್ನಿಕಲ್ ಎಂಟ್ರಿನಲ್ಲಿ ಇಂಜಿನಿಯರಿಂಗ್ ಮುಗಿಸೋ ನಂತರ ನಾವು ಟ್ರೈನಿಂಗ್ ಹೋಗ್ತೀವಿ. ಸೊ ಅದು ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿ ಅಂತ ಚೆನ್ನೈನಲ್ಲಿ. ಸೊ ಅದು ಬಂದು ತುಂಬ ರಿಗರಸ್ ಟ್ರೈನಿಂಗ್ ಇರುತ್ತೆ. ಮತ್ತೆ ಆಫೀಸರ್ಸ್ ಟ್ರೈನಿಂಗ್ ಅನ್ನೋದ್ರಲ್ಲಿ ನಮಗೆ ಫಿಸಿಕಲ್, ಅದರ ಜೊತೆಗೆ ನಮಗೆ ಒಬ್ಬ ಆಫೀಸರ್ ಆಗೋದಕ್ಕೆ ಏನೆಲ್ಲ ಪ್ರಮುಖ ಅಂಶಗಳಿರ್ತವೆ ಅದನ್ನು ನಮ್ಮಲ್ಲಿ ಒಗ್ಗೂಡಿಸ್ರೆ. ಎಕ್ಸಾಂಪಲ್ ನಾನು ಹೇಳಬೇಕು ಅಂದರೆ ಹೇಗೆ ನಾವು ನಮ್ಮನ್ನು ಮತ್ತೆ ನಮ್ಮ ಜೊತೆಲಿರೋರ್ನ, ನಮ್ಮ ಜೊತೆಲಿರೋ ಯೋಧರು ಸೈನಿಕರು ಎಲ್ಲರನ್ನು ನಾವು ಹೇಗೆ ಜೊತೆನಲ್ಲಿ ತೊಗೊಂಡು ಹೋಗಬೇಕು, ಹೇಗೆ ಟೀಮ್ನ ಲೀಡ್ ಮಾಡಬೇಕು ಅನ್ನೋದನ್ನೆಲ್ಲ ನಮಗೆ ಪ್ರಾಯೋಗಿಕವಾಗಿ ಪ್ರಾಕ್ಟಿಕಲಿ ಮಾಡಿ ನಾವು ಕಲಿಸಿರ್ತಾರೆ. ಸೊ ಹಾಗಾಗಿ ಒಂದು ಅಕಾಡೆಮಿ ಅನ್ನೋದನ್ನು ಒಬ್ಬ ನಾರ್ಮಲ್ ಆದ ಹುಡುಗನನ್ನ ಅಥವಾ ನಾರ್ಮಲ್ ಆದ ಜೆಂಟಲ್ಮನ್ನ ಅಲ್ಲಿ ನಾವು ಟ್ರೈನಿಂಗ್ ಆಗೋ ಸಮಯದಲ್ಲಿ ನಮಗೆ ಆಫೀಸರ್ ಅಂತ ಯಾರೂ ಕರೆಯೋದಿಲ್ಲ, ಜೆಂಟಲ್ಮನ್ ಕೆಡೆಟ್ ಅಂತೀವಿ. ಸೊ ಹಾಗಾಗಿ ಒಬ್ಬ ಜೆಂಟಲ್ಮನ್ ಕೆಡೆಟ್ನ ಒಬ್ಬ ಆಫೀಸರ್ ಆಗಿ ಪರಿವರ್ತನೆ ಮಾಡಬೇಕಾದ್ರೆ ಬಹುಶಃ ಒಂದು ವರ್ಷದ ಟ್ರೈನಿಂಗ್ ಅದು. ಆ ಒಂದು ವರ್ಷದ ಟ್ರೈನಿಂಗ್ ಅಲ್ಲಿ ಎಲ್ಲಾ ಅಂಶಗಳನ್ನು ಹೇಳ್ಕೊಡ್ತಾರೆ. ಫಿಸಿಕಲ್ ಆಕ್ಟಿವಿಟಿನೇ ಇರ್ಬೋದು, ಬ್ಯಾಟಲ್ ರಿಲೇಟೆಡ್ ಯುದ್ಧ ಭೂಮಿನಲ್ಲಿ ಹೇಗೇಗಿರುತ್ತೆ, ಯಾವ ಥರ ಯುದ್ಧ ಭೂಮಿಗಳಿರುತ್ತೆ, ಅದರಲ್ಲಿ ಏನೇನೆಲ್ಲ ಆಕ್ಟಿವಿಟೀಸ್ ಇರುತ್ತೆ, ಹೇಗೆ ಅದನ್ನು ಮುನ್ನಡೆಸಬೇಕಾಗತ್ತೆ, ಒಂದು ಟ್ರೂಪ್ ಕಾಂಪೋಸಿಷನ್ ಅಂದರೆ ಹೆಂಗಿರುತ್ತೆ, ಎಷ್ಟು ಜನ ಇರ್ತಾರೆ, ಅದನ್ನೆಲ್ಲ ಹೇಳೋದಲ್ದೇನು ನಮಗೆ ಮೆಂಟಲಿ ನಮಗೆ ಮನಸ್ಥೈರ್ಯ ಆ ಒಂದು ಲೆವೆಲ್ಗೆ ತೊಗೊಂಡೋಗಿ ಬಿಡಬೇಕಾದ್ರೆ ಸೊ ಅದನ್ನೆಲ್ಲ ಕಲ್ಕೊಡೋದೇ ಒಂದು ಅಕಾಡೆಮಿ. ಅಕಾಡೆಮಿಯ ಜೀವನ ಒಂದು ಎಲ್ಲ ಆಫೀಸರ್ಸ್ಗೂ, ಅದು ಆರ್ಮಿನೇ ಆಗಿರ್ಬೋದು, ನೇವಿನೇ ಆಗಿರ್ಬೋದು ಅಥವಾ ಏರ್ಫೋರ್ಸ್ ಆಗಿರ್ಬೋದು, ಅಕಾಡೆಮಿ ಅನ್ನೋದನ್ನು ಒಂದು ಸುದೀರ್ಘ ಸ್ಟೆಪ್. ಯಾಕಂದ್ರೆ ಅಲ್ಲೇನೆ ನಮಗೆ ಆಕ್ಚುಲಿ ಒಬ್ಬ ನಾರ್ಮಲ್ ಆಗಿರೋ ಮನುಷ್ಯನ ಒಬ್ಬ ಸೇನಾಧಿಕಾರಿ ಆಗೂ ಹೊರಗಡೆ ಬರಬೇಕಾದ್ರೆ ಬಹುಶಃ ಇದೆಲ್ಲ ಸ್ಟೆಪ್ಸ್ ಅದಕ್ಕೆಲ್ಲ ಹೋಗುತ್ತೆ. ನಾಟ್ ಓನ್ಲಿ ಆಸ್ ಎ ದಿಸ್ ಫಿಸಿಕಲ್ ಆಕ್ಟಿವಿಟೀಸ್, ಫಿಸಿಕಲ್ ಎಂಡ್ಯೂರೆನ್ಸ್, ಮೆಂಟಲ್ ಸ್ಟ್ರೆಂತ್, ಮಾನಸಿಕವಾಗಿ ನಮ್ಗೆ ಎಷ್ಟು ಸದೃಢವಾಗಿರ್ಬೇಕು. ಯಾಕಂದ್ರೆ ಮುಂದೆ ಹೋದಾಗ ನಾವು ನಮ್ಮದು ಒಂದೇ ಅಲ್ಲ, ನಮ್ಮ ಜೊತೆಲಿರೋ ಟೀಮ್ನ ಯೋಧರನ್ನ ಸೈನಿಕರನ್ನೆಲ್ಲ ಒಗ್ಗೂಡಿಸಿ ನಾವು ತಗೊಳ್ಬೇಕಾಗತ್ತೆ. ಮತ್ತೆ ಆ ಟೈಮ್ನಲ್ಲಿ ಟ್ರೈನಿಂಗ್ ಅಲ್ಲಿ ನಮಗೆ ಹೇಳ್ಕೊಟ್ಟಿದ್ರು ಯಾವತ್ತೇ ಆಗಲಿ ಮೂರು ಪ್ರಮುಖ ಅಂಶಗಳು, ಒಂದು ದೇಶ ಮತ್ತೆ ದೇಶದ ಸದೃಢತೆ, ಆದರೂ ಆಲ್ವೇಸ್ ಫಸ್ಟ್, ನೆಕ್ಸ್ಟ್ ಕಮ್ಸ್ ನಮ್ಮ ಟ್ರೂಪ್ಸ್, ನನ್ನ ಜೊತೆಗಿರೋ ಯೋಧರು ಸೈನಿಕರು ಅವರ ಯೋಗಕ್ಷೇಮ, ಅಂಡ್ ಲಾಸ್ಟ್ ಇಸ್ ಆಸ್ ಅನ್ ಆಫೀಸರ್ ಅಂಡ್ ಇಟ್ ವಿಲ್ ಬಿ ಆಲ್ವೇಸ್ ಲಾಸ್ಟ್. ಸೊ ಸೇಫ್ಟಿ ಅಂಡ್ ಲಿವಬಿಲಿಟಿ ಆಫ್ ದ ಆಫೀಸರ್ ವಿಲ್ ಆಲ್ವೇಸ್ ಬಿ ಲಾಸ್ಟ್. ಹಾಗಾಗಿ ಹೇಳೋದಾದ್ರೆ ನಮಗೆ ಈ ಒಂದು ಪೂರ್ತಿ ಪಯಣವನ್ನ ಒಬ್ಬ ಆಫೀಸರ್ ಆಗಿ ಪರಿವರ್ತನೆ ಆಗೋಕೆ ಇಷ್ಟೆಲ್ಲ ಟ್ರೈನಿಂಗ್ ಎಲ್ಲ ರಿಗರಸ್ ಆಗಿರುತ್ತೆ.
1: ಅಂದ್ರೆ NCCಯಲ್ಲಿ ನೀವೇನು ಬಹಳ ಬೇಸಿಕ್ ಆದ ಕೆಲವು ಸ್ಕಿಲ್ಸ್ ಮಾತ್ರ ಅಲ್ಲಿ ಕೌಶಲ್ಯಗಳು ಅದನ್ನ ಮಾತ್ರ ನೋಡಿರ್ತೀರ. ಹಾಗೆ ನೋಡಿದ್ರೆ ನೀವು ಅಂದ್ರೆ ಕೆಡೆಟ್ಸ್ ಅಂತಾನೆ ಕರೀತಾರೆ ಅಂತ ಅಲ್ಲಿ ನಿಮ್ಮ ತರಬೇತಿಯ ಹೊತ್ತಿನಲ್ಲಿ, ಅಂದ್ರೆ ಆ NCCಯ ದೊಡ್ಡದಾದ ಒಂದು ಎಕ್ಸ್ಟೆನ್ಷನ್ ಅನ್ನೋ ತರ ಇರುತ್ತೆ ಆರಂಭದಲ್ಲಿ ಅಲ್ವಾ? ಆ ನಂತರ ಅದು ವಿಸ್ತಾರವಾಗ್ತಾ ಸೈನ್ಯದ ಭಾಗವಾಗಿ ಅಥವಾ ಒಂದು ಸೇನಾಧಿಕಾರಿ ಆಗ್ಲಿಕ್ಕೆ ಏನೇನು ಅರ್ಹತೆಗಳು ಬೇಕೋ ಅದನ್ನೆಲ್ಲ ತರಬೇತಿ ಕಲಿಸ್ತಾ ಹೋಗುತ್ತೆ. ಹೇಗೆ ಆರ್ ವಿ ಕಾಲೇಜಿಂದ ಎಂಜಿನಿಯರಿಂಗ್ ಮುಗಿಸ್ಕೊಂಡು ಬೆಂಗಳೂರಿಂದ ಹೋದಂತ ಗಂಗಾಧರ್ ಅವರು ಬಾಂಬೆ ಸ್ಯಾಪರ್ಸ್ ಸೇರುವಾಗ ಹೇಗೆ ಬದಲಾಗಿದ್ರು?
0: ನಮ್ಮ ಕುಟುಂಬದಲ್ಲೂ ಯಾರು ಆರ್ಮಿನಲ್ಲಿ ಇದ್ದವರಲ್ಲ. ಸೊ ಹಾಗಾಗಿ ಎಲ್ಲರಿಗೂ ಒಂಥರ ಕುತೂಹಲ, ನನಗೂ ಅಷ್ಟೇ ಕುತೂಹಲ. ಯಾಕಂದ್ರೆ ಯಾರಾದರೂ ಒಬ್ಬರು ನಮ್ಮ ಆಸುಪಾಸಿನಲ್ಲಿ ಯಾರನ್ನ ಇದ್ದಲ್ಲೇ ನಮಗೆ ಸಾಕಷ್ಟು ಕೇಳಿರ್ತೀವಿ ಈ ಥರ ಇದೆ, ಹಿಂಗಿದೆ, ಹಾಗಿದೆ ಅಂತ. ಆದರೆ ನನಗೆ, ನಾನೊಬ್ಬನೇ ಫಸ್ಟ್ ಇನ್ ದ ಎಂಟೈರ್ ಫ್ಯಾಮಿಲಿ. ಸೊ ಹಾಗಿರಬೇಕಾದ್ರೆ ಬಹಳ ಕುತೂಹಲಕಾರಿ ಆಯಿತು. ಯಾಕಂದ್ರೆ ಯಾವುದೇ ಒಂದು ಪ್ರಾಂತ್ಯಕ್ಕೆ ನಾನು ಹೋದ್ರು, ಯಾವುದೇ ಒಂದು ಟ್ರೈನಿಂಗ್ ಹೋದ್ರು, ಒಂದು ಹೊಸ ಆಯಾಮವನ್ನೇ ನಮ್ಗೆ ಸೃಷ್ಟಿ ಮಾಡಿಕೊಡ್ತಿತ್ತು. ಲೈಕ್ ನಾನು ಸೇರಿದ್ದು 112 ಇಂಜಿನಿಯರ್ಸ್ ನಲ್ಲಿ, ಬಾಂಬೆ ಸ್ಯಾಪರ್ಸ್. ಬಾಂಬೆ ಸ್ಯಾಪರ್ಸ್ ನಲ್ಲಿ ಬೇಸಿಕಲಿ ಹೇಳಬೇಕು ಅಂದ್ರೆ ನಮ್ಮಲ್ಲಿ ಕೋರ್ ಆಫ್ ಇಂಜಿನಿಯರ್ಸ್ ನಲ್ಲಿ ಬಾಂಬೆ ಸ್ಯಾಪರ್ ನಲ್ಲಿ ಆಲ್ಮೋಸ್ಟ್ ಅಬೌಟ್ 35% ನಮ್ಗೆ ಪಂಜಾಬ್ ಟ್ರೂಪ್ಸ್ ಇರ್ತಾರೆ, ಮತ್ತೆ ಆಲ್ಮೋಸ್ಟ್ ಅಬೌಟ್ 35-40

0: 40% ಮರಾಠಾಸ್ ಇರ್ತಾರೆ. ಸೊ ಹಾಗಾಗಿ ನೋಡಿದ್ರೆ ಫಸ್ಟ್ ಆಫ್ ಆಲ್ ಯಾವಾಗಲೂ ನಮ್ಮಲ್ಲಿ ಡಿಫೆನ್ಸ್ ಅಲ್ಲಿ ಆರ್ಮಿನಲ್ಲಿ ಹೇಳ್ಕೊಡೋದು ಏನು ಅಂದ್ರೆ, ನಮಗೆ ಒಂದು ಪರ್ಸನಲ್ ಕನೆಕ್ಟ್ ಇರಬೇಕು ಎಲ್ಲ ಯೋಧರು ಸೈನಿಕರು ಎಲ್ಲರ ಜೊತೆನಲ್ಲಿ. ಮೊದಲನೇದಾಗಿ ನಾನು ಹೋದಾಗ ಫಸ್ಟ್ ಆಫ್ ಆಲ್ ನಾನು ಕಲಿಬೇಕಾಗಿದ್ದು ಅವ್ರ ಭಾಷೆನ, ಯಾಕಂದ್ರೆ ಅವ್ರ ಭಾಷೆ ಕಲಿತಾಗ ನಾವು ಒಬ್ರಿಗೊಬ್ರು ಸ್ಪಂದಿಸ್ಬೋದು, ನಮ್ಮ ಫೀಲಿಂಗ್ಸ್ ನಾವು ಶೇರ್ ಮಾಡ್ಕೊಬಹುದು, ಅದೇ ರೀತಿ ನಾವು ಸಾಕಷ್ಟು ಅವ್ರ ಜೊತೆ ಕಲಿಬಹುದು, ಮತ್ತೆ ನಮ್ಮ ಅವರ ಸಂಬಂಧ ಸದೃಢವಾಗ್ತಾ ಹೋಗುತ್ತೆ. ಯೋಧನಾಗಿ ನಾವು ಮುಂದೆ ಹೋದಾಗ ಒಂದು ಯುದ್ಧನೇ ಇರ್ಬೋದು, ಬೇರೆ ಒಂದು ಆಪರೇಷನ್ಸ್ ಇರ್ಬೋದು, ಅದೆಲ್ಲದರಲ್ಲೂ ಯಾಕಂದ್ರೆ ನಾವು ಆಸ್ ಅನ್ ಆಫೀಸರ್ ನಾವು ತಗೊಂಡು ಹೋಗ್ಬೇಕಾದ್ರೆ ನಮ್ಮ ಟೀಮ್ನ, ನನ್ನ ಮೇಲೆ ಹೇಗೆ ಅವ್ರ ಕಾನ್ಫಿಡೆನ್ಸ್ ಇರ್ತಾವೆ ಅವ್ರ ಮೇಲೆ ನನ್ನ ಕಾನ್ಫಿಡೆನ್ಸ್ ಕೂಡ 100% ಇರಬೇಕು. ಆವಾಗಲೇ ನಾವು ಏನು ಗೋಲ್ ಅನ್ನೋದಿರದೆ, ಏನು ಟಾರ್ಗೆಟ್ ಅನ್ನೋದಿದೆ ನಾವು ಅಚೀವ್ ಮಾಡಬಲ್ಲೆ. ಯಾಕಂದರೆ ಅಲ್ಲಿ ಸಾವು ಮತ್ತು ಬದುಕಿನ ಮಧ್ಯ ತುಂಬ ಕಡಿಮೆ ಅಂತ
1: ಹೇಳ್ತಾರೆ. ಬಹಳ ಒಳ್ಳೆ ಮಾತಿದು.
0: ಸೊ ಹಾಗಾಗಿ ಅಷ್ಟೇ ನಂಬಿಕೆ ನಮ್ಮ ಯೋಧರ ಮೇಲೆ ನನಗಿರಬೇಕು, ಅದೇ ರೀತಿ ನನ್ನ ಮೇಲೆ ಇರಬೇಕು. ಸೊ ಆ ಒಂದು ಕಲಿಕೆಯನ್ನ ನಾವು ಈ ಟ್ರೈನಿಂಗ್ ಅಲ್ಲಿ ತಗೊಂಡ್ರೆ
1: ಹೌದು, ಬಹುಶಃ ಸೈನಿಕರು ಎಲ್ಲರೂ, ಅದು ಅಧಿಕಾರಿ ಆಗಿರಬಹುದು ಯಾರೇ ಆಗಿರ್ಬೋದು, ಎಲ್ಲರೂ ಹೇಳುವ ಮಾತು ಇದೆ, ಸಾವನ್ನ ಪ್ರತಿ ಕ್ಷಣ ಎದುರಿಟ್ಕೊಂಡೇ ಅವರು ಮುಂದೋಗ್ತಾ ಇರ್ತಾರೆ. ಅದರಲ್ಲೂ ನೀವು ಕಾರ್ಗಿಲು ಬೇರೆ ಬೇರೆ ಕಡೆ ನೋಡಿದಾಗ ಅಂಥದ್ದೆಲ್ಲ ಬಹಳ ಹತ್ತಿರದಿಂದ ನೋಡಿರ್ತೀರ. ನಿಮಗೆ ತರಬೇತಿ ಮುಗಿದ ಮೇಲೆ ಪೋಸ್ಟಿಂಗ್ ಆಗುತ್ತಲ್ಲ, ಅದು ಮೊದಲು ಎಲ್ಲಾಯ್ತು?
0: ನನ್ನ ಮೊದಲ ಪೋಸ್ಟಿಂಗ್ ಬಂದು ಪಂಜಾಬ್ ಬಠಿಂಡಾ ಅನ್ನೋ ಜಾಗದಲ್ಲಿ. ಬಠಿಂಡಾ ಅನ್ನೋದು ಒಂದು ದೊಡ್ಡ ಕ್ಯಾಂಟ್ ವೆಸ್ಟರ್ನ್ ಕಮಾಂಡ್ಗೆ, ಯಾಕಂದ್ರೆ ಅದು ಪಾಕಿಸ್ತಾನಕ್ಕೆ ತುಂಬಾ ಹತ್ತಿರದವಾದ ಏರಿಯಾ. ಸೊ ಹಾಗಾಗಿ ಆ ಒಂದು ಕ್ಯಾಂಟ್ ಹೋದಾಗ ಅದು ಬೇರೆ ಒಂದು ಆಯಾಮನ್ನೇ ಕೊಡುತ್ತೆ. ಯಾಕಂದ್ರೆ ನಾನು ಇದುವರೆಗೂ ನೋಡಿದ್ದ ಅಕಾಡೆಮಿ ದಿನಗಳೇ ಇರ್ಬೋದು ಅಥವಾ ನಮ್ಮ ರೆಜಿಮೆಂಟ್ನ ಒಂದು ಸಣ್ಣ ಒಂದು ಭಾಗ, ಬಟ್ ಆದರೆ ಒಂದು ದೊಡ್ಡ ಕ್ಯಾಂಟ್ ಹೋದಾಗ ನಾವು ಬೇರೆ ಬೇರೆ ಬ್ರಾಂಚಸ್ಸಿನ ಆರ್ಮಿಯನ್ನು ನೋಡ್ಬೋದು. ಅದು ಟ್ಯಾಂಕ್ಸ್ ಯೂಸ್ ಮಾಡೋ ಆರ್ಟಿಲರಿ ಇರ್ಬೋದು, ಆರ್ಮರ್ಡ್ ಇರ್ಬೋದು, ಬೇರೆ ಬೇರೆ ರೆಜಿಮೆಂಟ್ಸ್ ಇನ್ಫೆಂಟ್ರಿ ರೆಜಿಮೆಂಟ್ ಇರ್ಬೋದು, ನಾನಾ ರೀತಿಯ ಟೀಮ್ಸ್ ಜೊತೆಗೆ ಒಡನಾಟ ಬೆಳೆಸ್ಕೊಳ್ಳೋ ಒಂದು ಅವಕಾಶನೂ ಸಿಗುತ್ತೆ. ಮತ್ತೆ ಯಾರ್ಯಾರು ಏನೇನು ರೆಸ್ಪಾನ್ಸಿಬಿಲಿಟೀಸ್ ಇರೋದನ್ನು ನಮ್ಗೆ ಅರ್ಥ ಆಗುತ್ತೆ. ಯಾಕಂದ್ರೆ ಒಂದು ಯುದ್ಧಕ್ಕೆ ಹೋದಾಗ ಒಂದು ಇಂಟಿಗ್ರೇಟೆಡ್ ಟೀಮ್ ಆಗಿ ಹೋಗ್ತೀವಿ, ಅಲ್ಲಿ ನಾವು ನಮ್ಮ ಬ್ರಾಂಚ್ ಅನ್ನೋದು ಒಂದು ಇರೋದಿಲ್ಲ, ಎಲ್ಲರೂ ಸೇರಿ ಒಂದು ಟೀಮ್ ಆದಾಗ. ಯಾಕಂದ್ರೆ ಒಂದು ಯುದ್ಧ ಅನ್ನೋದು ಹೋದಾಗ ಅಷ್ಟು ಟೀಮ್ಗಳ ಅವಶ್ಯಕತೆ ಇರುತ್ತೆ.
1: ಈಗ 96ರಲ್ಲಿ ಪಂಜಾಬ್ ಬಹಳ ಶಾಂತಿಯುತವಾಗಿತ್ತು, 84ರಿಂದ ಸುಮಾರು 90ರವರೆಗೆ ಏನು ಪಂಜಾಬ್ ರಿಕವರ್ ಆಗ್ತಾ ಬಂತಲ್ಲ, ಆ ನಂತರ ಬಹಳ ಚೆನ್ನಾಗಿ ಇತ್ತು ನೀವು ಹೋದ ಸಮಯದಲ್ಲಿ. ಅದೇ ರೀತಿ ಅಲ್ಲಿ ಗಡಿ ಹತ್ತಿರವಾಗಿದ್ರು ಕೂಡ ಗಡಿಯಲ್ಲೂ ಕೂಡ ಅಂತ ಯಾವ ಸಮಸ್ಯೆಗಳು ಅವಾಗ ಇರಲಿಲ್ಲ, ಶಾಂತಿಯುತವಾಗಿರೋದ್ರಿಂದ ಅಲ್ಲಿ ಅವಾಗ ನಿಮ್ಮ ಕೆಲಸಗಳು ಏನಿತ್ತು?
0: ಪೀಸ್ ಟೈಮ್ ನೀವು ಏನಂತ ಹೇಳ್ತೀವಿ, ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಆರ್ಮಿ ಆಸ್ ಎ ಡಿಫೆನ್ಸ್ ಫೋರ್ಸ್ ಯಾವತ್ತೇ ಆಗಲಿ ಅದು ಟ್ರೈನ್ ಆಗಿರಬೇಕು. ಯಾಕಂದ್ರೆ ನಾವು ಯುದ್ಧ ಬಂದ ನಂತರ ಟ್ರೈನ್ ಮಾಡೋ ಕೆಪಾಸಿಟಿ ಯಾರ ಹತ್ರನೂ ಇಲ್ಲ, ಅಷ್ಟು ಕಾಲಾವಕಾಶನೂ ಇರಲ್ಲ. ಸೊ ಹಾಗಾಗಿ ನನಗೆ ಆ ಒಂದು ಆಪರ್ಚುನಿಟಿ ಕೂಡ ಸಿಕ್ತು. ಯಾಕಂದ್ರೆ ಅಲ್ಲಿ ಬ್ಯಾಟಲ್ ಫೀಲ್ಡ್ ಎಕ್ಸಸೈಸಸ್ ನಡೀತು, ನಾನು ಹೋಗಿ ಒಂದು ಒಂದು ತಿಂಗಳ ನಂತರ. ಬ್ಯಾಟಲ್ ಫೀಲ್ಡ್ ಎಕ್ಸಸೈಸ್ ಅಂದ್ರೆ ಯುದ್ಧ ಹೇಗಾಗುತ್ತೋ ಅದೇ ರೀತಿನಲ್ಲೇ ಎಲ್ಲ ನಡೆಯುತ್ತೆ, ಮದ್ದು ಗುಂಡು ಹೊಡೆಯೋ ಆಗಿರಲ್ಲ, ಬಟ್ ಎಲ್ಲ ಟೀಮ್ ಮೂವ್ಮೆಂಟ್ ಇರ್ಬೋದು, ಆಬ್ಸ್ಟೆಕಲ್ಸ್ ಇರ್ಬೋದು, ಎಲ್ಲಾನು ಅದೇ ರೀತಿನಲ್ಲೇ ಫಿಸಿಕಲಿ ನಡೀತಿರುತ್ತೆ. ಸೊ ಹಾಗಾಗಿ ಆ ಒಂದು ಬ್ಯಾಟಲ್ ಫೀಲ್ಡ್ ಎಕ್ಸಸೈಸ್ನಲ್ಲಿ ನನಗೆ ಏನು ಒಂದು ಗೊತ್ತಾಯ್ತು, ನಮ್ಮ ಕೆಲಸ ಹೇಗೆ ಮತ್ತೆ ನಾವು ಒಂದು ಟೀಮ್ ಜೊತೆಗೆ ಹೇಗೆ ಕೆಲಸ ಮಾಡಬೇಕು, ನಮಗೆ ಕೊಟ್ಟಿರೋ ಒಂದು ಟಾರ್ಗೆಟ್ನ ನಾವು ಹೇಗೆ ಅಚೀವ್ ಮಾಡ್ಕೊಬೇಕು, ಮತ್ತೆ ನಮ್ಮ ಟ್ರೂಪ್ಸ್ನ ಅಥವಾ ನಮ್ಮ ಯೋಧರನ್ನ ನಾವು ಹೇಗೆ ತಯಾರು ಮಾಡ್ಕೊಬೇಕು, ಯಾವ್ಯಾವ ತರ ಆಬ್ಸ್ಟಿಕಲ್ಸ್ ಪ್ರಾಕ್ಟಿಕಲಿ ಬರುತ್ತೆ ಅನ್ನೋ ಒಂದು ಅರಿವು ನಮ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ಅಲ್ಲಿ ಪ್ರಾಕ್ಟಿಕಲಿ ನೈಟ್ ಮೂವ್ಮೆಂಟ್ ಹೇಗೆ ಮಾಡಬೇಕು ಗೊತ್ತಾಗದಾಗ ನಮಗೆ ಹೇಗೆ ಕ್ಯಾಶುಯಲ್ಟೀಸ್ ಆಗುತ್ತೆ. ಸೊ ಅಲ್ಲೂ ಕ್ಯಾಶುಯಲ್ಟಿ ಆದ್ರೆ ಅಷ್ಟು ಜನ ನಾವು ಡ್ರಾಪ್ ಮಾಡ್ತಾರೆ. ಸೊ ಹಾಗಾಗಿ ನೀವು ಆಕ್ಚುಲಿ ಯುದ್ಧ ಮಾಡ್ಬೇಕಾದ್ರೆ ಹೇಗೆ ಯುದ್ಧ ಮುಂದುವರಿತಿರುತ್ತೋ ಅದೇ ರೀತಿನಲ್ಲೇ ಅಲ್ಲಿ ಪ್ರಾಕ್ಟಿಕಲಿ ಮುಂದುವರಿತಾ ಇರುತ್ತೆ. ಸೊ ಆ ಒಂದು ಎಕ್ಸಸೈಸ್ ನನಗೆ ಸಾಕಷ್ಟು ಕಲಿಕೆಗಳನ್ನು ಕೊಡ್ತು. ಯಾಕಂದ್ರೆ ಡೆಸರ್ಟ್ ವಾರ್ಫೇರ್ ಅನ್ನೋದು ಟೋಟಲಿ ಡಿಫ್ರೆಂಟ್ ಟೈಪ್ ಆಫ್ ಎ ವಾರ್ಫೇರ್. ನಮ್ಮ ಭಾರತದಲ್ಲಿ ನೋಡೋಕಾಕಂದ್ರೆ ಆರ್ಮಿಗೆ ಮೂರು ತರ ಬ್ರಾಡ್ಲಿ ಬರುತ್ತೆ. ಒಂದು ಡೆಸರ್ಟ್ ವಾರ್ಫೇರ್ ಅಂದ್ರೆ ವೆಸ್ಟರ್ನ್ ಸೆಗ್ಮೆಂಟ್ ಅಲ್ಲಿರೋ ಪೂರ್ತಿ
1: ರಾಜಸ್ಥಾನ್ ಗುಜರಾತ್
0: ಅಲ್ಲಿಂದ ಮೇಲ್ಭಾಗಕ್ಕೆ ಬರೋದೆಲ್ಲ ಡೆಸರ್ಟ್ ವಾರ್ಫೇರ್. ಅದೇ ರೀತಿನಲ್ಲಿ ನಾರ್ತ್ ಇಂಡಿಯಾ ಕಡೆಗೆ ಬಂದಾಗ ಉತ್ತರ ಭಾರತಕ್ಕೆ ಬಂದಾಗ ಸೊ ಅದು ಹೆಚ್ಚಾಗಿ ಮೌಂಟೇನಸ್ ವಾರ್ಫೇರ್, ನಿಮಗೆ ಬೆಟ್ಟಗಳು ಗುಡ್ಡಗಳು ಸ್ನೋ ವಾರ್ಫೇರ್ ಮೌಂಟೇನ್ ಅಂಡ್ ಸ್ನೋ ವಾರ್ಫೇರ್ ಜೊತೆಲಿರುತ್ತೆ. ಅದೇ ರೀತಿನ ನಿಮ್ಗೆ ನಾರ್ತ್ ಈಸ್ಟ್ ಬಂದಾಗ ಅಲ್ಲಿ ಗ್ರೀನ್ರಿ ಜಾಸ್ತಿ,
1: ಕಾಡು
0: ಬೆಟ್ಟ ನದಿ. ಸೊ ಆ ರೀತಿಯಾಗಿ ಮೂರು ವಿಭಿನ್ನವಾದ ಭಾಗಗಳು. ಸೊ ಇಲ್ಲಿರೋ ಸೊಲ್ಯೂಷನ್ ಅಲ್ಲಿ ವರ್ಕ್ ಆಗಲ್ಲ, ಅಲ್ಲಿರೋ ಪ್ರಾಬ್ಲಮ್ ಇಲ್ಲಿರೋದಿಲ್ಲ. ಸೊ ಹಾಗಾಗಿ ಈ ಒಂದು ನನಗೆ ಬಠಿಣಾಲಿ ಇದ್ದಾಗ ನನಗೆ ರಾಜಸ್ಥಾನ್ನಲ್ಲಿ ಎಕ್ಸಸೈಸಸ್ ಆದಾಗ ಅಂದ್ರೆ ಬ್ಯಾಟಲ್ ಫೀಲ್ಡ್ ಎಕ್ಸಸೈಸಸ್ ಆದಾಗ ಅದು ಒಂದು ದೊಡ್ಡ ಕಲಿಕೆ ಆಯ್ತು ನನಗೆ. ಯಾಕಂದ್ರೆ ನಾನು ಸೇರಿ ಬಹುಶಃ ಒಂದು ಒಂದೂವರೆ ತಿಂಗಳಲ್ಲೇ ಅದು ಶುರುವಾಗೋಯ್ತು. ಸೊ ಅದು ಒಂದು ಮೂರು ತಿಂಗಳವರೆಗೂ ನಡೀತು.
1: ಅಂದ್ರೆ ನೀವು ಬಠಿಂಡಾದಿಂದ
0: ರಾಜಸ್ಥಾನ, ಯಸ್ ಬಿಕಾನೇರ್, ಸೂರತ್ಗಢ್ ಹನುಮಾನ್ಗಢ್, ಸೊ ಆ ಒಂದು ಪ್ರಾಂತ್ಯದಲ್ಲಿ ಆಲ್ಮೋಸ್ಟ್ ಟಚಿಂಗ್ ದ ಬಾರ್ಡರ್. ಸೊ ಅಲ್ಲಿ ಜಾಯಿಂಟ್ ಎಕ್ಸರ್ಸೈಸ್ ನಡೀತು.
1: ಬಟಿಂಡಾದಲ್ಲಿ ಇರ್ತಾ ಇದ್ರಿ?
0: ಬಟಿಂಡಾಲ್ ಬೇಸಿತ್ತು. ಸೊ ಹಾಗಾಗಿ ನಾವು ಒಂದ್ಸತಿ

0: ಪ್ಯಾಕ್ ಮಾಡಿ ಎಲ್ಲ ಹೋದಾಗ ಆಲ್ಮೋಸ್ಟ್ 3 ಮಂತ್ಸ್ ಆಗುತ್ತೆ ನಾವು ರಿಟರ್ನ್ ಆಗಬೇಕಾದ್ರೆ. ಸೊ ಎಲ್ಲ ಎಕ್ಸೈಸ್ ಮುಗಿಸ್ಕೊಂಡು ನಾವು ಮತ್ತೆ ನಮ್ಮ ಯೂನಿಟ್ ಬೇಸ್ಗೆ ವಾಪಸ್ ತೆರಳ್ತೇವೆ.
1: ಯಾವ ಸಮಯದಲ್ಲಿ ಅಲ್ಲಿದ್ದು?
0: ಅದು ನಾನು 96 ಜುಲೈ ಪೀಕ್ ಆಫ್ ಸಮ್ಮರ್ ನಲ್ಲಿ,
1: ಅದಕ್ಕೆ ಕೇಳಿದ್ದೆ ನಾನು
0: ಪೀಕ್ ಆಫ್ ಸಮ್ಮರ್ ನಲ್ಲಿ. ದಕ್ಷಿಣದಿಂದ ಬಂದವ್ರಿಗೆ ಆ ಒಂದು ಸಮ್ಮರ್ ಬಹುಶಃ ಅದು ನನ್ನ ಜೀವನದ ಮೊದಲನೇ ಸಮ್ಮರ್ ಆಗಿತ್ತು.
1: 45, 46, 47, 50 ತನಕ
0: ಆ ಒಂದು ಡೆಸರ್ಟ್ ವಾರ್ಫೇರ್ ನಿಜಕ್ಕೂ ಒಂದು ಇನ್ಸಿಡೆಂಟ್ ಜಸ್ಟ್ ಹೇಳೋದಕ್ಕೆ ನಾನು ಇಷ್ಟಪಡೋದಿಲ್ಲ. ಯಾಕಂದ್ರೆ ಅಲ್ಲಿ ಗಾಳಿ ಬಂದಾಗ ಎಷ್ಟು ಪವರ್ಫುಲ್ ಆಗಿರುತ್ತೆ ಅಂದ್ರೆ, ನಾವು ಮೂವ್ ಆಗ್ತಿರೋದ್ ನಮ್ಗೆ ಪ್ರಾಪರ್ ಬೇಸ್ ಎಲ್ಲೂ ಇರೋದಿಲ್ಲ. ಅಂದ್ರೆ ರಾತ್ರಿ ಟೆಂಟ್ ಹಾಕ್ಬೇಕು,
1: ಹೊರಟ್ಬಿಡ್ಬೇಕು
0: ಪ್ಯಾಕ್ ಮಾಡಿ. ಸೊ ಅವತ್ತಿನ ಸಹ ಒಂದು ರಾತ್ರಿ ಅಂತೂ ಎಂತ ಸುಂಟರ್ಗಾಲಿ ಬಂತು ಅಂದ್ರೆ ಇರೋ ಬರೋ ಟೆಂಟ್ಸ್ ಎಲ್ಲ ಎತ್ಕೊಂಡು ಹೋಗಿ ಕಿತ್ಕೊಂಡೋಗಿ ಯಾರದ ಎಲ್ಲೋಯ್ತು ಅಂತ ಗೊತ್ತಿಲ್ದಿರೋ ಹಾಗೆ ಆಗ್ಬಿಟ್ಟಿತ್ತು. ಸೊ ಹಾಗಾಗಿ ಮತ್ತೆ ಅದನ್ನ ಮಾರ್ನೇ ದಿವಸ ಬೆಳಿಗ್ಗೆ ಅಷ್ಟೊತ್ತಿಗೆ ತಿರ್ಗಾ ಸೆಟಪ್ ಮಾಡಿಕೊಂಡು ತಿರ್ಗಾ ಮತ್ತೆ ನಮ್ಮ ಎಕ್ಸೈಸ್ ಕಡೆ ಗಮನ ಕೊಟ್ಟು ಮುಂದುವರಿಬೇಕಾಗುತ್ತೆ. ಸೊ ಆ ತರ ಒಂದು ಪ್ರಾಕ್ಟಿಕಲ್ ಚಾಲೆಂಜಸ್ ಬರುತ್ತೆ. ಸೊ ಅದನ್ನ ಹೇಗೆ ಎದುರಿಸಬೇಕು, ಅದನ್ನ ಹೇಗೆ ಓವರ್ಕಮ್ ಮಾಡಬೇಕು ಅನ್ನೋದನ್ನೆಲ್ಲ ನಮ್ಗೆ ಪ್ರಾಕ್ಟಿಕಲಿ ಕಲಿಸ್ಕೊಡುತ್ತೆ.
1: ಇದು ಗಾಳಿಯಿಂದ ಆಗುವಂತದ್ದು ಒಂದು, ಆಮೇಲೆ ಮರಳಲ್ಲಿ ನಡಿಬೇಕಲ್ಲ, ದಿವಸಗಟ್ಟಲೆ ನಡಿಬೇಕು, ಮತ್ತೆ ಸಿಕ್ಕಾಪಟ್ಟೆ ಬಿಸಿಲು. ನೀವು ಹೇಳಿದಾಗೆ ಗಾಳಿಯಲ್ಲಿ ಸತತವಾಗಿರುತ್ತೆ. ಮರುಭೂಮಿ ಅಂತಂದ್ರೆ ಅದು ರಾಜಸ್ಥಾನದ ಕೆಲವು ಭಾಗದಲ್ಲಿ ನಾವು ಸ್ಯಾಂಡ್ಯೂನ್ಸ್ ಅಂತ ಬೇರೆ ಹೇಳ್ತೀವಿ, ಅದು ಮರಳಲ್ಲಿ ಕಾಲಿಟ್ಟರೆ ಒಳಗಡೆ ಹೋಗುತ್ತಲ್ಲ, ಹಾಗೆ ಆ ತರದ್ದು ಇರುತ್ತೆ. ಮತ್ತೆ ಗಾಳಿ ಸತತವಾಗಿರುತ್ತೆ ಮರುಭೂಮಿಯಲ್ಲಿ, ಅದರಲ್ಲಿ ಬಹಳ ಕಷ್ಟ ಆಗ್ಬೋದಲ್ವಾ ನಿಮಗೆ ಮುಂದುವರಿಯಲಿಕ್ಕೆ?
0: ಆ ಒಂದು ಪ್ರಾಂತ್ಯದಲ್ಲಿ ಕೆಲಸ ಮಾಡೋ ಒಂದು ರೀತಿನೇ ತುಂಬಾ ವಿಭಿನ್ನವಾಗಿರುತ್ತೆ. ಯಾಕಂದ್ರೆ ನಿಮಗೆ ದಿನಚರಿಯಲ್ಲಿ ನಿಮ್ ಕೆಲಸ ಮಾಡೋದು ತುಂಬಾ ಕಷ್ಟ, ಅಥವಾ ಅರ್ಲಿ ಮಾರ್ನಿಂಗ್ಸ್ ಮಾಡ್ಕೊಬೇಕು, ಅಥವಾ ಲಿಟಲ್ ಈವ್ನಿಂಗ್ ಅಂದ್ರೆ ಸಂಜೆ ನಂತರ ಮಾಡ್ಕೊಬೇಕು. ಲೈಕ್ ಆ ಏರಿಯಾನಲ್ಲಿ ನಮಗೆ ಮೇನ್ಲಿ ಆಸ್ ಎನ್ ಇಂಜಿನಿಯರ್ ಕೋರ್ ಆಫ್ ಇಂಜಿನಿಯರ್ಸ್ ಟಾಸ್ಕ್ ಬರೋದು, ನಿಮ್ಗೆ ಸಾಕಷ್ಟು ನಾಲೆಗಳು ಬರುತ್ತೆ ನಿಮ್ಗೆ. ಸೊ ಆ ನಾಲೆಗಳನ್ನ ಯುದ್ಧದ ಟೈಮ್ನಲ್ಲಿ ಏನಾಗುತ್ತೆ ಅಂದ್ರೆ ಯಾರೇ ಬಂದ್ರು ಅದಕ್ಕೆ ನಾಶ ಮಾಡಿದ್ರೆ ನಮಗೆ ಕನೆಕ್ಟಿವಿಟಿ ಬ್ರೇಕ್ ಆಗುತ್ತೆ. ಸೊ ಹಂಗಾಗಿ ಅದನ್ನ ಸರಿಪಡಿಸೋದು ಹೇಗೆ,
1: ರಸ್ತೆಗೆ
0: ನಾಲೆಗಳು ರಸ್ತೆ ಇರುತ್ತೆ, ಅದನ್ನ ಹೊಡೆದಾಕಿದ್ರೆ ನಾವು ದಾಟಕ್ ಆಗುದಿಲ್ಲ. ಸೊ ನಾಲೆಗಳು ಚಿಕ್ಕ ಚಿಕ್ಕ ನಾಳೆ, ದೊಡ್ಡ ದೊಡ್ಡ ನಾಳೆ, ಮತ್ತೆ ಟ್ಯಾಂಕ್ಸ್ ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕು. ಸೊ ಹಾಗಾಗಿ ಅದಕ್ಕೆಲ್ಲ ಟೆಂಪರರಿ ಬ್ರಿಡ್ಜಸ್ ಕನ್ಸ್ಟ್ರಕ್ಟ್ ಮಾಡೋದು, ಮತ್ತೆ ನೀವು ಹೇಳಿದ ಹಾಗೆ ಕೆಲವು ಜಾಗಗಳಲ್ಲೆಲ್ಲ ನಮಗೆ ಸಿಂಕಿಂಗ್ ಸ್ಯಾಂಡ್ಸ್ ಇರುತ್ತೆ, ಲೂಸ್ ಸ್ಯಾಂಡ್ಸ್ ಇರುತ್ತೆ, ಸೊ ಫ್ಲೋಟಿಂಗ್ ಸ್ಯಾಂಡ್ಸ್. ಸೊ ಅಂತ ಜಾಗದಲ್ಲಿ ನಾವು ಟ್ರ್ಯಾಕ್ಸ್ ಬಿಲ್ಡ್ ಮಾಡ್ಬೇಕಾಗುತ್ತೆ ಓವರ್ ನೈಟ್. ಕೆಲವು ಸತಿ ಟ್ಯಾಂಕ್ಸ್ ಮೂವ್ ಮಾಡ್ಕೊಬೇಕಂದ್ರೆ ಅಥವಾ ಕೆಲವು ವೆಹಿಕಲ್ಸ್ ನಾವು ಮೂವ್ ಮಾಡ್ಕೊಬೇಕಂದ್ರೆ ಅದಕ್ಕೆ ಟ್ರ್ಯಾಕ್ ಕೊಡಬೇಕು, ಇಲ್ಲಾಂದ್ರೆ ಗ್ರಿಪ್ ಸಿಗೋದಿಲ್ಲ. ಸೊ ಆ ಒಂದು ಅಡಚಣೆಗಳಲ್ಲಿ ಹೋಗಲಾಡಿಸೋದಕ್ಕೆ ಕೋರ್ ಆಫ್ ಇಂಜಿನಿಯರ್ಸ್ ಅಲ್ಲಿ ಈ ಒಂದು ಎಲ್ಲಾ ಟಾಸ್ಕ್ ಗಳಿವೆ.
1: ನಿಮ್ಗೆ ಭೌಗೋಳಿಕವಾಗೂ ಬಹಳ ಚೆನ್ನಾಗಿ ಗೊತ್ತಿರಬೇಕು, ಯಾಕಂದ್ರೆ ಸ್ಯಾಂಡ್ಯೂನ್ಸ್ ಎಲ್ಲಿದೆ ಅನ್ನೋದು ಗೊತ್ತಾಗ್ಬೇಕಲ್ಲ. ಇಲ್ಲಿ ಮರಳು ಕೆಳಗಡೆ ಹೋಗುತ್ತೆ ಅನ್ನೋದು ಗೊತ್ತಾದ್ರೆ ನಾವೇನಾದ್ರೂ ಮಾಡಬಹುದು. ಅದಕ್ಕೆ ಪೂರ್ತಿ ಮೊದಲೇ ನೀವು ಓದಿ
0: ಅದರ ಒಂದು ಇನ್ಫಾರ್ಮೇಶನ್ ಗ್ಯಾದರ್ ಆಗಿರುತ್ತೆ. ಅದು ಅಲ್ಲದೇನು ನಾನು ಹೇಳಬೇಕು ಅಂದ್ರೆ ಅಲ್ಲಿ ಪ್ರಾಕ್ಟಿಕಲಿ ನಾವು ಕಲಿಯುವಂಥದ್ದು ನಮ್ಮ ಯೋಧರ ಜೊತೆಗೆ ನಮ್ಮ ಟ್ರೂಪ್ಸ್ ಜೊತೆ ಕಲಿಯುವಂಥದ್ದೇ ಬಹಳಷ್ಟು ಆಗಿರುತ್ತೆ. ಬಹುಶಃ ನಾವು ಓದೋದು ಒಂದು 20% ಆದ್ರೆ ಒಂದು 80% ನಾವು ಪ್ರಾಕ್ಟಿಕಲಿ ಏನ್ ಕಲಿತೀವಿ ಅಲ್ಲ ಅದು ಮುಖ್ಯ.
1: ಅದನ್ನ ಅಪ್ಲೈ ಮಾಡೋದು ಬಹಳ ದೊಡ್ಡದು ಅಲ್ವಾ? ರಾಜಸ್ಥಾನದಲ್ಲಿ ನೀವು ಸುಮಾರು 1 ವರ್ಷ ಇದ್ರ,
0: 9 ತಿಂಗಳು ಅಲ್ಲಿದ್ವಿ. ಸೊ ಅದ ನಂತರ ನನಗೆ ನಾಗಾಲ್ಯಾಂಡ್ ಮೂವ್ ಆದ್ವಿ. ನಾಗಾಲ್ಯಾಂಡ್ ನಲ್ಲಿ ಅಲ್ಲಿ ನಾವು ಕೌಂಟರ್ ಇನ್ಸರ್ಜೆನ್ಸಿ ಆಪರೇಷನ್ ಅಂದ್ರೆ
1: ನೋಡಿ, ಬೆಂಗಳೂರಿಂದ ಬಹಳ ಅವಾಗ 95-96 ಸಮಯದಲ್ಲಿ ಬೆಂಗಳೂರು ವಾತಾವರಣ ಬಹಳ ಚೆನ್ನಾಗಿತ್ತು. ಇಲ್ಲಿಂದ ನೀವು 45 ಡಿಗ್ರಿ ಇರುವಂತ ರಾಜಸ್ಥಾನಕ್ಕೆ ಹೋದ್ರಿ, ಅಲ್ಲಿಂದ ಮತ್ತೆ ಬೆಂಗಳೂರಿಗಿಂತ ತಂಪಾಗಿರುವಂತ ನಾಗಾಲ್ಯಾಂಡಿಗೆ ಬರಬೇಕಾಯ್ತು. ಎಷ್ಟು ವಿಭಿನ್ನವಾದ ಒಂದು ವಾತಾವರಣದಲ್ಲಿ ಅಂದ್ರೆ ನೈಸರ್ಗಿಕ ಪರಿಸರದಲ್ಲಿ ಕೆಲಸ ಮಾಡುವಂತ ದೊಡ್ಡ ಅವಕಾಶ ನಿಜವಾಗ್ಲೂ ಸೈನಿಕರಿಗೆ ಮಾತ್ರ ಸಿಗುತ್ತೆ. ಅದಕ್ಕಾಗಿ ನಂಗೆ ಯಾವಾಗ್ಲೂ ಅನ್ಸುತ್ತೆ ತುಂಬಾ ದೇ ಆರ್ ಬ್ಲೆಸ್ಡ್ ಅಂತ.
0: ಖಂಡಿತ, ಯುದ್ಧ ಪ್ರಾಂತ್ಯದಲ್ಲಿ ಆಗೋ ಎಕ್ಸ್ಪೀರಿಯನ್ಸ್ ಇನ್ನೊಂದು ಯುದ್ಧ ಪ್ರಾಂತ್ಯದಲ್ಲಿ ತುಂಬಾ ಅಪೋಸಿಟ್ ಆಗಿರ್ಬೋದು, ವಿಭಿನ್ನವಾಗಿರುತ್ತೆ. ಸೊ ಹಾಗಾಗಿ ಆ ಒಂದು ಸಿಚುವೇಶನ್ ಅಲ್ಲಿ ನಾವು ಹೇಗೆ ಸೊಲ್ಯೂಷನ್ ಮಾಡೋದು ಅನ್ನೋದ್ರಲ್ಲೇ ನಮ್ಮ ಆಕ್ಚುಯಲ್ ಟ್ಯಾಲೆಂಟ್ ಅಥವಾ ಕೇಪಬಿಲಿಟಿ ಹೊರಹೊಮ್ಮೋದು. ಯಾಕಂದ್ರೆ ಬಹುಶಃ ನಾನು ವೆಸ್ಟರ್ನ್ ಸೆಕ್ಟರ್ ಅಲ್ಲಿ ಕಲ್ತಿದ್ದನ್ನ ನಾನು ನಾರ್ತ್ ಈಸ್ಟ್ ಮೂವ್ ಆದಾಗ ಆಗೋದೇ ಇಲ್ಲ. ಯಾಕಂದ್ರೆ ಅಲ್ಲಿನ ಪರಿಸರನೇ ಬೇರೆ, ಅಲ್ಲಿನ ಗುಡ್ಡಗಾಡುಗಳು, ಆಲ್ವೇಸ್ ರೈನ್ ಫಾರೆಸ್ಟ್. ಸೊ ಹಾಗಾಗಿ ಮತ್ತೆ ಅಲ್ಲಿ ಇನ್ನೂ ಒಂದು ತೊಂದರೆ ಏನಾಗುತ್ತೆ, ನಿಮ್ಗೆ ವಿಸಿಬಿಲಿಟಿ ಕಡಿಮೆ ಇರುತ್ತೆ. ಮತ್ತೆ ಆ ಟೈಮ್ನಲ್ಲಿ ನಮಗೆ ನಾಗಾ ಟೆರರಿಸ್ಟ್ ಪ್ರಾಬ್ಲಮ್ಸ್ ಸಾಕಷ್ಟು ಇತ್ತು ಆ ಸಮಯದಲ್ಲಿ, 97-98 ಟೈಮ್ನಲ್ಲಿ. ಸೊ ಹಾಗಾಗಿ ಆ ಸಮಯದಲ್ಲಿ ಅವರನ್ನ ಮಟ್ಟ ಹಾಕ್ಬೇಕಾದ್ರೆ ಆಬ್ವಿಯಸ್ಲಿ ನಾವು ಓವರ್ ಪವರ್ ಮಾಡ್ಕೊಬೇಕು. ಸೊ ನಮಗೆ ಆ ಲೋಕಲ್ ಏರಿಯಾ ಅನ್ನೋದು ಹೆಜ್ಜೆನು ಗೊತ್ತಿರಬೇಕು. ಯಾಕಂದ್ರೆ ಕಾಡ್ ನಲ್ಲಿ ನಮಗೆ ವಿಸಿಬಿಲಿಟಿ ಕಡಿಮೆ ಇರುತ್ತೆ, ಮತ್ತೆ
1: ಕಾಡು ಪ್ರಾಣಿಗಳು ಲೀಚ್ ಇರುತ್ತೆ ಅಲ್ಲಿ
0: ತುಂಬಾ ಜಾಸ್ತಿ. ಯಾಕಂದ್ರೆ ಇಟ್ಸ್ ಆಲ್ ರೈನ್ ಫಾರೆಸ್ಟ್. ಬಟ್ ಆಗಿನ ಟೈಮ್ಗೆ ನಾನು ಹೇಳ್ಬೇಕು ಅಂದ್ರೆ ಆಲ್ಮೋಸ್ಟ್ 8-9 ತಿಂಗಳಲ್ಲಿ ಮಳೆ ಸಾಧಾರಣವಾಗಿರುತ್ತೆ. ಸೊ ಹಾಗಾಗಿ ಅಲ್ಲಿ ಕಲ್ತಿದ್ದು ಇಟ್ ವಾಸ್ ಟೋಟ್ಲಿ ಡಿಫ್ರೆಂಟ್. ಯಾಕಂದ್ರೆ ಒಬ್ಬ ಮಿಲಿಟೆಂಟ್ ನ ಹ್ಯಾಂಡಲ್ ಮಾಡೋದು ಡಿಫ್ರೆಂಟ್ ಆಗಿರುತ್ತೆ ಆಸ್ ಎ ನಾರ್ಮಲ್ ಏರ್ ಅಲ್ಲಿ ಒಂದು ಯುದ್ಧ ಮಾಡೋದಕ್ಕೂ ತುಂಬಾ ಅಂತರ ಇರುತ್ತೆ. ಯಾಕಂದ್ರೆ ಒಬ್ಬ ಮಿಲಿಟೆಂಟ್ಗೆ ಹಿ ಯೂಸ್ ಅ ಸರ್ಪ್ರೈಸ್. ಸೊ ಆ ಸರ್ಪ್ರೈಸ್ ನ ನಾವು ಹೇಗೆ ಓವರ್ಕಮ್ ಮಾಡ್ತೀವಿ ಅನ್ನೋದೇ
1: ಅಥವಾ ಕೌಂಟರ್
0: ಮಾಡ್ತೀವಿ ಅನ್ನೋದೇ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಅದರಲ್ಲೇ ನಮ್ಮ ಗೆಲುವು ಅಡಗಿರೋದು. ಯಾಕಂದ್ರೆ ಅವನಿಗೆ ಆ ಜಾಗದಲ್ಲಿ ಒಂದೊಂದು ಹೆಜ್ಜೆ ಗುರುತು ನಮಗೆ ಗೊತ್ತಿರುತ್ತೆ.
1: ಹೌದು,
0: ಆದ್ರೆ ನಾವು ಹೊರಗಡೆಯಿಂದ ಬಂದು ಅಲ್ಲಿ ಕಲಿತು
1: ಅಭ್ಯಾಸ ಮಾಡಿ
0: ನಿರತರಾಗಿ ಆಮೇಲಿಂದ ನಾವು ಅದನ್ನ ಟಾಸ್ಕ್ ಅಂತ ತಗೊಂತೀವಿ. ಸೊ ಹಾಗಾಗಿ ಅದು ಒಂದು ಬೇರೆ ಒಂದು ಆಯಾಮವನ್ನೇ ನಾನು ಕಲಿಸ್ಕೊಡ್ತೀನಿ.
1: ನಾಗಾಲ್ಯಾಂಡ್ ಅಲ್ಲಿ ಎಷ್ಟು ಸಮಯ ಇದ್ರಿ?
0: ನಾಗಾಲ್ಯಾಂಡ್ ಅಲ್ಲಿ ಒಂದು 6-7 ತಿಂಗಳು ಇದ್ದಿದ್ದು.
1: ನಾಗಾಲ್ಯಾಂಡ್ ಅಲ್ಲಿ ನೀವು ಹೇಳಿದ್ರಿ ಅವಾಗ ನಾಗಾ ಮಿಲಿಟೆನ್ಸಿ ಜಾಸ್ತಿ ಆಗಿತ್ತು ಅಂತ, ಯಾವ ರೀತಿ ನಿಮ್ಗೆ ಅವರಿಂದ ತೊಂದರೆ ಆಗ್ತಾ ಇತ್ತು ಅವಾಗ?
0: ನಮ್ಮ ಉದ್ದೇಶ ಏನು, ಅವರು ನಾರ್ಮಲ್ ಆಗಿ ಪರಿವರ್ತನೆ ಆಗಿ ಮಿಲಿಟೆನ್ಸಿ ಬಿಟ್ಟು ನಾರ್ಮಲ್ ಸ್ಟ್ರೀಮ್ ಬರೋದೇ ನಮಗೆ ಮೇನ್ ಉದ್ದೇಶ. ಸೊ ಹಾಗಾಗಿ ಕೊನೆಯ ಚಾಪ್ಟರ್ ಆಗಿ ನಾವು ಫೈನಲಿ ವಿ ಹ್ಯಾವ್ ಟು ಗೋ ಫಾರ್ ಅನ್ ಅಟ್ಯಾಕ್. ಇಲ್ಲ ಅಂದ್ರೆ ಅವ್ರು ಒಪ್ಪಿ ಹೌದು ನಾವು ಮಾಡಿರೋ ತಪ್ಪಿದೆ, ನಾವು ಹೊರಗಡೆ ಬಂದು ಸರೆಂಡರ್ ಆಗ್ತೀವಿ ಅಂತ ಖಂಡಿತ ಅವ್ರಿಗೆ ಲೋಕಲಿ ಬಂದಿದ್ದಾಗ ಅವ್ರಿಗೆ ಫೆಸಿಲಿಟೀಸ್ ಆರ್ಮಿ ಕಡೆಯಿಂದ ಏನು ಶಾಲೆಗಳೇ ಆಗಿರ್ಬೋದು ಅವ್ರು ಓದೋದಕ್ಕೆ ಹೆಲ್ಪ್ ಮಾಡೋದು. ಸೊ ಆ ರೀತಿಯಾಗಿ ನಾನಾ ಆಕ್ಟಿವಿಟೀಸ್ ಅಲ್ಲಿ ಕಂಡಕ್ಟ್ ಮಾಡ್ತಿದ್ವಿ. ಸೊ ಅದ್ರ ಜೊತೆಗೆ ಕೆಲವು ಟೆರರಿಸ್ಟ್ ಹೇಗಾಗಿರುತ್ತೆ ಅಂದ್ರೆ ಅದೊಂದು ಬೇರೆ ಲೆವೆಲ್ ಇರ್ತದೆ. ಸೊ ಹಾಗಾಗಿ ಅಂತ ಒಂದು ಟೆರರಿಸ್ಟ್ ಜೊತೆಗೆ ಖಂಡಿತ ನಮ್ಮ ಆಕ್ಟಿವಿಟೀಸ್ ಟೋಟಲಿ ಡಿಫ್ರೆಂಟ್ ಇರುತ್ತೆ. ಯಾಕಂದ್ರೆ ಆ ಒಂದು ಆಕ್ಟಿವಿಟೀಸ್ ಅಲ್ಲಿ ಇರೋ ಮಿಲಿಟೆನ್ಸ್ ಫೈನಲಿ ನಾವು ಆಕ್ಷನ್ ತಗೊಳ್ಳೇಬೇಕಾದ್ರೆ
1: ಸಮಾಧಾನ ಭೇದ ದಂಡ ಎಲ್ಲ ಮಾಡಬೇಕು. ಹಾಗೆ 6 ತಿಂಗಳು ಅಲ್ಲಿಂದ ನೀವು ಒಂದು ಎಕ್ಸ್ಪೆಡಿಷನ್ ಗೆ ಹೋಗ್ತೀರಾ. ಸೈನ್ಯದಲ್ಲಿ ಅದೊಂದು ಅವಕಾಶ ಇರುತ್ತೆ, ನಿಮ್ಮನ್ನ ಬೇರೆ ಬೇರೆ ಬೆಟ್ಟಗಳಿಗೆ ಕಳಿಸ್ತಾರೆ, ಬೆಟ್ಟಗಳನ್ನ ಹತ್ತೋದು, ಅದರಲ್ಲೂ ಕೂಡ ಈ ಹಿಮಾಚ್ಛಾದಿತ ಬೆಟ್ಟಗಳನ್ನ ಹತ್ತೋದು ಖಂಡಿತ ಕಷ್ಟ. ಅದು ಯಾವುದೇ ಬೆಟ್ಟ ಆಗಿರ್ಬೋದು, ಕಾಂಚನಜಂಗ ಆದ್ರೂ ಆಗ್ಲಿ ಅಥವಾ ನಿಮ್ಗೆ ಎವರೆಸ್ಟ್ ಅಂತೂ ನಮ್ಗೆ ಗೊತ್ತೇ ಇದೆ ಎಷ್ಟೊಂದು ಕಷ್ಟ ಅಂತ. ಹಾಗೆ ನೀವು ಕಾಂಚನಜಂಗ ಬೆಟ್ಟಕ್ಕೆ ಹೋಗುವಂತ ಅವಕಾಶ ನಿಮ್ಗೆ ಕಲ್ಪಿಸ್ಲಾಯ್ತು ಹೇಳಿ, ಅದು ಬಹಳ ದೊಡ್ಡ ಅನುಭವ ಅಂತ ಅನ್ಕೋತೀನಿ ನಾನು.
0: ಹೌದು, ಯಾಕಂದ್ರೆ ಪಂಚುಲಿ ಅನ್ನೋದು 5 ಬೆಟ್ಟಗಳ ಒಂದು ಗುಂಪಾಗಿದೆ. ಅಲ್ಲಿಗೆ ಹೋದಾಗ ಒಂದು ಸ್ಮಾಲ್ ಟೀಮ್ ಆಗಿ ಹೋಗಿರ್ತೀವಿ. ಯಾಕಂದ್ರೆ ನಾರ್ಮಲಿ ನಾವು ಆರ್ಮಿನಿದ್ದಾಗ ನಮ್ಗೆ ಫುಲ್ ಫ್ಲೆಜ್ಡ್ ಎಲ್ಲಾ ಯೋಧರು ಒಂದು ಫುಲ್ ಸೆಟ್ಅಪ್ ಇರುತ್ತೆ. ಬಟ್ ನಾವು ಒಂದು ಎಕ್ಸ್ಪೆಡಿಷನ್ ಹೋದಾಗ ನಮ್ಗೆ ಎಲ್ಲಾ ಫೆಸಿಲಿಟೀಸ್ ಇರಲ್ಲ, ಫೆಸಿಲಿಟೀಸ್ ಕಡಿಮೆ ಇರುತ್ತೆ. ಯಾಕಂದ್ರೆ ನಾವು ಒಂದು ಸ್ಮಾಲ್ ಒಂದು ಚಿಕ್ಕ ಟೀಮ್ ಆಗಿ ಹೋಗ್ತೀವಿ. ಸೊ ಹಾಗಾಗಿ ಅದರಲ್ಲಿ ಎಲ್ಲಾ ತರ ಆಕ್ಟಿವಿಟೀಸ್ ತಗೊಂಡಿದ್ದು, ಅದಕ್ಕೆ ಬೇಕಾಗಿರೋ ಟೆಕ್ನಾಲಜಿ ಇರ್ಬೋದು, ಎಕ್ವಿಪ್ಮೆಂಟ್ಸ್ ಇರ್ಬೋದು, ಅದನ್ನೆಲ್ಲ ಆರ್ಮಿ ಅಡ್ವೆಂಚರ್ ವಿಂಗ್ ಇಂದ ನಮಗೆ ಸಪೋರ್ಟ್ ಮಾಡ್ತಿದ್ರು. ಸೊ ಹಾಗಾಗಿ ನಾನು ಅದರಲ್ಲಿ ಪ್ರಮುಖವಾಗಿ ವೈಟ್ ವಾಟರ್ ರಾಫ್ಟಿಂಗ್ ಅವಾಗಲೇ ನಾನು ಕಲ್ತಿದ್ದು, ವೈಟ್ ವಾಟರ್ ರಾಫ್ಟಿಂಗ್ ಅನ್ನೋದು. ಸೊ ವೈಟ್ ವಾಟರ್ ರಾಫ್ಟಿಂಗ್ ನ ನಾನು ಫಸ್ಟ್ ಟ್ರೈನಿಂಗ್ ಮುಗಿಸಿದ್ದು ಹರಿದ್ವಾರ ಹತ್ರ, ಋಷಿಕೇಶ್ ಹರಿದ್ವಾರ ಹತ್ರ. ಯಾಕಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ
1: ಗಂಗಾ ನದಿಯ ರಭಸ ನೀವು ನೋಡ್ಬೇಕು ಅಂದ್ರೆ ಋಷಿಕೇಶಲ್ಲೇ ನೋಡ್ಬೇಕು.
0: ಸೊ ಹಾಗಾಗಿ ಬೇಸಿಕ್ ಟ್ರೈನಿಂಗ್ ನನಗೆ ಅಲ್ಲಿ ಮುಗಿಸಿ ನಂತರ ನಾನು ಎಕ್ಸ್ಪೆಡಿಷನ್ ಗೆ ಹೋಗಿದ್ದು. ಆ ಎಕ್ಸ್ಪೆಡಿಷನ್ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ತೋರಿಸ್ತದೆ. ಯಾಕಂದ್ರೆ ನಾವು ಪ್ರಕೃತಿಗೆ ತುಂಬಾ ಹತ್ತಿರವಾಗ್ತಿದ್ವಿ. ಅವತ್ತಿನ ದಿವಸ ಆ ಜಾಗಗಳು ನಾವು ಹೋದಾಗ ಹಿಂತಿರುಗಿ ನೋಡಿದಾಗ ನಾವು ನಮ್ಮ ಬೇಸ್ ಕ್ಯಾಂಪ್ ಹೋಗೋದಕ್ಕೆ ಒಂದು 2 ದಿವಸ ನಡ್ಕೊಂಡು ಹೋಗ್ಬೇಕಾಗಿತ್ತು ರೋಡ್ ಎಂಡಿಂದ.
1: ಎಲ್ಲಿಂದ ಹೊರಟಿದ್ದು ನೀವು?
0: ಸೊ ನಮಗೆ ಪಿತೋರಘಟ್ ಜನಕ್ಪುರಿಂದ ಆ ಸ್ಟೇಜ್ ಇಂದ ನಮಗೆ ಮುಂದಕ್ಕೆ ಹೋಗ್ಬೇಕಾಗತ್ತೆ. ಸೊ ರೋಡ್ ಎಂಡ್ ಆಲ್ಮೋಸ್ಟ್ ಅಬೌಟ್ ಅಲ್ಲಿಂದ ಒಂದು 40-50 ಕಿಲೋಮೀಟರ್ಸ್, ಅದ ನಂತರ ನಾವು ನಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ನಡ್ಕೊಂಡೋಗಿ ಬೇಸ್ ಕ್ಯಾಂಪ್ ಹೋಗೋದಕ್ಕೆ 2 ದಿವಸ ನಡಿಬೇಕಾಗುತ್ತೆ. ಸೊ ಸೆಕೆಂಡ್ ಡೇ ನಾವು ರೀಚ್ ಮಾಡೋಕ್ಕಾಯ್ತು. ಪ್ರಕೃತಿ ರಮಣೀಯವಾಗಿದೆ, ಅದನ್ನ ಹಾದು ಹೋಗ್ಬೇಕಾದ್ರೆ ಧರ್ಮ ವ್ಯಾಲಿ ಅಂತ ಬಣ್ಣ ಬಣ್ಣದ ಹೂಗಳು, ಆ ಒಂದು ಎತ್ತರದಲ್ಲಿ ಆ ಒಂದು ವಾತಾವರಣದಲ್ಲಿ ಹೇಗಿರುತ್ತೆ ಆ ಒಂದು ಪರಿಚಯ, ಮತ್ತೆ ಅದ್ರ ಜೊತೆಗೆ ಹೇಗೆ ಜನ ಅಲ್ಲಿ ಬೆರೆತಿರ್ತಾರೆ, ಸೊ ಅದೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಆದಂಗಾಯ್ತಲ್ಲಿ. ಸೊ ಹಾಗಾಗಿ ಅದನ್ನ ವೀಕ್ಷಣೆ ಮಾಡೋದಕ್ಕೆ ನಾವು ಫಸ್ಟ್ ರೆಕ್ಕಿ ಮಾಡ್ಕೊಂತ. ಸೊ ಆ ಸರ್ವೇನಲ್ಲಿ ನಮಗೆ ಏನೇನು ಗೊತ್ತಾಗತ್ತೆ, ಓಕೆ ಇಂಥ ಕಡೆ ಇಂಥ ಟರ್ನಲ್ಲಿ ಇಷ್ಟು ಜೋರಾಗತ್ತೆ ನೀರು, ಅಥವಾ ಇಂಥ ಕಡೆ ನಮಗೆ ತುಂಬಾ ದೊಡ್ಡ ದೊಡ್ಡ ಬೋಲ್ಡರ್ ಸಿಗತ್ತೆ. ಸೊ ಯಾಕಂದ್ರೆ ಬೋಲ್ಡರ್ನಲ್ಲಿ ರಾಫ್ಟ್ ಮೂವ್ ಮಾಡೋದು ಕಷ್ಟ ಆಗುತ್ತೆ, ಯಾಕಂದ್ರೆ ಬ್ಲಾಸ್ಟ್ ಆಗೋ ರಿಸ್ಕ್ ಇರುತ್ತೆ. ಸೊ ಹಾಗಾಗಿ ಅಂತ ಕಡೆ ಎಲ್ಲ ನಾವು ಹೇಗೆ ಮೆನುವರ್ ಮಾಡ್ಬೇಕು, ಹೇಗೆ ನಮ್ಮ
1: ಅದನ್ನ
0: ಬಳಸ್ಕೊಂಡು ಹೋಗ್ಬೇಕಾಗತ್ತೆ, ಅಥವಾ ನಿಲ್ಲಿಸಿ ಪಕ್ಕಕ್ಕೆ ಶಿಫ್ಟ್ ಮಾಡ್ಕೊಂಡು ಮಾಡ್ಬೇಕು, ಅದೆಲ್ಲ ಒಂದು ಅರಿವು ನಮ್ ಮೊದಲೇ ಇರ್ಬೇಕು. ಸೊ ಹಾಗಾಗಿ ಅದರ ಸರ್ವೆಗೆ ನಾನು ಹೋಗ್ಬೇಕಾಗಿತ್ತು.
1: ಕ್ಯಾಪ್ಟನ್ ಗಂಗಾಧರ್ ಅವರೇ, ನಾವು ಇನ್ನೂ ಹೆಚ್ಚು ವಿಷಯವನ್ನ ನಿಮ್ಮೊಂದಿಗೆ ಮಾತನಾಡ್ತಾ ತಿಳಿದುಕೊಳ್ಬೇಕು. ಮುಂದಿನ ವಾರ ಇದೇ ಹೊತ್ತಿಗೆ ಇನ್ನಷ್ಟು ವಿವರಗಳನ್ನ ನಮ್ಮ ಶ್ರೋತೃಗಳೊಂದಿಗೆ ಹಂಚಿಕೊಳ್ಳೋಣ. ಮುಂದಿನ ಕಾರ್ಯಕ್ರಮದಲ್ಲಿ ಬರುವ ಶುಕ್ರವಾರ ಭೇಟಿಯಾಗೋಣ. ಜೈ ಹಿಂದ್ ಸರ್.
0: ಜೈ ಹಿಂದ್.
2: ಇದುವರೆಗೆ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಈ ಸಂದರ್ಭದಲ್ಲಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು, ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ನಿವೃತ್ತ ಕ್ಯಾಪ್ಟನ್ ಪಿ ಗಂಗಾಧರ್ ಅವರು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ. ನಿರ್ಮಾಣ

ಸಮಯ 6:28. ಅನೇಕರು ಸಂದೇಶಗಳನ್ನು ಕಳಿಸಿದ್ದೀರಿ. ಸಂಜೆ ಓಲ್ಡೀಸ್ ಗೋಲ್ಡ್ನಲ್ಲಿ ಪ್ರಸಾರವಾದ ಗೀತೆಗಳು ತುಂಬ ಚೆನ್ನಾಗಿತ್ತು. ರಾಧಾ ಮಾಧವ ತತ್ವದ ಬಗ್ಗೆ ನೀವಾಡಿದ ಮಾತುಗಳು ನಮಗೆ ಇಷ್ಟ ಆಯಿತು ಅಂತಾರೆ ವಸಂತ ಗಿರಿನಗರದಿಂದ. ಹರೀಶ್ ಮಲ್ಲೇಶ್ವರದಿಂದ ಸಂದೇಶವನ್ನು ಕಳಿಸಿದ್ದೀರಿ. ಜಗದೀಶ್ವರಾಚಾರ್ ಮಹಾಲಕ್ಷ್ಮೀ ಲೇಔಟ್ನಿಂದ, ಹನುಮಂತಪ್ಪ ಹುಲಗಮ್ಮನವರ ಅಕ್ಷಯ ಪಾರ್ಕ್ ಇಂಡಿ ತಾಲೂಕು, ಚಿದಾನಂದ ಪತ್ತಾರ್ ಮತ್ತು ಮನೆಯವರು. ರಾಧಾ ಮಾಧವರ ಗೀತೆಗಳನ್ನು ಕೇಳ್ತಾ ಸಮಯ ಹೋಗಿದ್ದೇ ಗೊತ್ತಾಗಲಿಲ್ಲ ಅಂತಾರೆ ದಯಾನಂದ ಮಾವಟ್ಕರ್ ಬೆಂಗಳೂರಿನಿಂದ. ಮಹಾಲಿಂಗಪ್ಪ ಜಾಲವಾದಿ ಜಮಖಂಡಿಯಿಂದ ದಯಾನಂದ್ ಬೆಂಗಳೂರು. ಹಲಸೂರಿನ ರಾಜೇಶ್, ಇಂದು ಎನಗೆ ಗೋವಿಂದ ಪ್ರಸಾರ ಮಾಡಬಹುದೇ ಅಂತ ವಿಲ್ಸನ್ ಗಾರ್ಡನ್ನ ವಿಜಯ್ ಅವರು ಕೇಳಿದ್ದಾರೆ. ಆದರೆ ಆ ಗೀತೆಗಳು ರಾಧಾ ಮಾಧವ ತತ್ವದಲ್ಲಿ ಪ್ರಸಾರ ಆಗಿದ್ದರಿಂದ ಈ ಗೀತೆನ ಪ್ರಸಾರ ಮಾಡಲಿಲ್ಲ. ಬೆಳಗ್ಗೆ ಬಹುಶಃ ಇದು ಪ್ರಸಾರ ಆಗಿದೆ ವಿಜಯ್ ಅವರೇ. ಪುಷ್ಪ ಶಾನ್ಬಾಗರ್ ಗದಗ್ನಿಂದ, ನಾಗರಾಜ ಶರ್ಮಾ ಗೋಕುಲಾಷ್ಟಮಿ ಶುಭಾಶಯಗಳು ಅಂತ ಹೇಳಿದಿರಿ. ಕಲಬುರಗಿಯ ಬಾಲಕೃಷ್ಣ ಮುದುಕಣ್ಣ, ಕಲಬುರಗಿಯ ಧರ್ಮಣ್ಣ ಧನ್ನಿ ಮತ್ತು ಮನೆಯವರು. ಅರುಣಾ ಮೈತ್ರಿ ಜೆಸಿ ನಗರದಿಂದ, ಕಲಬುರಗಿಯ ನಮ್ಮ ಶ್ರೋತೃಗಳು ವೀರೇಶ್ ಶ್ರೀಹರಿ ಮತ್ತು ಮನೆಯವರು. ಕಲ್ಯಾಣ ಕರ್ನಾಟಕದ ರಾಧಾಕೃಷ್ಣ ಅವರು, ರತ್ನ ನಾಗರತ್ನ ರಾಜಾಜಿನಗರದಿಂದ. ಹಳೆ ಹಾಡುಗಳನ್ನು ಕೇಳ್ತಾ ಇದ್ರೆ ಸಮಯ ಹೋಗೋದೇ ಗೊತ್ತಾಗಲ್ಲ ಅಂತಾರೆ ಕೃಷ್ಣಪ್ಪ ಚನ್ನರಾಯಪಟ್ಟಣ ಹಾಸನದಿಂದ. ರಾಧಾ ಮಾಧವ ತತ್ವದ ಮೇಲಿನ ಸುಮಧುರ ಮಾತು ಸುಮಧುರ ಗೀತೆ ಸೊಗಸಾಗಿತ್ತು ಅಂತಾರೆ ವಿ ಪ್ರಭಾಕರ್ ಅವರು. ನಾಗರಾಜ್ ಕೊಡೇಕಲ್ ಗಂಗಾವತಿಯಿಂದ, 100% ಒರಿಜಿನಲ್ ಓಲ್ಡ್ ಸಾಂಗ್ಸ್ ಟುಡೇ ಅಂತ ಹೇಳಿದಿರಿ. ಎಲ್ಲ ದಿನವೂ ಹಾಗೆ 100% ಓಲ್ಡ್ ಸಾಂಗ್ಸೇ ಪ್ರಸಾರ ಆಗುತ್ತೆ. ಕಾರ್ಯಕ್ರಮ ಓಲ್ಡ್ ಈಸ್ ಗೋಲ್ಡ್ ಆದ್ದರಿಂದ ಓಲ್ಡ್ ಈಸ್ ಗೋಲ್ಡ್ನಲ್ಲಿ ಓಲ್ಡ್ ಅಂದರೆ ಸುಮಾರು 25-30 ವರ್ಷದಿಂದ ಹಿಂದಕ್ಕೆ, 2000 ಹಿಂದಿನ ಗೀತೆಗಳು ಪ್ರಸಾರ ಆಗುತ್ತೆ. ಅಂದರೆ ಸುಮಾರು 1950-40 2000 ಅಥವಾ 2005 ಗೀತೆಗಳನ್ನು ನಾವು ಸಾಮಾನ್ಯವಾಗಿ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಆರಿಸಿಕೊಳ್ತೇವೆ. ಇವತ್ತು ಸಮೀಕ್ಷೆ ಇದೆಯಾ ಇಲ್ವಾ ಅಂತ ಹರೀಶ್ ಕೇಳಿದಿರಿ, ಹಾಗೆ ಕೌಸಲ್ಯ ಬನಶಂಕರಿಯಿಂದ ಕೇಳಿದಿರಿ, ವಾಣಿಶ್ರೀ ಧಾರವಾಡದಿಂದ ಸಂದೇಶ ಕಳಿಸಿದಿರಿ. ಮಂಡಿಕಲ್ ಕೃಪಾ ಅವರು ಬಂಗಾರದಂತಹ ಗೀತೆಗಳು ಉತ್ತಮ ಕಾನ್ಸೆಪ್ಟ್ ಅಂತ ಹೆಬ್ಬಾಳದ ರಮೇಶ್ ಹೇಳಿದಿರಿ. ಆನೇಕಲ್ ಭವಾನಿ ಸತ್ಯನಾಥ್ ಅವರು, ಬೀದರ್ನ ಗಣೇಶ್ ರಶ್ಮಿ ಶಾಂಭವಿ ಮತ್ತು ಮನೆಯವರು, ಎನ್ಆರ್ಪುರದ ವೆಂಕಟೇಶ ಶಿವಣ್ಣ ಮತ್ತು ಮನೆಯವರು, ಇನ್ನು ಬೆಂಗಳೂರಿನ ವನಿತಾ ಗೀತಾ ಮತ್ತು ಮನೆಯವರು, ಸಾಕಷ್ಟು ಮಂದಿ ಸಂದೇಶಗಳನ್ನು ಕಳಿಸಿದ್ದೀರಿ. ಧನ್ಯವಾದಗಳು ನಿಮ್ಮ ಸಂದೇಶಗಳಿಗೆ. ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. 6:31 ಆಗಿದೆ. ಸಮೀಕ್ಷೆ ಮಾಡೋಣವಾ ಬೇಡವಾ? ಆಯಿತು, ಸಮೀಕ್ಷೆ ಮಾಡೋಣ. ಈ ಗೀತೆ ಕೇಳಿ, ನಂತರ ಸಮೀಕ್ಷೆಯ ವಿಷಯ.

ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಗಾನ ಭಜನ ಸೇಫ್ ಡ್ರೈವ್ ವಿಭಾಗ ಸಮೀಕ್ಷೆ. ಸಮೀಕ್ಷೆ ವಿಷಯ ಚಿಕ್ಕದಾಗಿ ಬೇಗ ಹೇಳೋದಾದರೆ, ನಾವು ಇವತ್ತು ಕೃಷ್ಣಾಷ್ಟಮಿ ಆಚರಿಸ್ತಾ ಇದ್ದೀವಿ. ಎಲ್ಲ ದೈನಂದಿನ ವಿಷಯಗಳಿಗೆ ನಾವು ಕೃಷ್ಣ ಹೇಳಿದ ಮಾತು ಅಂತ ಉದಾಹರಣೆ ಕೊಡ್ತಾ ಇರ್ತೀವಿ. ಕೃಷ್ಣನೇ ಹೀಗೆ ಮಾಡಿದ್ದಾನೆ, ಇನ್ನು ನಮ್ಮ ಪಾಡೇನು ಅಂತ ಹೇಳ್ತೀವಿ. ಕೃಷ್ಣ ಹೇಳಿದ್ದಾನೆ ಅಂದರೆ ಅದು ಅಂತಿಮ. ಅದರಲ್ಲೂ ನಾವು ಸಾಕಷ್ಟು ಯಾವಾಗಲೂ ಬಹಳ ಉದಾಹರಿಸುವ ಮಾತು ಅಂದರೆ, ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ, ನಿನ್ನ ಕೆಲಸ ನೀನು ಮಾಡಪ್ಪ, ಫಲದ ಅಪೇಕ್ಷೆ ಬೇಡ ಅನ್ನುವಂತಹ ಮಾತು. ಇವತ್ತಿನ ದಿನಕ್ಕೆ ನಾವು ಇದನ್ನು ಹಾಗೆ ನೋಡೋದಾದರೆ ತುಂಬ

0: ವಚನ ತುಂಬಾ ತರಹ ಇದನ್ನ ವಿಶ್ಲೇಷಣೆ ಮಾಡ್ತಾರೆ. ಇಡೀ ಭಗವದ್ಗೀತೆಯನ್ನೇ ಬೇರೆ ಬೇರೆ ದೃಷ್ಟಿಕೋನದಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ಇದನ್ನ ನಾವು ನೋಡ್ತಾ ಇರ್ತೀವಿ. ಕೆಲಸ ಮಾಡೋದೇ ನಾವು ಫಲಕ್ಕಾಗಿ, ಫಲನೇ ಇಲ್ಲ ಅಂದರೆ ಮೋಟಿವೇಶನ್ ಹೇಗೆ ಬರುತ್ತೆ? ಫಲ ನಿರೀಕ್ಷೆ ಮಾಡಬೇಡ ಅಂದರೆ ಶೋಷಣೆಗೆ ದಾರಿಯಾಗುತ್ತೆ ಅಲ್ವಾ? ಸ್ಪರ್ಧೆಯಲ್ಲಿ ಹಿಂದೆ ಬೀಳಬಾರ್ದು ಅಂದರೆ ನಮ್ಮ ಕೆಲಸ ಫಲ ಎರಡು ಈಕ್ವಲ್ ಅಲ್ವಾ ಅಂತ ಕೇಳೋರು ಒಂದು ಕಡೆ ಆದರೆ, ಒತ್ತಡರಹಿತ ಜೀವನ, ಸೋಲು ಎದುರಿಸುವ ಶಕ್ತಿ, ಕೆಲಸದಲ್ಲಿ ಏಕಾಗ್ರತೆ ಶ್ರದ್ಧೆ, ಒಂದು ಪಾಸಿಟಿವ್ ಮನಸ್ಸು ಕೊಡುತ್ತೆ ಈ ಫಲಾಫಲದ ಅಪೇಕ್ಷೆ ಬಿಟ್ಟಾಗ ಅನ್ನೋದು ಇನ್ನೊಂದು ಮಾತು. ಹೀಗೆ ಈ ಮಾತು ಇವತ್ತಿನ ದಿನಕ್ಕೆ ಪ್ರಸ್ತುತವೇ ಅನ್ನೋದನ್ನು ಇವತ್ತಿನ ನಮ್ಮ ಸಮೀಕ್ಷೆಯಲ್ಲಿ ತಗೊಳ್ಳೋಣ. ಹಾಗೆಯೇ ಕೃಷ್ಣನ ಚಿಂತನೆಯನ್ನು ಮಾಡೋಣ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಕೆಲಸವನ್ನು ನೀನು ಮಾಡು, ಫಲಾಫಲದ ಅಪೇಕ್ಷೆ ನನಗೆ ಬಿಟ್ಟು ಬಿಡು ಅಂತ. ಈ ಫಲ ನಿರೀಕ್ಷೆ ಮಾಡಬೇಡ ಅಂದರೆ ಅದು ಶೋಷಣೆಗೆ ದಾರಿಯಾಗತ್ತಾ, ಅಥವಾ ಅದು ಒತ್ತಡರಹಿತ ಜೀವನಕ್ಕೆ ದಾರಿಯಾಗತ್ತಾ? ಇದು ನಮ್ಮ ಇವತ್ತಿನ ಸಮೀಕ್ಷೆಯ ವಿಷಯ. ನಿಮ್ಮ ಅನಿಸಿಕೆಯನ್ನು ಒಂದೇ ಒಂದು ಸಾಲಲ್ಲಿ ಹೇಳಿ. ಯಾರು ಹೌದು ಅಂದರು, ಯಾರು ಇಲ್ಲ ಅಂದರು, ಯಾರು ಇದು ಇವತ್ತಿಗೂ ಪ್ರಸ್ತುತ ಅಂದರು, ಯಾರು ಇವತ್ತಿಗೆ ಇದು ಅಷ್ಟು ಪ್ರಸ್ತುತ ಅಲ್ಲ ಅಂದರು, ನಮ್ಮ ಶ್ರೋತೃಗಳ ಅನಿಸಿಕೆ ಏನು ಅಂತ ನೋಡೋಣ. 7:50 ಮೇಲೆ ಕೇಳ್ತಾ ಇರಿ. ನಮ್ಮೊಂದಿಗಿರಿ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಇವತ್ತಿನ ಸಮೀಕ್ಷೆಯ ವಿಷಯ, ಕೆಲಸ ನಾವು ಮಾಡೋದೇ ಫಲಕ್ಕಾಗಿ, ಫಲವೇ ಇಲ್ಲ ಅಂದರೆ ಮೋಟಿವೇಶನ್ ಹೇಗೆ ಬರುತ್ತೆ? ಹೌದಾ? ಅಥವಾ ಒತ್ತಡರಹಿತ ಜೀವನ, ಸೋಲು ಎದುರಿಸುವ ಶಕ್ತಿ, ಕೆಲಸದಲ್ಲಿ ಏಕಾಗ್ರತೆ ನೀಡುತ್ತೆ ನಾವು ಫಲದ ನಿರೀಕ್ಷೆ ಮಾಡದೇ ಇದ್ದಾಗ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಇದು ಇವತ್ತಿಗೆ ಸೂಕ್ತವೇ? ಹೌದಾದರೆ ಹೌದೆನ್ನಿ, ಇಲ್ಲವಾದರೆ ಇಲ್ಲವೆನ್ನಿ. ನಮ್ಮ ವಾಟ್ಸಪ್ ಸಂಖ್ಯೆ 9938309403090219. ಸಮಯ 6:40 ಆಗ್ತಾ ಇದೆ. ಪ್ರದೇಶ ಸಮಾಚಾರ ಕೇಳೋಣ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮವಂತ ಮರುಪ್ರಸಾರವನ್ನು ಕೇಳೋಣ. 7:22 ಕಗ್ಗದ ಸಿರಿ ನಮ್ಮ ಧ್ವನಿಮುದ್ರಣ ಭಂಡಾರದ ಆರಿಸಿದ ಕಾರ್ಯಕ್ರಮವನ್ನು ಕೇಳೋಣ. 7:35 ಕನ್ನಡ ವಾರ್ತೆ, ಹಾಗೆ ಒಂದೆರಡು ಗೀತೆಗಳನ್ನು ಕೂಡ ಕೇಳ್ತಾ ಇವತ್ತಿನ ನಮ್ಮ ಸಮೀಕ್ಷೆಯನ್ನು ಮುಂದುವರಿಸೋಣ. ಕೇಳ್ತಾ ಇರಿ ವಿವಿಧ ಭಾರತಿ.
1: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು: ಬರ ಪರಿಸ್ಥಿತಿ, ಸಾಲಮನ್ನಾಕ್ಕೆ ನೆರವು ಕೋರಿ ದೆಹಲಿಗೆ ಸರ್ವಪಕ್ಷ ನಿಯೋಗ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಗ್ರಾಮ ಪಂಚಾಯಿತಿ ಕೆರೆ ಒತ್ತುವರಿಗೆ ಕ್ರಿಮಿನಲ್ ಮೊಕದ್ದಮೆ, ಸಚಿವ ಈಶ್ವರ್ ಖಂಡ್ರೆ ಎಚ್ಚರಿಕೆ. ತಂತ್ರಜ್ಞಾನ, ನವೋದ್ಯಮ, ಸಂಶೋಧನೆ ಮತ್ತು ಹೂಡಿಕೆ ಕ್ಷೇತ್ರಗಳಲ್ಲಿ ಸಹಕಾರ ವರ್ಧನೆಗೆ ಆಸ್ಟ್ರೇಲಿಯಾದ ಕಂಪನಿಯೊಂದಿಗೆ ರಾಜ್ಯ ಸರ್ಕಾರ ಒಪ್ಪಂದ. ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಥಳದಲ್ಲಿಯೇ ಪರಿಹಾರ ಒದಗಿಸುವ ಉದ್ದೇಶದ ಪ್ರಜಾಸೇವೆ ಆಂದೋಲನಕ್ಕೆ ನಾಳೆ ಮುಖ್ಯಮಂತ್ರಿ ಚಾಲನೆ. ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆ, ನಾಳೆ ವಿಟ್ಲಪಿಂಡಿ ಉತ್ಸವಕ್ಕೆ ಉಡುಪಿ ಸಜ್ಜು. ಸಾಲಮನ್ನಾಕ್ಕೆ ನೆರವು ಕೋರಿ ದೆಹಲಿಗೆ ಸರ್ವಪಕ್ಷ ನಿಯೋಗ ಕರೆದೊಯ್ಯಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಅವರು ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿ, ಬರ ಪರಿಸ್ಥಿತಿ ಕುರಿತಂತೆ ಗುರುವಾರ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಲಾಗಿದೆ. ರೈತರ ಪರಿಸ್ಥಿತಿ ಬಗ್ಗೆ ಚರ್ಚಿಸಲು ವಿಧಾನಮಂಡಲದ ವಿಶೇಷ ಅಧಿವೇಶನ ನಡೆಸಲು ತೀರ್ಮಾನಿಸಲಾಗಿದೆ. ಈ ಅಧಿವೇಶನದಲ್ಲಿ ಸಂಪೂರ್ಣವಾಗಿ ರಾಜ್ಯದ ಬರ ಪರಿಸ್ಥಿತಿ, ರೈತರ ತೊಂದರೆಗಳು ಮತ್ತು ಪಶ್ಚಿಮ ಘಟ್ಟಗಳ ಕುರಿತಾದ ಕಸ್ತೂರಿ ರಂಗನ್ ವರದಿಗೆ ರಾಜ್ಯ ಸಲ್ಲಿಸಬೇಕಾದ ಆಕ್ಷೇಪಣೆಗಳ ಬಗ್ಗೆ ಮಾತ್ರ ಚರ್ಚಿಸಲಾಗುವುದು ಎಂದು ಸ್ಪಷ್ಟಪಡಿಸಿದರು. ಕೇಂದ್ರ ಸರ್ಕಾರ ಸಾಲಮನ್ನಾ ಮಾಡುವ ಜವಾಬ್ದಾರಿ ಹೊರಬೇಕು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೂ ಇತರೆ ನಾಯಕರು ತಮ್ಮೊಂದಿಗೆ ದೆಹಲಿಗೆ ಬಂದು ಕೇಂದ್ರ ಸರ್ಕಾರದಿಂದ ಅನುದಾನ ಮತ್ತು ರೈತರ ಸಾಲಮನ್ನಾಕ್ಕೆ ಆಗ್ರಹಿಸಬೇಕು, ಬರಗಾಲಕ್ಕೆ ಕೇಂದ್ರ ಸರ್ಕಾರ ಪರಿಹಾರ ಬಿಡುಗಡೆ ಮಾಡಬೇಕು ಎಂದು ಒತ್ತಾಯಿಸಿದರು. 16.5 ಕಿಲೋಮೀಟರ್ ಟನಲ್ ರಸ್ತೆ ಯೋಜನೆಗಾಗಿ ಲಾಲ್ಬಾಗ್ ಜಾಗವನ್ನು ದುರುಪಯೋಗಪಡಿಸಿಕೊಳ್ಳುವ ಯಾವುದೇ ಉದ್ದೇಶ

0: ಸರ್ಕಾರಕ್ಕಿಲ್ಲ, ಉದ್ಯಾನವನಗಳನ್ನು ಮಾರಾಟ ಮಾಡುತ್ತಿಲ್ಲ, ಮೆಟ್ರೋಗೆ ಜಾಗ ಕೊಡಲು ಭೂಮಿಯನ್ನು ವರ್ಗಾಯಿಸಬೇಕು, ಚರ್ಚೆ ಮಾಡಬೇಕೆನ್ನುವ ಕಾರಣದಿಂದ ವಿಧೇಯಕವನ್ನು ಹಿಂಪಡೆಯಲಾಗಿದೆ ಎಂದು ಮುಖ್ಯಮಂತ್ರಿ ಸ್ಪಷ್ಟಪಡಿಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೂಡಲ ಸಂಗಮಕ್ಕೆ ಇಂದು ಭೇಟಿ ನೀಡಿ ಸಂಗಮನಾಥರ ದರ್ಶನ ಪಡೆದು ತ್ರಿವೇಣಿ ಸಂಗಮಕ್ಕೆ ಪೂಜೆ ಸಲ್ಲಿಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಭೀಕರ ಬರ ಪರಿಸ್ಥಿತಿ ನಿರ್ಮಾಣವಾಗಿದ್ದು ರೈತರ ಸಮಸ್ಯೆಗಳ ಕುರಿತು ವ್ಯಾಪಕ ಚರ್ಚೆ ನಡೆಸಲು ವಿಶೇಷ ಅಧಿವೇಶನ ಕರೆದಿರುವುದಾಗಿ ತಿಳಿಸಿದರು. ರಾಜ್ಯದಲ್ಲಿ ಶೇಕಡಾ 42-43% ಮಳೆ ಕೊರತೆಯಾಗಿದೆ. ಬಹುತೇಕ ಕಡೆ ಉತ್ತಮ ಬೆಳೆ ಬಂದಿಲ್ಲ. ನೀರಾವರಿ ಪ್ರದೇಶಗಳಲ್ಲಿಯೂ ಬರ ಪರಿಸ್ಥಿತಿಯ ಪರಿಣಾಮ ಗೋಚರಿಸುತ್ತಿದೆ. ಹೆಲಿಕಾಪ್ಟರ್ ಮೂಲಕ ಪ್ರದೇಶಗಳನ್ನು ವೀಕ್ಷಿಸಿದಾಗಲೂ ಬರದ ತೀವ್ರತೆ ಕಂಡುಬಂದಿದೆ ಎಂದು ಮುಖ್ಯಮಂತ್ರಿ ಹೇಳಿದರು. ನಂತರ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಬಾಗಲಕೋಟೆ ಜಿಲ್ಲೆಯ ಶಿರೂರು ಗ್ರಾಮದಲ್ಲಿ ಬೆಳೆಹಾನಿ ಮತ್ತು ಬರ ಪರಿಸ್ಥಿತಿ ವೀಕ್ಷಿಸಿದರು. ಗ್ರಾಮ ಪಂಚಾಯಿತಿಗೆ ಸೇರಿದ ಮತ್ತು ನಿರ್ವಹಿಸುತ್ತಿರುವ ಯಾವುದೇ ಕೆರೆಯನ್ನು ಒತ್ತುವರಿ ಮಾಡಿದ್ದರೆ ನಿರ್ದಾಕ್ಷಿಣ್ಯವಾಗಿ ತೆರವು ಮಾಡಿಸಲಾಗುವುದು ಮತ್ತು ಒತ್ತುವರಿದಾರರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹೂಡಲಾಗುವುದು ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಎಚ್ಚರಿಕೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 32,504 ಕೆರೆಗಳಿದ್ದು 11,498 ಕೆರೆ ಒತ್ತುವರಿಯಾಗಿತ್ತು. ಈ ಪೈಕಿ 6,670 ಕೆರೆ ಒತ್ತುವರಿ ತೆರವು ಮಾಡಲಾಗಿದ್ದು ಇನ್ನು 4,828 ಕೆರೆಗಳ ಒತ್ತುವರಿ ತೆರವು ಮಾಡಬೇಕಿದೆ. ಕೂಡಲೇ ಕೆರೆ ಒತ್ತುವರಿ ತೆರವಿಗೆ ಸೂಚನೆ ನೀಡಿದ್ದು, ಇನ್ನು ಮುಂದೆ ಯಾರೇ ಹೊಸದಾಗಿ ಕೆರೆ ಒತ್ತುವರಿ ಮಾಡಿದರೆ ಅವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹೂಡಲಾಗುವುದು ಎಂದು ತಿಳಿಸಿದರು. ಜಲಶಕ್ತಿ ಸಚಿವಾಲಯ ದೆಹಲಿಯಲ್ಲಿ ಇತ್ತೀಚೆಗೆ ಏರ್ಪಡಿಸಿದ್ದ ಸಭೆಯಲ್ಲಿ ಕೆರೆ ಸರೋವರ ನದಿಗಳ ನೀರು ತ್ಯಾಜ್ಯ ಸೇರ್ಪಡೆಯಿಂದ ಕಲುಷಿತಗೊಳ್ಳದಂತೆ ಹಾಗೂ ಒತ್ತುವರಿಯಾಗದಂತೆ ಸಂರಕ್ಷಿಸಲು ರಾಷ್ಟ್ರೀಯ ಯೋಜನೆ ರೂಪಿಸಲು ಒತ್ತಾಯಿಸಿರುವುದಾಗಿ ಮಾಹಿತಿ ನೀಡಿದರು. ಸರ್ಕಾರ ಮುಂದಿನ 30 ವರ್ಷಗಳಲ್ಲಿ ಹೆಚ್ಚಳವಾಗುವ ಜನಸಂಖ್ಯೆಯನ್ನು ಗಮನದಲ್ಲಿಟ್ಟುಕೊಂಡು ಏಕಗ್ರಾಮ ಮತ್ತು ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಅನುಷ್ಠಾನಗೊಳಿಸುತ್ತಿದೆ ಎಂದು ಸಚಿವ ಈಶ್ವರ್ ಖಂಡ್ರೆ ಹೇಳಿದರು. ತಂತ್ರಜ್ಞಾನ ನವೋದ್ಯಮ ಸಂಶೋಧನೆ ಮತ್ತು ಹೂಡಿಕೆ ಕ್ಷೇತ್ರಗಳಲ್ಲಿ ಸಹಕಾರ ಬಲಪಡಿಸಲು ರಾಜ್ಯ ಸರ್ಕಾರ ಆಸ್ಟ್ರೇಲಿಯಾದ ಕಂಪನಿಯೊಂದಿಗೆ ಇಂದು ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಿದೆ. ರಾಜ್ಯ ಸರ್ಕಾರದ ವಿದ್ಯುನ್ಮಾನ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಇಲಾಖೆಯು ಆಸ್ಟ್ರೇಲಿಯಾದ INQ ಇನ್ನೋವೇಷನ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್ ಜೊತೆಗೆ ತಿಳುವಳಿಕೆ ಏರ್ಪಟ್ಟಿದೆ. ಕರ್ನಾಟಕ ಮತ್ತು ನ್ಯೂ ಸೌತ್ ವೇಲ್ಸ್ನ ನವೋದ್ಯಮ ವ್ಯವಸ್ಥೆಗಳ ನಡುವಣ ಸಂಪರ್ಕ ಮತ್ತಷ್ಟು ಗಟ್ಟಿಗೊಳಿಸಲು ಈ ಒಪ್ಪಂದವು ವಿಶೇಷವಾಗಿ ಗಮನ ಹರಿಸಲಿದೆ. ಈ ಸಹಭಾಗಿತ್ವವು ಕರ್ನಾಟಕ ಮತ್ತು ನ್ಯೂ ಸೌತ್ ವೇಲ್ಸ್ ನಡುವೆ ಮಹತ್ವದ ಸೇತುವೆ ನಿರ್ಮಿಸಲಿದೆ ಎಂದು ಈ ಸಂದರ್ಭದಲ್ಲಿ ಐಟಿ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಜನ ವಿರೋಧಿ ನೀತಿ ಅನುಸರಿಸುತ್ತಿದೆ ಎಂದು ಆಪಾದಿಸಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಈ ಬಗ್ಗೆ ಪಕ್ಷ ಕಳೆದ 25 ದಿನಗಳಲ್ಲಿ ನಡೆಸಿದ ಹೋರಾಟಕ್ಕೆ ಯಶಸ್ಸು ದೊರೆತಿದೆ ಎಂದು ಪ್ರತಿಪಾದಿಸಿದ್ದಾರೆ. ಬಿ ನಾಗೇಂದ್ರ ರಾಜೀನಾಮೆ, ಬರಪೀಡಿತ ಜಿಲ್ಲೆಗಳಿಗೆ ಸಚಿವರ ಭೇಟಿ, ಪಾರ್ಕ್ ವಿಧೇಯಕ ಹಿಂಪಡೆಯುವುದು ಹಾಗೂ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚಿಸಲು ವಿಧಾನಮಂಡಲದ ವಿಶೇಷ ಅಧಿವೇಶನ ಕರೆಯುವಂತೆ ಸರ್ಕಾರವನ್ನು ಒತ್ತಾಯಿಸಲಾಗಿತ್ತು ಎಂದು ಅವರು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಪ್ರಜಾ ಸೇವಾ ಅಭಿಯಾನಕ್ಕೆ ನಾಳೆ ಚಾಲನೆ ದೊರೆಯಲಿದೆ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣದಲ್ಲಿ ನಡೆಯುವ ಪ್ರಧಾನ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿಯಾನ ಉದ್ಘಾಟಿಸಲಿದ್ದಾರೆ. ಸಾರ್ವಜನಿಕರ ಕುಂದುಕೊರತೆಗಳ ಅಹವಾಲುಗಳನ್ನು ಆಲಿಸಿ ಸ್ಥಳದಲ್ಲಿಯೇ ತ್ವರಿತ ಪರಿಹಾರ ಒದಗಿಸುವುದು ಈ ಉಪಕ್ರಮದ ಉದ್ದೇಶವಾಗಿದೆ. ರಾಜ್ಯ ಸರ್ಕಾರ ನಾಳೆಯಿಂದ ಪ್ರಜಾಸೇವಾ ಆಂದೋಲನ ಸಭೆಗಳನ್ನು ಆಯೋಜಿಸಲು ಎಲ್ಲಾ ಜಿಲ್ಲೆಗಳಿಗೆ ನಿರ್ದೇಶನ ನೀಡಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರಜಾ ಆಂದೋಲನಕ್ಕೆ ಬಾಗೇಪಲ್ಲಿ ಪಟ್ಟಣದ ಕಸಬಾ ಹೋಬಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ನಾಳೆ ಜಿಲ್ಲಾಡಳಿತ ಆಯೋಜಿಸಿರುವ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಬಿಎಸ್ ಸುರೇಶ್ ಚಾಲನೆ ನೀಡಲಿದ್ದಾರೆ ಎಂದು ಜಿಲ್ಲಾಧಿಕಾರಿ ಜಿ ಪ್ರಭು ತಿಳಿಸಿದ್ದಾರೆ. ಪ್ರಜಾಸೇವೆ ಆಂದೋಲನದ ಮೂಲಕ ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿ ಅವುಗಳಿಗೆ

ತ್ವರಿತ ಪರಿಹಾರ ಕಲ್ಪಿಸುವ ಉದ್ದೇಶದಿಂದ ನಾಳೆ ರಾಯಚೂರು ಜಿಲ್ಲೆಯ ಮಾನ್ವಿಯಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಅಜಯ್ ಧರ್ಮಸಿಂಗ್ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ವಿಜಯಪುರದಲ್ಲಿ ನಾಳೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಅವರ ಅಧ್ಯಕ್ಷತೆಯಲ್ಲಿ ಪ್ರಜಾ ಸೇವಾ ಆಂದೋಲನದ ಮೊದಲ ಸಭೆ ಆಯೋಜಿಸಲಾಗಿದೆ. ರಾಜ್ಯಾದ್ಯಂತ ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಹೊಸಪೇಟೆಯ ಶ್ರೀಕೃಷ್ಣ ಮಠ ಮತ್ತು ವೇಣುಗೋಪಾಲಸ್ವಾಮಿ ದೇವಸ್ಥಾನ ಸೇರಿದಂತೆ ವಿಜಯನಗರ ಜಿಲ್ಲೆಯಲ್ಲಿ ಸಡಗರ ಸಂಭ್ರಮದಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಿಸಲಾಯಿತು. ಶಾಲೆ ವಿದ್ಯಾರ್ಥಿಗಳು ಕೃಷ್ಣ ಹಾಗೂ ರಾಧೆಯ ವೇಷಭೂಷಣಗಳನ್ನು ಧರಿಸಿ ಹಬ್ಬದ ಸಂಭ್ರಮಕ್ಕೆ ಮೆರುಗು ನೀಡಿದರು. ಬೆಂಗಳೂರು ಗ್ರಾಮಾಂತರ ಹಾಗೂ ಧಾರವಾಡ ಜಿಲ್ಲಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಿಸಲಾಯಿತು. ಉಡುಪಿಯಲ್ಲಿ ಕೃಷ್ಣನ ಹುಟ್ಟುಹಬ್ಬದ ಸಂಭ್ರಮಕ್ಕೆ ಕ್ಷಣಗಣನೆ ಆರಂಭವಾಗಿದ್ದು ಶ್ರೀಕೃಷ್ಣ ಜನ್ಮಾಷ್ಟಮಿ ಹಾಗೂ ವಿಟ್ಲಪಿಂಡಿ ವೈಭವಕ್ಕೆ ಸಜ್ಜಾಗುತ್ತಿದೆ. ಶ್ರೀಕೃಷ್ಣ ಮಠದ ರಥಬೀದಿಯಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದ್ದು ಗುರ್ಜಿ ಕಂಬಗಳ ಅಳವಡಿಕೆ, ಗೋಪುರ ನಿರ್ಮಾಣ ಸೇರಿದಂತೆ ವಿವಿಧ ಅಲಂಕಾರ ಕಾರ್ಯಗಳು ಪೂರ್ಣಗೊಂಡಿವೆ. ಶಿರೂರು ಮಠದ ಪರ್ಯಾಯದಲ್ಲಿ ನಡೆಯಲಿರುವ ಈ ಬಾರಿಯ ಕೃಷ್ಣೋತ್ಸವದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳ ಜತೆಗೆ ಹುಲಿವೇಷ ಸ್ಪರ್ಧೆ, ಮಲ್ಲಯುದ್ಧ ಪ್ರದರ್ಶನ, ಸಂಗೀತ ಕಾರ್ಯಕ್ರಮ ಸೇರಿದಂತೆ ಹಲವು ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ನಾಳೆ ಮಧ್ಯಾಹ್ನದ ಬಳಿಕ ರಥ ಬೀದಿಯಲ್ಲಿ ವಿಟ್ಲಪಿಂಡಿ ವೈಭವ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಸುರಕ್ಷತೆ, ಕಾನೂನು ಮತ್ತು ಸುವ್ಯವಸ್ಥೆ ಹಾಗೂ ಸುಗಮ ಸಂಚಾರ ವ್ಯವಸ್ಥೆ ಕಾಪಾಡಲು ಜಿಲ್ಲಾ ಪೊಲೀಸ್ ಇಲಾಖೆ ವ್ಯಾಪಕ ಭದ್ರತಾ ಕ್ರಮಗಳನ್ನು ಕೈಗೊಂಡಿದೆ. ಸಾರ್ವಜನಿಕರು ಪೊಲೀಸ್ ಇಲಾಖೆಯೊಂದಿಗೆ ಸಹಕರಿಸಿ ಸಂಚಾರ ನಿಯಮಗಳನ್ನು ಪಾಲಿಸುವ ಜತೆಗೆ ಪೊಲೀಸ್ ಸಿಬ್ಬಂದಿ ನೀಡುವ ಸೂಚನೆಗಳನ್ನು ಅನುಸರಿಸಿ ಮಹೋತ್ಸವದ ಯಶಸ್ಸಿಗೆ ಕೈಜೋಡಿಸಬೇಕು ಎಂದು ಉಡುಪಿ ಜಿಲ್ಲಾ ಪೊಲೀಸ್ ಇಲಾಖೆ ಮನವಿ ಮಾಡಿದೆ. ಈ ಮಧ್ಯೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಾಗೂ ವಿಟ್ಲಪಿಂಡಿ ಉತ್ಸವಕ್ಕೆ ಲಕ್ಷಾಂತರ ಭಕ್ತರು ಆಗಮಿಸುವ ನಿರೀಕ್ಷೆ ಇದ್ದು ಭಕ್ತರಿಗೆ ಪ್ರಸಾದವಾಗಿ ವಿತರಿಸಲು ಈ ಬಾರಿ 2.5 ಲಕ್ಷ ಚಕ್ಕುಲಿ ಹಾಗೂ ವಿವಿಧ ಬಗೆಯ ಉಂಡೆಗಳನ್ನು ಸಿದ್ಧಪಡಿಸಲಾಗುತ್ತಿದೆ. ಗುಂಡಿಟ್ಟು, ಎಳ್ಳುಂಡೆ, ಅರಳುಂಡೆ, ನೆಲಗಡಲೆ ಉಂಡೆ ಹಾಗೂ ರವಾ ಲಾಡು ಪ್ರಸಾದದ ವಿಶೇಷಗಳಾಗಿವೆ. ಸುಮಾರು 75 ಮಂದಿ ಬಾಣಸಿಗರು ಪ್ರಸಾದ ತಯಾರಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಪ್ರಸಾದ ವಿತರಿಸಲು ವ್ಯವಸ್ಥೆ ಮಾಡಲಾಗಿದೆ ಎಂದು ಶ್ರೀಕೃಷ್ಣ ಮಠದ ಕೊಟ್ಟಾರಿಗಳಾದ ರಾಮಚಂದ್ರ ಕೋಡಂಚ ಹಾಗೂ ಗೋವಿಂದರಾಜ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬರ ಪರಿಸ್ಥಿತಿ ಸಾಲಮನ್ನಾಕ್ಕೆ ನೆರವು ಕೋರಿ ದೆಹಲಿಗೆ ಸರ್ವಪಕ್ಷ ನಿಯೋಗ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಗ್ರಾಮ ಪಂಚಾಯಿತಿ ಕೆರೆ ಒತ್ತುವರಿಗೆ ಕ್ರಿಮಿನಲ್ ಮೊಕದ್ದಮೆ, ಸಚಿವ ಈಶ್ವರ್ ಖಂಡ್ರೆ ಎಚ್ಚರಿಕೆ. ತಂತ್ರಜ್ಞಾನ, ನವೋದ್ಯಮ, ಸಂಶೋಧನೆ ಮತ್ತು ಹೂಡಿಕೆ ಕ್ಷೇತ್ರಗಳಲ್ಲಿ ಸಹಕಾರ ವರ್ಧನೆಗೆ ಆಸ್ಟ್ರೇಲಿಯಾದ ಕಂಪನಿಯೊಂದಿಗೆ ರಾಜ್ಯ ಸರ್ಕಾರ ಒಪ್ಪಂದ. ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಥಳದಲ್ಲಿಯೇ ಪರಿಹಾರ ಒದಗಿಸುವ ಉದ್ದೇಶದ ಪ್ರಜಾಸೇವೆ ಆಂದೋಲನಕ್ಕೆ ನಾಳೆ ಮುಖ್ಯಮಂತ್ರಿ ಚಾಲನೆ. ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆ, ನಾಳೆ ವಿಟ್ಲಪಿಂಡಿ ಉತ್ಸವಕ್ಕೆ ಉಡುಪಿ ಸಜ್ಜು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35 ಕ್ಕೆ.

0: ಇದ್ದಿದ್ರೆ ಸೇಫ್ ಡ್ರೈವ್ ಗಾನ ಭಜನ ಸಮಯ ಆಗಿದೆ 6:55. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ, ಆಮೇಲೆ ವಾರ್ತೆ, ಕನ್ನಡ ಸುದ್ದಿ ಮುಖ್ಯಾಂಶಗಳು, ನಂತರ ಕೇಳೋಣ ಗೀತೆಗಳು ಮತ್ತೆ ಸಮೀಕ್ಷೆಯ ಭಾಗ. ಕನ್ನಡ ರತ್ನ ಭಂಡಾರ ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಚಿಂತಲಪಲ್ಲಿ ವೆಂಕಟರಾವ್. ಕರ್ನಾಟಕದ ಸಂಗೀತ ವಿದ್ವಾಂಸರ ಪರಂಪರೆಯನ್ನ ಗಮನಿಸುವಾಗ ಕಂಡುಬರುವ ಮಹಾನ್ ವಿದ್ವಾಂಸರು ಚಿಂತಲಪಲ್ಲಿ ವೆಂಕಟರಾಯರು. ಸೌಜನ್ಯ, ಸರಳತೆಯ ಮೂರ್ತಿ. ಅವರು ದೇವರ ನಾಮಗಳನ್ನ ಹಾಡುತ್ತಿದ್ರೆ ಗಂಟೆಗಟ್ಟಲೆ ಅಭಿಮಾನಿಗಳು ಕೇಳುತ್ತಿದ್ರು. ಶಿಷ್ಯಂದಿರನ್ನು ಬೆಳೆಸಿದರು. ಸಂಗೀತದಲ್ಲಿ ಅಗ್ರಸ್ಥಾನದಲ್ಲಿ ಇದ್ದವರು ಚಿಂತಲಪಲ್ಲಿ ವೆಂಕಟರಾವ್ ಅವರು. ಚಿಂತಲಪಲ್ಲಿ ಎಂದೇ ಖ್ಯಾತರು.
1: ಆವಾಗ ನಿರ್ಮಲು ಸ್ವರ ಹಾಡೋದಿಲ್ಲ, ಬರೀ ಕೀರ್ತನೆ, ರಾಗ ಹಾಡಿ, ಕೀರ್ತನೆ ಹಾಡಿ, ಮತ್ತೆ ಸ್ವಾಮಿ ದಯಿಸ್ಕೊಂಡು ಮನಸ್ಸು ಚೆನ್ನಾಗಿ ಆ ಭಾವನೆಯಿಂದ ಹಾಡೋ ಪಂಚಿತ್ತು. ಭಾವ ಬೇಕು ಅದಕ್ಕೆ. ಮಿಕ್ಕಿನಾಂಡಿಯಿಂದ ಮಿಕ್ಕಿನಾಂಡಿ ಪಲ್ಲವಿ ಗಿದ್ವಿ ಆಡಿದಾಗ ಅವಾಗ ಕಾರ್ವೇ ಗಿರ್ಬೇಕು, ನೆರವು ಗಿರುಗಳು ಮಾಡಿಕೊಂಡು ಅದಕ್ಕೆ ಬೇಕಾದ ಕೆಲಸ ಮಾಡ್ತೀವಿ. ಕೀರ್ತನೆ ಹೆಚ್ಚೆಲ್ಲ ಮಾಡ್ತಾ ಇರಲಿಲ್ಲ, ಕೀರ್ತನೆ ಹೆಚ್ಚಾಗಿ ಹಾಡ್ತಾಲೂ ಇರಲಿಲ್ಲ. ಲಯಕ್ಕೆ ಅಂದರೆ ಭಾವಕ್ಕೆ ಅನುಗುಣ್ಯವಾದ ಲಯದಿಂದ ಆ ಭಾವ ಪೋಷಣೆ ಮಾಡ್ತಾಯಿದ್ರು. ಭಾವಕ್ಕೆ ಹೆಚ್ಚು ಪ್ರಾಶಸ್ತ್ಯ ಇರಬೇಕು, ಲಯ ಬಿಡಬಾರ್ದು. ಆ ಲಯ ಭಾವನ ಅನುಸರಿಸ್ಕೊಂಡಿರಬೇಕಾದ್ರೆ ಈ ಗಂಡಿ ಸಂಬಂಧವಾದ ಲೆಕ್ಕಗಳು ಆವಾಗ ಅಷ್ಟು ಇರಲಿಲ್ಲ. ಹೇಳಿದ್ರೂ ಲಯಕ್ಕೆ ಅನ್ನಿಸ್ಕೊಂಡು ಭಾವಕ್ಕೆ ಇರಬಾರ್ದು. ಮುಖ್ಯವಾದ ಸಂಗೀತಕ್ಕೆ ಬೇಕಾದ ಭಾವ, ಭಾವಕ್ಕೆ ಬೇಕಾದ ಸಾಹಿತ್ಯವನ್ನು ಪಾಲನೆ ಮಾಡಿಕೊಂಡು, ಅರ್ಥ ಮಾಡಿಕೊಂಡು ಆ ಸಾಹಿತ್ಯವನ್ನು ಪಾಲನೆ ಮಾಡಿಕೊಂಡು ಭಕ್ತಿಯಿಂದ ಭಾವದಿಂದ ಹಾಡಬೇಕು. ಗುಂಡು ಕಚೇರಿ ನೀ ಸಭಾ ಕಚೇರಿಯಲ್ಲಿ ಏನೋ ಅದಕ್ಕೆ ಟೈಮ್ ಇಟ್ಕೊಂಡಿರೋರು. ಮಿಕ್ಕಿನಾದಂತೆ ಬೆಳಗಿನ ಜಾವಾಗೋತಿ 3 ಗಂಟೆ ಆಯಿತು, 4 ಗಂಟೆ ಲೆಕ್ಕವೇ ಎತ್ತಿರ್ತಾರೆ ಜನಗಳು ಕೇಳ್ತಾಯಿದ್ರು. ಆವಾಗಿನ ಕಾಲದಲ್ಲೇ ಆಗಿತ್ತು. ಸಾಮ್ರಾಜ್ಯ

0: ಅಲ್ಲ 2000 ಜನ ಕೂತ್ಕೊಂಬರು. ಆವಾಗಿನ ಶ್ರುತಿಗಳೇ ಬೇರೆ. ಆಗಿನ ಶ್ರುತಿ ಹೇಗೆ ಅಂದರೆ, ತಂಬೂರಿ ಮ್ಯಾಲೆ ಕುದುರೆ ಬಂದಿರೋದು, ಅದನ್ನು ಎಳೆದು ಬೆಳೆದು ಎಲ್ಲಿಗಂದಲ್ಲಿ ಶ್ರುತಿ ಇತ್ತು. ಆ ಶ್ರುತಿ ಯಾವಾಗ ಆ ಟೈಮ್ ಅವತ್ತಿನ ದಿನಕ್ಕೆ ಶಾರೀರಿಕ ಯಾವ ಶ್ರುತಿ ಆ ಶ್ರುತಿ ಇಟ್ಕೊಂಡು ಹಾಡೋ ಪದ್ಧತಿ ಇತ್ತು. ಆ ಮೈ ಕೂಗಿಲ್ಲ, ಏನೂ ಇಲ್ಲ, ಸಾವಿರಾರು ಜನ ಕೇಳ್ತಾ ಇದ್ರು ಸ್ವಾಮಿ.
1: ಭೈರವಿ ಅಂತ ಹೇಳಿದ್ರಿ, ಆ ಭೈರವಿ ಕೊಂಚ ಆಗಿನ ಕಾಲದಲ್ಲಿ ಭೈರವಿ ಯಾವ ಮಟ್ಟದಲ್ಲಿ ಇತ್ತು ಅಂತ ಸ್ವಲ್ಪ ನಾವು ತಿಳ್ಕೊಳ್ಳೋಣ.
0: ವಯಸ್ಸಾಗಿದೆ, ನಾನು ಹಾಡಿದ್ರೆ ಅಷ್ಟು ಚೆನ್ನಾಗಿತ್ತೋ ಇಲ್ವೋ ನಂಗೆ ತಿಳಿದು
1: ಹಾಡಿ.

0: ಚಿಂತಲಪಲ್ಲಿ ಶೈಲಿ ಅಂತಾನೆ ನಾವು ಇವತ್ತು ಕರ್ನಾಟಕ ಸಂಗೀತದಲ್ಲಿ ಕೇಳ್ತೇವೆ. ಚಿಂತಲಪಲ್ಲಿ ವೆಂಕಟರಾವ್ ಅವರ ಗಾಯನದ ಸಣ್ಣ ಝಲಕ್ ಮತ್ತು ಧ್ವನಿಯನ್ನು ಆಲಿಸಿದಿರಿ ಇವತ್ತಿನ ಕನ್ನಡ ರತ್ನ ಭಂಡಾರದಲ್ಲಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
1: ಸರ್ವೋದಯವಾಗಲಿ ಸರ್ವರಲಿ.
0: ಹೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸೇಫ್ ಡ್ರೈವ್ ಗಾನ ಭಜನ. ಗಾನ ಭಜನದ ಸಮೀಕ್ಷೆಯ ವಿಷಯ ಇವತ್ತು ಕೃಷ್ಣಾಷ್ಟಮಿ, ಕೃಷ್ಣನ ಚಿಂತನೆಯನ್ನೇ ಮಾಡ್ತಾ ಇದ್ದೀವಿ. ಕೃಷ್ಣನ ಹಾಡುಗಳನ್ನು ಬೆಳಗ್ಗೆಯಿಂದ ಕೇಳಿದೀವಿ, ಸಂಜೆ ರಾಧಾ ಕೃಷ್ಣ ತತ್ವದ ಒಂದಷ್ಟು ಹಾಡುಗಳನ್ನು ಆಲಿಸಿದವು. ಸಮೀಕ್ಷೆ ಕೂಡ ಹಾಗೆ ಮಾಡಿದರೆ ಕರ್ಮಣ್ಯೇವಾಧಿಕಾರಸ್ತೆ ಮಾಫಲೇಶು ಕದಾಚನ ಅಂತ ಹೇಳ್ತಾ ಇರ್ತೀವಲ್ಲ ಯಾವಾಗಲೂ, ದೈನಂದಿನ ಜೀವನದಲ್ಲಿ ಒಂದು ಗಾದೆ ಮಾತಿನ ಥರ ನಾವು ಅದನ್ನು ಬಳಸ್ತಾ ಇರ್ತೀವಿ. ಅನೇಕರು ಹೇಳ್ತಾರೆ ಕೆಲಸ ಮಾಡೋದೇ ಫಲಕ್ಕಾಗಿ, ಫಲನೇ ಇಲ್ಲ ಅಂತಂದರೆ ಮೋಟಿವೇಶನ್ ಹೇಗೆ ಬರುತ್ತೆ, ಫಲ ನಿರೀಕ್ಷೆ ಮಾಡಬೇಡ ಅಂದರೆ ಅದು ಶೋಷಣೆಗೆ ದಾರಿ ಆಗಲ್ವೇ, ಸ್ಪರ್ಧೆಯಲ್ಲಿ ನಾವು ಹಿಂದೆ ಬೀಳ್ತೀವಿ ಅಲ್ವಾ, ಹೀಗೆ ಮಾತಾಡೋದು ಕೇಳ್ತೀವಿ. ಜೊತೆಗೆ ಒತ್ತಡರಹಿತ ಜೀವನ, ಸೋಲು ಎದುರಿಸೋ ಶಕ್ತಿ, ಕೆಲಸದಲ್ಲಿ ಏಕಾಗ್ರತೆ, ಶ್ರದ್ಧೆ ಇದೆಲ್ಲ ಬರಬೇಕಾದರೆ ಇದನ್ನು ನಾವು ಪಾಲಿಸಬೇಕು ಅನ್ನುವ ಮಾತನ್ನು ಕೇಳ್ತೀವಿ ಇವತ್ತಿನ ದಿನಮಾನದಲ್ಲಿ. ಈ ಮಾತು ಅಂದರೆ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ, ಇದು ಪ್ರಸ್ತುತವೇ. ಹೌದಾದರೆ ಹೌದೆನ್ನಿ, ಇಲ್ಲವಾದರೆ ಇಲ್ಲವೆನ್ನಿ. ನಮ್ಮ ವಾಟ್ಸಪ್ ಸಂಖ್ಯೆ 9483091209. ಸಮಯ 7:00. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನ್ಯಾಯಾಂಗ ಅಧಿಕಾರಿಗಳ ನಿವೃತ್ತಿ ವಯೋಮಿತಿಯನ್ನು 60ರಿಂದ 62 ವರ್ಷಗಳಿಗೆ ಹೆಚ್ಚಿಸುವಂತೆ ಸುಪ್ರೀಂಕೋರ್ಟ್ 7 ರಾಜ್ಯಗಳಿಗೆ ನಿರ್ದೇಶನ ನೀಡಿದೆ. ಕರ್ನಾಟಕ, ಛತ್ತೀಸ್ಗಢ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಸಿಕ್ಕಿಂ, ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳು ತಮ್ಮ ಸೇವಾ ನಿಯಮಗಳಿಗೆ ತಿದ್ದುಪಡಿ ತಂದು ನಿವೃತ್ತಿ ವಯೋಮಿತಿಯನ್ನು ಅಧಿಕೃತವಾಗಿ 62 ವರ್ಷಗಳಿಗೆ ಹೆಚ್ಚಿಸುವಂತೆ ಸುಪ್ರೀಂಕೋರ್ಟ್ ನಿರ್ದೇಶಿಸಿದೆ. ದೇಶಾದ್ಯಂತ ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಭಕ್ತಿ ಮತ್ತು ಸಡಗರದಿಂದ ಆಚರಿಸಲಾಗುತ್ತಿದೆ. ಉಡುಪಿಯಲ್ಲಿ ಕೃಷ್ಣನ ಹುಟ್ಟುಹಬ್ಬದ ಸಂಭ್ರಮಕ್ಕೆ ಕ್ಷಣಗಣನೆ ಆರಂಭವಾಗಿದ್ದು ಶ್ರೀಕೃಷ್ಣ ಜನ್ಮಾಷ್ಟಮಿ ಹಾಗೂ ವಿಟ್ಲಪಿಂಡಿ ವೈಭವಕ್ಕೆ ಸಜ್ಜಾಗುತ್ತಿದೆ. ಶ್ರೀಕೃಷ್ಣ ಮಠದ ರಥಬೀದಿಯಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದ್ದು ಗುರ್ಜಿ ಕಂಬಗಳ ಅಳವಡಿಕೆ, ಗೋಪುರ ನಿರ್ಮಾಣ ಸೇರಿದಂತೆ ವಿವಿಧ ಅಲಂಕಾರ ಕಾರ್ಯಗಳು ಪೂರ್ಣಗೊಂಡಿವೆ. ಪಶುಸಂಗೋಪನೆ ರೇಷ್ಮೆ ಖಾತೆ ಸಚಿವ ಸಿ ಪುಟ್ಟರಂಗಶೆಟ್ಟಿ ಅಧ್ಯಕ್ಷತೆಯಲ್ಲಿ ನಾಳೆ ಚಾಮರಾಜನಗರದಲ್ಲಿ ತಾಲೂಕು ಮಟ್ಟದ ಪ್ರಜಾಸೇವೆ ಆಂದೋಲನ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ಸಾರ್ವಜನಿಕರು ಸಭೆಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸರ್ಕಾರದ ಈ ಮಹತ್ತರ ಕಾರ್ಯಕ್ರಮವನ್ನು ಸದುಪಯೋಗಪಡಿಸಿಕೊಳ್ಳುವಂತೆ ಜಿಲ್ಲಾಧಿಕಾರಿ ಶ್ರೀರೂಪ ತಿಳಿಸಿದ್ದಾರೆ. ರಾಜ್ಯದ ಹಲವು ಭಾಗಗಳಲ್ಲಿ ಬರ ಪರಿಸ್ಥಿತಿ ತೀವ್ರವಾಗಿದ್ದರೂ ಸರ್ಕಾರ ಕೆಲವೇ ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸುವ ಮೂಲಕ ತಾರತಮ್ಯ ನೀತಿ ಅನುಸರಿಸುತ್ತಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಎನ್ ರವಿಕುಮಾರ್ ಯಾದಗಿರಿಯಲ್ಲಿಂದು ಆರೋಪಿಸಿದ್ದಾರೆ. ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ದೇಶಾದ್ಯಂತ ತನ್ನ ಪಾರುಗಾರಿಕಾ ಮತ್ತು ಪುನರ್ವಸತಿ ಅಭಿಯಾನದಡಿಯಲ್ಲಿ 3,800ಕ್ಕೂ ಹೆಚ್ಚು ಮಕ್ಕಳನ್ನು ಬಾಲಕಾರ್ಮಿಕ ಪದ್ಧತಿಯಿಂದ ರಕ್ಷಿಸಿದೆ. ಈ ಅಭಿಯಾನದ ಸಮಯದಲ್ಲಿ 575ಕ್ಕೂ ಹೆಚ್ಚು ಪ್ರಕರಣಗಳನ್ನು ಸಹ ದಾಖಲಿಸಲಾಗಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 2 ಪೈಸೆ ಏರಿಕೆ ಕಂಡು 94.49 ರೂಪಾಯಿಯಷ್ಟಾಗಿದೆ. ದುಬೈನಲ್ಲಿಂದು ನಡೆಯಲಿರುವ ಮಹಿಳಾ ಏಷ್ಯಾಕಪ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಯುಎಇ ಮತ್ತು ಇಂಡೋನೇಷ್ಯಾ ತಂಡಗಳು ಸೆಣಸಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8 ಗಂಟೆಗೆ ಪ್ರಾರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35ಕ್ಕೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 8 ಗಂಟೆಗೆ.

ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ನವೀನ್ ಸಜ್ಜು ಹಾಗೂ ಸಂಗಡಿಗರು ಹಾಡಿದ ಗೀತೆ ಕೇಳಿದಿರಿ. ಶಾಭಾಷ್ ಬಡ್ಡಿ ಮಗನೇ ಚಿತ್ರದಿಂದ ಗೀತೆಯನ್ನು ಆರಿಸಿದ್ದು ಕಲ್ಯಾಣ್ ಕೆ ಅವರ ರಚನೆ, ಭೂಪತಿ ಎಸ್ ಪಿ ಅವರ ಸಂಗೀತ ನಿರ್ದೇಶನವಿತ್ತು. ಕರ್ಮಣ್ಯವಾಧಿಕಾರಸ್ತೆ ಮಾಫಲೇಶು ಕದಾಚನ, ಇದು ಇವತ್ತಿನ ದಿನಕ್ಕೆ ಪ್ರಸ್ತುತ ಇದೆಯಾ ಇಲ್ಲವಾ ಅಂತ ನಾವು ವಿಭಾಗ ಸಮೀಕ್ಷೆಯನ್ನು ಮಾಡ್ತಾ ಇದ್ದೀವಿ. ಭಗವದ್ಗೀತೆಯನ್ನು ಬೇರೆ ಬೇರೆ ದೃಷ್ಟಿಕೋನದಲ್ಲಿ ನಾವು ನೋಡ್ತೀವಿ. ಕೆಲಸ ಮಾಡೋದು ಫಲಕ್ಕಾಗಿ, ಫಲ ಇಲ್ಲ ಅಂದಾಗ ಅದು ಮೋಟಿವೇಶನ್ಗೆ ಕೊರತೆ ಆಗುತ್ತೆ ಅಂತ ಕೆಲವರು ಹೇಳಬಹುದು. ಬೇರೆ ಬೇರೆ ವಿಧಾನಗಳನ್ನು ಕಾಲಕ್ಕೆ ತಕ್ಕ ಹಾಗೆ ನಾವು ಅಳವಡಿಸಿಕೊಳ್ಳಬೇಕಾಗತ್ತೆ ಅಂತ ಇನ್ನೊಂದು ವಾದ ಅಂದರೆ, ಒತ್ತಡ ರಹಿತ ಜೀವನ, ಸೋಲು ಎದುರಿಸುವ ಶಕ್ತಿ, ಕೆಲಸದಲ್ಲಿ ಏಕಾಗ್ರತೆ, ಶ್ರದ್ಧೆ, ಇದನ್ನೆಲ್ಲ ನಮಗೆ ಇದು ಕೊಡುತ್ತೆ ಅನ್ನೋದು ಒಂದು ವಾದ. ಮತ್ತೆ ಇದು ತುಂಬ ಕೆಲಸ ಮಾಡಿ ನಮಗೆ ಶೋಷಣೆಗೆ ದಾರಿಯಾಗುತ್ತೆ, ಕೆಲಸದ ಫಲದ ಮೇಲೆ ಇನ್ಯಾರೋ ಅಧಿಕಾರವನ್ನು ಸ್ಥಾಪಿಸ್ತಾರಲ್ಲ ಅನ್ನೋದು ಒಂದಾದರೆ, ಅದು ಇದ್ದರೂ ಪರವಾಗಿಲ್ಲ, ನಿನ್ನಲ್ಲಿ ಶಾಂತಿ ಇರುತ್ತಲ್ಲ ಅಂತಾರೆ ಇನ್ನು ಕೆಲವರು. ನಮ್ಮ ಶ್ರೋತೃಗಳು ಏನಂತಾರೆ, ಇದು ಈ ದಿನಗಳಿಗೆ ಎಷ್ಟು ಪ್ರಸ್ತುತ, ಪ್ರಸ್ತುತವೇ ಅಥವಾ ಬೇರೆ ದಿಕ್ಕಿನಿಂದ ನಾವು ಇದನ್ನು ನೋಡಬೇಕೆ, ಹೀಗೆಲ್ಲ ಆಲೋಚನೆಗಳು ಇವತ್ತು ನಮ್ಮ ಸಮೀಕ್ಷೆಯಲ್ಲಿ, ಕೃಷ್ಣನ ಚಿಂತನೆಯಲ್ಲಿ ಹೇಳಿ. ಇದು ಈಗ ಈ ದಿನಮಾನಗಳಿಗೆ ಪ್ರಸ್ತುತವೇ? ಹೌದಾದರೆ ಹೌದನ್ನಿ, ಇಲ್ಲವಾದರೆ ಇಲ್ಲವೆನ್ನಿ. 9483091029, ಇದು ನಮ್ಮ ವಾಟ್ಸಪ್ ಸಂಖ್ಯೆ. ಸಮಯ 7:10. ಇನ್ನು ಎರಡು ಗೀತೆಗಳನ್ನು ಕೇಳೋಣ, ಆಮೇಲೆ ಕಗ್ಗದ ಸಿರಿ ಪ್ರಾಯೋಜಿತ ಕಾರ್ಯಕ್ರಮ, ವಾರ್ತಾ ಪ್ರಸಾರ 7:50 ಸುಮಾರಿಗೆ ನೋಡೋಣ ಯಾರೆಲ್ಲ ಏನು ಹೇಳಿದರು ಅಂತ. ಕೇಳ್ತಾ ಇರಿ, ನಮ್ಮ ಜೊತೆ ಇರಿ. ಇದು ವಿವಿಧ ಭಾರತಿ, ನಿಮ್ಮೊಂದಿಗೆ ನಿಮ್ಮದೇ ಧ್ವನಿ ಬಿ ಕೆ ಸುಮತಿ.

ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇದೀಗ ನೀವು ಕೇಳಿದ ಕೋಗಿಲೆ ಹಾಡನ್ನ ಶ್ರೀಮತಿ ಸಿಂಧೂರ ಚಿತ್ರದಿಂದ ಆರಿಸಿದ್ದು ಕೋಗಿಲೆ ನಿನ್ನ ಗಾಯನ. ಆರ್ ಕಲ್ಯಾಣ್ ಕೆ ಕಲ್ಯಾಣ್ ಅವರು ಬರೆದ ಗೀತೆ, ರಾಜೇಶ್ ರಾಮನಾಥ್ ಅವರ ಸಂಗೀತ. ಗೀತೆಯನ್ನು ಹಾಡಿದವರು ಎಂ ಡಿ ಪಲ್ಲವಿ. ಈ ಗೀತೆಗಿಂತ ಮುಂಚೆ ನೀವು ಕೇಳಿದ ಗೀತೆ ವೃತ್ತ ಚಿತ್ರದು, ನಿಹಾಲ್ ತಾರೋ ಅವರ ಧ್ವನಿಯಲ್ಲಿತ್ತು. ಅದು ಯಾವ ಮಾಯೆಯೋ, ಶಂಕರ ರಾಮನ್ ಅವರು ಬರೆದ ಗೀತೆ, ಆಂಥೋನಿ ಎಂ ಜಿ ಹಾಗೂ ಹರಿ ಕೃಷಾಂತ್ ಅವರ ಸಂಗೀತ ನಿರ್ದೇಶನವಿತ್ತು. ಸಮಯ 7:21. 7:22 ನಾವು ಕೇಳೋಣ ಕಗ್ಗದ ಸಿರಿ, ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆರಿಸಿದ ಕಾರ್ಯಕ್ರಮ. ಇವತ್ತಿನ ಸಮೀಕ್ಷೆಯ ವಿಷಯ ಒಂದೇ ಒಂದು ಸಾಲಿನಲ್ಲಿ ನಾವು ಹೇಳ್ತಾ ಇರ್ತೀವಿ, ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಅಂತ. ಫಲ ನಿರೀಕ್ಷೆ ಮಾಡದೆ ಕೆಲಸವನ್ನು ಮಾಡುವುದು. ಇಲ್ಲಿ ಎರಡು ರೀತಿಯ ವಾದಗಳನ್ನು ನಾವು ಗಮನಿಸ್ತೀವಿ. ಫಲ ನಿರೀಕ್ಷೆ ಮಾಡದೇ ಇದ್ದರೆ ನಮಗೆ ಮೋಟಿವೇಶನ್ ಬರಲ್ಲ ಅನ್ನುವರು ಕೆಲವರು. ಒತ್ತಡರಹಿತ ಜೀವನಕ್ಕೆ ನಮಗೆ ಫಲ ನಿರೀಕ್ಷೆ ಮಾಡದೆ ಕೆಲಸ ಮಾಡೋದು ಕ್ಷೇಮ ಅನ್ನೋದು ಇನ್ನೊಂದು ವಾದ. ಹಾಗಾಗಿ ಈ ಮಾತು ಇವತ್ತಿನ ದಿನಮಾನದಲ್ಲಿ ಪ್ರಸ್ತುತವೇ ಅನ್ನೋದು ಇವತ್ತಿನ ನಮ್ಮ ಸಮೀಕ್ಷೆಯ ವಿಷಯ. ಯಾರು ಏನು ಹೇಳ್ತಾರೆ ಕೇಳೋಣ. ಕೇಳ್ತಾ ಇರಿ, ನಮ್ಮ ಜೊತೆ ಇರಿ. ಈಗ ಕಗ್ಗದ ಸಿರಿ ಆದ ಮೇಲೆ ವಾರ್ತಾ ಪ್ರಸಾರ. ವಾರ್ತಾ ಪ್ರಸಾರ ಆದ ಮೇಲೆ 7:50 ಸುಮಾರಿಗೆ ಕೇಳೋಣ ಯಾರೆಲ್ಲ ಏನಂದ್ರು, ಏನು ನಿಮ್ಮ ಮಾತು. ನಮ್ಮ ಶ್ರೋತೃಗಳು ಎಸ್ ಅಂದ್ರ ನೋ ಅಂದ್ರ ಎಷ್ಟು ಜನ ಯಾವುದಕ್ಕೆ ಮಾರ್ಕ್ಸ್ ಹಾಕಿದ್ರು ಅಂತ ನೋಡೋಣ. ಕೇಳ್ತಾ ಇರಿ, ನಮ್ಮ ಜೊತೆ ಇರಿ. ಇದು ವಿವಿಧ ಭಾರತಿ. ಈಗ ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆರಿಸಿದ ಕಾರ್ಯಕ್ರಮ ಕಗ್ಗದ ಸಿರಿ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಕಾಳು ತಿರೆ ಎಪ್ಪಿದೊಡೆ ಮೊಳೆಯುವುದು, ಹುರಿದೊಡದು ಮೊಳೆಯದರಳಹುದು ಬಾಯ್ಸವಿಗೆ. ಸರಿಹದದ ಕಾಳು ತಿರೆ ಎಪ್ಪಿದೊಡೆ ಮೊಳೆಯುವುದು, ಹುರಿದೊಡದು ಮೊಳೆಯದರಳಹುದು ಬಾಯ್ಸವಿಗೆ. ಪರಮತತ್ವಜ್ಞಾನಿಯೊಡರಿಸುವ ಕರುಮಗಳು ಮರುಬೆಳೆಗೆ ಬಿತ್ತಲ್ಲ ಮಂಕುತಿಮ್ಮ. ಪರಮತತ್ವಜ್ಞಾನಿಯೊಡರಿಸುವ ಕರುಮಗಳು ಮರುಬೆಳೆಗೆ ಬಿತ್ತಲ್ಲ ಮಂಕುತಿಮ್ಮ.

0: ಪ್ರಕೃತಿಯ ಜೀವದ ಜೀವನದ ಎಲ್ಲ ಆಗುಹೋಗುಗಳನ್ನು ಸೂಕ್ಷ್ಮವಾಗಿ ಗಮನಿಸ್ತಾರೆ ಡಿವಿಜಿಯವರು. ಇಂಥ ಅವಲೋಕನಗಳಿಂದಲೇ ಉನ್ನತ ಮಟ್ಟದ ಜ್ಞಾನ ದರ್ಶನಗಳು ಅವರಿಗೆ ಸಾಧ್ಯ ಆಗೋದು. ಸರಿಹದದ ಕಾಳೊಂದು ತಿರೆಯಪ್ಪಿದೊಡೆ ಮೊಳೆಯುವುದು ಅಂತಾರೆ. ಈ ಅಪ್ಪಿದೊಡೆ ಅನ್ನೋ ಪದನ ಗಮನಿಸಿ ಎಷ್ಟು ಸುಂದರವಾಗಿದೆ, ಅರ್ಥಗರ್ಭಿತವಾಗಿದೆ. ಈ ಸೃಷ್ಟಿ ಅಥವಾ ಸಂತಾನ ಮೊಳಿಬೇಕಾದ್ರೆ ಅಲ್ಲಿ ಒಂದು ಅಪ್ಪುಗೆ ಬೇಕು, ಪ್ರೀತಿ ಬೇಕು. ಇಲ್ಲೂ ಹಾಗೆ, ಉತ್ತಮವಾದ ಒಂದು ಕಾಳು ಧಾರಿಣಿಯಾದಂಥ ಭೂತಾಯಿ ಮಡಿಲನ್ನು ಅಪ್ಪಿದ್ರೆ ಅದು ಮೆಲ್ಲಗೆ ಮೊಳೆತು ಸಸಿಯಾಗುತ್ತೆ. ಆದರೆ ಇದೇ ಕಾಳನ್ನ ಹುರಿದು ಬಿಟ್ರೆ ಅದು ನೆಲದ ಗರ್ಭದೊಳಗೆ ಪ್ರವೇಶಿಸಿದ್ರೂ ಮೊಳೆಯಲ್ಲ, ಚಿಗುರಲ್ಲ. ಬದಲಿಗೆ ಅದು ಬಾಯಿಸವಿಗೆ ಸೊಗಸಾದ ವ್ಯಂಜನ ಆಗತ್ತೆ, ಅರಳಿಟ್ಟು ಹುರಿಟ್ಟು. ಹೀಗೆ ಈ ಒಂದು ಲೌಕಿಕ ಉದಾಹರಣೆನ ತೋರಿಸಿ ಅಲ್ಲಿಂದ ಎತ್ತರದ ಒಂದು ತತ್ವೋಪದೇಶಕ್ಕೆ ಹೊರಡ್ತಾರೆ ಡಿವಿಜಿ. ಜ್ಞಾನಿಯಾದವನು ಕೈಗೊಳ್ಳೋ ಕರ್ಮ ಬೀಜಗಳಿಗೆ ಜ್ಞಾನ ಲೇಪನ ಆಗಿಬಿಡುತ್ತಂತೆ. ಇಂಥ ಜ್ಞಾನ ಲೇಪನಾನೇ ಆ ಕರ್ಮಗಳಿಗೆ ಆಗುವಂಥ ಪಾಕ ಪ್ರಕ್ರಿಯೆ. ಹಾಗಾಗಿ ಜ್ಞಾನಿ ಮಾಡುವಂಥ ಕರ್ಮಗಳು ಅಂದರೆ ಕೆಲಸಗಳು ಮರು ಬೆಳೆಗೆ ಬಿತ್ತಲ್ಲ ಅಂತಾರೆ. ಅಂದರೆ ಜ್ಞಾನಿಯ ಕರ್ಮಗಳಿಗೆ ಮುಂದೆ ಯಾವುದೇ ಪರಿಣಾಮ ಅಥವಾ ಪ್ರಭಾವಗಳು ಇಲ್ಲ. ಯಾಕಂದ್ರೆ ಜ್ಞಾನದಿಂದ ಸಂಶಯಗಳನ್ನೆಲ್ಲ ನಾಶ ಮಾಡಿಕೊಂಡಿರೋಂಥ ಆತ್ಮವಂತನನ್ನ ಯಾವುದೇ ಕರ್ಮಗಳು ಬಂಧಿಸಲಾರವು ಅನ್ನುವಂಥ ಆಶ್ವಾಸನೆನ ನಮ್ಮ ಗೀತಾಚಾರ್ಯ ಕೂಡ ಕೊಟ್ಟಿದ್ದಾನೆ. ಅಷ್ಟೇ ಅಲ್ಲ, ಪ್ರಜ್ವಲಿಸುವಂಥ ಅಗ್ನಿ ಹೇಗೆ ಕಟ್ಟಿಗೆಗಳನ್ನು ಸುಟ್ಟು ಬೂದಿ ಮಾಡುತ್ತೋ ಹಾಗೇನೆ ಜ್ಞಾನ ಎಂಬ ಅಗ್ನಿ ಕರ್ಮಗಳನ್ನೆಲ್ಲ ಭಸ್ಮ ಮಾಡಿಬಿಡತ್ತೆ ಅಂತಾನೆ ಕೃಷ್ಣ. ಇದೇ ರೀತಿ ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ತತ್ ಸ್ವಯಂ ಯೋಗ ಸಂಸಿದ್ಧ ಕಾಲೇನಾತ್ಮನಿ ವಿಂದತಿ. ಅಂದರೆ ಲೋಕದಲ್ಲಿ ಜ್ಞಾನಕ್ಕೆ ಸಮಾನವಾದ ಪವಿತ್ರ ವಸ್ತು ಇನ್ನೊಂದಿಲ್ಲ. ಯೋಗದಿಂದ ಸಂಸಿದ್ಧಿಯನ್ನ ಹೊಂದಿದೋನು ಕಾಲಕ್ರಮದಲ್ಲಿ ಆ ಜ್ಞಾನವನ್ನ ತನಗೆ ತಾನೇ ಹೊಂದುತ್ತಾನೆ. ಈ ಎಲ್ಲ ಮಾತುಗಳ ತಾತ್ಪರ್ಯ ಇಷ್ಟೇ, ಬ್ರಹ್ಮಜ್ಞಾನ ಅದಕ್ಕಾಗಿ ಮಾಡುವಂತಹ ಶುದ್ಧ ತಪಸ್ಸು ಯಾವುದೇ ಲೌಕಿಕ ಕರ್ಮಗಳಿಗಿಂತ ದೊಡ್ಡದು ಮತ್ತು ಎತ್ತರವಾದದ್ದು.
1: ಸುಟ್ಟ ಹಗ್ಗದ ಬೂದಿ ರೂಪ ಮಾತ್ರದಿ ಹಗ್ಗ ಗಟ್ಟಿ ಜಗವಂತು ತತ್ವಜ್ಞಾನ ಸೋಕೆ. ಸುಟ್ಟ ಹಗ್ಗದ ಬೂದಿ ರೂಪ ಮಾತ್ರದಿ ಹಗ್ಗ ಗಟ್ಟಿ ಜಗವಂತು ತತ್ವಜ್ಞಾನ ಸೋಕೆ. ತೊಟ್ಟಿಹುದು ಲೋಕರೂಪವತಾತ್ವಿಕನ ವೃತ್ತಿ ಕಟ್ಟದವನಾತ್ಮವನು ಮಂಕುತಿಮ್ಮ. ತೊಟ್ಟಿಹುದು ಲೋಕರೂಪವತಾತ್ವಿಕನ ವೃತ್ತಿ ಕಟ್ಟದವನಾತ್ಮವನು ಮಂಕುತಿಮ್ಮ.

0: ಇದೊಂದು ಸೊಗಸಾದ ಉದಾಹರಣೆ. ಜೀವ ಜಗತ್ತುಗಳನ್ನ ಯಾವಾಗಲೂ ಅಧ್ಯಾತ್ಮದ ನೆಲೆಗಳಲ್ಲೇ ಪರಿಭಾವಿಸ್ತಾರೆ ಡಿ ವಿಜಿ ಅವರು. ಇಲ್ಲಿ ಒಂದು ಗಟ್ಟಿ ಹಗ್ಗ ಸುಟ್ಟೋಗಿ ಬೂದಿಯಾಗಿದೆ. ಹಗ್ಗದ ಆಕಾರದಲ್ಲೇ ಅದು ಬೂದಿ ಆಗ್ಬಿಟ್ಟಿದೆ. ಗಾಳಿ ಇನ್ನೂ ಆ ಬೂದಿನ ಚದುರಿಸಿಲ್ಲ, ಹಾಗಾಗಿ ನೋಟುಕರಿಗೆ ಬೂದಿ ಬಣ್ಣದ ಹಗ್ಗವಾಗೇ ಗೋಚರಿಸುತ್ತೆ. ಇದೊಂದು ವಿಸ್ಮೃತಿ ಅಷ್ಟೇ, ವಾಸ್ತವ ಅಲ್ಲ. ಹಗ್ಗದ ಶಕ್ತಿ ಗುಣ ಬೂದಿಗೆ ಎಲ್ಲಿ ಬರಬೇಕು? ಅದೇನಿದ್ರೂ ಹಾರಿ ಹೋಗುವಂಥದ್ದು, ಚದರಿ ಹೋಗುವಂಥದ್ದು. ನಾವು ದಿನನಿತ್ಯ ಕಾಣೋ ಇಂಥದ್ದೇ ಇನ್ನೊಂದು ಉದಾಹರಣೆಯನ್ನು ನಾವು ಗಮನಿಸಬಹುದು. ಉದ್ದಕ್ಕೆ ಮಲಗಿರೋ ಒಂದು ಹಾವು ತನ್ನ ಮೈಯಾಕಾರದ ಹಾಗೆ ಪೊರೆ ಬಿಟ್ಟು ಹೊರಟು ಹೋಗಿರುತ್ತೆ. ದೂರದಿಂದ ನೋಡೋರ್ಗೆ ಅದು ಹಾವೇ ಏನೋ ಅನ್ನುವಂಥ ಗಾಬರಿ ಕೂಡ ಮೂಡಬಹುದು. ಆದರೆ ಮತ್ತೆ ಇದು ಭ್ರಮೆನೆ, ಸತ್ಯ ಅಲ್ಲ. ಈ ಎರಡೂ ಉದಾಹರಣೆಗಳಲ್ಲಿ ಕಾಣೋದೇ ಬೇರೆ, ವಾಸ್ತವನೇ ಬೇರೆ. ಆದರೆ ಜ್ಞಾನಿಯಾದವನು ತಾನು ಕಾಣ್ತಾ ಇರೋ ನೋಟಕ್ಕೆ ಇರೋಂಥ ಸೀಮಿತತೆಗಳನ್ನ, ಕ್ಷಣಿಕ ಅಸ್ತಿತ್ವಗಳನ್ನ ಚೆನ್ನಾಗಿ ಮನಗಾಣ್ತಾನೆ. ಇಲ್ಲಿ ಹುಟ್ಟಿ ಬಂದ ಮೇಲೆ ಲೌಕಿಕ ವ್ಯಾಪಾರಗಳು, ವಿಹಿತ ಕರ್ಮಗಳು, ಲೋಕ ಬಾಂಧವ್ಯ ಇವೆಲ್ಲ ಅನಿವಾರ್ಯ. ಸುಟ್ಟ ಹಗ್ಗ ನಿಜವಾದ ಹಗ್ಗದ ಹಾಗೆ ಭಾಸ ಆಗಿಬಿಡೋಂಥ ಕತೆ ಇದು. ಆದರೆ ಇದ್ಯಾವುದು ಶಾಶ್ವತ ಅಲ್ಲ. ನಿಜವಾದ ನೋಟ ಬೇರೇನೇ ಇದೆ, ಅದೇ ಬ್ರಹ್ಮ ಸಾಕ್ಷಾತ್ಕಾರ, ಮುಂದೃಷ್ಟಿ ಪರಮದಲಿ ಅಂತ ಹಿಂದೇನೆ ಹೇಳಿದ್ದಾರೆ ಅವರು. ನಮ್ಮ ಅಕ್ಕ ಮಹಾದೇವಿ ಕೂಡ ಆಗಾಗ ಇಂಥ ಮಾತನ್ನ ಹೇಳ್ತಾಳೆ. ಎಷ್ಟೆಷ್ಟೋ ಬಗೆಯ ತೃಷೆಗಳು, ಹಸಿವು ಮುಂತಾದ ಇಂದ್ರಿಯ ಕಾಟಗಳು ಇವೆ, ಅವು ಅಲ್ಲಿಂದಲ್ಲೇ ಪೂರೈಕೆನೂ ಆಗ್ತವೆ. ಆದರೆ ಇವೆಲ್ಲವನ್ನ ಮೀರಿದ ದೊಡ್ಡದೊಂದು ತೃಷೆ ಇದೆ, ಅದೇ ದಿವ್ಯವಾದ ಒಂದು ಆತ್ಮಸಾಂಗತ್ಯದ ಬಯಕೆ. ಇಂಥ ಆತ್ಮಸಾಂಗತ್ಯಕ್ಕೆ ಮಾತ್ರ ನನಗೆ ಮಲ್ಲಿಕಾರ್ಜುನನೇ ಸಂಗಾತಿ ಅಂತಾಳೆ ಆಕೆ. ಒಟ್ಟಾರೆ ಒಂದು ದಿವ್ಯ ಸಾಕ್ಷಾತ್ಕಾರ ಎಲ್ಲ ಅನುಭಾವಿಗಳ ಪರಮೋದ್ದೇಶ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ, ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ್ ಸಾದರ್, ಗಾಯನ ಚಿನ್ಮಯಿ ಆತ್ರೇಯಸ್.

ವ್ಯಾಖ್ಯಾನ ಭಾರತಿ ಕಾಸರಗೋಡು, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದಸಿದ್ದಾರೆ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು: ನ್ಯಾಯಾಂಗ ಅಧಿಕಾರಿಗಳ ನಿವೃತ್ತಿ ವಯೋಮಿತಿ 62ಕ್ಕೆ ಏರಿಸಲು ಕರ್ನಾಟಕ ಸೇರಿದಂತೆ 7 ರಾಜ್ಯಗಳಿಗೆ ಸುಪ್ರೀಂಕೋರ್ಟ್ ನಿರ್ದೇಶನ. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತ ಫ್ರಾನ್ಸ್ ಸಹಕಾರ ಮತ್ತಷ್ಟು ಬಲಪಡಿಸಲು ಒತ್ತು, ಇದೇ 7ರಿಂದ ಬೆಂಗಳೂರಿನಲ್ಲಿ ಬಾಹ್ಯಾಕಾಶ ಎಕ್ಸ್ಪೋ. ದೇಶಾದ್ಯಂತ ಕೃಷ್ಣ ಜನ್ಮಾಷ್ಟಮಿ ಸಂಭ್ರಮ, ಉಡುಪಿ ವಿಟ್ಲಪಿಂಡಿಗೆ ಸಜ್ಜು. ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಸೆಮಿಫೈನಲ್ ಪ್ರವೇಶಿಸಿದ ಭಾರತದ ಸಾತ್ವಿಕ್ ಸಾಯಿರಾಜ್, ರಾಮ್ಕಿ ರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ. ವಿಯೆಟ್ನಾಂ ಪಿಕಲ್ಬಾಲ್ ವಿಶ್ವಕಪ್, 6 ಚಿನ್ನ ಸೇರಿ 37 ಪದಕ ಗೆದ್ದ ಭಾರತ. ವಾರ್ತೆಗಳ ವಿವರ: ನ್ಯಾಯಾಂಗ ಅಧಿಕಾರಿಗಳ ನಿವೃತ್ತಿ ವಯೋಮಿತಿಯನ್ನು 60ರಿಂದ 62 ವರ್ಷಗಳಿಗೆ ಹೆಚ್ಚಿಸುವಂತೆ ಸುಪ್ರೀಂಕೋರ್ಟ್ 7 ರಾಜ್ಯಗಳಿಗೆ ನಿರ್ದೇಶನ ನೀಡಿದೆ. ಸುಪ್ರೀಂಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್, ನ್ಯಾಯಮೂರ್ತಿಗಳಾದ ಜಾಯಮಲ್ಯ ಬಾಗ್ಚಿ ಮತ್ತು ವಿ ಮೋಹನ ಅವರನ್ನೊಳಗೊಂಡ ಪೀಠವು ಕರ್ನಾಟಕ, ಛತ್ತೀಸ್ಗಢ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಸಿಕ್ಕಿಂ, ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳು ತಮ್ಮ ಸೇವಾ ನಿಯಮಗಳಿಗೆ ತಿದ್ದುಪಡಿ ತಂದು ನಿವೃತ್ತಿ ವಯೋಮಿತಿಯನ್ನು ಅಧಿಕೃತವಾಗಿ 62 ವರ್ಷಗಳಿಗೆ ಹೆಚ್ಚಿಸುವಂತೆ ನಿರ್ದೇಶಿಸಿದೆ. 60 ವರ್ಷ ವಯಸ್ಸು ತಲುಪುವ ನ್ಯಾಯಾಂಗ ಅಧಿಕಾರಿಗಳು 62 ವರ್ಷ ವಯಸ್ಸಿನವರೆಗೆ ಸೇವೆ ಮುಂದುವರಿಸಲು ಸಂಬಂಧಪಟ್ಟ ಹೈಕೋರ್ಟ್ನಿಂದ ಸಾಮರ್ಥ್ಯ ಮತ್ತು ಕಾರ್ಯಕ್ಷಮತೆಯ ಮೌಲ್ಯಮಾಪನಕ್ಕೆ ಒಳಗಾಗಬೇಕೆಂದು ಸುಪ್ರೀಂಕೋರ್ಟ್ ಸ್ಪಷ್ಟಪಡಿಸಿದೆ. ಇದೇ ವೇಳೆ 2026ರ ಮಾರ್ಚ್ 31ರಂದು ಅಥವಾ ನಂತರ ನಿವೃತ್ತರಾದ ಈ ರಾಜ್ಯಗಳ ನ್ಯಾಯಾಂಗ ಅಧಿಕಾರಿಗಳಿಗೆ ಮತ್ತೆ ನ್ಯಾಯಾಂಗ ಸೇವೆಗೆ ಸೇರ್ಪಡೆಯಾಗಲು ಸೀಮಿತ ಅವಕಾಶವನ್ನು ನ್ಯಾಯಾಲಯ ನೀಡಿದೆ. ಆದರೆ ಅಂತಹ ಅಧಿಕಾರಿಗಳು ನಿವೃತ್ತಿಯ ಬಳಿಕ ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಮತ್ತೊಂದು ಸರ್ಕಾರಿ ಹುದ್ದೆ ಅಥವಾ ಲಾಭದ ಹುದ್ದೆಯಾಗಿರುವ ಯಾವುದೇ ಉದ್ಯೋಗವನ್ನು ಸ್ವೀಕರಿಸಬಾರದು ಎಂದು ನ್ಯಾಯಾಲಯ ತಿಳಿಸಿದೆ. ಈ ಸಂಬಂಧ 7 ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳು 2 ವಾರಗಳೊಳಗೆ ಕ್ರಮ ಕೈಗೊಂಡು ಅನುಸರಣಾ ವರದಿ ಸಲ್ಲಿಸುವಂತೆ ಸುಪ್ರೀಂಕೋರ್ಟ್ ಸೂಚಿಸಿದೆ. ಜಿಲ್ಲಾ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಮಂಜೂರಾದ ಹುದ್ದೆಗಳು ಮತ್ತು ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ನ್ಯಾಯಾಧೀಶರ ಸಂಖ್ಯೆಯ ನಡುವೆ ಗಮನಾರ್ಹ ಅಂತರವಿದೆ. ನ್ಯಾಯಾಧೀಶರ ಕೊರತೆ ನಿರಂತರವಾಗಿ ಕಂಡುಬರುತ್ತಿರುವ ಹಿನ್ನೆಲೆಯಲ್ಲಿ ಸುಪ್ರೀಂಕೋರ್ಟ್ ಈ ಮಹತ್ವದ ನಿರ್ದೇಶನ ನೀಡಿದೆ. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಮಾನವ ಸಹಿತ ಬಾಹ್ಯಾಕಾಶ ಯಾನ, ಅತ್ಯಾಧುನಿಕ ಬಾಹ್ಯಾಕಾಶ ತಂತ್ರಜ್ಞಾನಗಳು ಸೇರಿದಂತೆ ಭಾರತ ಫ್ರಾನ್ಸ್ ಸಹಕಾರವನ್ನು ಮತ್ತಷ್ಟು ಆಳಗೊಳಿಸುವ ಕುರಿತು ಕೇಂದ್ರ ಬಾಹ್ಯಾಕಾಶ ಖಾತೆ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಅವರು ಇಂದು ಚರ್ಚೆ ನಡೆಸಿದರು. ಸಭೆಯಲ್ಲಿ ಉಭಯ ದೇಶಗಳ ಬಾಹ್ಯಾಕಾಶ ಸಂಸ್ಥೆಗಳು ಮತ್ತು ಕೈಗಾರಿಕೆಗಳ ನಡುವಿನ ಸಹಭಾಗಿತ್ವವನ್ನು ಹೆಚ್ಚಿಸುವ ಬಗ್ಗೆಯೂ ಮಾತುಕತೆ ನಡೆಯಿತು. ಫ್ರಾನ್ಸ್ನ ಉನ್ನತ ಶಿಕ್ಷಣ ಸಂಶೋಧನೆ ಮತ್ತು ಬಾಹ್ಯಾಕಾಶ ಸಚಿವ ಪ್ರೊಫೆಸರ್ ಫಿಲಿಪ್ ಬಾಪ್ಟಿಸ್ಟ್ ಅವರೊಂದಿಗೆ ಸಚಿವ ಡಾ ಜಿತೇಂದ್ರ ಸಿಂಗ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ದ್ವಿಪಕ್ಷೀಯ ಸಭೆ ನಡೆಸಿದರು. ಪ್ಯಾರಿಸ್ನಲ್ಲಿ ಇದೇ 9ರಂದು ಆರಂಭವಾಗಲಿರುವ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಶೃಂಗಸಭೆಯಲ್ಲಿ ಭಾರತದ ಭಾಗವಹಿಸುವಿಕೆ ಹಾಗೂ ಇದೇ 7ರಿಂದ 9ರವರೆಗೆ ಬೆಂಗಳೂರಿನಲ್ಲಿ ನಡೆಯಲಿರುವ ಬಾಹ್ಯಾಕಾಶ ಎಕ್ಸ್ಪೋದಲ್ಲಿ ಫ್ರಾನ್ಸ್ನ ಪಾಲ್ಗೊಳ್ಳುವಿಕೆ ಕುರಿತು ಉಭಯ ದೇಶಗಳು ಚರ್ಚಿಸಿವೆ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಶೃಂಗಸಭೆಯಲ್ಲಿ ಭಾಗವಹಿಸಲು ಹಾಗೂ ಫ್ರಾನ್ಸ್ನೊಂದಿಗೆ ದೀರ್ಘಕಾಲದ ಬಾಹ್ಯಾಕಾಶ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸಲು ಭಾರತ ಎದುರು ನೋಡುತ್ತಿದೆ ಎಂದು ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ಬಾಹ್ಯಾಕಾಶ ವಿಜ್ಞಾನ, ತಂತ್ರಜ್ಞಾನ ಮತ್ತು ಅನ್ವಯಿಕೆಗಳು, ಬಾಹ್ಯಾಕಾಶ ಆರ್ಥಿಕತೆ ಹಾಗೂ ಸುರಕ್ಷಿತ ಬಾಹ್ಯಾಕಾಶ ಕ್ಷೇತ್ರಗಳಿಗೆ ಶೃಂಗಸಭೆಯಲ್ಲಿ ಒತ್ತು ನೀಡಲಾಗುತ್ತಿದ್ದು, ಬಾಹ್ಯಾಕಾಶ ಕ್ಷೇತ್ರದ ಭವಿಷ್ಯದ ಕುರಿತು ಅಂತಾರಾಷ್ಟ್ರೀಯ ಸಂವಾದ ಮತ್ತು ಸಹಕಾರಕ್ಕೆ ಇದು ಮಹತ್ವದ ವೇದಿಕೆಯಾಗಲಿದೆ ಎಂದು ಅವರು ತಿಳಿಸಿದ್ದಾರೆ. ಫ್ರಾನ್ಸ್ ಸಚಿವ ಪ್ರೊಫೆಸರ್ ಬಾಪ್ಟಿಸ್ಟ್ ಭಾರತ ಫ್ರಾನ್ಸ್ ನಡುವಿನ ಈಗಿರುವ ಬಾಹ್ಯಾಕಾಶ ಸಹಕಾರವನ್ನು ಮತ್ತಷ್ಟು ಬಲಪಡಿಸಿ ವೇಗಗೊಳಿಸುವ ಬಯಕೆಯನ್ನು ವ್ಯಕ್ತಪಡಿಸಿದರು. ಅವರು ಈ ತಿಂಗಳ ಕೊನೆಯಲ್ಲಿ ಭಾರತಕ್ಕೆ ಭೇಟಿ ನೀಡಲಿದ್ದಾರೆ. ದೇಶಾದ್ಯಂತ ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಭಕ್ತಿ ಮತ್ತು ಸಡಗರದಿಂದ ಆಚರಿಸಲಾಗುತ್ತಿದೆ. ಭಗವಾನ್ ಶ್ರೀಕೃಷ್ಣನ ಜನ್ಮದಿನದ ಅಂಗವಾಗಿ ವಿವಿಧ ದೇವಾಲಯಗಳಲ್ಲಿ ವಿಶೇಷ ಪೂಜೆ, ಧಾರ್ಮಿಕ ಕಾರ್ಯಕ್ರಮಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಉತ್ತರ ಪ್ರದೇಶದ ಮಥುರಾ ಮತ್ತು ವೃಂದಾವನ ಹಾಗೂ ಗುಜರಾತ್ನ ದ್ವಾರಕಾದಲ್ಲಿ ಪ್ರಮುಖ ಆಚರಣೆಗಳು ನಡೆಯುತ್ತಿವೆ. ಪವಿತ್ರ ಸಂದರ್ಭದ ಅಂಗವಾಗಿ ರಾಷ್ಟ್ರ ರಾಜಧಾನಿಯ ವಿವಿಧ ದೇವಾಲಯಗಳನ್ನು ವರ್ಣರಂಜಿತ ದೀಪಗಳು ಹಾಗೂ ಹೂವುಗಳಿಂದ ಅಲಂಕರಿಸಲಾಗಿದೆ. ಕೇರಳಂನ ಗುರುವಾಯೂರು ಶ್ರೀಕೃಷ್ಣ ದೇವಾಲಯದಲ್ಲಿ ಮುಂಜಾನೆ 3 ಗಂಟೆಗೆ ಪವಿತ್ರ ನಿರ್ಮಾಲ್ಯ ದರ್ಶನದೊಂದಿಗೆ ಜನ್ಮಾಷ್ಟಮಿ ಆಚರಣೆ ಆರಂಭವಾಯಿತು. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ದೇವಸ್ವಂ ಮಂಡಳಿ ಹಾಗೂ ಪೊಲೀಸರು ಭದ್ರತಾ ವ್ಯವಸ್ಥೆ ಕೈಗೊಂಡಿದ್ದಾರೆ. ಕರ್ನಾಟಕದ ಉಡುಪಿಯಲ್ಲಿ ಕೃಷ್ಣನ ಹುಟ್ಟುಹಬ್ಬದ ಸಂಭ್ರಮಕ್ಕೆ ಕ್ಷಣಗಣನೆ ಆರಂಭವಾಗಿದ್ದು, ಶ್ರೀಕೃಷ್ಣ ಜನ್ಮಾಷ್ಟಮಿ ಹಾಗೂ ವಿಟ್ಲಪಿಂಡಿ ವೈಭವಕ್ಕೆ ಸಜ್ಜಾಗುತ್ತಿದೆ. ಶ್ರೀಕೃಷ್ಣ ಮಠದ ರಥಬೀದಿಯಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದ್ದು, ಗುರ್ಜಿ ಕಂಬಗಳ ಅಳವಡಿಕೆ, ಗೋಪುರ ನಿರ್ಮಾಣ ಸೇರಿದಂತೆ ವಿವಿಧ ಅಲಂಕಾರ ಕಾರ್ಯಗಳು ಪೂರ್ಣಗೊಂಡಿವೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇಟಲಿಯ ಆಡಳಿತ ಇತಿಹಾಸದಲ್ಲಿ ಸತತವಾಗಿ ಅತಿ ದೀರ್ಘಕಾಲ ಸೇವೆ ಸಲ್ಲಿಸಿದ ಪ್ರಧಾನಮಂತ್ರಿಯಾಗಿ ದಾಖಲೆ ನಿರ್ಮಿಸಿರುವ ಜಾರ್ಜಿಯಾ ಮೆಲೋನಿ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಅಭಿನಂದನೆ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಈ ಮೈಲಿಗಲ್ಲು ಜಾರ್ಜಿಯಾ ಮೆಲೋನಿ ಅವರ ನಾಯಕತ್ವದ ಮೇಲಿನ ಇಟಲಿ ಜನತೆಯ ವಿಶ್ವಾಸ ಮತ್ತು ನಂಬಿಕೆಯ ಪ್ರತಿಬಿಂಬವಾಗಿದೆ ಎಂದು ಹೇಳಿದ್ದಾರೆ. ಭಾರತದೊಂದಿಗಿನ ಜಾರ್ಜಿಯಾ ಮೆಲೋನಿ ಅವರ ಸ್ನೇಹವು ಉಭಯ ದೇಶಗಳ ನಡುವೆ ವಿಶೇಷ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಬಲಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಎಂದು ಅವರು ಹೇಳಿದ್ದಾರೆ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಆಂಧ್ರಪ್ರದೇಶದ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಇಂದು ಮುಂಜಾನೆ GSLV-F17 ಉಡಾವಣಾ ವಾಹಕದ ಮೂಲಕ EOS-5 ಭೂವೀಕ್ಷಣಾ ಉಪಗ್ರಹವನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿದೆ. ಈ ಯಶಸ್ಸಿಗೆ ಹರ್ಷ ವ್ಯಕ್ತಪಡಿಸಿರುವ ಇಸ್ರೋ ಅಧ್ಯಕ್ಷ ವಿ ನಾರಾಯಣನ್, ಇದು ಭಾರತದ ಭೂವೀಕ್ಷಣಾ ಸಾಮರ್ಥ್ಯವನ್ನು ಮತ್ತಷ್ಟು ಬಲಪಡಿಸುವುದರ ಜೊತೆಗೆ ಭೂವೀಕ್ಷಣಾ ಸೇವೆಗಳ ವಿತರಣೆಯನ್ನು ಸುಧಾರಿಸಲಿದೆ ಎಂದು ತಿಳಿಸಿದ್ದಾರೆ.
4: I am very happy to announce that GSLV-F17 vehicle has successfully and precisely injected the Advanced Earth Observation Satellite 05, the geo-imaging satellite, in the intended and required orbit. And today, we have injected the heaviest satellite, 2,367 kg satellite, using this launch vehicle. Once the Earth Observation Satellite 05 is operationalized, it will become the India's first dedicated imaging satellite from the geo orbit, providing important strategic data for our country.
0: ಶ್ರೀಹರಿಕೋಟಾದಿಂದ ಇಂದು GSLV-F17 ವಾಹಕದ ಮೂಲಕ EOS-5 ಉಪಗ್ರಹವನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿದ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋದ ವಿಜ್ಞಾನಿಗಳನ್ನು ಉಪರಾಷ್ಟ್ರಪತಿ, ಪ್ರಧಾನಮಂತ್ರಿ ಸೇರಿದಂತೆ ಹಲವು ಗಣ್ಯರು ಸಾಮಾಜಿಕ ಮಾಧ್ಯಮದ ಮೂಲಕ ಅಭಿನಂದಿಸಿದ್ದಾರೆ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಭಾರತದ ಮೊದಲ ಇಮೇಜಿಂಗ್ ಉಪಗ್ರಹ EOS-5 ಅನ್ನು ಭೂಸ್ಥಿರ ಕಕ್ಷೆಯಿಂದ ಯಶಸ್ವಿಯಾಗಿ ಉಡಾವಣೆ ಮಾಡಿರುವುದು ದೇಶದ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಪ್ರಮುಖ ಮೈಲಿಗಲ್ಲಾಗಿದೆ ಎಂದು ಶ್ಲಾಘಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು, ಯಶಸ್ವಿ ಉಡಾವಣೆಯು ಭಾರತದ ಬಾಹ್ಯಾಕಾಶ ಕ್ಷೇತ್ರವನ್ನು ರೂಪಿಸುತ್ತಿರುವ ಶ್ರೇಷ್ಠತೆ, ನಾವೀನ್ಯತೆ ಮತ್ತು ಹೆಚ್ಚುತ್ತಿರುವ ಸಾಮರ್ಥ್ಯಗಳ ಪ್ರತಿಬಿಂಬವಾಗಿದೆ ಎಂದು ಹೇಳಿದ್ದಾರೆ. ಶೆನ್ಜೆನ್ನಲ್ಲಿ ನಡೆಯುತ್ತಿರುವ ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ನಲ್ಲಿ ಭಾರತದ ಪುರುಷರ ಡಬಲ್ಸ್ ಜೋಡಿ ಸಾತ್ವಿಕ್ ಸಾಯಿರಾಜ್ ರಾಮಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಅವರು ತಮ್ಮ 4ನೇ ಚೀನಾ ಮಾಸ್ಟರ್ಸ್ ಸೆಮಿಫೈನಲ್ಗೆ ಪ್ರವೇಶಿಸಿದ್ದಾರೆ. ಡೆನ್ಮಾರ್ಕ್ನ ಕಿಮ್ ಅಸ್ಟ್ರಪ್ ಮತ್ತು ಆಂಡರ್ಸ್ ಸ್ಕಾರಪ್ ರಾಸ್ಮುಸೆನ್ ಅವರನ್ನು 2-1 ಸೆಟ್ ಅಂತರದಿಂದ ಸೋಲಿಸುವ ಮೂಲಕ ಅವರು ಜಯಗಳಿಸಿ ಮುನ್ನಡೆದಿದ್ದಾರೆ. ವಿಯೆಟ್ನಾಂನ ಡಾ ನಾಂಗ್ನಲ್ಲಿ ನಡೆಯುತ್ತಿರುವ ಪಿಕಲ್ಬಾಲ್ ವಿಶ್ವಕಪ್ 2026ರ ಮೊದಲ ದಿನ ತಂಡಗಳ ವಿಭಾಗದಲ್ಲಿ ಭಾರತ ಅಜೇಯವಾಗಿ ಉಳಿದಿದೆ. ಪಂದ್ಯಾವಳಿಯಲ್ಲಿ ಇದುವರೆಗೆ ಭಾರತ 6 ಚಿನ್ನ, 16 ಬೆಳ್ಳಿ ಹಾಗೂ 15 ಕಂಚು ಸೇರಿದಂತೆ ಒಟ್ಟು 37 ಪದಕಗಳನ್ನು ಗೆದ್ದಿದೆ. ತಂಡಗಳ ಲೀಗ್ ಹಂತದಲ್ಲಿ ಅಜೇಯವಾಗಿರುವ ಭಾರತ ಸದ್ಯ ಪದಕ ಪಟ್ಟಿಯಲ್ಲಿ 4ನೇ ಸ್ಥಾನದಲ್ಲಿದೆ. ಈ ತಿಂಗಳ 6ರವರೆಗೆ ನಡೆಯಲಿರುವ ಪಂದ್ಯಾವಳಿಯಲ್ಲಿ ಲೀಗ್ ಹಂತ ಅಂತ್ಯಗೊಂಡಿದ್ದು ಭಾರತವು ಆಂಟಿಗುವಾ, ಬಾರ್ಬುಡಾ, ಇಸ್ರೇಲ್ ಮತ್ತು ಜೆಕ್ ಗಣರಾಜ್ಯ ತಂಡಗಳನ್ನು ಮಣಿಸಿದೆ. ಭಾರತದ ಹಿರಿಯರ ತಂಡವು ಉತ್ತಮ ಆರಂಭ ಮಾಡಿದ್ದು ಜರ್ಮನಿ ಮತ್ತು ನೇಪಾಳ ತಂಡಗಳನ್ನು ಸೋಲಿಸಿ 32ರ ಸುತ್ತಿಗೆ ಮುನ್ನಡೆದಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನ್ಯಾಯಾಂಗ ಅಧಿಕಾರಿಗಳ ನಿವೃತ್ತಿ ವಯೋಮಿತಿ 62ಕ್ಕೆ ಏರಿಸಲು ಕರ್ನಾಟಕ ಸೇರಿದಂತೆ 7 ರಾಜ್ಯಗಳಿಗೆ ಸುಪ್ರೀಂಕೋರ್ಟ್ ನಿರ್ದೇಶನ. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತ ಫ್ರಾನ್ಸ್ ಸಹಕಾರ ಮತ್ತಷ್ಟು ಬಲಪಡಿಸಲು ಒತ್ತು, ಇದೇ 7ರಿಂದ ಬೆಂಗಳೂರಿನಲ್ಲಿ ಬಾಹ್ಯಾಕಾಶ ಎಕ್ಸ್ಪೋ. ದೇಶಾದ್ಯಂತ ಕೃಷ್ಣ ಜನ್ಮಾಷ್ಟಮಿ ಸಂಭ್ರಮ, ಉಡುಪಿ ವಿಟ್ಲಪಿಂಡಿಗೆ ಸಜ್ಜು. ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಸೆಮಿಫೈನಲ್ ಪ್ರವೇಶಿಸಿದ ಭಾರತದ ಸಾತ್ವಿಕ್ ಸಾಯಿರಾಜ್ ರಾಮಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ. ವಿಯೆಟ್ನಾಂ ಪಿಕಲ್ಬಾಲ್ ವಿಶ್ವಕಪ್ 6 ಚಿನ್ನ ಸೇರಿ 37 ಪದಕ ಗೆದ್ದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
5: ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ.

ರಾಯಲ್ ಚಿತ್ರದ ಹಾಡನ್ನು ಕೇಳಿದಿರಿ. ಸಂಜಿತ್ ಹೆಗಡೆ ಹಾಗೂ ಮಾನಸಿ ಅವರ ಧ್ವನಿಗಳಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದ ಗೀತೆ. ಸಂಗೀತ ನೀಡಿದವರು ಚರಣ್ ರಾಜ್ ಎಂಆರ್. ಸಮಯ 7:49. ಇನ್ನೊಂದು ಗೀತೆಯನ್ನು ಕೇಳೋಣ, ನಂತರ ಸಮೀಕ್ಷೆಯನ್ನು ಮುಕ್ತಾಯ ಮಾಡೋಣ. ಯಾರೆಲ್ಲ ಏನು ಹೇಳಿದರು, ಸಮೀಕ್ಷೆಯ ಫಲಿತಾಂಶ ಏನು ಅಂತ ನೋಡೋಣ. ಇವತ್ತಿನ ಸಮೀಕ್ಷೆಯ ವಿಷಯ, ನಾವು ಕೃಷ್ಣನ ಮಾತುಗಳನ್ನು, ಭಗವದ್ಗೀತೆಯ ಸಾಲುಗಳನ್ನು ಬೇರೆ ಬೇರೆ ಬೇರೆ ಬೇರೆ ರೀತಿಯಲ್ಲಿ ಇವತ್ತು ವಿಶ್ಲೇಷಣೆ ವಿಮರ್ಶೆಗಳನ್ನು ಮಾಡೋದನ್ನು ನೋಡ್ತಾ ಇರ್ತೀವಿ. ಕೆಲವರು ಇವತ್ತಿನ ದಿನಕ್ಕೆ ಅವು ಪ್ರಸ್ತುತ, ಇವತ್ತಿಗೂ ಅದು ಪ್ರಸ್ತುತ ಅಂತ ಹೇಳಿದರೆ, ಮತ್ತೆ ಕೆಲವರು ಇಲ್ಲ ಇಲ್ಲ, ಅದು ಅಂದಿಗೆ ಅಷ್ಟೇ ಪ್ರಸ್ತುತ, ಇಂದಿಗೆ ಪ್ರಸ್ತುತ ಆಗಲಾರದು ಅಂತ ಹೇಳುವ ಮಾತುಗಳನ್ನು ನಾವು ಕೇಳ್ತೀವಿ. ಈ ಸಂದರ್ಭದಲ್ಲಿ ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಅಂತ ಹೇಳ್ತೀವಲ್ಲ, ಕೆಲಸ ಮಾಡು, ಫಲಫಲಗಳನ್ನು ಮರೆತು ಬಿಡು, ಅಥವಾ ನನಗೆ ಬಿಡು, ಅಥವಾ ನಿನ್ನ ಪಾಡಿಗೆ ನೀನು ಕೆಲಸ ಮಾಡು ಅನ್ನುವಂತಹ ಮಾತು. ಫಲ ಇಲ್ಲದೆ ಕೆಲಸ ಇದೆಯೇ? ಅಥವಾ ಇವತ್ತಿನ ಸ್ಪರ್ಧೆಗಳಲ್ಲಿ ನಾವು ಈ ಫಲ ಅನ್ನೋದನ್ನು ಬಿಟ್ಟು ಕೆಲಸ ಮಾಡಿದರೆ ಹೇಗೆ ಸಾಧ್ಯ ಆಗುತ್ತೆ? ಅದರ ದುರುಪಯೋಗ ಆಗಲ್ವೇ? ಕೆಲಸವನ್ನು ಇನ್ಯಾರು ಪಡೆದುಕೊಳ್ಳಲ್ವೇ? ಅದು ಶೋಷಣೆ ಆಗಲ್ವೇ? ಈ ರೀತಿ ಎಲ್ಲ ಒಂದಷ್ಟು ಮಾತುಗಳು ಕೇಳಿಬರುತ್ತವೆ ಅನೇಕ ಚರ್ಚೆಗಳಲ್ಲಿ. ಈ ಹಿನ್ನೆಲೆಯಲ್ಲಿ ನಮ್ಮ ಶ್ರೋತೃಗಳು ಏನು ಹೇಳಬಹುದು? ಈ ಮಾತು ಇವತ್ತಿಗೆ ಪ್ರಸ್ತುತವೇ ಅಥವಾ ಇಲ್ಲವೇ ಅಂತ ಕೇಳಿರೋದು. ಕೊನೆಯ 5 ನಿಮಿಷಗಳು ನೋಡೋಣ, ನೀವೆಲ್ಲ ಏನು ಹೇಳ್ತೀರಿ ಅಂತ. ನಮ್ಮ ವಾಟ್ಸಪ್ ಸಂಖ್ಯೆ 9483091091.

ಒಲವಿನ ಪಯಣ ಚಿತ್ರದ ಗೀತೆಯನ್ನು ಕೇಳಿದಿರಿ ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ. ಹೌದು, ಈಗಂತೂ ಸಮಯ ನಮಗೆ ಸಾಲಲ್ಲ, ಅಷ್ಟು ಸಂದೇಶಗಳು ಬಂದಿವೆ. ಇವತ್ತಿನ ಸಮೀಕ್ಷೆಯಲ್ಲಿ ನಾವು ಕೇಳಿದ್ದು, ಇತ್ತೀಚಿನ ದಿನಗಳಲ್ಲಿ ಎಷ್ಟೊಂದು ಮಾತುಗಳನ್ನು ಕೇಳ್ತಾ ಇರ್ತೀವಿ, ಪರ ವಿರೋಧ ಚರ್ಚೆಗಳನ್ನು ಕೇಳ್ತಾ ಇರ್ತೀವಿ, ಕೃಷ್ಣನ ಮಾತು, ರಾಮನ ಮಾತು, ಭಗವದ್ಗೀತೆ, ಹೀಗೆಲ್ಲ ಸಾಕಷ್ಟು ಮಾತುಗಳನ್ನು ನಾವು ಆಲಿಸ್ತಾ ಇರ್ತೀವಿ. ಕಾಲಕ್ಕೆ ಏನು ಸೂಕ್ತವೋ ಅದನ್ನು ನಾವು ತಗೊಂಡು ಮುಂದೆ ಹೋಗಬೇಕಾಗತ್ತೆ. ಅದನ್ನು ಹಾಗೇ ಇಟ್ಕೊಂಡ್ರೆ ಅದು ಈಗ ಪ್ರಸ್ತುತ ಆಗಲಾರದು ಅನ್ನುವಂತಹ ಅನೇಕ ವಿಮರ್ಶೆಗಳನ್ನು ನಾವು ಕೇಳ್ತಾ ಇರ್ತೀವಿ. ಅಟ್ ದ ಸೇಮ್ ಟೈಮ್ ಇದು ಇಂದಿಗೂ ಪ್ರಸ್ತುತ ಅಂತ ಹೇಳೋದನ್ನು ಕೇಳ್ತೀವಿ. ಅಂತ ಒಂದು ಮಾತು, ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಅನ್ನುವ ಮಾತು. ಇವತ್ತು ಕೃಷ್ಣಾಷ್ಟಮಿ, ಈ ಸಂದರ್ಭದಲ್ಲಿ ಕೃಷ್ಣನ ಪ್ರಸಿದ್ಧ ವಾಕ್ಯ ಇದು ಸೂಕ್ತವೇ ಇವತ್ತಿನ ದಿನಮಾನಕ್ಕೆ? ಇದು ಎಷ್ಟರ ಮಟ್ಟಿಗೆ ಅನ್ವಯ ಆಗತ್ತಾ ಆಗಲ್ವಾ ಅಂತ ಕೇಳಿದ್ದು ಇವತ್ತಿನ ಸಮೀಕ್ಷೆಗೆ ವಿಷಯ. ಅನೇಕರು ನಮಗೆ ಸಂದೇಶಗಳನ್ನು ಕಳಿಸಿದ್ದೀರಿ, ಬಹುತೇಕ ಎಲ್ಲ ಪೂಜೆ ಪುನಸ್ಕಾರಗಳಲ್ಲಿ ತೊಡಗಿರಬಹುದು. ಕೃಷ್ಣ ಅಂದರೆ ಸಾಯಂಕಾಲದ ಪೂಜೆ ಸಾಮಾನ್ಯವಾಗಿ ಮಾಡೋದು, ಹಾಗಾಗಿ 90-80 ಪ್ರತಿಕ್ರಿಯೆಗಳು ನಮಗೆ ಬರ್ತಾ ಇತ್ತು. ಈ ದಿನ 53 ಪ್ರತಿಕ್ರಿಯೆಗಳು ನಮಗೆ ಬಂದಿವೆ. ಯಾರು ಏನು ಹೇಳಿದ್ದಾರೆ ಅಂತ ನೋಡೋದಾದರೆ, ಪ್ರಸ್ತುತ ಕಾಲವೇ ಬದಲಾಗಿ ಹೋಗಿದೆ, ಏನು ಮಾಡೋದು, ಹೌದು ಕೆಲವೊಮ್ಮೆ ಬದಲಾವಣೆಗಳು ಬೇಕಾಗತ್ತೆ ಅಂತ ಹೇಳಿದ್ದಾರೆ ನಮ್ಮ ಶ್ರೋತರು. ವಿಶೇಷ್ ಅವರು, ಭಾರತಿ ಅರವಿಂದ್ ಅವರು ಉತ್ತರಹಳ್ಳಿಯಿಂದ, ಇಲ್ಲ ಇಂದಿನ ಕಾಲದಲ್ಲಿ ಈ ವಾಕ್ಯ ಪ್ರಸ್ತುತ ಅಲ್ಲ, ಕೆಲಸ ಮಾಡಬೇಕು ಫಲ ನಿರೀಕ್ಷಿಸಬಾರದು ಅಂತಾರೆ. ಅಂದರೆ ಅದು ಪ್ರಸ್ತುತ ಅಂತಲೇ ಆಯಿತು. ನಿಮ್ಮ ಉತ್ತರದಲ್ಲಿ ವೈರುಧ್ಯ ಇದೆ ಭಾರತಿ. ಕೃಷ್ಣ ಹೇಳಿದ ನುಡಿ ಇವತ್ತಿಗೂ ಪ್ರಸ್ತುತ ಅಂತಾರೆ ಹೊಳೆನೂರು ಪರಮೇಶ್ ಅವರು. ಪ್ರಸ್ತುತ, ಕಾಲ ಬದಲಾಗಿದೆ, ರಾತ್ರಿ ವೇಳೆ ಕೆಲಸ, ಬೆಳಗ್ಗೆ ನಿದ್ದೆ, ಏನೇನೋ ಆಗೋಗಿದೆ, ಆದರೂ ನಾವು ಇದನ್ನು ನಂಬ್ತೀವಿ ಅಂತಾರೆ ಜಗದೀಶ್ವರಾಚಾರ್ ಮಹಾಲಕ್ಷ್ಮಿ ಲೇಔಟ್ನಿಂದ. ಡಾಕ್ಟರ್ ಅಂಬುಜ ಮಳಕೇಡ್ಕರ್ ಅವರು, ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಏನೋ ಒಂದು ರೀತಿ ಇದು ಗೊಂದಲವೇ ಅಂತ ಅನಿಸುತ್ತೆ, ಆದರೂ ಫಲ ಬೇಡಿಯೇ ಕೆಲಸ ಮಾಡ್ತೀವಿ, ಕೃಷ್ಣ ಇಂದಿಗೂ ಪ್ರಸ್ತುತ ಅಂತಾರೆ. ನಿಮ್ಮ ಉತ್ತರ ಕೂಡ ಗೊಂದಲಮಯವಾಗಿದೆ, ಪ್ರಶ್ನೆಯಲ್ಲಿ ಏನು ಗೊಂದಲ ಇಲ್ಲ. ಕರ್ಮಣ್ಯೇವ ಅಧಿಕಾರಸ್ಥೆ ಮಾ ಫಲೇಶು ಕದಾಚನ, ಅಂದರೆ ಕೆಲಸ ಮಾಡಿ ಫಲಗಳನ್ನು ಅಪೇಕ್ಷಿಸಬೇಡಿ, ಕೆಲಸ ಮಾಡೋದಷ್ಟೇ ನಮ್ಮ ಕೆಲಸ ಅನ್ನೋದನ್ನು ಕೃಷ್ಣ ಪರಮಾತ್ಮ ಹೇಳಿದ್ದು. ಇದು ಕೆಲವರು ಹೇಳ್ತಾರೆ ಫಲ ನಿರೀಕ್ಷೆ ಮಾಡಬೇಡ ಅಂದರೆ ಹೇಗೆ ಸಾಧ್ಯ, ಫಲಕ್ಕಾಗಿ ತಾನೇ ನಾವು ಕೆಲಸ ಮಾಡ್ತೀವಿ ಅನ್ನುವಂಥದ್ದು. ಮತ್ತು ಇವತ್ತಿನ ಕಾರ್ಪೊರೇಟ್ ಜಗತ್ತಿನಲ್ಲಿ ಸ್ಪರ್ಧೆ

ಬೇಕು ಅಂದ್ರೆ ಅದನ್ನ ಫಲದ ಮೇಲೆ ತಾನೇ ನಿರ್ಧಾರ ಮಾಡ್ತಾರೆ. ಆದ್ರಿಂದ ಫಲವೇ ಮುಖ್ಯ ಅನ್ನುವ ಮಾತುಗಳು ಇದೆ. ಆದ್ರಿಂದ ಯಾವುದು ನಾವು ಇಂದಿನ ಕಾಲಮಾನಕ್ಕೆ ತಗೊಳ್ಬೇಕಾ ಬೇಡ್ವಾ ಅನ್ನುವಂಥದ್ದು ಪ್ರಶ್ನೆ ಇದ್ದಿದ್ದು, ನೀವು ಕೂಡ ಎರಡೂ ತರಹ ಉತ್ತರ ಕೊಟ್ಟಿದ್ದೀರಿ. ಫಲ ಬೇಡಿಯೇ ಕೆಲಸ ಮಾಡುವುದು ಅಂತ ಹೇಳ್ತೀರಿ, ಜೊತೆಗೆ ಕೃಷ್ಣ ಇಂದಿಗೂ ಪ್ರಸ್ತುತ ಅಂತ ಕೂಡ ಹೇಳಿದಿರಿ. ನಾವು ಮಾಡೋ ಕೆಲಸಕ್ಕೆ ದುಡಿಮೆಗೆ ಫಲ ಇಲ್ಲದೇ ಇದ್ರೆ ಸಂಸಾರ ಸಾಗಿಸೋದಾದ್ರೂ ಹೇಗೆ, ಹೊಟ್ಟೆ ಬಟ್ಟೆಗೆ ಏನು ಮಾಡೋದು, ಫಲ ಬೇಕೇ ಬೇಕು ಅಂತಾರೆ ವಾಸುಕಿ ಸಾಗರದಿಂದ. ಹರೀಶ್ ಮಲ್ಲೇಶ್ವರದಿಂದ, ನಿರೀಕ್ಷೆ ಮಾಡಬಾರದು, ನಮ್ಮ ಕೆಲಸ ನಾವು ಮಾಡಬೇಕು, ಕೃಷ್ಣ ಹೇಳಿದ್ದು ಇಂದಿಗೂ ಪ್ರಸ್ತುತ ಅಂತಾರೆ. ಚನ್ನಪ್ಪ ಜೆಪಿ ನಗರದಿಂದ, ಹೌದು ಶ್ರಮಕ್ಕೆ ತಕ್ಕ ಫಲ ಸಿಗುತ್ತೆ, ಆದ್ದರಿಂದ ನಾವು ಕೆಲಸ ಮಾಡಬೇಕು, ನಂಬಿಕೆ ಇಡಬೇಕು ಅಂತಾರೆ. ಒಟ್ಟಾರೆ ಸರ್ವಜನರಿಗೂ ಸರ್ವ ಕಾಲಕ್ಕೂ ಪ್ರಸ್ತುತ ನುಡಿ ಇದು ಅಂತಾರೆ ಈಶ್ವರ ನಾಡಿಗೇರ್ ಬಿ ಗುಡಿಹಾಳವರು. ಹಲಸೂರಿನ ರಾಜೇಶ್, ಎಂದಿಗೂ ಪ್ರಸ್ತುತ ಅಂತಾರೆ ನಮ್ಮ ಶ್ರೋತೃ. ನಿಂಗಸಗೂರಿನಿಂದ ಅಮರಗುಂಡಪ್ಪ ಮತ್ತು ಮನೆಯವರು. ಬೀದರ್ನ ಗಣೇಶ್ ಮುದ್ದಾ ಮಹೇಶ್ ಅವರು. ಮನೋಹರ ನಾಗಶೆಟ್ಟಿಹಳ್ಳಿಯಿಂದ. ಹುಸೇನ್ ಶಿವಮೊಗ್ಗದಿಂದ. ಶಶಿ ಪದ್ಮನಾಭನಗರದಿಂದ. ಶ್ರೀಕೃಷ್ಣ ಈಸ್ ಮೋರ್ ರೆಲೆವೆಂಟ್ ಟುಡೇ, ಇವತ್ತು ಅವನು ಹೆಚ್ಚು ಪ್ರಸ್ತುತ ಅನ್ನೋದನ್ನು ಹೇಳ್ತಾರೆ. ಮಂಡಿಕಲ್ ಕೃಪಾ ಅವರು, ಫಲ ದೊರೆತೇ ದೊರೆಯುತ್ತೆ ಉತ್ತಮವಾದ ಕೆಲಸ ಮಾಡಿದವರಿಗೆ, ಆದರೆ ನಾವು ನಿರೀಕ್ಷೆ ಮಾಡಬಾರದು ಅಂತಾರೆ, ಫಲದ ನಿರೀಕ್ಷೆ ಇರಬಾರದು ಅಂತಾರೆ. ವಿರೂಪಾಕ್ಷಪ್ಪ, ಕಾವ್ಯ, ಗೌರಿ, ರೇಣುಕ, ಕಲಬುರಗಿ ಜಿಲ್ಲೆ ಕಡಗಂಚಿಯ ಧರ್ಮಣ್ಣ ಧನ್ಯವರು. ಫಲಾಪೇಕ್ಷೆ ಇಲ್ಲದೆ ನಾವು ಮಾಡಬೇಕು ಅಂತಾರೆ. ಸಾವಿತ್ರಿ ಉಮೇಶ್ ಅವರು ಕೂಡ ಇದೇ ಮಾತು ಹೇಳ್ತಾರೆ, ಹೌದು ಇವತ್ತಿಗೂ ಈ ಮಾತು ಪ್ರಸ್ತುತ ಅಂತ. ಹೆಬ್ಬಾಳದ ರಮೇಶ್, ಆನಂದ್ ಕುಲಕರ್ಣಿ ಸುಲೆಪೇಟೆ, ಪುಷ್ಪ ಶಾನ್ಭಾಗರ್ ಗದಗ್ನಿಂದ, ನಾಗರತ್ನ ರಾಜಾಜಿನಗರದಿಂದ, ಮಹಾಲಿಂಗಪ್ಪ ಜಾಲ್ವಾದಿ ಜಮಖಂಡಿಯಿಂದ, ರಾಜೇಶ್ ತುಮಕೂರಿನಿಂದ, ಚನ್ನಪ್ಪ ಜೆಪಿ ನಗರದಿಂದ. ಭಗವದ್ಗೀತೆ ಯಾವತ್ತಿಗೂ ರೆಲೆವೆಂಟ್ ಅಂತ ಹೇಳ್ತಾರೆ. ಗುಪ್ತ ಉದ್ದೇಶಗಳನ್ನು ನಾವು ಅರ್ಥ ಮಾಡ್ಕೋಬೇಕು, ಗುಪ್ತ ಅರ್ಥಗಳನ್ನು ನಾವು ಮಾಡಿಕೊಳ್ಬೇಕು ಅಂತಾರೆ ಪ್ರಭಾಕರ್ ಉತ್ತರಹಳ್ಳಿಯಿಂದ, ಮಧು ಶ್ರೀನಗರದಿಂದ, ಹೀಗೆ ಕೌಸಲ್ಯ ಬನಶಂಕರಿಯಿಂದ ಸಾಕಷ್ಟು ಮಂದಿ ಸಂದೇಶಗಳನ್ನು ಕಳಿಸಿದ್ದೀರಿ. ಸುಮಾರು 53 ಮಂದಿ ಸಂದೇಶಗಳನ್ನು ಕಳಿಸಿದ್ದೀರಿ. ಹೆಚ್ಚು ಕಡಿಮೆ 3 ಉತ್ತರ ಬಿಟ್ಟರೆ ಉಳಿದ ಎಲ್ಲ ಉತ್ತರಗಳು ಹೇಳಿದ್ದು ಇವತ್ತಿಗೆ ಇದು ಹೆಚ್ಚು ಪ್ರಸ್ತುತ ಅಂತ. ಏನೇ ನಾವು ಮಾಡಿದರೂ ಕೂಡ ಫಲ ನಿರೀಕ್ಷೆ ಮಾಡದೇ ಇದ್ದಾಗ ಒತ್ತಡರಹಿತ ಜೀವನ, ಸೋಲು ಎದುರಿಸುವ ಶಕ್ತಿ, ಕೆಲಸದಲ್ಲಿ ಏಕಾಗ್ರತೆ, ಶ್ರದ್ಧೆ, ಒಂದು ಪಾಸಿಟಿವ್ ಮನಸ್ಸು ನಮಗೆ ಬರುತ್ತೆ. ಹಾಗಾಗಿ ನಾವು ಇದನ್ನು ನಂಬುತ್ತೇವೆ. ಇದು ಇವತ್ತಿಗೂ ಪ್ರಸ್ತುತ ಅನಿಸುವ ರೆಲೆವೆಂಟ್ ಆಗಿರುವಂತಹ ಸಾಲುಗಳು ಅಂತ ಹೇಳಿದಿರಿ. ಧನ್ಯವಾದಗಳು ಸಮೀಕ್ಷೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ. ಆತ್ಮೀಯ ಕೇಳುಗರೆ, ನಿಮಗೆಲ್ಲ ಮತ್ತೊಮ್ಮೆ ಕೃಷ್ಣಾಷ್ಟಮಿಯ ಶುಭಾಶಯಗಳು. ಸಮಯ 8:50 ಆಗೋಗಿದೆ. ಕೇಳೋಣ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನವದೆಹಲಿಯಲ್ಲಿ ನಾಳೆ ಶ್ರೀರಾಮ್ ಕಾಲೇಜ್ ಆಫ್ ಕಾಮರ್ಸ್ನ ಶತಮಾನೋತ್ಸವ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಸಭಿಕರನ್ನುದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಗ್ರಾಮ ಪಂಚಾಯಿತಿಗೆ ಸೇರಿದ ಮತ್ತು ಪಂಚಾಯಿತಿ ನಿರ್ವಹಿಸುತ್ತಿರುವ ಯಾವುದೇ ಕೆರೆಯನ್ನು ಒತ್ತುವರಿ ಮಾಡಿದ್ದರೆ ನಿರ್ದಾಕ್ಷಿಣ್ಯವಾಗಿ ತೆರವು ಮಾಡಿಸಲಾಗುವುದು ಮತ್ತು ಒತ್ತುವರಿದಾರರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹೂಡಲಾಗುವುದು ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಎಚ್ಚರಿಕೆ ನೀಡಿದ್ದಾರೆ. ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಜನವಿರೋಧಿ ನೀತಿ ಅನುಸರಿಸುತ್ತಿದೆ ಎಂದು ಆಪಾದಿಸಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಈ ಬಗ್ಗೆ ಪಕ್ಷ ಕಳೆದ 25 ದಿನಗಳಲ್ಲಿ ನಡೆಸಿದ ಹೋರಾಟಕ್ಕೆ ಯಶಸ್ಸು ದೊರೆತಿದೆ ಎಂದು ಪ್ರತಿಪಾದಿಸಿದ್ದಾರೆ. ತುಮಕೂರು ನಗರದ 26 ಪರೀಕ್ಷಾ ಕೇಂದ್ರಗಳಲ್ಲಿ ಇದೇ 6ರಂದು ಭಾನುವಾರ ನಡೆಯಲಿರುವ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇರ ನೇಮಕಾತಿಯ ಲಿಖಿತ ಪರೀಕ್ಷೆಯನ್ನು ಯಾವುದೇ ಲೋಪವಿಲ್ಲದಂತೆ ನಡೆಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜುಲೈ 7ರಿಂದ ಆಗಸ್ಟ್ 31ರವರೆಗೆ ನಡೆದ ವಿಶೇಷ ಅಭಿಯಾನ 3ರ ಅಡಿಯಲ್ಲಿ 2306 ಪಿಂಚಣಿ ಕುಂದುಕೊರತೆಗಳನ್ನು ಪರಿಹರಿಸಲಾಗಿದ್ದು 72% ಪರಿಹಾರ ದರವನ್ನು ಸಾಧಿಸಿದೆ ಎಂದು ಪಿಂಚಣಿ ಮತ್ತು ಪಿಂಚಣಿದಾರರ ಕಲ್ಯಾಣ

ಇಲಾಖೆ ಮಾಹಿತಿ ನೀಡಿದೆ. ಗ್ರಾಮೀಣ ಪ್ರದೇಶಗಳಿಂದ ಆನ್ಲೈನ್ ಪೋರ್ಟಲ್ ಮೂಲಕ ಹೆಚ್ಚಿನ ಪರಿಹಾರ ಒದಗಿಸಿದೆ ಎಂದು ತಿಳಿಸಿದೆ. ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮದಿಂದ 2026-27 ಸಾಲಿನಲ್ಲಿ ವಿವಿಧ ಯೋಜನೆಗಳಡಿ ಸಹಾಯಧನ, ಸಾಲ ಸೌಲಭ್ಯ ಸೇರಿದಂತೆ ಹಲವು ಸೌಲಭ್ಯಗಳನ್ನು ಸಮುದಾಯದ ಅರ್ಹರಿಗೆ ನೀಡಲು ಅರ್ಜಿಗಳನ್ನು ಆನ್ಲೈನ್ ಮೂಲಕ ಚಿಕ್ಕಬಳ್ಳಾಪುರ ಜಿಲ್ಲಾ ಕಚೇರಿ ಆಹ್ವಾನಿಸಿದೆ. ಅರ್ಜಿ ಸಲ್ಲಿಸಲು ಇದೇ 30 ಕೊನೆಯ ದಿನವಾಗಿದೆ. ದುಬೈನಲ್ಲಿ ಇಂದು ನಡೆಯುತ್ತಿರುವ ಮಹಿಳಾ ಏಷ್ಯಾಕಪ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಯುಎಇ ಮತ್ತು ಇಂಡೋನೇಷ್ಯಾ ಮಹಿಳಾ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಯುಎಇ ತಂಡ ಬೌಲಿಂಗ್ ಆಯ್ಕೆ ಮಾಡಿಕೊಂಡಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10 ಗಂಟೆಗೆ.

0: ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಶುಕ್ರವಾರದ ವಿಶೇಷ ಯುವ ಧ್ವನಿ. ಇವತ್ತಿನ ಯುವ ಧ್ವನಿಯಲ್ಲಿ ಏನಿದೆ? ಇವತ್ತಿನ ಯುವ ಧ್ವನಿಯಲ್ಲಿ ಭರತನಾಟ್ಯ ಕಲಾವಿದೆ ಡಿ ಮನಸ್ವಿ ಕೌಶಿಕ್ ಅವರ ಜೊತೆ ಸಂದರ್ಶನವನ್ನು ಕೇಳೋಣ. ಹಾಗೆ 2026 ಸಾಲಿನ ಕೇಂದ್ರ ಲೋಕಸೇವಾ ಆಯೋಗದ ಭಾರತೀಯ ಅರಣ್ಯ ಸೇವಾ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರುವ ಅಭಿಷೇಕ್ ನಾಯಕ್ ಅವರ ಜೊತೆ ಮಾತುಕತೆಯನ್ನ ಕೇಳೋಣ. ಪ್ರೀತಿಯ ಕೇಳುವರೇ, ಯುವ ಧ್ವನಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಮೊದಲು ಕೇಳೋಣ ಭರತನಾಟ್ಯ ಕಲಾವಿದೆ ಡಾಕ್ಟರ್ ಮನಸ್ವಿ ಕೌಶಿಕ್ ಅವರ ಜೊತೆ ಸಂದರ್ಶನ. ಇವರನ್ನು ಮಾತನಾಡಿಸಿದ್ದಾರೆ ನಿರಂಜನ ಮೂರ್ತಿ ಆರ್ ಪಂಡರಹಳ್ಳಿ.
1: ಡಾಕ್ಟರ್ ಮನಸ್ವಿ ಕೌಶಿಕ್ ಅವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಭರತನಾಟ್ಯ ವಿದ್ಯೆಯನ್ನು ಸುಮಾರು 18 ವರ್ಷಗಳ ಕಾಲ ನಿರಂತರವಾಗಿ ಅಭ್ಯಾಸ ಮಾಡಿಕೊಂಡಿರಬಂದು ಅದರ ಜೊತೆಗೆ ತಮ್ಮ MBBS ಪದವಿಯನ್ನು ಕೂಡ ಮುಗಿಸಿ ಇಂಟರ್ನ್ಶಿಪ್ನಲ್ಲಿ ವರ್ಕಿಂಗ್ ಕೂಡ ಮಾಡ್ತಾ ತಮ್ಮ ಭರತನಾಟ್ಯ ಭಂಗಿಯ ನೃತ್ಯಗಳನ್ನು ಅನೇಕ ಸ್ಪರ್ಧೆಗಳಲ್ಲಿ ಅನೇಕ ಕಾರ್ಯಕ್ರಮಗಳಲ್ಲಿ ಪ್ರದರ್ಶನವನ್ನು ನೀಡ್ತಾ ಬಂದಿದ್ದಾರೆ. ಇವರ ಇಷ್ಟೆಲ್ಲ ಅನುಭವಗಳು ಹೇಗಿದೆ ಅನ್ನೋದನ್ನು ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಮನಸ್ವಿ ಅವರೊಂದಿಗೆ ಕೇಳಿ ತಿಳಿದುಕೊಳ್ಳೋಣ. ಮೊದಲೇದಾಗಿ ಮನಸ್ವಿ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ.
2: ನಮಸ್ಕಾರ ಸರ್.
1: ನಮಸ್ತೆ ಮನಸ್ವಿ ಕೌಶಿಕ್ ಅವರೇ. ಕೌಶಿಕ್ ಅವರೇ, ನಮ್ಮ ಕೇಳುಗರಿಗೆ ತಮ್ಮ ಕಿರುಪರಿಚಯವನ್ನ ಮಾಡಿಕೊಡಿ.
2: ನನ್ನ ಹೆಸರು ಡಾಕ್ಟರ್ ಮನಸ್ವಿ ಕೌಶಿಕ್. ನನ್ನ ತಂದೆ ಹೆಸರು ಎಂ ನವೀನ್ ಕುಮಾರ್. ನನ್ನ ತಾಯಿ ಹೆಸರು ವೀಣಾ ಕೆ. ನಾನು ನಾಟ್ಯರಂಜನಿ ನೃತ್ಯ ಕಲಾ ಕೇಂದ್ರದಲ್ಲಿ ವಿದ್ವಾನ್ ಜೀಕಣ್ ಸರ್ ಅವರ ಹತ್ರ ಸುಮಾರು 18 ವರ್ಷದಿಂದ ಭರತನಾಟ್ಯ ಅಭ್ಯಾಸವನ್ನು ಮಾಡ್ತಾ ಇದ್ದೀನಿ. ನನ್ನ 1st to 10th standard ಬಂದು ವಿದ್ಯಾ ವಿಕಾಸ ವಿದ್ಯಾಸಂಸ್ಥೆಯಲ್ಲಿ ಮುಗಿಸಿದ್ದೀನಿ. ಹಾಗೆ PUC SRS PU ಕಾಲೇಜಲ್ಲಿ ಮುಗಿಸಿದ್ದೀನಿ. ಈಗ ನಾನು ಬಸವೇಶ್ವರ ವೈದ್ಯಕೀಯ ಕಾಲೇಜು ಹಾಗೂ ಆಸ್ಪತ್ರೆಯಲ್ಲಿ ನಾನು ಇವಾಗ ಇಂಟರ್ನ್ಶಿಪ್ ಮಾಡ್ತಾ ಇದ್ದೀನಿ.
1: ಒಳ್ಳೆಯದು ಮನಸ್ವಿ, ಎಷ್ಟು ವರ್ಷಗಳಿಂದ ಭರತನಾಟ್ಯವನ್ನು ಅಭ್ಯಾಸ ಮಾಡ್ಕೊಂಡು ಬಂದಿದ್ದೀರಾ?
2: ನಾನು 6 ವರ್ಷ ಇದ್ದಾಗ ನನ್ನ ತಂದೆ ನನಗೆ ಭರತನಾಟ್ಯಕ್ಕೆ ಸೇರಿಸಿದ್ದು. ಸುಮಾರು 18 ವರ್ಷದಿಂದ ಇವಾಗಲೂ ಸಹ ನಾನು ಅಭ್ಯಾಸ ಮಾಡ್ತಾ ಇದ್ದೀನಿ.
1: ಮನಸ್ವಿ ಅವರ

0: ತುಂಬ ಚೆನ್ನಾಗಿ ಆಡಿದ್ರಿ ಮನಸ್ವಿ ಅವರೇ. ಮನಸ್ವಿ ಅವರೇ, ತಾವು ಸಂಗೀತವನ್ನು ಎಷ್ಟು ವರ್ಷಗಳಿಂದ ಅಭ್ಯಾಸ ಮಾಡ್ಕೊಳ್ತಾ ಬರ್ತಿದ್ದೀರಾ?
1: ನಾನು ಸಂಗೀತವನ್ನ ಅದೇ ನಾನು 6 ವರ್ಷ ಇದ್ದಾಗ ಸೇರಿದ್ದು.
0: ತಮ್ಮ ಗುರುಗಳು ಕೂಡ ಚಿತ್ರದುರ್ಗದವರೇ?
1: ಹೌದು, ಮೀನಾಕ್ಷಿ ಭಟ್ ಅಂತ. ಅವ್ರ ಹತ್ರ ನಾನು ನನ್ನ ಜೂನಿಯರ್ ಕರ್ನಾಟಕ ಪ್ರೌಢ ಶಿಕ್ಷಣ ಇಲಾಖೆಯಲ್ಲಿ ಜೂನಿಯರ್ ಗ್ರೇಡ್ ಆಗುವವರೆಗೂ ನಾನು ಮುಂದುವರಿಸ್ತಾ ಇದ್ದೆ. ತದನಂತರ ನನ್ನ ಆಸಕ್ತಿ ಕಂಪ್ಲೀಟ್ ಆಗಿ ಭರತನಾಟ್ಯ ಮೇಲೆ ಜಾಸ್ತಿ ಇದ್ದಿದ್ರಿಂದ ನಾನು ಸಂಗೀತ ಅಭ್ಯಾಸವನ್ನ ಕ್ಲಾಸಸ್ ಹೋಗೋದನ್ನ ನಿಲ್ಲಿಸಿದ್ರು. ಹೀಗೆ ನಾನು ನನ್ನ ತಾಯಿ ಹೀಗೆ ಒಲವನ್ನ ಮಾತ್ರ ಬಿಟ್ಟಿಲ್ಲ.
0: ತಾವು ನಿರಂತರವಾಗಿ ಅಂದ್ರೆ ನಮ್ಮ ಬಾಲ್ಯದಿಂದಲೂ ಕೂಡ ಸಂಗೀತ ಹಾಗೂ ಭರತನಾಟ್ಯವನ್ನ ಕೂಡ ಅಭ್ಯಾಸ ಮಾಡ್ಕೊಳ್ತಾ ಬಂದಿದ್ದೀರಾ. ಅದರ ಜೊತೆಗೆ ತಾವು ಈಗ ಒಬ್ರು ಡಾಕ್ಟರ್ ಆಗಿದ್ದೀರಾ, ವೈದ್ಯಕೀಯ ಪದವಿಯನ್ನ ಮುಗಿಸಿ ಡಾಕ್ಟರ್ ಮನಸ್ವಿ ಕೌಶಿಕ್ ಆಗಿದ್ದೀರಾ. ಅಂದ್ರೆ ತಮ್ಮ ವಿದ್ಯಾಭ್ಯಾಸಕ್ಕೆ ಭರತನಾಟ್ಯ ಹಾಗೂ ಸಂಗೀತ ಯಾವುದೇ ರೀತಿ ಅಡೆತಡೆ ಉಂಟು ಮಾಡ್ಲಿಲ್ವಾ? ಯಾಕಂದ್ರೆ ಒಂದು ವೈದ್ಯಕೀಯ ವೃತ್ತಿ ಅಂತಂದ್ರೆ ಅಂದ್ರೆ ವೈದ್ಯಕೀಯ ವಿದ್ಯಾಭ್ಯಾಸ ಮಾಡಬೇಕು ಅಂತಂದ್ರೆ ಅದಕ್ಕೆ ಸಂಪೂರ್ಣ ತಮ್ಮನ್ನು ತಾವು ತೊಡಸ್ಕೊಳ್ಬೇಕಾಗುತ್ತೆ, ಬಹಳಷ್ಟು ಸಮಯವನ್ನ ಅದಕ್ಕೆ ಮೀಸಲಿಡಬೇಕಾಗುತ್ತೆ. ಅದರ ಜೊತೆಗೆ ತಮ್ಮ ಟೈಮ್ ಅನ್ನ ಯಾವ ರೀತಿ ಮ್ಯಾನೇಜ್ ಮಾಡ್ಕೊಂಡು ಬಂದ್ರಿ?
1: ಸರ್, ಮ್ಯಾನೇಜ್ ಮಾಡೋದು ಕಷ್ಟ ಅಂತ ಅಲ್ಲ, ಹೇಳ್ದಾಗೆ ಶೈಕ್ಷಣಿಕ ಹಾಗೂ ನಮ್ಮ ಕಲೆ ಎರಡು ಬೇರೆ ಬೇರೆನೆ. ಯಾವಾಗಲೂ ನಮ್ಮ ಕಲೆ ಅಥವಾ ನಾವೇನೇ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ಇರ್ತೀವಿ, ಅದು ಶೈಕ್ಷಣಿಕ ಅಲ್ಲಿ ಅದು ನಮಗೆ ಒಂದು ಐಡೆಂಟಿಟಿ ಆಗಿರುತ್ತೆ. ಇವತ್ತು ಸಹ ನಾನು ಬಸವೇಶ್ವರ ವೈದ್ಯಕೀಯ ಕಾಲೇಜ್ನಲ್ಲಿ ನಾನು ಇಂಟರ್ನ್ಶಿಪ್ ಆಗಿದ್ರು, ನನ್ನನ್ನು ಎಲ್ಲರೂ ಗುರುತಿಸೋದು ಡ್ಯಾನ್ಸರ್ ಅಂತ. ಸೊ ಇದು ಯಾವತ್ತಿದ್ರೂ ಕಲೆ ಯಾವತ್ತೂ ನಮ್ಮನ್ನು ಬಿಟ್ಟು ಹೋಗಲ್ಲ. ಸೊ ಕಲೆನೇ ಬೇರೆ, ಶಿಕ್ಷಣನೇ ಬೇರೆ ಅನ್ನೋದು ನನ್ನ ಅಭಿಪ್ರಾಯ. ಇದನ್ನು ಬ್ಯಾಲೆನ್ಸ್ ಮಾಡೋದು ಅಂತ ಬಂದರೆ ನಾವು ಸ್ಕೂಲ್ ಡೇಸ್ ಇದ್ದಾಗ ಇದು ತುಂಬ ಸುಲಭ ಆಗಿರುತ್ತೆ, ಯಾಕಂದರೆ 9 to 4 ಕ್ಲಾಸಸ್ ಇರುತ್ತೆ, ಆರಾಮಾಗಿ ನಾವು ನಮ್ಮ ಡ್ಯಾನ್ಸ್ ಕ್ಲಾಸ್ ಅಥವಾ ಮ್ಯೂಸಿಕ್ ಕ್ಲಾಸನ್ನು ನಮ್ಮ ಸಂಜೆ ಹೊತ್ತಲ್ಲಿ ನಾವು ಆರಾಮಾಗಿ ಅಭ್ಯಾಸ ಮಾಡ್ತೀವಿ. ಈಗ ವರ್ಕಿಂಗ್ ಟೈಮ್ ಅಥವಾ ನಮ್ಮ ಡಿಗ್ರಿ ಟೈಮ್ ಅಂತ ಬಂದರೆ ನಾವು ಅಷ್ಟೊಂದು ಅದಕ್ಕೆ ಟೈಮ್ ಕೊಡೋಕ್ಕಾಗದೇ ಇರ್ಬೋದು. ಬಟ್ ನಮಗೆ ಚಿಕ್ಕ ಚಿಕ್ಕ ಅವಕಾಶಗಳು ಸಿಗತ್ತೆ, ಸಣ್ಣ ಸಣ್ಣ ವೇದಿಕೆ ಸಿಗತ್ತೆ, ಅದನ್ನೆಲ್ಲ ನಾವು ಯಾವತ್ತೂ ಬಿಡಬಾರ್ದು. ಸೊ ಸಣ್ಣ ಅವಕಾಶ ಸಿಕ್ಕರೂ ಆ ಕಲೆನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಸೊ ಯಾವತ್ತೂ ನಾನು ಶಿಕ್ಷಣನ ಕಲೆನ ಒಂಥರ ಬೇರೆ ಬೇರೆನೆ ಇಟ್ಟಿದ್ದೀನಿ, ಬಟ್ ಅದು ಒಂದು ಐಡೆಂಟಿಟಿ, ಅದು ಒಂದು ಭಾಗ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ.
0: ಒಳ್ಳೇದು ಮನಸ್ವಿ ಅವರೇ. ಮನಸ್ವಿ ಅವರೇ, ಇದರ ಜೊತೆಗೆ ತಮ್ಮ ಬಿಡುವಿನ ಸಮಯದಲ್ಲಿ ಏನೆಲ್ಲ ಅಭ್ಯಾಸಗಳನ್ನು ಮಾಡ್ತೀರಾ?
1: ಬಿಡುವಿನ ಸಮಯದಲ್ಲಿ ಆದರೂ ನಾನು ಡಾನ್ಸ್ಗಳು ಅಥವಾ ರೀಲ್ಗಳು ಈ ಥರ ಮಾಡೋದೇ ಜಾಸ್ತಿ. ಬಿಟ್ಟರೆ ಈ ನನ್ನ ವೈದ್ಯಕೀಯ ಇದ್ರ ಟೈಮಲ್ಲಿ ನಾನು ಖೋಖೋ ಸ್ಪೋರ್ಟ್ಸನ್ನು ತುಂಬ ಅಭ್ಯಾಸ ಮಾಡಿದೆ. ನನಗೆ ಡಾನ್ಸ್ ಹೇಗೆ ಇತ್ತು, ಸ್ಪೋರ್ಟ್ಸನ್ನು ಹಾಗೆ ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನೋದಿತ್ತು. ಸೊ ಖೋಖೋ ಅಭ್ಯಾಸವನ್ನು

0: ಟೈಮ್ ಸಿಕ್ಕಾಗೆಲ್ಲ ನನ್ನ ಕಾಲೇಜ್ ಗ್ರೌಂಡಲ್ಲಿ ಖೋಖೋ ಆಡಲಿಕ್ಕೆ ಹೋಗ್ತೀನಿ. ಹಾಗೆ ಅಲ್ಲಿ ಆರ್ ಜಿ ಎಚ್ ಎಸ್ ಲೆವೆಲಿಂದ ಸ್ಟೇಟ್ ಲೆವೆಲ್ ಪಾರ್ಟಿಸಿಪೇಟ್ ಮಾಡಿದ್ದೀನಿ ಅಲ್ಲಿ.
1: ತಾವು ಹೇಳಿದ್ರಿ ನನಗೆ ಭರತನಾಟ್ಯ ಅಂತಕ್ಕಂಥದ್ದು ತುಂಬ ಆಸಕ್ತಿ ಇತ್ತು, ಹಾಗಾಗಿ ಅದನ್ನು ಅನೇಕ ವರ್ಷಗಳಿಂದ ಅಭ್ಯಾಸ ಮಾಡ್ಕೊಂಡು ಬಂದೆ ಅಂತ. ತಾವು ಭರತನಾಟ್ಯವನ್ನು ಕಲ್ತಿದ್ದು ಎಲ್ಲಿ, ಹಾಗೂ ತಮ್ಮ ಭರತನಾಟ್ಯ ಗುರುಗಳು ಯಾರು, ಹಾಗೂ ತಮ್ಮ ಗುರುಗಳು ಇದುವರೆಗೂ ತಮಗೆ ಯಾವೆಲ್ಲ ರೀತಿಯ ನೃತ್ಯ ಭಂಗಿಗಳನ್ನು ಕಲಿಸಿದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
0: ನಾನು ಕಿರಣ್ ಸರ್ ಹತ್ರ ಸೇರ್ಲಿಕ್ಕೆ ಮೊಟ್ಟ ಮೊದಲನಾಗಿ ನನ್ನ ತಂದೆಯ ಸ್ನೇಹಿತೆ ಮಗಳು ಇದ್ಲು. ನಾನು ಏನ್ ಮಾಡ್ತಾ ಇದ್ದೆ ಅಂದ್ರೆ, ಸಣ್ಣವಳಿದ್ದಾಗ ಟಿವಿಯಲ್ಲಿ ಏನೇ ಹಾಡ್ ಬಂದ್ರೂ ತುಂಬಾ ಡ್ಯಾನ್ಸ್ ಮಾಡಿ ತಿರುಗಿ ತಿರುಗಿ ತಿರುಗಿ ತಿರುಗಿ ಆತರ ಕರೆಕ್ಟ್ ಆಗಿ ಒಂದು ಲಯ ಇರ್ಲಿಲ್ಲ, ತಾಳ ಇರ್ಲಿಲ್ಲ, ಸುಮ್ಮನೆ ಡ್ಯಾನ್ಸ್ ಮಾಡ್ತಾ ಇದ್ದೆ. ಸೊ ನನ್ನ ತಂದೆಗೆ ಇವಳಿಗೆ ಹಾಕ್ಲೇಬೇಕು, ಒಂದು ಕರೆಕ್ಟ್ ಆಗಿ ಇವಳಿಗೆ ಒಂದು ಡ್ಯಾನ್ಸ್ ಗೈಡೆನ್ಸ್ ಬೇಕು ಅಂತ ಡಿಸೈಡ್ ಮಾಡಿ, ನನ್ನ ಮನೆ ಹತ್ರ ಇತ್ತು ಕರುವಿನಕಟ್ಟೆ ಸರ್ಕಲ್ ಅಲ್ಲಿ, ಆಗ ಕಿರಣ್ ಸರ್ ಡ್ಯಾನ್ಸ್ ಕ್ಲಾಸ್ ನಡೆಸ್ತಾ ಇದ್ರು, ಹಾಗೆ ಅಲ್ಲಿ ನನಗೆ ಸೇರಿಸಿದ್ರು. ನನ್ನ ಗುರುಗಳ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಸಣ್ಣ ಇನ್ಸಿಡೆಂಟ್ ಇದೆ. ನಾನು ಗಂಧರ್ವ ಬೋರ್ಡ್ ಹಾಗೆ ಸೆಕೆಂಡ್ರಿ ಎಜುಕೇಶನ್ ಬೋರ್ಡ್ ಎರಡು ತರ ಎಕ್ಸಾಮ್ಸ್ ಇರುತ್ತೆ. ನಾನು ಸಣ್ಣವಳಿದ ಸುಮಾರು 7 ವರ್ಷ ಇದ್ದಾಗ ನನಗೆ ಗಂಧರ್ವ ಬೋರ್ಡ್ ಅಲ್ಲಿ ಪ್ರಾರಂಭಿಕ ಎಕ್ಸಾಮ್ ಅನ್ನ ನನ್ನ ಸರ್ ಕಟ್ಸಿದ್ರು, ಅದರಲ್ಲಿ ನಾನು ಫಸ್ಟ್ ಬಂದಿದ್ದೆ. ನನಗೆ ಅವಾಗ ಚಿಕ್ಕವಳಿದ್ದೆ, 7 ವರ್ಷ ಇದ್ದೆ, ತುಂಬಾ ಖುಷಿ ಆಗಿತ್ತು, ತುಂಬಾ ಪ್ರೌಡ್ ಆಗಿದ್ದೆ. ಹೋದೆ ಸರ್ ಹತ್ರ, ನನಗೆ ಸರ್ ಫುಲ್ ಹೊಗಳ್ತಾರೆ, ಹಾಡ್ತಾರೆ, ಫುಲ್ ಎಲ್ಲ ಹೇಳ್ತಾರೆ ಎಲ್ಲರ ಹತ್ರ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಸರ್ ನನ್ನನ್ನು ಮಾತಾಡ್ಸ್ಲೇ ಇಲ್ಲ, ನಾನು ಹತ್ಕೊಂಡು ಮನೆಗೋದೆ. ಇಲ್ಲ, ನಾನು ಫಸ್ಟ್ ಬಂದಿದ್ರು ಸರ್ ಏನು ಹೇಳಲಿಲ್ಲ. ಮತ್ತೆ ನನ್ನ ತಾಯಿ ಸರ್ರಿಗೆ ಕಾಲ್ ಮಾಡಿದ್ರು, ಅದಕ್ಕೆ ಸರ್ರು ಇಲ್ಲ ಅವಳನ್ನು ಕಳಿಸಿ ಅಂತ ಹೇಳಿದ್ರು. ನಾನು ಹೋದೆ, ಸರ್ರು ನೀನು ನನಗೆ ನಮಸ್ಕಾರ ಮಾಡಿಲ್ಲ, ಒಂದು ಸ್ವೀಟ್ ಕೊಟ್ಟಿಲ್ಲ, ನಮಸ್ತೆ ಅಂದಿಲ್ಲ, ನನ್ನನ್ನು ಒಂದು ಗುರು ಸ್ಥಾನದಲ್ಲಿ ನೀನು ನೋಡೇ ಇಲ್ಲ, ನೀನು ಅಷ್ಟು ಬೇಗ ಅಷ್ಟು ದೊಡ್ಡ ಅಚೀವ್ಮೆಂಟ್ ಮಾಡಿದ್ಯಾ ಅಂತ. ಆಗ ಚಿಕ್ಕವಳು ನಾನು, ಇನ್ನು 7 ವರ್ಷ, ನನಗೆ ಸರ್ ಏನು ಹೇಳ್ತಾ ಇದ್ದಾರೆ ಅಂತ ಅರ್ಥ ಆಗಲಿಲ್ಲ. ಅವತ್ತು ನಾನು ಅದನ್ನು ತಲೆಗೆ ಹಾಕ್ಕೊಂಡಿದ್ದು, ಓಕೆ ಗುರುವಿನ ಸ್ಥಾನ ಏನು, ಗುರು ಅಂದ್ರೇನು. ಬಿಕಾಸ್ ಸಣ್ಣವರಿದ್ದಾಗ ನಮಗೆ ಗುಡ್ ಮಾರ್ನಿಂಗ್ ಈ ಥರ ಸ್ಕೂಲಲ್ಲಿ ಬರೀ ಇಷ್ಟೇ ಗೊತ್ತಿರುತ್ತೆ. ಬಟ್ ಸರ್ ಜೊತೆ ಸುಮಾರು 18 ವರ್ಷದಿಂದ ನಮಗೆ ಒಡನಾಟ ಇರೋದ್ರಿಂದ ಆ ಒಂದು ಗುರು ಅಂತ ಅಂದರೆ ನನಗೆ ಫಸ್ಟ್ ಸರ್ರೇ ನೆನಪು ಬರೋದು. ಸೊ ಅವತ್ತಿಂದ ನಮ್ಮ ಗುರುಗಳಷ್ಟೇ ಅಲ್ಲದೆ ಬೇರೆ ಯಾರೇ ಕಲೆಯ ಗುರುಗಳಾಗಿರ್ಬೋದು ಅಥವಾ ಈಗ ಬೇರೆ ಯಾರೇ ಭರತನಾಟ್ಯ ಗುರುಗಳಾಗಿರ್ಬೋದು, ಯಾರೇ ಸಿಕ್ಕರೂ ಅವರಿಗೆ ಫಸ್ಟ್ ನಮಸ್ತೆಯನ್ನು ಹೇಳಿ ಅವರಿಗೆ ಒಂದು ನಮಸ್ಕಾರವನ್ನು ಮಾಡಿ ಅಂತ ಅವತ್ತಿಂದ ಇವತ್ತಿನವರೆಗೂ ಅದನ್ನೇ ಬೆಳೆಸ್ಕೊಂಡು ಬಂದಿದ್ದೀವಿ. ಇನ್ನು ನನ್ನ ಸರ್ ಬಗ್ಗೆ ಹೇಳೋದಾದ್ರೆ, ಅವರು ನಾರ್ಮಲಿ ನೃತ್ಯ ಪ್ರದರ್ಶನಗಳನ್ನು ಮಾಡಿಸಲ್ಲ, ಸ್ವಲ್ಪ ಅವೇರ್ನೆಸ್ ಪ್ರಕಾರ ಹೋಗ್ತಾರೆ. ನಾನು ಫಸ್ಟ್ ನೃತ್ಯ ಪ್ರದರ್ಶನ ಮಾಡಿದ್ದು ನನ್ನ ಡ್ಯಾನ್ಸಿನ ವಾರ್ಷಿಕೋತ್ಸವದಲ್ಲಿ. ಅಲ್ಲಿ ಪುಣ್ಯಕೋಟಿಯ ಒಂದು ಕಥೆಯನ್ನ ಸರ್ರು ತುಂಬ ಚೆನ್ನಾಗಿ ಒಂದು ಪ್ರದನವನ್ನು ನೀಡಿದ್ರು. ಸೊ ಸಣ್ಣವರಿದ್ದಾಗ ನನಗೆ ಏನನ್ಸುತ್ತೆ ಅಂದರೆ, ನಮಗೆ ಪುಣ್ಯಕೋಟಿ ಕತೆ ಗೊತ್ತಿರಲಿಲ್ಲ. ಸೊ ನಾನು ಡ್ಯಾನ್ಸಿಂದ ತುಂಬ ಅಂದರೆ ತುಂಬ ತಿಳ್ಕೊಂಡಿದ್ದೀನಿ. ಪುಣ್ಯಕೋಟಿ ಕಥೆ ಆಗಿರ್ಬೋದು, ಪೋಲಿಯೋ ಲಸಿಕೆ ಬಗ್ಗೆ ಅವೇರ್ನೆಸ್ ಅನ್ನು ನೀಡುವಂಥ ನೃತ್ಯವನ್ನು ನೀಡಿದ್ದಾರೆ. ಹಾಗೆ ಕಲರ್ಸ್ ಆಫ್ ಇಂಡಿಯಾ ಅಂತ ಸಾಕಷ್ಟು ನಮ್ಮ ಇಂಡಿಯಾದ ವಿವಿಧ ನೃತ್ಯಗಳನ್ನು ಆ ಒಂದು ನೃತ್ಯದಲ್ಲಿ ನಾವು ತೋರಿಸಿದ್ದೀವಿ. ಹಾಗೆ ಬ್ಲೈಂಡ್ ಫೋಲ್ಡ್ ಡ್ಯಾನ್ಸ್, ತನಿಯವರ್ತನಮ್ ಅಂತ ನಾವು ಬ್ಲೈಂಡ್ ಫೋಲ್ಡ್ ಡ್ಯಾನ್ಸನ್ನು ಕೂಡ ಮಾಡಿದ್ದೀವಿ. ಹಾಗೆ ದುರ್ಗದ ಜನೋತ್ಸವದಲ್ಲಿ ನಾಟ್ಯರಾಣಿ ಶಾಂತಲೆ ಅಂತ ಆ ನೃತ್ಯವನ್ನು ಮಾಡಿದ್ದೀವಿ. ಹೀಗೆ ವೃಕ್ಷೋ ವೃಕ್ಷತಿ ವೃಕ್ಷ ಅಂತ ಈ ರೀತಿ ನೃತ್ಯಗಳನ್ನು ಸರ್ ಮಾಡಿಸಿರೋದ್ರಿಂದ ನಾನು ಬೇರೆ ಡ್ಯಾನ್ಸ್ ಕ್ಲಾಸಲ್ಲಿ ಈ ಥರ ನೋಡಿಲ್ಲ. ತುಂಬ ಅವೇರ್ನೆಸ್ ಅನ್ನು ಮೂಡಿಸುವಂತಹ, ಸಣ್ಣ ಸಣ್ಣವರು ನಮಗೆ ಆ ಒಂದು ಅವೇರ್ನೆಸ್ ಮೂಡ್ಕೋ ಅನ್ನುವಂತಹ ಸರ್ರಿಂದು ಒಂದು ಆ ಥರ ಸುಮಾರು ಕೋರಿಯೋಗ್ರಫಿಯನ್ನು ಸರ್ ಮಾಡಿದ್ದಾರೆ.
1: ಸಮಾಜಮುಖಿ ಸಂದೇಶವನ್ನು ನೀಡ್ತಕ್ಕಂಥ ಅನೇಕ ನೃತ್ಯ ಭಂಗಿಗಳನ್ನು ಕೂಡ ತಮ್ಮ ಸರ್ ತಮಗೆ ತಿಳಿಸಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀರಾ? ಒಳ್ಳೆಯದು. ಹಾಗೂ ಇದರ ಜೊತೆಗೆ ತಾವು ಇದುವರೆಗೂ ಎಲ್ಲೆಲ್ಲಿ ನೃತ್ಯ ಪ್ರದರ್ಶನವನ್ನು ಹಾಗೂ ಸಂಗೀತದ ಪ್ರದರ್ಶನವನ್ನು ಹಾಡುಗಾರಿಕೆಯನ್ನು ನೀಡಿದ್ದೀರಾ, ಹಾಗೂ ನಮ್ಮ ಮೊದಲ ನೃತ್ಯ ಪ್ರದರ್ಶನ ಯಾವುದು, ಅದರ ಅನುಭವ ಹೇಗಿತ್ತು ತಿಳಿಸಿ.
0: ಅದೇ ಆಗಲೇ ಹೇಳಿದಾಗೆ ನನ್ನ ಮೊದಲನೆಯ ನೃತ್ಯ ಪ್ರದರ್ಶನ ಬಂದು ನನ್ನ ನಟರಂಜಿನಿ ನೃತ್ಯ ಕಲಾಕೃತ ವಾರ್ಷಿಕೋತ್ಸವ ಆಗಿತ್ತು. ಹಾಗೆ ನನ್ನ ಡಾನ್ಸ್ ಕ್ಲಾಸಿಂದ ಸುಮಾರು ವೇದಿಕೆಯನ್ನು ಹತ್ತಿದ್ದೀವಿ ನಾವು. ಶರಣ ಸಂಸ್ಕೃತಿ ಉತ್ಸವದಲ್ಲಿರ್ಬೋದು, ದುರ್ಗದ ಜನೋತ್ಸವದಲ್ಲಿರ್ಬೋದು, ಹಾಗೆ ಸಾಕಷ್ಟು ಸಾಹಿತ್ಯ ಸಮ್ಮೇಳನಗಳಲ್ಲಿರ್ಬೋದು. ಇಷ್ಟೇ ದೊಡ್ಡ ವೇದಿಕೆ ಅಂತ ಇಲ್ಲ, ಒಂದು ಸಣ್ಣ ವೇದಿಕೆಯನ್ನು ಸಹ ನಾವು ಗೌರವಿಸಬೇಕು. ಆಸ್ ಅ ಆರ್ಟಿಸ್ಟ್, ಆಸ್ ಅನ್ ಆರ್ಟಿಸ್ಟ್ ಒಂದು ಸಣ್ಣ ವೇದಿಕೆಯನ್ನು ನಾವು ಗೌರವಿಸಬೇಕು ಅನ್ನ ನಮ್ಮ ಸರ್ ನಮಗೆ ಹೇಳ್ಕೊಟ್ಟಿದ್ದಾರೆ. ಹಾಗೆ ಸಂಗೀತದಲ್ಲಿ ಅಂತ ಬಂದರೆ ಶಂಕರ ಜಯಂತಿಯಲ್ಲಿ ಶಂಕರ ಮಠದಲ್ಲಿ ಸುಮಾರು ಕಾರ್ಯಕ್ರಮಗಳಿರ್ಬೋದು, ಈ ರೀತಿ ಸುಮಾರು ಕಾರ್ಯಕ್ರಮಗಳನ್ನು ನೀಡಿದೆ.
1: ಈಗ ನೀವು ವೈದ್ಯಕೀಯ ಪದವಿಯನ್ನು ಪಡೆದು ಈಗಲೂ ಕೂಡ ತಾವು ಭರತನಾಟ್ಯವನ್ನು ಕಲಿಬೇಕು, ಅದರ ಬಗ್ಗೆ ತುಂಬ ಅಪಾರವಾದ ಆಸಕ್ತಿಯನ್ನು ಉಳ್ಳವರಾಗಿದ್ದೀರಾ. ತಮ್ಮಂತೆ ನಾನು ಕೂಡ ಭರತನಾಟ್ಯವನ್ನು ಕಲಿಬೇಕು ಅಂದರೆ, ಇವಾಗ ನೀವು ಕಾಲೇಜಲ್ಲಿ ಡೇಸಲ್ಲಿ ಆಗಿರ್ಬೋದು, ಈಗ ತಾವು ವರ್ಕ್ ಮಾಡ್ತಿರ್ತಕ್ಕಂಥ ಪ್ಲೇಸಸ್ಸಲ್ಲೇ ಆಗಿರ್ಬೋದು, ತಮ್ಮ ಕೊಲೀಗ್ಸ್ ಆಗಿರ್ಬೋದು ಅಥವಾ ತಮ್ಮ ಸ್ನೇಹಿತರಾಗಿರ್ಬೋದು ಹೇಳ್ತಾರೆ, ನಿಮ್ಮ ಪ್ರದರ್ಶನವನ್ನು ಎಲ್ಲ ನೋಡ್ತಾರೆ, ನೋಡ್ಬಿಟ್ಟು ಅವರ ಯಾವ ರೀತಿ ಸಂತೋಷವನ್ನು ವ್ಯಕ್ತಪಡಿಸ್ತಾರೆ ಅವ್ರಿಗೆ.

0: ನಾನು ಕೂಡ ಭರತನಾಟ್ಯವನ್ನ ಕಲಿಬೇಕು ಅಂತಕ್ಕಂಥವ್ರಿಗೆ ತಾವು ಏನನ್ನ ಕಿವು ಮತ್ತನ್ನ ಹೇಳಿಕ ಪಡ್ತೀರ?
1: ಈಗಿನ ಚಿಕ್ಕ ಮಕ್ಕಳು ಏನಂದ್ರೆ ಅವರು ನಮಗೆ ಅವಾಗ ಅಷ್ಟು ಟೆಲಿವಿಷನ್ ಇದಿರ್ಲಿಲ್ಲ ನಾವು ಚಿಕ್ಕವರಿದ್ದಾಗ. ಈಗ ಏನಂದ್ರೆ ಅವರಿಗೆ DID DKD ಇತಿ ಎಲ್ಲ ಕಾರ್ಯಕ್ರಮಗಳನ್ನ ನೋಡ್ತಾ ಬಂದಿದ್ದಾರೆ. ಸೊ ಅವರಿಗೆ ಭರತನಾಟ್ಯ, ಈಗ ಭರತನಾಟ್ಯ ಅನ್ನೋದು ಅಷ್ಟು ಆಸಕ್ತಿಯಿಂದ, ನಾವು ಬಂದಷ್ಟು ಆಸಕ್ತಿಯಿಂದ ಚಿಕ್ಕ ಮಕ್ಕಳು ಬರ್ತಾ ಇಲ್ಲ, ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇಲ್ಲ. ಸೊ ಅವರಿಗೆ ನಾನು ಹೇಳೋದೇನಂದ್ರೆ ಭರತನಾಟ್ಯ ಅಥವಾ ಯಾವುದೇ ಒಂದು ಆರ್ಟ್ ಇರ್ಬೋದು, ಅದನ್ನು ಗೌರವಿಸಿ ಹಾಗೆ ಅದನ್ನು ಸ್ಟಾರ್ಟ್ ಮಾಡಿರಾ ಅಂದರೆ ನಿಮ್ಮ ಕೈಯಲ್ಲಿ ಆದಷ್ಟು ಎಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೂ ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಾನು ಆಗಲೇ ಹೇಳಿದಾಗೆ ನನ್ನ ಸ್ಕೂಲಲ್ಲಾಗಿರ್ಬೋದು ಅಥವಾ ನನ್ನ ಕಾಲೇಜಲ್ಲಾಗಿರ್ಬೋದು, ಇವಾರ್ಸ್ಕೊಂತಿರೋದ್ರಲ್ಲಾಗಿರ್ಬೋದು, ನನ್ನ ಒಬ್ಳ ಡ್ಯಾನ್ಸರ್ ಅಂತಲೇ ನನ್ನ ಐಡೆಂಟಿಫೈ ಮಾಡ್ತಾರೆ. ಸೊ ಆಗ ಎಲ್ರಿಗೂ ಚೆನ್ನಾಗಿ ಅನ್ಸುತ್ತೆ, ಓ ಡ್ಯಾನ್ಸಿಗೆ ಸೇರ್ಕೋಬೇಕು, ಈ ರೀತಿ ಮಾಡಬೇಕು ಅಂತ. ಬಟ್ ಅದರಲ್ಲಿ ಇನ್ವಾಲ್ವ್ ಆಗಿ ಅದನ್ನೇ ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನೋದು ಈಗ ಮಕ್ಕಳಲ್ಲಿ ತುಂಬ ಕಮ್ಮಿ ಇದೆ. ಸೊ ಅವರಿಗೆ ನಾನು ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಈಗೆಲ್ಲ ಫಿಟ್ನೆಸ್ ಹೀಗೆ ಆ್ಯಂಡ್ ತುಂಬ ಸೆನ್ಸಿಟಿವ್ ಇರ್ತಾರೆ ಮಗು. ಸೊ ಈವನ್ ಸೈಕ್ಯಾಟ್ರಿ ಅನಾಲಿಸಿಸ್ ಪ್ರಕಾರ ಮಕ್ಕಳು ಈಗ ಡಿಪ್ರೆಷನ್ ಹೋಗೋ ಚಾನ್ಸಸ್, ಈಗಿನ ಮಕ್ಕಳು ಡಿಪ್ರೆಷನ್ ಹೋಗೋ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಸೊ ಅವರಿಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಡ್ಯಾನ್ಸ್ ಇಸ್ ವೆರಿ ಗುಡ್ ಮೆಂಟಲ್ ಥೆರಪಿ. ಇದು ನಮಗೆ ಮೆಂಟಲ್ ಥೆರಪಿನೂ ಇದೆ, ಇದರಿಂದ ನಮಗೆ ಫಿಸಿಕಲ್ ಫಿಟ್ನೆಸ್ ಬೆನಿಫಿಟ್ಸು ಇದೆ, ಈ ರೀತಿ ಸಾಕಷ್ಟು ಬೆನಿಫಿಟ್ಸ್ ಇದೆ. ಸೊ ಈಗ ಅವರು ಚಿಕ್ಕ ಮಕ್ಕಳಾಗಿದ್ದಾರೆ, ಅವ್ರಿಗೆ ಸ್ವಲ್ಪನೇ ಎಲ್ಲಾದರೂ ಒಂದು ಕಡೆ ಡ್ಯಾನ್ಸಿಂದು ಇಂಟ್ರೆಸ್ಟ್ ಇದೆ ಅಂತಂದರೆ, ಆದಷ್ಟು ಅವರಿಗೆ ಸುತ್ತಮುತ್ತ ಇರುವಂತಹ ಯಾವುದೇ ಡ್ಯಾನ್ಸ್ ಕ್ಲಾಸ್ ಆಗಿರ್ಬೋದು, ಅದು ಕಥಕ್ ಆಗಿರ್ಬೋದು, ಭರತನಾಟ್ಯ ಆಗಿರ್ಬೋದು, ಪ್ರಿಫರೆಬ್ಲಿ ನಾನು ಭರತನಾಟ್ಯ ಅಂತಲೇ ಹೇಳ್ತೀನಿ. ಯಾಕಂದರೆ ಭರತನಾಟ್ಯ ಇಸ್ ಫೌಂಡೇಶನ್, ಇಟ್ ಇಸ್ ಬೇಸಿಕ್. ಎಲ್ಲ ಡ್ಯಾನ್ಸನ್ನು, ಎಲ್ಲ ಟೈಪ್ಸ್ ಆಫ್ ಡ್ಯಾನ್ಸಸ್ಸನ್ನು ನಾವು ಭರತನಾಟ್ಯ ಡ್ಯಾನ್ಸಸ್ ನಾವು ಮಾಡ್ಬೋದು. ಸೊ ಹಾಗಾಗಿ ಅಲ್ಲಿಗೆ ಸೇರಿಸಿ ಅದನ್ನು ಮುಂದುವರಿಸಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ.
0: ಒಳ್ಳೆಯದು ಮನಸ್ವಿ ಅವರೇ. ಮನಸ್ವಿ ಅವರೇ, ಇದುವರೆಗೂ ಅನೇಕ ಕಡೆ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀನಿ ಅಂತ ಹೇಳಿದ್ರಿ. ಮನಸ್ವಿ ಅವರಿಗೆ ಇದುವರೆಗೂ ಯಾವೆಲ್ಲ ಪ್ರಶಸ್ತಿಗಳು ಲಭಿಸಿವೆ ಅದರ ಅನುಭವಗಳನ್ನು ಕೂಡ ತಿಳಿಸಿ.
1: ಸರ್, ನನಗೆ ಒಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಅದೇ ಅತ್ಯುತ್ತಮ ವಿದ್ಯಾರ್ಥಿನಿ ಅಂತ 2017 ಸಿಕ್ಕಿದೆ. ಹಾಗೆ ಬ್ರಹ್ಮಚೈತನ್ಯ ಭಕ್ತಮಳ್ಳಿ ಅಂತ ಒಂದು ಸಂಘದಿಂದ ನನಗೆ ನಾಟ್ಯ ಮಯೂರಿ ಅಂತ ಒಂದು ಪ್ರಶಸ್ತಿ ಸಿಕ್ಕಿದೆ.
0: ನಾಟ್ಯ ಮಯೂರಿ ಅಂತ ಕೂಡ ಬಿರುದನ್ನು ಕೂಡ ತಮಗೆ ನೀಡಿದ್ದಾರೆ.
1: ನಾಟ್ಯ ಮಯೂರಿ ಅಂತ ಒಂದು ಬಿರುದನ್ನ ನೀಡಿದ್ದಾರೆ. ಹಾಗೆ ನನ್ನ ಸ್ಕೂಲ್ ಡೇಸಲ್ಲಿ ಪ್ರತಿಭಾ ಕಾರಂಜಿಯಲ್ಲಿ ಸ್ಟೇಟ್ ಲೆವೆಲ್ವರೆಗೂ ಭರತನಾಟ್ಯದಲ್ಲಿ ಭಾಗವಹಿಸಿದ್ದೀನಿ.
0: ಮನಸ್ವಿ ಅವರು ಜಿಲ್ಲಾ ಮಟ್ಟದ ಕಾರ್ಯಕ್ರಮಗಳು ಅಲ್ಲದೆ ರಾಜ್ಯದ ಕಾರ್ಯಕ್ರಮಗಳಲ್ಲಿ ಕೂಡ ತಾವು ಭಾಗವಹಿಸಿದ್ದೀರಾ?
1: ರಾಜ್ಯಮಟ್ಟದ ಅದೇ ಪ್ರತಿಭಾ ಕಾರಂಜಿಯಲ್ಲಿ ಸುಮಾರು 2 ಸ್ಟೇಟ್ ಲೆವೆಲ್ವರೆಗೂ ಭಾಗವಹಿಸಿದ್ದೀನಿ.
0: ಅಲ್ಲೂ ಕೂಡ ತಮಗೆ ಪ್ರಶಸ್ತಿಗಳು ಹಾಗೂ ಸನ್ಮಾನಗಳು ಅರಸಿವೆ ಅಂತ ಹೇಳಿದ್ದೀರಾ. ಒಳ್ಳೆಯದು ಮನಸ್ವಿ ಅವರೇ. ಮನಸ್ವಿ ಅವರೇ, ನಮ್ಮ ಕೇಳುಗರಿಗೆ ಕಡೆಯದಾಗಿ ತಮ್ಮ ಇಷ್ಟ ಆದಂಥ ಯಾವುದಾದ್ರೂ ಗೀತೆಯನ್ನು ಹಾಡ್ಬೋದಾ?
1: ಜನಪದ ಗೀತೆಯನ್ನು
0: ಹಾಡಿ.

0: ಹೋಹೋಯ್ ಚಂದವೋ ಚಂದವೋ ಹೋಹೋಯ್ ಚಂದವೋ.
1: ತುಂಬ ಚೆನ್ನಾಗಿದ್ರಿ ಮನಸ್ವಿ ಅವರೇ. ಮನಸ್ವಿ ಅವರೇ, ನಮ್ಮ ಕೇಳುಗರಿಗೆ, ನಾನು ಕೂಡ ಭರತನಾಟ್ಯವನ್ನು ಕಲಿಬೇಕು ಅಂತಕ್ಕಂಥವ್ರಿಗೆ ಯಾವ ರೀತಿ ಅಂದರೆ ಭರತನಾಟ್ಯ ಅಂತಕ್ಕಂಥದ್ದು ಈಗ ಹೇಳ್ತಾರೆ ನಾನು ಯಾವುದಾದ್ರೂ ಒಂದು ಪದವಿ ಮಾಡಿ ಇವಾಗ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಕೋರ್ಸ್ ಮಾಡ್ತೀನಿ ಅಂದರೆ ಅದಕ್ಕೆ ಇದನ್ನು ಕೂಡ ಬ್ಯಾಲೆನ್ಸ್ ಮಾಡೋದು ಕಷ್ಟ ಅಂತಂತಾರೆ. ಬಟ್ ಆದರೆ ಈ ಯಾವುದಾದ್ರೂ ಒಂದು ಒಳ್ಳೆಯ ಅಭ್ಯಾಸ ಅಂತಕ್ಕಂಥದ್ದು ನಮ್ಮ ಕಾನ್ಸಂಟ್ರೇಟರನ್ನು ಕೂಡ ಹೆಚ್ಚಿಗೆ ಮಾಡುತ್ತೆ. ಅಂಥವರಿಗೆ ನೀವೇನನ್ನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಂದರೆ ಯಾವುದೇ ಒಂದು ವಿದ್ಯಾಭ್ಯಾಸದ ಜೊತೆಗೆ ಪದವಿ ಅಭ್ಯಾಸದ ಯಾವುದಾದ್ರೂ ಉತ್ತಮ ಅಭ್ಯಾಸವು ಕೂಡ ನಮ್ಮ ಆರೋಗ್ಯ ವಾತಾವರಣವನ್ನು ಕೂಡ ಸೃಷ್ಟಿ ಮಾಡುತ್ತೆ ಅಂತಕ್ಕಂಥ ಮಾತು ಕೂಡ ಇದೆ. ಇದ್ರ ಬಗ್ಗೆ ತಮ್ಮ ಒಪಿನಿಯನ್ ಏನನ್ನು ಹೇಳಿಕ್ಕೆ ಇಷ್ಟಪಡ್ತೀರಾ?
0: ಅದೇ, ನಾನು
1: ಯುವ ವಿದ್ಯಾರ್ಥಿಗಳಿಗೆ,
0: ಯುವ ವಿದ್ಯಾರ್ಥಿ ಅಥವಾ ಈಗಿನ ಜನರೇಷನ್ ಯೂತ್ ಜನರೇಷನ್ಗೆ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಸುಮಾರು ಜನ ಇವಾಗ ಭರತನಾಟ್ಯ ಡಾನ್ಸರ್ಸ್ ಇನ್ಫ್ಲೂಯೆನ್ಸರ್ಸ್ ಕೂಡ ಆಗಿದ್ದಾರೆ. ರುಕ್ಮಿಣಿ ವಿಜಯ್ ಕುಮಾರ್ ಇರ್ಬೋದು, ಹಾಗೆ ಸುಮಾರು ಏಜ್ಡ್ 60 ವರ್ಷದವ್ರು ವೈಜಯಂತಿ ಕಾಶಿ, ಮಾಧುರಿ ದೀಕ್ಷಿತ್. ಸೊ ಇವರನ್ನೆಲ್ಲ ನೋಡಿದ್ರೆ ಅವರು ಇವಾಗಲೂ ಸಹ ಯಂಗ್ ಅಂತ ಅನ್ನಿಸ್ತಾರೆ. ಸೊ ಈಗಿನ ಜನ್ರೇಷನ್ಗೆ ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂತಂದರೆ, ಫಿಟ್ನೆಸ್, ಮೆಂಟಲ್ ಹೆಲ್ತ್ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ನಿಮಗೆ ಭರತನಾಟ್ಯ ಅನ್ನೋದು ಇಟ್ ಇಸ್ ವೆರಿ ಪ್ಲಸ್ ಪಾಯಿಂಟ್. ಅದನ್ನು ಯಾವತ್ತೂ ಅದು ಒಂದು ಡಿಸ್ಟ್ರಾಕ್ಷನ್ ಅಥವಾ ಅದು ನನಗೊಂದು ಅಡಚಣೆ ಆಗ್ಬೋದು, ನನ್ನ ಮುಂದೆ ಅದನ್ನು ಮುಂದುವರಿಸ್ಲಿಕ್ಕೆ ಕಷ್ಟ ಆಗ್ಬೋದು ಅನ್ನೋದಕ್ಕೆ ನೀವು ಸ್ಟಾರ್ಟ್ ಮಾಡೋದನ್ನೇ ಹಿಂಜರಿದ್ರೆ ದಟ್ ಇಸ್ ನೋ ಪಾಯಿಂಟ್. ಸೊ ನೀವು ಅದರಲ್ಲಿ ಇನ್ವಾಲ್ವ್ ಆಗಿ ಅದರಲ್ಲಿ ಆಸಕ್ತಿಯನ್ನು ತಗೊಳ್ಳಿ. ಇಟ್ ಇಸ್ ವೆರಿ ಹ್ಯೂಜ್, ಅದೊಂದು ದೊಡ್ಡ ಸಮುದ್ರ ಇದ್ದಂಗೆ. ಸೊ ಅದರಲ್ಲಿ ಇಳಿತಾ ಇಳಿತಾ, ಅದರಲ್ಲಿ ಮುಳುಗ್ತಾ ಮುಳುಗ್ತಾ, ಅದ್ರ ಬಗ್ಗೆ ತಿಳ್ಕೊಳ್ತಾ ತಿಳ್ಕೊಳ್ತಾ ಆಸಕ್ತಿ ನಮಗೇ ಬರುತ್ತೆ. ಯಾಕಂದರೆ ನಾನು ಸಹ ಚಿಕ್ಕವಳಿದ್ದಾಗ ನನಗೆ ಅಷ್ಟೊಂದು ಗೊತ್ತಿರಲಿಲ್ಲ ಭರತನಾಟ್ಯದ ಬಗ್ಗೆ, ನಾನು ಭಾವನೆಗಳು ಕೊಡ್ತಾ ಇರಲಿಲ್ಲ, ಸುಮ್ಮನೆ ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಾ ಇದ್ದೆ, ಡ್ಯಾನ್ಸ್ ಮಾಡ್ತಾ ಇದ್ದೆ, ಬರ್ತಾ ಇದ್ದೆ. ಅದು ನನಗೆ ಚಿಕ್ಕವಳಿದ್ದಾಗ ಅದೊಂದು ಜಸ್ಟ್ ನಂಗೊಂದು ಹಾಬಿ ಥರ ಇತ್ತು. ಬಟ್ ಬರ್ತಾ ಬರ್ತಾ ಬರ್ತಾ ನಾವು ಡ್ಯಾನ್ಸಲ್ಲೇ ಮುಂದುವರಿಬೋದು, ಡ್ಯಾನ್ಸಲ್ಲೇ ನಾವು ಒಂದು ದೊಡ್ಡ ಆರ್ಟಿಸ್ಟ್ ಆಗ್ಬೋದು, ಇನ್ಫ್ಲೂಯೆನ್ಸರ್ಸ್ ಆಗ್ಬೋದು. ಈ ರೀತಿ ಸಾಕಷ್ಟು ನಮಗೆ ತುಂಬ ನಮಗೆ ಎಷ್ಟೊಂದು ಬಾಗಿಲುಗಳು ಓಪನ್ ಆಗುತ್ತೆ ಡ್ಯಾನ್ಸ್ ಕಲಿಯೋದ್ರಿಂದ. ನಾನು ಬರೀ ಡಾಕ್ಟ್ರೇ ಆಗ್ತೀನಿ, ಇಂಜಿನಿಯರೇ ಆಗ್ತೀನಿ ಅನ್ನೋದಿಲ್ಲ, ನಾವು ಡ್ಯಾನ್ಸರ್ ಕೂಡ ಆಗಿ ನಾವು ಅದರಲ್ಲೂ ಸಹ ನಾವು ಎಷ್ಟೊಂದು ಹೆಸರನ್ನು ಮಾಡ್ಬೋದು, ಮುಂದುವರಿಸ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.
1: ತುಂಬ ಒಳ್ಳೆಯದು ಮನಸ್ವಿ ಅವರೇ, ಇದುವರೆಗೂ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಯುವ ಕೇಳುಗರಿಗೆ ತಮ್ಮ ಅನೇಕ ಅನುಭವಗಳನ್ನು, ಮನದಾಳದ ಮಾತುಗಳನ್ನು ಕೂಡ ಚೆನ್ನಾಗಿ ಹಂಚಿಕೊಂಡ್ರಿ. ತಮಗೆ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು ಹಾಗೂ ನಮಸ್ಕಾರ.
2: ಭರತನಾಟ್ಯ ಕಲಾವಿದೆ ಡಿ ಮನಸ್ವಿ ಕೌಶಿಕ್ ಅವರ ಜೊತೆ ಸಂದರ್ಶನ ಕೇಳಿದಿರಿ. ಡಾಕ್ಟರ್ ಆಗಿದ್ದರೂ ಡಾನ್ಸರ್ ಅಂತಾನೆ ನನ್ನನ್ನು ಜನ ಗುರುತಿಸ್ತಾರೆ. ಡಾನ್ಸರ್ ಆಗಬೇಕಾದ್ರೆ ನಾವು ಸಾಧನೆ ಮಾಡಬೇಕು, ನೀವು ಡಾನ್ಸ್ ಕಲೀರಿ, ಏನೇ ಓದಿ ಜೊತೆಗೆ ಒಂದು ಹವ್ಯಾಸ ಇದ್ದರೆ ಅದು ನಮ್ಮ ಮನೋ ನಿಗ್ರಹಕ್ಕೆ ಮತ್ತು ಒತ್ತಡ ನಿರ್ವಹಣೆಗೆ ಬಹಳ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾರೆ ಮನಸ್ವಿ ಅವರು. ಮನಸ್ವಿ ಅವರನ್ನು ಮಾತನಾಡಿಸಿದವರು ನಿರಂಜನಮೂರ್ತಿ ಆರ್ ಪಂಡರಹಳ್ಳಿ. ಈ ಕಾರ್ಯಕ್ರಮ ನಮ್ಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ಹೇಮಂತ್ ಹಾಗೂ ನಂದಿತಾ ಅವರ ಧ್ವನಿಗಳಲ್ಲಿ ಯಶವಂತ್ ಚಿತ್ರದ ಹಾಡನ್ನು ಕೇಳಿದಿರಿ. ಬರೆದವರು ವಿ ನಾಗೇಂದ್ರ ಪ್ರಸಾದ್. ಯುವಧ್ವನಿ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಐಎಎಸ್ಸು ಐಎಫ್ಎಸ್ಸು ಅಂದರೆ ಅದು ಸಾಮಾನ್ಯ ಅಲ್ಲ. ಈ ಪರೀಕ್ಷೆಗಳಿಗಾಗಿ ಹಲವಾರು ವರ್ಷ ತಯಾರು ಮಾಡಿಕೊಳ್ತಾರೆ, ಮತ್ತೆ ಅದನ್ನು ತಗೊಳ್ತಾರೆ, ಮತ್ತು ಅದಕ್ಕಾಗಿ ಅನೇಕ ವಿಶೇಷ ತರಬೇತಿಗಳನ್ನು ಪಡೀತಾರೆ ನಮ್ಮ ಯುವಕರು. ಎರಡು ಸಾವಿರದ 2026 ಸಾಲಿನ ಕೇಂದ್ರ ಲೋಕಸೇವಾ ಆಯೋಗದ ಭಾರತೀಯ ಅರಣ್ಯ ಸೇವಾ ಪರೀಕ್ಷೆಯನ್ನು ತೇರ್ಗಡೆಯಾದರು ಶ್ರೀರಂಗಪಟ್ಟಣ ಗಂಜಾಂನ ಅಭಿಷೇಕ್ ನಾಯಕ್ ಅವರು. ಅವರು ಹೇಗೆ ತಯಾರಿ ಮಾಡಿದರು, ಅವರು ಹೇಗೆ ಓದ್ಕೊಂಡ್ರು, ಅವರ ಆಶಯ ಏನಿತ್ತು, ಈ ಬಗ್ಗೆ ಅವರನ್ನು ಮಾತನಾಡಿಸಿದ್ದಾರೆ ನಮ್ಮ ಆಕಾಶವಾಣಿ ಮೈಸೂರು ಕೇಂದ್ರದವರು. ಕೇಳೋಣ ಅಭಿಷೇಕ್ ನಾಯಕ್ ಅವರ ಜೊತೆ ಮಾತು.
1: ಎಲ್ರಿಗೂ ಸಾಧ್ಯ ಆಗುತ್ತಾ ಅಭಿಷೇಕ್ ಯು ಪಿ ಎಸ್ ಸಿ ಕ್ಲಿಯರ್ ಮಾಡ್ಲಿಕ್ಕೆ?
2: ಇಲ್ಲ, ಡೆಫಿನೆಟ್ಲಿ ಇಲ್ಲ. ಏನಾದ್ರೆ ಅದರಲ್ಲೂ ಪರ್ಟಿಕ್ಯುಲರ್ಲಿ ಯು ಪಿ ಎಸ್ ಸಿ ಎಕ್ಸಾಮ್ ಬಂದಾಗ ಸಕ್ಸಸ್ ರೇಟ್ ಇಸ್ ವೆರಿ ಲೋ,
1: ತುಂಬಾ
2: ಲೆಸ್ ದನ್ 0.1% ಸಕ್ಸಸ್ ರೇಟ್ ಇದೆ. 99.9% ಕ್ಲಿಯರ್ ಆಗಲ್ಲ. ಸೊ ಯು ಶುಡ್ ಹ್ಯಾವ್ ದಟ್ ಬ್ಯಾಕ್ಅಪ್ ಪ್ಲಾನ್. ಏನಾರ ಮಾಡಲೇಬೇಕು, ಏನಾರ ಇರಲೇಬೇಕು. ನಾವು ಇದೊಂದೇ ನಾವು ನಂಬ್ಕೊಂಡು ಮಾಡೋಕ್ಕಾಗಲ್ಲ. ಅದೇ ರೀಸನ್ 2024 ಅಲ್ಲೂ ಕೂಡ ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸ್ ಯು ಪಿ ಎಸ್ ಸಿ ಎಕ್ಸಾಮ್ ಕ್ಲಿಯರ್ ಮಾಡಿದೆ, ಕಂಡಕ್ಟ್ ಮಾಡಿದ್ರು, ಅದು ಕೂಡ ಕ್ಲಿಯರ್ ಮಾಡಿದೆ. ಆಲ್ ಇಂಡಿಯಾ ರ್ಯಾಂಕ್ 424 ಬಂದಿತ್ತು ಅದರಲ್ಲಿ. ಸೊ ಇದು ನನ್ನ ಸೆಕೆಂಡ್ ಯು ಪಿ ಎಸ್ ಸಿ ಎಕ್ಸಾಮ್, ಐ ಎಫ್ ಎಸ್ ಕ್ಲಿಯರ್ ಆಗಿದೆ. ಸೊ ವಾಟ್ ಐ ಫೀಲ್ ಪರ್ಸನಲ್ ಅಂದ್ರೆ ಯು ಶುಡ್ ಹ್ಯಾವ್ ಸಮ್ ಬ್ಯಾಕ್ಅಪ್ ಪ್ಲಾನ್. ಒಂದೇ ಸ್ಟಿಕ್ ಆನ್ ಆಗಬೇಡಿ, ಐದರ ಬೇರೆ ಎಕ್ಸಾಮ್ ಇರ್ಬೋದು, ಇಲ್ಲ ಬೇರೆ ಏನಾರ ಬಿಸ್ನೆಸ್ ಮಾಡ್ತೀನಿ ಅನ್ಬೋದು, ಇಲ್ಲ ಬೇರೆ ಯಾವ್ದಾರು ಮಾಡಕ್ಕಂತ ಒಂದು ಬ್ಯಾಕ್ಅಪ್ ಪ್ಲಾನ್ ರೆಡಿ ಇರಬೇಕು. ಸೊ ನಾವು ಒಂದೇ ಫೋಕಸ್ ಮಾಡಿ ಇದನ್ನೇ ಮಾಡ್ತೀನಿ ಅಂತ ಸ್ವಲ್ಪ ಕಷ್ಟ ಆಗ್ಬೋದು. ಬಿಕಾಸ್ ಸಕ್ಸಸ್ ರೇಟ್ ನಾವು ಪ್ರಾಕ್ಟಿಕಲ್ನ ಯೋಚನೆ ಮಾಡೋಕ್ಕಾಗುತ್ತೆ. ನನ್ನ ಸಕ್ಸಸ್ ರೇಟ್ ಇಸ್ ಲೆಸ್ ದನ್ 0.1% ಅಂತ ಕನ್ಸಿಡರ್ ಮಾಡಿದಾಗ ನೀವು ಬೇರೆ ಆಪರ್ಚುನಿಟೀಸ್ ಕೂಡ ಒಂದು ಮೈಂಡಲ್ಲಿ ಇದ್ರೆ ಬೆಟರ್ ಅದು.
1: ಈಗ

0: ಶಕ್ ತಾವು ಇಯರಿಂಗ್ ಅನ್ನ ಮುಗಿಸ್ತೀರಿ, ಮುಗಿಸಿದ ಮೇಲೆ ತಾವು ಈ ಒಂದು ಫೀಲ್ಡ್ ಬರಬೇಕು ಅಂತ ಅನ್ಕೋತೀರಿ, ಬರ್ತೀರಿ. ಈಗ ನೀವು ಕ್ಲಿಯರ್ ಮಾಡಿರುವಂತದ್ದು IFS, ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅಲ್ವಾ, ಭಾರತೀಯ ಅರಣ್ಯ ಸೇವೆ. ಈಗ ನಮ್ಮ ಕೇಳುಗರಿಗೆ ಅವ್ರಿಗೆ ಗೊತ್ತಿರೋದು ಬರೀ ಒಂದೋ ಎರಡೋ, IAS ಗೊತ್ತಿರುತ್ತೆ, IPS ಗೊತ್ತಿರುತ್ತೆ, UPS ಅಂತ ಹೇಳಿದ್ರೆ ಕಾಮನ್ ಎಕ್ಸಾಮ್ ಮಾಡುತ್ತೆ, ಅದ್ರ ಹೇಗೆ ಕಂಡಕ್ಟ್ ಮಾಡುತ್ತೆ ಅನ್ನೋದು ಗೊತ್ತಿದೆ. ಆದ್ರೆ IFS ಅನ್ನೋದು ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಗೊತ್ತಿದೆ, ಆದ್ರೆ ಅದು ಒಂದು ಸ್ವಲ್ಪ ವಿಭಿನ್ನವಾಗಿದೆ. ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ, ಎಕ್ಸಾಮ್ಸ್ ಹೇಗಿರುತ್ತೆ, ಹೇಗೆ ಬರೆಯುವಂತದ್ದು, ಮತ್ತೆ ಅದನ್ನ UPS ಇಂದ ಸ್ವಲ್ಪ ಇನ್ನೊಂದು ಎಕ್ಸಾಮ್ ಮೈನ್ಸ್ ಬರೆದು ಬರೀಬೇಕಾಗತ್ತಲ್ಲ, ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ.
1: ಅದ್ ಬೇಸಿಕಲಿ ಏನ್ ಮಾಡ್ತಾರೆ ಅಂದ್ರೆ, ಲೈಕ್ ಪ್ರತಿ ಇಯರ್ 150 ಪೋಸ್ಟ್ IAS, 150 ಪೋಸ್ಟ್ IPS ಅಂಡ್ IFS ಬಂದು ಅಂದ್ರೆ 150-160 ಪೋಸ್ಟ್ IRS, ಆತರ ಎಲ್ಲ ಯೂಶಲಿ ಗವರ್ಮೆಂಟ್ ಸೆಂಡ್ ಮಾಡ್ತಾರೆ. ಸೊ ಅಲ್ಲ ಅಪ್ರಾಕ್ಸಿಮೇಟ್ಲಿ ಅದು ಟೋಟಲ್ ಆನ್ ಆಗಿ ಲೈಕ್ 1000 ಪೋಸ್ಟ್ ಆಗುತ್ತೆ. ಸೊ UPSC ಈ 1000 ಪೋಸ್ಟ್ಗೆ ಎಕ್ಸಾಮ್ ಕಂಡಕ್ಟ್ ಮಾಡಬೇಕು. ಸೊ ಯುಸ್ ಎಕ್ಸಾಮ್ ಕಂಡಕ್ಟಿಂಗ್ ಬಾಡಿ ಅಷ್ಟೇ ಅದು. ಸೊ ಅವ್ರೇನ್ ಮಾಡ್ತಾರೆ, ಪ್ರಿಲಿಮ್ಸ್ಗೆ ಎಲ್ಲ ಪೋಸ್ಟ್ಗೂ ಸೇರಿಸಿ ಒಂದು ಕಾಮನ್ ಎಕ್ಸಾಮ್ ಮಾಡ್ತಾರೆ. ಸೊ ಪ್ರಿಲಿಮ್ಸಲ್ಲಿ ಆಲ್ಮೋಸ್ಟ್ 1:10 ರೇಷ್ಯೋದಲ್ಲಿ ಸೆಲೆಕ್ಟ್ ಆಗ್ತಾರೆ. ಈಗ ಒಂದು ಪೋಸ್ಟ್ ಇದ್ರೆ 10 ಜನ ಸೆಲೆಕ್ಟ್ ಆಗ್ತಾರೆ. ಸೊ 1000 ಪೋಸ್ಟ್ ಇದ್ರೆ 10,000 ಜನ ಸೆಲೆಕ್ಟ್ ಆಗ್ತಾರೆ ಪ್ರಿಲಿಮ್ಸ್. ದೆನ್ ಕಮ್ಸ್ ಮೇನ್ಸ್. ಈ ಮೇನ್ಸ್ಗೆ ಏನು ಮಾಡ್ತಾರೆ ಅಂದರೆ, ಈ IAS, IPS, IRS ಬೇರೆ ಪೋಸ್ಟ್ಗಳಿದೆ, ಆಲ್ಮೋಸ್ಟ್ 21 ಪೋಸ್ಟ್ ಇದೆ, ಇವೆಲ್ಲ ಜನರಲಿಸ್ಟ್ ಪೋಸ್ಟ್. ಸೊ ಈ ಜನರಲಿಸ್ಟ್ ಪೋಸ್ಟ್ ಏನಂದ್ರೆ, ಎನಿ ಡಿಗ್ರಿ, ನೀವು ಯಾವ್ದಾರ ಡಿಗ್ರಿ ಆಗಿರಲಿ ಈ ಪೋಸ್ಟ್ಗೆ ಅಟೆಂಡ್ ಮಾಡ್ಬೋದು. ಸೊ ಇಷ್ಟು ಎಕ್ಸಾಮ್ ಸೇರಿಸಿ ಸಿವಿಲ್ ಸರ್ವಿಸ್ ಮೇನ್ಸ್ ಅಂತ ಇರುತ್ತೆ. ಸೊ ಅದನ್ನ ಅವರು ಕಂಡಕ್ಟ್ ಮಾಡ್ತಾರೆ. ಅದೇ ರೀತಿ ನಾವು ಫಾರೆಸ್ಟ್ ಸರ್ವಿಸ್ಗೆ ಸೇಮ್ ಪ್ರಿಲಿಮ್ಸ್ ಬರ್ದಿರ್ತೀವಿ. ಸೊ ಈ ಫಾರೆಸ್ಟ್ ಸರ್ವಿಸ್ ಅಂದ್ರೆ ಟೆಕ್ನಿಕಲ್ ಸರ್ವಿಸ್, ಇದು ಒಂದೇ ಎಕ್ಸಾಮ್ಗೋಸ್ಕರ ಪರ್ಟಿಕ್ಯುಲರ್ಲಿ ಏನ್ ಮಾಡ್ತಾರೆ, ಇವರು UPS ಬೇರೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ, ಇದು ಒಂದೇ ಪೋಸ್ಟ್ಗೋಸ್ಕರ. ಏನಾದ್ರೆ ಜನರಲಿಸ್ಟ್ ಸರ್ವಿಸ್, ಇದು ಟೆಕ್ನಿಕಲ್ ಸರ್ವಿಸ್. ಈ ಟೆಕ್ನಿಕ್ ಸರ್ವಿಸ್ ಅಟೆಂಡ್ ಮಾಡಬೇಕಂದ್ರೆ ಒನ್ ಶುಡ್ ಹ್ಯಾವ್ ಸೈನ್ಸ್ ಬ್ಯಾಕ್ ಗ್ರೌಂಡ್, ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಅವರು ಎಲಿಜಿಬಲ್ ಇಲ್ಲ,
0: ಕಾಮರ್ಸ್ ಎಲಿಜಿಬಲ್ ಇಲ್ಲ,
1: ಕಾಮರ್ಸ್ ಎಲಿಜಿಬಲ್ ಇಲ್ಲ,
0: ಓನ್ಲಿ ಫಾರ್ ಸೈನ್ಸ್.
1: ಸೈನ್ಸ್, ಇಂಜಿನಿಯರಿಂಗ್, ಸೈನ್ಸ್ ಯಾವ, ಎನಿ ಸೈನ್ಸ್,
0: BSc, ಇಂಜಿನಿಯರಿಂಗ್ ಅಲೋ ಮಾಡಿದ್ರೆ ಎನಿಥಿಂಗ್ ಸೈನ್ಸ್ ಬ್ಯಾಕ್ ಗ್ರೌಂಡ್,
1: ಸೈನ್ಸ್ ಬ್ಯಾಕ್ ಗ್ರೌಂಡ್ ಇರಬೇಕು.
0: ಇದಕ್ಕೆ ಜನರಲ್ ಆಗಿ ಪ್ರಿಲಿಮ್ಸ್ ಕ್ಲಿಯರ್ ಆಗಲೇಬೇಕಲ್ವಾ?
1: ಹೌದು, ಆಕ್ಚುಲಿ ಇನ್ನೇನಂದ್ರೆ ಫಾರೆಸ್ಟ್ ಸರ್ವಿಸ್ ಪ್ರಿಲಿಮ್ಸ್ ಕಟ್ ಆಫ್ ಸಿವಿಲ್ ಸರ್ವಿಸ್ ಕಟ್ ಆಫ್ ತುಂಬಾ ಹೈ ಇರುತ್ತೆ. ನಾವು ಒಂದೇ ಎಕ್ಸಾಮ್ ಬರೀತೀವಿ, ಯೂಶಲಿ IAS IPS ಎಲ್ಲ ನಮ್ಗೆ ಕಟ್ ಆಫ್ 100 ಇದ್ರೆ, ಫಾರೆಸ್ಟ್ ಸರ್ವಿಸ್ ಕಟ್ ಆಫ್ 115, ಜನರಲ್ 10-15 ಮಾರ್ಕ್ಸ್ ಜಾಸ್ತಿ ಇರುತ್ತೆ,
0: ಜಾಸ್ತಿ ಇರುತ್ತೆ. ಓಕೆ, ಈಗ ಪ್ರಿಲಿಮ್ಸ್ ಕ್ಲಿಯರ್ ಆಯ್ತು ಅಂತ ಹೇಳಿದಾಗ ಮೇನ್ಸ್ ನೀವು ಜನರಲ್ಗೂ ಕಂಡಕ್ಟ್ ಮಾಡ್ಬೋದಲ್ವಾ?
1: ಹೌದು, ಡೆಫಿನೆಟ್ಲಿ. ನಾನು ಈ ಸಲನೂ ಕೂಡ ನಂದು ಸಿವಿಲ್ ಸರ್ವಿಸ್ ಮೇನ್ಸ್ ಕೂಡ ಬರ್ದಿದೆ, ಫಾರೆಸ್ಟ್ ಸರ್ವಿಸ್ ಮೇನ್ಸ್ ಕೂಡ ಬರ್ದಿದೆ, ಎರಡೂ ಬರ್ದಿದೆ.
0: ಒಟ್ಟೊಟ್ಟಿಗೆ ಇರುತ್ತಾ?
1: ಇಲ್ಲ, ಗ್ಯಾಪ್ ಇರುತ್ತೆ, ಒಂದು 2 ಮಂತ್ಸ್ ಗ್ಯಾಪ್ ಇರುತ್ತೆ. ಫಾರೆಸ್ಟ್ ಸರ್ವಿಸ್ ಮೇನ್ಸ್ ಕ್ಲಿಯರ್ ಅಂಡ್ ಸಿವಿಲ್ ಸರ್ವಿಸ್ ಮೇನ್ಸ್ ಅಲ್ಲಿ ಒಂದು 5 ಮಾರ್ಕ್ಸ್ ಇಂದ ಮಿಸ್ ಆಯ್ತು ಇಂಟರ್ವ್ಯೂ.
0: ಹಾಗೆ ನೀವು ಈಗ ಈ IFS ಮೇನ್ಸ್ ಅನ್ನು ಬರೀತೀರಿ.
1: ಹೌದು.
0: ತದನಂತರ IFS ಮೇನ್ಸ್ ಬರೀಬೇಕಾದ್ರೆ ಇದಕ್ಕೆ ಸಬ್ಜೆಕ್ಟ್ಸ್ ಹೇಗಿರುತ್ತೆ, ಅದ್ರ ಬಗ್ಗೆ ಹೇಳಿ.
1: ಬೇಸಿಕ್ ಸಬ್ಜೆಕ್ಟ್ಸ್ ಏನಾಗುತ್ತೆ ಅಂದ್ರೆ, ಇಲ್ಲಿ ನಮಗೆ 6 ಪೇಪರ್ಸ್ ಇರುತ್ತೆ. ಸೊ ಇಲ್ಲಿ 2 ಆಪ್ಷನ್ ಅಲ್ಲಿ ಇರುತ್ತೆ. ಸೊ ನಮ್ದು ಸಿವಿಲ್ ಸರ್ವಿಸಸ್ ಅಲ್ಲಿ ಒಂದು ಆಪ್ಷನ್,
0: ಒಂದು ಆಪ್ಷನ್. ಹೌದು.
1: ಸೊ ಒಂದು ಆಪ್ಷನ್ ಅಂದ್ರೆ 2 ಪೇಪರ್ ಇರುತ್ತೆ, ಇಲ್ಲಿ 2 ಆಪ್ಷನ್ ಇರುತ್ತೆ. ಅಂಡ್ ಅಲ್ಲಿ ಜನರಲ್ ಸಬ್ಜೆಕ್ಟ್ಸ್, ಸೋಷಿಯಾಲಜಿ ಅಂದ್ರೆ ಆಪ್ಷನಲ್ 22 ಆಪ್ಷನ್ಸ್ ಎಷ್ಟೋ ಇರುತ್ತೆ. ಸೊ ಅವ್ರು ಯಾವ್ದು ಬೇಕು ತಗೊಳ್ಬಹುದು, ಬಟ್ ಇಲ್ಲಿ ಓನ್ಲಿ ಸೈನ್ಸ್ ಸಬ್ಜೆಕ್ಟ್, ಸೈನ್ಸ್ ಸಬ್ಜೆಕ್ಟ್ಸ್ ಇರುತ್ತೆ ಅಷ್ಟೇ.
0: ಸೈನ್ಸ್ ಯಾವ್ದು ತಗೊಂಡಿದ್ರಿ?
1: ನಂದು ಬೇಸಿಕಲಿ 2 ಆಪ್ಷನ್ ಇರೋದ್ರಿಂದ ಫಾರೆಸ್ಟ್ರಿ ಮತ್ತೆ ಜಿಯಾಲಜಿ ತಗೊಂಡಿದೆ. ಸೊ ನಂದು ಸ್ವಲ್ಪ ಮೆಕಲ್ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ಜಿಯಾಲಜಿ ಸ್ವಲ್ಪ ಕಂಪಾರೇಟಿವ್ಲಿ ಲಿಂಕ್ ಆಗುತ್ತೆ ಸಬ್ಜೆಕ್ಟ್ಗೆ.
0: ಓಕೆ.
1: ಸೊ ಜಿಯಾಲಜಿ ತಗೊಂಡಿದೆ ಅಂಡ್ ಫಾರೆಸ್ಟ್ರಿ ತಗೊಂಡಿದೆ ಅಂಡ್ ಮಾಮೂಲಿ ಅನದರ್ ಜನರಲ್ ಇಂಗ್ಲೀಷ್ ಪೇಪರ್ ಅಂತ ಇರುತ್ತೆ. ಅಂಡ್ ದೀಸ್ ಆರ್ ಮೇಜರ್ಸ್ ಅಂಡ್ ಒಂದು ಜನರಲ್ ಸ್ಟಡೀಸ್, ಜನರಲ್ ಇಂಗ್ಲೀಷ್ ಮತ್ತೆ 4 ಪೇಪರ್ ಆಪ್ಷನಲ್ ಪೇಪರ್ಸ್, ಟೋಟಲ್ 6 ಪೇಪರ್ಸ್ ಅಂತ ಇರುತ್ತೆ. ಸಿವಿಲ್ ಸರ್ವಿಸ್ ಅಲ್ಲಿ 7 ಪೇಪರ್ಸ್, ಅಲ್ಲಿ 4 ಜನರಲ್ ಪೇಪರ್ಸ್, ಒಂದು ಆಪ್ಷನಲ್ ಆತರ ಅಷ್ಟೇ.
0: ಅಂದ್ರೆ ಈಗ ನೀವು ಇದನ್ನ ತಗೊಂಡ್ರಲ್ಲ ಫಾರೆಸ್ಟ್ ಸರ್ವಿಸ್, ಎಕ್ಸಾಮ್ಸ್ ಅದು ಸೇಮ್ ಅದೇ ರೀತಿ ಇರುತ್ತಲ್ವಾ?
1: ಹೌದು, ಎಕ್ಸಾಮ್ಸ್ ಎಲ್ಲ ಸೇಮ್ ಇರುತ್ತೆ. ಅಂಡ್ ಈ ಫಾರೆಸ್ಟ್ ಸರ್ವಿಸ್, ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಇಂಡಿಯನ್ ಪೊಲೀಸ್ ಸರ್ವಿಸ್, ಈ ಮೂರು ಕೂಡ ಪ್ರೀಮಿಯರ್ ಸರ್ವಿಸಸ್. ಇಂಡಿಯಾ ಆಲ್ ಇಂಡಿಯಾ ಸರ್ವಿಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಇಂಡಿಯಾದಲ್ಲಿ ಇರೋ 3 ಆಲ್ ಇಂಡಿಯಾ ಸರ್ವಿಸ್ ಅಂದ್ರೆ ಈ 3, IAS, IPS ಮತ್ತೆ ಫಾರೆಸ್ಟ್ ಸರ್ವಿಸ್. ಇನ್ ಮಿಕ್ಕಿದ್ದೆಲ್ಲ ನಮ್ಮ ಸೆಂಟ್ರಲ್ ಸರ್ವಿಸಸ್ ಅಂತ ಬರುತ್ತೆ. ದೆನ್ ಬರೋದು ಸ್ಟೇಟ್ ಸರ್ವಿಸ್. ಸ್ಟೇಟ್ ಸರ್ವಿಸ್ ಎಕ್ಸಾಮ್ ನ KPSC ಕಂಡಕ್ಟ್ ಮಾಡ್ತಾರೆ. ಈ 3 ಆಲ್ ಇಂಡಿಯಾ ಸರ್ವಿಸಸ್ ಮತ್ತೆ ಅದರ್ ಸೆಂಟ್ರಲ್ ಸರ್ವಿಸಸ್ಗೆ UPSC ಕಂಡಕ್ಟ್ ಮಾಡ್ತಾರೆ.
0: ಮೇನ್ಸ್ ಕ್ಲಿಯರ್ ಆಗುತ್ತೆ, ಇಂಟರ್ವ್ಯೂ ಹೋಗ್ತೀರಿ.
1: ಹೌದು.
0: ಇಂಟರ್ವ್ಯೂ ಬಗ್ಗೆ ಹೇಳ್ಬೋದಾ, ಹೇಗಿತ್ತು, ಎಷ್ಟು ಚೆನ್ನಾಗಿದ್ರು, ಏನ್ ಪ್ರಶ್ನೆಗಳು ಬಂದವು ನಿಮಗೆ ಅಂತ?
1: ಆಕ್ಚುಲಿ ನಂದು ಸೆಕೆಂಡ್ UPSC ಇಂಟರ್ವ್ಯೂ, ನಾನು ಫಸ್ಟ್ UPSC ಇಂಟರ್ವ್ಯೂ 2024 ಅಲ್ಲೇ ಕೊಟ್ಟಿದೆ.
0: ಓಕೆ, ನೀವು ಆರ್ಮ್ ಫೋರ್ಸ್ ಹೇಳಿದ್ರೆ
1: ಆರ್ಮ್ ಫೋರ್ಸ್
0: ಅಂದ್ರೆ ಇನ್ನೊಂದು ಏನಂತ ಹೇಳಿದ್ರೆ, ಈ ಒಂದು ಸರ್ವಿಸ್ ಅಂದ್ರೆ IAS, IPS, IFS ಏನಿದೆಯಲ್ಲ, ಇದನ್ನು ತಗೊಂಡ್ಮೇಲೆ ನೀವು IFS ಗೆ ಫಸ್ಟ್ ಟೈಮ್ ಅಟೆಂಪ್ಟ್ ಮಾಡಿದ್ದ?
1: ಹೌದು, ಫಸ್ಟ್ ಟೈಮ್ ಇದು. ಫಸ್ಟ್ ಮೀನ್ಸ್ ಫಸ್ಟ್ ಇಂಟರ್ವ್ಯೂ, ಫಸ್ಟ್ ಕ್ಲಿಯರ್,
0: ಫಸ್ಟ್ ಕ್ಲಿಯರ್. ಓಕೆ, ಇನ್ನು ಅವಕಾಶನೇ ಬೇಡ,
1: ಅವಕಾಶನೇ. ಯೂಶಲಿ ಇಂಟರ್ವ್ಯೂ ನಾವು ತುಂಬಾ ಜನ ಯೂಟ್ಯೂಬ್ ಅಲ್ಲಿ ನೋಡ್ತಿರ್ತೀವಿ, ಫುಲ್ ಟಫ್ ಇರುತ್ತೆ, ಅದರಲ್ಲೇ ಇರುತ್ತೆ. ಬಟ್ ಆಕ್ಚುಯಲ್ ಇಂಟರ್ವ್ಯೂ ಒಂದು 90% ಕಾರ್ಡಿಯಲ್ ಆಗಿರುತ್ತೆ. ಯಾರು ತುಂಬಾ ಇದು ಮಾಡಲ್ಲ, ಲೈಕ್ ತುಂಬಾ ಕೋಆಪರೇಟಿವ್ ಆಗಿರ್ತಾರೆ, ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ನನ್ನ ಇಂಟರ್ವ್ಯೂಸ್ ಟಫ್ ಇತ್ತು, ನನ್ ಪರ್ಟಿಕ್ಯುಲರ್ಲಿ ನನ್ ಬಿಕಾಸ್ ನನಗೆ ಲಾಸ್ಟ್ ಅಟೆಂಪ್ಟ್ ಇಂಟರ್ವ್ಯೂ ಕೊಟ್ಟದಾಗ್ಲೂ ಕೂಡ ನಾರ್ಮಲ್ ಇಂಟರ್ವ್ಯೂ ಇತ್ತು, ಲೈಕ್ ತುಂಬಾ ಕಾರ್ಡಿಯಲ್ ಆಗಿ ಎಲ್ಲ ಮಾಡಿ ಎಲ್ಲ ಮಾಡಿದ್ರೆ ನನ್ ಗುಡ್ ಸ್ಕೋರ್ ಕೂಡ ಬಂದಿತ್ತು, ಒಂದು ಎಕ್ಸ್ಪೀರಿಯನ್ಸ್ ಇತ್ತು ಒಂದು ಇಂಟರ್ವ್ಯೂ ಬಗ್ಗೆ. ಸೊ ನನ್ನ ಎಕ್ಸ್ಪೆಕ್ಟೇಷನ್ ಈ ಕ್ವಶನ್ಸ್ ಬರುತ್ತೆ ಈ ಬ್ಯಾಕ್ಗ್ರೌಂಡ್ ಇಂದ. ಯೂಶಲಿ ನಾವು ಡ್ಯಾಫ್ ಅಂತ ಕೊಡ್ತೀವಿ, ಡ್ಯಾಫ್ ಅಲ್ಲಿ ನಮ್ದು ಎಲ್ಲ ಡೀಟೇಲ್ಸ್. ಸೊ ಆ ಡೀಟೇಲ್ಸ್ ಮೇಲೆ ಅವರು ಯೂಶಲಿ ಕ್ವಶನ್ಸ್ ಪಿಕ್ ಮಾಡಿ ಇಲ್ಲ ಆಕ್ಚುಲಿ ಎಲ್ಲ ತುಂಬ ಚೆನ್ನಾಗಿ ನಾನು ಆಬ್ವಿಯಸ್ಲಿ ಬರ್ದೆ ಅಂದ್ರೆ ತುಂಬ ಚೆನ್ನಾಗಿ ಪ್ರಿಪರೇಷನ್ ಅದು ಮ್ಯಾಟರ್ ಮೇಲೆ. ಸೊ ನಾನು ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿ ಓದೆ ಇಂಟರ್ವ್ಯೂಗೆ. ಸೊ ಅಲ್ಲಿ ಮೇಡಮ್ ಇದ್ರು ಸುಮನ್ ಶರ್ಮಾ ಅಂತ ಅವ್ರು ಇಂಟರ್ವ್ಯೂ ಚೇರ್ಮನ್ ಸೊ ಕರೆದ್ರು.

0: ನೋಡಿದ್ರು, ಓ ಆರ್ ಯು ಎನ್ ಮೆಕ್ಯಾನಿಕಲ್ ಯಾರ ಅಂದ್ರು. ಎಸ್ ಮ್ಯಾಮ್ ಅಂತಂದ್ರೆ ಫಸ್ಟ್ ಕ್ವಶನ್ ಶೂಟ್ ಮಾಡಿದ್ರು, ಎಕ್ಸ್ಪ್ಲೇನ್ ದಿ ಡಿಫ್ರೆಂಟ್ ಲಿಂಕ್ ಮೆಕಾನಿಸಮ್ಸ್ ಆಫ್ ಮಿಷಿನ್ ಅಂತ. ಸೊ ಅದು ನಮ್ಮ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲಿ ಕೈನಮೆಟಿಕ್ಸ್ ಆಫ್ ಮಿಷಿನ್ ಅಂತ ಇದೆ. ಆಲ್ಮೋಸ್ಟ್ ಅದು ತುಂಬಾ ಓದಿ ತುಂಬಾ ಇದಾಗ್ಬಿಟ್ಟಿದೆ. ಅದು ಟಫೆಸ್ಟ್ ಸಬ್ಜೆಕ್ಟ್ ಮೆಕ್ಯಾನಿಕಲ್ ಅಲ್ಲಿ. ನಾನು ಮೈಂಡ್ ಅಲ್ಲಿ ಓ ಯಾರು ನಾನು ಯಾವ ಸರ್ವಿಸ್ ಎಕ್ಸಾಮ್ ಬಂದಿದ್ದೀನಿ ಇವರಾಗಿ ಟೆಕ್ನಿಕಲ್ ಕ್ವಶನ್ ಕೇಳ್ತಿದ್ದಾರೆ ಅಂತ ಮೈಂಡಲ್ಲಿ ಬಂತು. ಬಟ್ ಓಕೆ ನಾನು ಇಂಜಿನಿಯರಿಂಗ್ ಕೂಡ ಚೆನ್ನಾಗಿ ಓದಿದೆ, ಲೈಕ್ ತುಂಬ ಏನಿದೆ ಅಂತೇನಿಲ್ಲ. ಸೊ ಜನರಲ್ ಆಗಿ ಆನ್ಸರ್ ಮಾಡಿದೆ, ಲೈಕ್ ಎಷ್ಟು ನೆನಪಿತ್ತು ಅದ್ರ ಬಗ್ಗೆ ಜನರಲ್ ಆಗಿ ಆನ್ಸರ್ ಮಾಡಿದೆ. ಆದ್ರೆ ಅದ್ರ ಮೇಲೆ ಇನ್ನೊಂದು ಕ್ವಶನ್ ಕೇಳಕ್ ಸ್ಟಾರ್ಟ್ ಮಾಡಿದ್ರು. ನಾನು ಎಲ್ಲ ನಂದು ಇಂಜಿನಿಯರಿಂಗ್ ಬಿಟ್ಟು 5 ಇಯರ್ಸ್ ಆಗಿಬಿಟ್ಟಿದೆ. ಸೊ ಎಲ್ಲ ಜನರಲ್ ಆಗಿ ಆನ್ಸರ್ ಮಾಡ್ತಿದ್ದೀನಿ. ಸೊ ಮ್ಯಾಮ್ ಅಂದರು ಇವರ ಇಂಜಿನಿಯರ್ ಆನ್ಸರ್ ಲೈಕ್ ಇಂಜಿನಿಯರ್ ಅಂತ ಅಂದರು. ನಾನು ನನ್ನ ಜನರಲ್ ಆಗಿ ಆನ್ಸರ್ ಮಾಡಿ ಟ್ರೈ ಮಾಡಿದೆ. ಬಿಕಾಸ್ ಆಬ್ವಿಯಸ್ಲಿ 5 ಇಯರ್ಸ್ ಗ್ಯಾಪ್ ಇರೋದ್ರಿಂದ ನಾವು ತುಂಬ ಟೆಕ್ನಿಕಲ್ ಸೌಂಡ್ ಆಗೋ ಆಗಲ್ಲ. ಸೊ ನಾವು ಯೂಶಲಿ 5 ಇಯರ್ಸ್ ಜನರಲ್ ಪಾಲಿಟಿ, ಜಿಯೋಗ್ರಫಿ, ಎಕನಾಮಿ ಎಲ್ಲ ಜನರಲ್ ಸಬ್ಜೆಕ್ಟ್ಸ್ಗಳು ಓದ್ತಿರ್ತೀವಿ. ಟೆಕ್ನಿಕಲ್ ಸಬ್ಜೆಕ್ಟ್ ಲಿಂಕ್ ಹೋಗ್ಬಿಟ್ಟಿರುತ್ತೆ. ಸೊ ಮ್ಯಾಮ್ ಎಲ್ಲ ಸ್ವಲ್ಪ ಅದರಲ್ಲೇ ಕೇಳಿದ್ರು. ನಾನೇನು ಅನ್ಕೊಂಡೆ ಓಕೆ 4 ಮೆಂಬರ್ಸ್ ಇರ್ತಾರೆ ಇಂಟರ್ವ್ಯೂ ಪ್ಯಾನಲ್ ಅಲ್ಲಿ. ಸೊ ನೆಕ್ಸ್ಟ್ ಮೆಂಬರ್ ಹೋದ್ರು. ಸೊ ನಾನೇನು ಅನ್ಕೊಂಡೆ ನೆಕ್ಸ್ಟ್ ಅಟ್ಲೀಸ್ಟ್ ನೆಕ್ಸ್ಟ್ ಮೆಂಬರ್ ಆದ್ರೂ ನಾನು ಡ್ಯಾಫಿಂದ ಚೆನ್ನಾಗಿ ಕೇಳ್ತಾರೆ, ಎಲ್ಲ ಪ್ರಿಪೇರ್ ಆಗಿದ್ದೀನಿ ಮಾಡೋದಂತ ಅನ್ಕೊಂಡೆ. ಅವ್ರು ಬಂದರು, ಮ್ಯಾಮ್ ಎಲ್ಲಿ ಸ್ಟಾಪ್ ಮಾಡಿದ್ರು ಅಲ್ಲಿಂದ ಕಂಟಿನ್ಯೂ ಮಾಡಿ ಪುನಃ ಅಗೇನ್ ಟೆಕ್ನಿಕಲ್ ಕೇಳಕ್ ಸ್ಟಾರ್ಟ್ ಮಾಡಿದ್ರು. ಅವರು ಅಗೇನ್ ಬ್ಯಾಟ್ರೀಸ್ ಮೆಕ್ಯಾನಿಸಮ್ ಹೇಳು ಅಂದ್ರೆ ಹೆಂಗೆ ಸೋಲಾರ್ ಕಾರ್ ಮೆಕ್ಯಾನಿಸಮ್ ಹೇಳಲ್ಲ ಸ್ಟಾರ್ಟ್ ಮಾಡಿದ್ರು ಹಂಗೆ. ಓ ನಾನು ಹೋಯ್ತು ಯಾಕೋ ಇಂಟರ್ವ್ಯೂ ಹೋಯ್ತು ಅಂತ ಮೈಂಡಲ್ಲಿ ಅನ್ಕೊಂಡು ಹಾಗೆ ಇಂಟರ್ವ್ಯೂ ಇನ್ನು 2 ಮೆಂಬರ್ಸ್, ಒಬ್ರು ಮೆಂಬರ್ ಮಾತ್ರ ಜನರಲ್ ಕ್ವಶನ್ಸ್ ಕೇಳಿದ್ರು. ಲೈಕ್ ನಾನು ಫಾರೆಸ್ಟ್ ಜಿಯೋಲಜಿ ಆಪ್ಷನ್ ಅಲ್ಲಿದ್ದರಿಂದ ಫಾರೆಸ್ಟ್ ಜಿಯೋಲಜಿ ಬಗ್ಗೆ ಕೇಳಿದ್ರು. ಅದು ನಾವು ಪ್ರಿಪೇರ್ ಆಗಿರ್ತೀವಿ ಅದ್ರ ಬಗ್ಗೆ ಎಲ್ಲ. ಸೊ ಅದೆಲ್ಲ ಆನ್ಸರ್ ಮಾಡಿದೆ. ಬಟ್ ಆಲ್ಮೋಸ್ಟ್ 70-80% ಅನ್ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಎಲ್ಲ, ಎಲ್ಲ ಟೆಕ್ನಿಕಲ್ ಕ್ವಶನ್ಸ್ ಬಂದಿತ್ತು. ಬಟ್ ನನ್ನ ಬೆಸ್ಟ್ ಆಫ್ ಎವ್ರಿ ಆನ್ಸರ್ ಮಾಡಿದೆ. ಬಟ್ ಆಚೆ ಬಂದು ನಮ್ಮ ತಂದೆಗೆ ಹೇಳಿದೆ, ಏ ಇಂಟರ್ವ್ಯೂ ಮುಗೀತು ಇದು ಆಗಲ್ಲ ಅಂತ ಅಂದೆ. ಬಟ್ ನಮ್ಮ ಫ್ರೆಂಡ್ಸ್ ಹೇಳಿದೇನಂದ್ರೆ ಲೈಕ್ ಅದು ಪರ್ಸನಾಲಿಟಿ ಟೆಸ್ಟ್, ನಾಲೆಡ್ಜ್ ಚೆಕ್ ಮಾಡಲ್ಲ ಅವರು. ಸೊ ಅವನು ಆನ್ಸರ್ ಮಾಡಕ್ ಬರಲಿಲ್ಲ ಅಂದ್ರು ಅವ್ನ್ ಕಾಮ್ ಆಗಿದಾನ, ಕಂಪೋಸ್ ಆಗಿದಾನ, ಅವ್ನು ಹೆಂಗೆ ಪ್ರೆಷರ್ ಹ್ಯಾಂಡಲ್ ಮಾಡ್ತಿದ್ದಾನೆ ಅದನ್ನ ಅವ್ರು ಚೆಕ್ ಮಾಡ್ತಾರೆ. ಸೊ ನೀನು ಅವ್ರ ನಿನ್ನ ಪರ್ಸನಾಲಿಟಿ ಅವ್ರಿಗೆ ಇಷ್ಟ ಆಗಿದ್ರೆ ನಿಂಗೆ ಮಾರ್ಕ್ಸ್ ಕೊಡ್ತಾರೆ, ತಲೆ ಕೆಡಿಸ್ಕೊಡ ಅಂತ ಹೇಳಿದ್ರು. ಅದೇ ರೀತಿ ನಿನ್ನೆ ಮಾರ್ಕ್ಸ್ ಬಂತು, 190 ಕೊಟ್ಟಿದ್ರೆ. ಸೊ ವೆರಿ ಗುಡ್ ಸ್ಕೋರ್ ಆಕ್ಚುಲಿ, ನಾನು ಎಕ್ಸ್ಪೆಕ್ಟ್ ಮಾಡಿರೋ ಲಾಸ್ಟ್ ಇಂಟರ್ವ್ಯೂ ಸ್ಕೋರು. ಸೊ ತುಂಬ ಸ್ಕೋರ್ ಚೆನ್ನಾಗಿ ಕೊಟ್ಟಿದ್ದಾರೆ.
1: ಆದ್ರೆ ಈಗ ನಮ್ಮ ವಿದ್ಯಾರ್ಥಿಗೆ ಹೇಳೋದೇನಂತಂದ್ರೆ ಈ ಮುಖಾಂತರ ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳು ಜಾಸ್ತಿ ಬಂದವು, ಆದ್ರೂ ಕೂಡ ಎದೆ ಗೊಂದದೆ ಸಾಧ್ಯ ಆದಷ್ಟು ಪ್ರಾಮಾಣಿಕವಾಗಿ ಉತ್ತರ ಕೊಟ್ಟಿದ್ದಕ್ಕೂ ಕೂಡ ಸೆಲೆಕ್ಟ್ ಆಗುವ ಸಾಧ್ಯತೆ ಖಂಡಿತ ಇರುತ್ತೆ. ಹೆದರ್ಕೊಳ್ಳೋ ಅವಕಾಶ ಇಲ್ಲ. ನಿಮಗೆ ಮಧ್ಯದಲ್ಲೇ ಕೂಡ ಹೆದರಿಕೆ ಶುರು ಆಯಿತು, ಇದೇನೋ ಬಹಳ ಕಷ್ಟ ಇದೆ ಅಂತ ಅಂದಿತ್ತು, ಆದ್ರೂ ಕೂಡ ನೀವು ಎದೆಗುಂದದೆ ನಿಮ್ಮ ಒಂದು ಪ್ರಾಮಾಣಿಕತೆಯನ್ನ ಬಿಟ್ಕೊಡ್ಲಿಲ್ಲ. ಆ ನಿಟ್ಟಿನಲ್ಲಿ ಕೂಡ ಒಳ್ಳೆಯ ಅಂಕವನ್ನು ಬಂತಲ್ವಾ?
0: ನಾನು ಬೇಸಿಕಲಿ ನಾನು ಸ್ಪೋರ್ಟ್ಸ್ ಪರ್ಸನ್ ಆಗಿ ಇದ್ದಿದ್ದರಿಂದ ನಾನು ಆಕ್ಚುಲಿ ಡಿಫರೆ ಕಾಮ್ ಇರ್ತಿತ್ತು ಯಾವಾಗ ಇಷ್ಟ ಆಗಿ ಮಾರ್ಕ್ಸ್ ಕೊಟ್ಟಿದ್ದಾರೆ.
1: ಓಕೆ, ಈಗ ನಮ್ಮ ಕೇಳುಗರಿಗೆ ನಾವು ಹೇಳೋದೇನು ಅಂತ ಹೇಳಿದ್ರೆ, GS ಅಭಿಷೇಕ್ ನಾಯಕ್ ಅವರು ಆಲ್ ಇಂಡಿಯಾ ರ್ಯಾಂಕಿಂಗ್ 122 ತಗೊಂಡಿದ್ದೀರಿ, 22 ರ್ಯಾಂಕ್ ತಗೊಂಡಿದ್ದೀರಿ. ಎಕ್ಸ್ಪೆಕ್ಟ್ ಕರ್ನಾಟಕ ಕೇಟರ್ ಸಿಗ್ಬೋದಾ?
0: ಚಾನ್ಸಸ್ ಆಗಿದೆ. ಏನಕ್ಕಂದ್ರೆ ಲೈಕ್ ಅದು ವೇಕೆನ್ಸಿ ಅದು ಕ್ಯಾಟಗರೀಸ್ ಮೇಲೆ ಅಲಾಟ್ ಮಾಡ್ತಾ ಹೋಗ್ತಾರೆ. ಸೊ OBC-ಗಿಷ್ಟು, SC-ಗಿಷ್ಟು, ST-ಗಿಷ್ಟು, ಜನರಲ್ಗಿಷ್ಟ ಅಲಾಟ್ ಮಾಡ್ತಾರೆ. ನಾನು ಕರ್ನಾಟಕದಲ್ಲಿ ನಂದು ST ಕ್ಯಾಟಗರಿ ಬರೋದ್ರಿಂದ ನಾನು ಕರ್ನಾಟಕದಿಂದ ಒಬ್ಬನೇ ST ಕ್ಲಿಯರ್ ಆಗಿರೋದು IFS ಎಕ್ಸಾಮಿನೇಷನ್.
1: ಓಕೆ,
0: ಸೊ ಪ್ರೆಟಿ ಫೇರ್ ಚಾನ್ಸಸ್ ಇದೆ. ಇನ್ ಕೇಸ್ ಅವರೇನಾದ್ರು ಅಲಾಟ್ ಆದರೆ ವೇಕೆನ್ಸಿ ನಮ್ಮ ಕರ್ನಾಟಕ ಅಲಾಟ್ ಆದರೆ ದಿಸ್ ವೆರಿ ಹೈ ಚಾನ್ಸ್ ಐ ವಿಲ್ ಗೆಟ್ ಕರ್ನಾಟಕ.
1: ಓಕೆ, ನಿಮ್ಮ ಕನಸು ಇದ್ದಿದ್ದು IPS?
0: ಹೌದು,
1: ಸಿಕ್ಕಿದ್ದು IFS. ಈಗ ನೀವು ಏನೋ ಬೇರೆ ಬೇರೆ ಕನಸುಗಳನ್ನ ಇಟ್ಕೊಂಡಿದ್ರೆ IPS ಕ್ಲಿಯರ್ ಮಾಡಿ ಅಂತೇಳಿ, IFS ಸಡನ್ ಕ್ಲಿಯರ್ ಆಗೋಯ್ತು, ಏನ್ ಮಾಡ್ಬೇಕು ಅಂದ್ರೆ? ಯಾಕೆಂದ್ರೆ ಇಂಡಿಯನ್ ಫಾರೆಸ್ಟ್ ಸರ್ವಿಸ್, ನೀವು ಮಂಡ್ಯದ ಅಂತಂದಾಗ ಸುತ್ತಮುತ್ತ ಹಸಿರು ಕಾಡು, ಪಕ್ಕದಲ್ಲೇ ಮೈಸೂರು, ಬಂಡೀಪುರ, ನಾಗರಹೊಳೆ, ಎಲ್ಲ ಸುತ್ತಮುತ್ತ ಇರುವಂತ ಬಹಳ ದೊಡ್ಡ ಒಂದು ಏರಿಯಾ ಅಲ್ವಾ? ನಮ್ಮ ಕರ್ನಾಟಕದಲ್ಲಿ ಬಹಳ ಅಗಾಧವಾಗಿ ಅರಣ್ಯ ಪ್ರದೇಶವನ್ನ ಇಟ್ಕೊಂಡಿದೀವಿ. ನೀವು ಕೂಡ ಮಂಡ್ಯದಲ್ಲೂ ಆದ್ರಿಂದ ಪ್ರಕೃತಿ ಪರಿಸರ ಹೆಚ್ಚು ನೋಡಿರ್ತೀರಿ ಅಲ್ವಾ? ಆ ನಿಟ್ಟಿನಲ್ಲಿ ಈಗ IFS ಆದ್ಮೇಲೆ ಏನು ಕನಸು
0: ಅಂದ್ರೆ, ಬೇಸಿಕಲಿ ಲೈಕ್ ನಂದು ನಮ್ಮಜ್ಜಿ ಮನೆ ಬಂದು ಚಾಮರಾಜನಗರ ಜಿಲ್ಲೆ, ನಮ್ಮರಮ್ಮನ ಊರು.
1: ಓಕೆ, ಹತ್ರನೇ ಆದ್ರೆ ಬಂಡೀಪುರಕ್ಕೆ.
0: ಅದು ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕು ಪಾಳ್ಯ ಅಂತ. ಸೊ ಅದು ಹೇಗಿದೆ ಅಂದ್ರೆ, ಅವರು ಕಾಡು ಮಧ್ಯದಲ್ಲೇ ಇರೋದು ಊರು ಕೂಡ, ಜಸ್ಟ್ ಲೈಕ್ 1 ಕಿಲೋಮೀಟರ್ ಆಚೆ ಹೋದ್ರೆ ಕಾಡು ಇದೆ. ಸೊ ನಾನು ತುಂಬಾ ಚಿಕ್ಕ ವಯಸ್ಸಿಂದನು ಈ ಕಾಡು ಸುತ್ತಮುತ್ತ ಓಡಾಡಿ ಮರಗಳು ಎಲ್ಲ ಅದ್ರ ಮಧ್ಯದಲ್ಲೇ ಬೆಳೆದಿರೋದ್ರಿಂದ ನಂಗೆ ಫಾರೆಸ್ಟ್ ಮೇಲೆ ತುಂಬಾ ಜಾಸ್ತಿ ಒಲವು ಇತ್ತು. ಸೊ ಅದೇ ರೀತಿ ನಂಗೆ ಫಾರೆಸ್ಟ್ ಸರ್ವಿಸ್ ಕೂಡ ಸಿಕ್ಕಿರೋದ್ರಿಂದ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನಂದು ಬೆಳೆದಿರೋದಿದೆ ವಾತಾವರಣದಲ್ಲಿ, ಎಲ್ಲ ಕಾಡು ಮಧ್ಯ ಬೆಳೆದಿದ್ದೀನಿ, ಎಲ್ಲ ಚೆನ್ನಾಗಿ ಗೊತ್ತು ಇದ್ರ ಬಗ್ಗೆ ಅಂತಂದಾಗ ಫಾರೆಸ್ಟ್ ಸರ್ವಿಸ್ ಒನ್ ಆಫ್ ವೆರಿ ಗುಡ್ ಸರ್ವಿಸ್ ಆಕ್ಚುಲಿ. ಅದು
1: ಖಂಡಿತವಾಗ್ಲೂ ವೆರಿ ಗುಡ್ ಸರ್ವಿಸ್.
0: ಅಂದ್ರೆ ನನ್ನ ಪರ್ಸನಾಲಿಟಿ ಸೂಟ್ ಆಗೋದ್ರಿಂದ ಬೆಟರ್ ಸರ್ವಿಸ್
1: ಅಂದ್ರೆ ಮೋಸ್ಟ್ಲಿ ನಿಮಗೆ ನಿಮ್ಮ ಡೆಸ್ಟಿನಿ ಇದ್ದಿದ್ದಿಲ್ಲೇ
0: ಇರ್ಬಹುದು.
1: ಆಮೇಲೆ ಅವಕಾಶ ಇನ್ನೂ ಇದೆ ನಿಮ್ಗೆ UPSC ಬರ್ಲಿಕ್ಕೆ.
0: ಈಗ ನೆಕ್ಸ್ಟ್ ಅಟೆಂಪ್ಟ್ ಕೊಡ್ಬೇಕು.
1: ಮೋಸ್ಟ್ಲಿ ಒಂದೇ ಅಟೆಂಪ್ಟ್
0: ಇಲ್ಲ, ಅಟೆಂಪ್ಟ್ಸ್ ಇದೆ, ಇನ್ನೂ ಅಟೆಂಪ್ಟ್
1: ಅಲ್ಲ. ಯಾಕೆ ಅಂತಂದ್ರೆ ಕ್ಲಿಯರ್ ಆದ್ಮೇಲೆ IAS IPS ಕ್ಲಿಯರ್ ಆದ್ಮೇಲೆ ಒಂದೇ ಅಟೆಂಪ್ಟ್ ಇರುತ್ತೆ ಬರ್ಲಿಕ್ಕೆ.
0: ಈ ಸಲ ರೂಲ್ಸ್ ಮಾಡಿದ್ದಾರೆ ಆಕ್ಚುಲಿ.
1: ನಿಮ್ಗೂ ಅದು ಬರುತ್ತೆ, ಅಪ್ಲೈ ಆಗುತ್ತಾ?
0: IFS ಕದ ಅಪ್ಲೈ ಆಗಲ್ಲ.
1: ಈಗ ನಿಮ್ಮ ಸ್ಟಡಿ ಹೇಗಿತ್ತು ಅಂತ ಹೇಳಿದ್ರೆ, 5 ವರ್ಷದ ಪರಿಶ್ರಮ ಚಿಕ್ಕದಲ್ಲ. ಯಾಕೆಂದ್ರೆ ನಮ್ಮ ಯಂಗ್ಸ್ಟರ್ಸ್ ನಾವು ಹೇಳಲೇಬೇಕಾಗತ್ತೆ, ಅದನ್ನ ಆಸ್ಪಿರೆಂಟ್ಸ್ ಇರ್ತಾರೆ, ಆ ಕನಸನ್ನ ಕಟ್ಕೊಂಡಿರ್ತಾರೆ. ಈ ಚಿಕ್ಕ ವಯಸ್ಸಿಂದ ಕನಸು ಕಟ್ಕೊಂಡಿರ್ತಾರೆ. ಈ 10ನೇ ತರಗತಿ ಎಕ್ಸಾಮ್ ಬರೀತಿರೋರು ಇಲ್ಲ ಪಿ ಯು ಸಿ ಎಕ್ಸಾಮ್ ಬರೀತಿರೋರು ಏನ್ ಕನಸು ಕಾಣ್ತಿದ್ಯಾ ಅಂತ ಹೇಳಿದ್ರೆ ಯು ಪಿ ಎಸ್ ಸಿ ಕ್ಲಿಯರ್ ಮಾಡಬೇಕು ಅಂತಾರೆ. ಯಾವ ಒಂದು ಸಬ್ಜೆಕ್ಟ್ ತಗೊಂಡು ಓದ್ತೀಯಾ, ಬಿ ಇ ಮಾಡ್ತೀನಿ ಅಂತಾರೆ, ಎಂ ಬಿ ಬಿ ಎಸ್ ಮಾಡ್ತೀನಿ

0: ಅಂತಾರೆ. ಈಗ ಅದನ್ನ ಮಾಡಿಕೊಂಡು ಅವ್ರ ಕನಸು ಕೂಡ ಇನ್ನೊಂದು 4-5 ವರ್ಷ ಗೊತ್ತಿಲ್ಲ, 1 ವರ್ಷಕ್ಕೆ ಕ್ಲಿಯರ್ ಆಗ್ಬೋದು. ಅಂತವ್ರಿಗೆ ನೀವು ಒಂದು ಮಾದರಿ ಆಗಿದ್ರಿ. 5 ವರ್ಷ ಸತತ ಪ್ರಯತ್ನ ಬಿಟ್ಬಿಟ್ಟಿದ್ರೆ ನಿಮ್ಮ ಅಣ್ಣನ ರೀತಿಯಲ್ಲಿ ನನ್ನ ಕೈಲಿ ಆಗಲ್ಲ ಅಂತ ಬಿಟ್ಬಿಟ್ಟಿದ್ರೆ ಮೋಸ್ಟ್ಲಿ ಇವತ್ತು ನಾವು ನೀವು ಈ ವಿಷಯ ಮಾತಾಡ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಆ ನಿಟ್ಟಿನಲ್ಲಿ ಏನ್ ಹೇಳಿ ಬಯಸ್ತೀರಿ
1: ಅಂದ್ರೆ, ಇದು ವಿಚಾರ ನನಗೆ ಲೈಕ್ ನಾನು ಪಿ ಯು ಆದ್ಮೇಲೆ ಬಂತು. ಲೈಕ್ ಈಗ ನಾನು IAS UPSC ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ, ಯಾವ ಡಿಗ್ರಿ ಮಾಡಬೇಕು ಅಂತ. ಸೊ ಆ ವಿಚಾರ ಬಂದಾಗ ಕೆಲವ್ರ ಹತ್ರ ಮಾತಾಡಿದೆ, ಯಾವ್ದು ಮಾಡಬೇಕು, ನಾನು ಏನಾರ BA ಮಾಡ್ಲಾ ಇಲ್ಲ ಇಂಜಿನಿಯರಿಂಗ್ ಮಾಡ್ಲಾ. ಒಂದು ಆಕ್ಚುಲಿ ಒಂದು ಪಿ ಯು ತುಂಬ ಸ್ಕೋರ್ ಚೆನ್ನಾಗಿತ್ತು. ಸೊ ಪಿ ಯು PCMBL ಅಂದ್ರೆ ಆಲ್ಮೋಸ್ಟ್ 95.2% ಇತ್ತು. CET ರ್ಯಾಂಕಿಂಗ್ ಕೂಡ ತುಂಬ ಚೆನ್ನಾಗಿತ್ತು. ಸೊ ಫ್ರೀ ಮೆಡಿಕಲ್ ಸೀಟ್ ಸಿಕ್ತಿತ್ತು. ಸೊ ನನಗೆ 3 ಆಪ್ಷನ್ ಇತ್ತು. ಒಂದು ನಂದು JEE ಮೇನ್ಸ್ ಕೂಡ ಕ್ಲಿಯರ್ ಆಗಿತ್ತು, NIT ಸೂರತ್ ಕಾಲೇಜ್ ಸಿಕ್ಕಿತ್ತು. ಸೊ ಐದಾರ ಐ ಶುಡ್ ಗೋ ಫಾರ್ ಮೆಡಿಕಲ್, NIT ಸೂರತ್ ಕೊಳ್ಬೇಕು, ಇಲ್ಲ ಮಾಮೂಲಿ ಡಿಗ್ರಿ ಮಾಡಬೇಕು. ಬಟ್ ಅಲ್ಟಿಮೇಟ್ ಗೋಲ್ ನಾನು UPSC ಮಾಡೋಕ್ಕಂತ ಫಿಕ್ಸ್ ಇತ್ತು ಮೈಂಡಲ್ಲಿ. ಸೊ ಯಾವ ಪಾತ್ ಈ 3 ಪಾತಲ್ಲಿ ಚೂಸ್ ಮಾಡಬೇಕಿತ್ತು. ಸೊ ಕೆಲವ್ರ ಹತ್ರ ವಿಚಾರಿಸಿ ಮಾತಾಡಿದೆ, ಎಲ್ಲ ಮಾಡಿದೆ. ಅವಾಗ ಏನಂತ ಗೊತ್ತಾಯ್ತು ಅಂದ್ರೆ, ಲೈಕ್ ನಿನ್ನ ಬ್ಯಾಂಕ್ ಸ್ಟ್ರಾಂಗ್ ಇರಲಿ, ಬಿಕಾಸ್ ನಿನ್ನ UPSC ಕಂಪ್ಲೀಟ್ಲಿ ನಂಬಕ್ಕಾಗಲ್ಲ. ಸೊ ನಿನ್ ಬ್ಯಾಕ್ ಗ್ರೌಂಡ್ ಸ್ಟ್ರಾಂಗ್ ಇರಲಿ, ಇಂಜಿನಿಯರಿಂಗ್ ಮಾಡು. ಇಂಜಿನಿಯರಿಂಗ್ ಮಾಡಿದ್ರು ತುಂಬಾ ಜನ ನಿಂದ UPSC ಕ್ಲಿಯರ್ ಮಾಡ್ತಾರೆ. ಸೊ ಅದರಿಂದ ಆ ತರ ಒಪಿನಿಯನ್ಸ್ ಬಂದಿದ್ದರಿಂದ ನಾನು ಇಂಜಿನಿಯರಿಂಗ್ ಆಪ್ಟ್ ಮಾಡಿದೆ. ದೆನ್ ಆಪ್ಟ್ ಮಾಡೋದ್ರಲ್ಲಿ ಯಾವ ಬ್ರಾಂಚ್ ಆಪ್ಟ್ ಮಾಡಬೇಕಂತ, ಬಿಕಾಸ್ ನನ್ನ ರ್ಯಾಂಕಿಂಗ್ ತುಂಬಾ ಚೆನ್ನಾಗಿತ್ತು, ನಾನು ಯಾವ್ದು ಕೊಟ್ಟಿದ್ರು ಸಿಕ್ತಿತ್ತು ಅದು. ಸೊ ನಮ್ಮ ತಂದೆ CS ಮಾಡೋದು, ಸೊ ಕಂಪ್ಯೂಟರ್ ಸೈನ್ಸ್ ಮಾಡು ಅಂತ ಅಂದ್ರು. ಬಟ್ ಇಲ್ಲ, ನಾನು ಮೆಕ್ಯಾನಿಕಲ್ ತಿನ್ನಿ ಅಂತ ಅಂದೆ. ಬಟ್ ನಮ್ಮಲ್ಲಿ ನಂಗೆ ತುಂಬಾ ಫ್ರೀ ಹ್ಯಾಂಡ್ ಇತ್ತು. ಲೈಕ್
0: ಮೆಕ್ಯಾನಿಕಲ್
1: ಮೆಕ್ಯಾನಿಕಲ್ ಏನಕ್ಕೆ ಅಂದ್ರೆ ಅದು ಸ್ವಲ್ಪ ಒಲವು ಇರುತ್ತೆ ಹುಡುಗರಿಗೆಲ್ಲ, ಮೆಕ್ಯಾನಿಕಲ್
0: ಕೆಲಸ ಇರಬೇಕು.
1: ಹೌದು, ಬೇರೆ ಬ್ರಾಂಚಸ್ ಹೋದ್ರೆ ಫಿಸಿಕಲಿ ಅದನ್ನ ಎಕ್ಸ್ಪೀರಿಯನ್ಸ್ ಆಗಲ್ಲ. ನಾವು ಫಿಸಿಕಲಿ ನೋಡೋದಾದ್ರೆ ಮಿಷಿನ್ಸ್ ನೋಡ್ತೀವಿ, ಚಿಕ್ಕ ವಯಸ್ಸಿಂದ ಕಾರ್ ವೆಹಿಕಲ್ಸ್ ಎಲ್ಲ
0: ನೋಡ್ತೀವಿ. ಹಾರ್ಡ್ವೇರ್ ಮುಖ್ಯ,
1: ಡೆಫಿನೆಟ್ಲಿ.
0: ಯಾಕೆ ನೀವು ಕೂಡ ಹಾರ್ಡ್ ಕೋರ್ ರೆಸ್ಲರ್ ಕೂಡ ಆಗಿದ್ದೀರಿ, ಸ್ವಲ್ಪ ಏನಿದ್ರು ಕೂಡ ಹೊಡೆದಾಡೋ ಅಂತದ್ದು, ಆಮೇಲೆ ಭಾರ ಎತ್ತೋ ಅಂತದ್ದು ಈ ವಿಚಾರದಲ್ಲಿ. ಓಕೆ,
1: ಸೊ ಮೆಕ್ಯಾನಿಕಲ್ ತಂದೆ. ಬಟ್ ಈಗ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಅಂತಂದ್ರೆ, ನಂಗೆ ರೀಸೆಂಟ್ಲಿ
0: ನೀವು ಹೇಳಿದ್ರೆ IIT ಕ್ಲಿಯರ್ ಆಗಿತ್ತು ಅಂತ ಹೇಳಿ,
1: NIT ಸೂರತ್ಕಲ್.
0: NIT ಸೂರತ್ಕಲ್ ಅವಕಾಶ ಇತ್ತಲ್ವಾ, ಒಳ್ಳೆಯ ಒಂದು ಆಪರ್ಚುನಿಟಿ.
1: ಯಾ, ಬಟ್ ಅಲ್ಟಿಮೇಟ್ಲಿ ವಿ ಶುಡ್ ಥಿಂಕ್ ಲೈಕ್ ನಾವು ಏನು ನಮ್ಮ ಗೋಲ್ ಏನು ಅಲ್ಲಿ, ನಾವು NIT ಮಾಡೋದು, IIT ಮಾಡೋದು, ಮೆಡಿಕಲ್ ಮಾಡೋದು. ಬಟ್ ನಾವು UPSC ಕ್ಲಿಯರ್ ಮಾಡೋಕ್ಕೆ ಏನು ಕಷ್ಟ ರಿಸ್ಕ್ ತಗೊಂಡು ಅದು ಬೇರೆ ಕಡೆ ಹೋಗಿದ್ದು
0: ಅಂತ ಕ್ಲಿಯರ್ ಆಗ್ಬಿಟ್ಟು. ನಾವು UPSC ಮಾಡಬೇಕು, ಅದಕ್ಕೆ ಒಂದು ಬೇಸಿಕ್ ಬ್ಯಾಕ್ ಗ್ರೌಂಡ್ ಏನಂತಂದ್ರೆ ಡಿಗ್ರಿ ಬೇಕು,
1: ಎನಿ ಡಿಗ್ರಿ ಬೇಕು.
0: ಅದು ನಾನು ಇಲ್ಲೇ ಮಾಡ್ಬೋದಲ್ಲ, ಅಲ್ಲಿ
1: ಮನೇಲಿ ಇದು ಮಾಡ್ಬೋದಲ್ಲ, ಏನು ಕಷ್ಟ ಹೋಗಿ ಮಾಡೋದು,
0: ಕ್ಲಿಯರ್ ಇತ್ತು ನಿಮಗೆ,
1: ಕ್ಲಿಯರ್ ಇತ್ತು,
0: ಮುಂದುವರಿಸಿ.
1: ಸೊ ಹಾಗೆ ನಾನು JCE ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದೆ, ಕಂಪ್ಲೀಟ್ ಮಾಡಿದೆ, ಎಲ್ಲ ಆಯಿತು. ಸೊ ರೀಸೆಂಟ್ಲಿ ಕೂಡ ಕೇಳ್ತಿರ್ತಾರೆ ನಾ ಯಾವ ಡಿಗ್ರಿ ಮಾಡಬೇಕು ಅಂತ ಎಲ್ಲ ಕೇಳ್ತಿರ್ತಾರೆ. ನಾನು ಪರ್ಸ್ನಲ್ ಏನು ಹೇಳ್ತೀನಿ ಅಂದರೆ, ಲೈಕ್ ನೀವು ಎನಿ ಡಿಗ್ರಿ ಮಾಡಿ, ಬಟ್ ನಿಮಗೆ UPSC ಮಾಡಬೇಕು ಅಂತ ಇದ್ದರೆ ಸ್ವಲ್ಪ ಓದಕ್ಕೆ ಟ್ರೈ ಮಾಡಿ. ಯೂಶಲ್ ನಾನು ಕೂಡ ಚಿಕ್ಕ ವಯಸ್ಸಿಂದನೇ ಡಿಗ್ರಿಲೇ ಓದ್ಬಿಡ್ತೀನಿ ಎಲ್ಲನೂ ಅಂತ ಅನ್ಕೊಂಡಿದ್ದೆ. ಬಟ್ ಅದು ಆಗಲ್ಲ, ಅದು ಕಷ್ಟ ಆಗುತ್ತೆ. ಕಾಲೇಜ್ ಡೇಸಲ್ಲಿ ನಾವು ನಮ್ಗೆ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸೇ ತುಂಬ ಇರುತ್ತೆ. ಬಟ್ ನಾನಂತೂ
0: ನೀವು ಹೇಳ್ತಾರೆ ಈಗ ಬೇಸಿಕ್ ಸ್ಟ್ರಾಂಗ್ ಮಾಡ್ಕೊಳ್ಳಿ, ನೀವು ಇಂಜಿನಿಯರಿಂಗ್ ಓದಿದ್ರಿ, ಇಂಜಿನಿಯರಿಂಗ್ ಸ್ಟ್ರಾಂಗ್ ಮಾಡ್ಕೊಳ್ಳಿ, ನೀವು BA ಓದ್ತೀರಾ, BN ಸ್ಟ್ರಾಂಗ್ ಮಾಡ್ಕೊಳ್ಳಿ, ಏನ್ ಓದ್ತೀರಾ ಅದನ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಈಗ ಅದನ್ನ ಸ್ಟ್ರಾಂಗ್ ಮಾಡ್ಕೊಂಡ್ರೆ ನೆಕ್ಸ್ಟ್ ನಿಮ್ಗೆ ಅದು ಖಂಡಿತ ಬರುತ್ತೆ ಮುಂದಕ್ಕೆ.
1: ಹೌದು ಹೌದು,
0: ಹೇಳಿದ್ರೆ ಇಂಟರ್ವ್ಯೂ ಅಲ್ಲಿ ಅದೇ ಕೇಳ್ಬಿಟ್ರು. ಈಗ ನಾವ್ ಏನೋ ಕನ್ಸ್ ಇಟ್ಕೊಂಡೋಗ್ಬಿಟ್ಟು ನೀವು BA ಅಲ್ಲಿ ಯಾವ ಸಬ್ಜೆಕ್ಟ್ ಓದಿ ಅದ ಏನು ಓದಿನ ಕೇಳ್ಬಿಟ್ರು, ಏನು ಹೇಳಿಲ್ಲ ಅಂತಂದಾಗ ನೀನ್ ಏನು ಓದಿಲ್ಲ ಅನ್ನಂಗಾಯ್ತು.
1: ಡೆಫಿನೆಟ್ಲಿ ಅದು ಆಕ್ಚುಲಿ ಇದು ನೀವು ಹೇಳಿದ್ ಕರೆಕ್ಟ್ ಅಲ್ಲಿ. ಏನಕಂದ್ರೆ ನಾವು ಹೈಸ್ಕೂಲ್ ಎಲ್ಲ ಓದಿರ್ತೀವಿ, ಎಲ್ಲ ಓದಿರ್ತೀವಿ, ನಾವ್ ಏನ್ ಓದಿರ್ತೀವಿ ಅದು ಪರ್ಫೆಕ್ಟ್ ಆಗಿ ಓದಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಬಿಕಾಸ್ ನಾವು UPSC ಜರ್ನಿ ಸ್ಟಾರ್ಟ್ ಮಾಡಿದಾಗ್ಲೂ ನಾವು ಪುನಃ ಹಿಸ್ಟ್ರಿ, ಜಿಯೋಗ್ರಫಿ, ಪಾಲಿಟಿ ಎಲ್ಲ ಓದಬೇಕು, ನಾವು ಇಲ್ಲ ಇದೆಲ್ಲ ಹೈಸ್ಕೂಲಲ್ಲಿ ಓದಿರ್ತೀವಿ. ಸೊ ನಾವು ಹೈಸ್ಕೂಲಲ್ಲೇ ತುಂಬಾ ಓದಿದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ. ನಾನು ಹೈಸ್ಕೂಲ್ ಚೆನ್ನಾಗಿ ಓದೋದ್ರಿಂದ ಇವೆಲ್ಲ ತುಂಬಾ ಯೂಸ್ಫುಲ್ ಆಯಿತು, ಆ್ಯಂಡ್ PU ಕೂಡ ಬಯಾಲಜಿ ಓದಿದ್ರೆ ಅದು ತುಂಬಾ ಯೂಸ್ಫುಲ್ ಆಯಿತು, ಆ್ಯಂಡ್ ಇಂಜಿನಿಯರಿಂಗ್ ಕೂಡ ನಾನು ಚೆನ್ನಾಗಿ ಓದಿದ್ದೆ. ಸೊ ಅದು ಇಂಟರ್ವ್ಯೂ ಕೂಡ ಯೂಸ್ಫುಲ್ ಆಯಿತು. ಸೊ ನಾವು ಏನು ಓದ್ತಿದ್ದೀವಿ ಅದನ್ನ ಕರೆಕ್ಟ್ ಮಾಡಿದ್ರೆ ನಿಮಗೆ ಎಕ್ಸಾಮ್ ಕ್ಲಿಯರ್ ಆಗುತ್ತೆ, ತೊಂದರೆ ಇಲ್ಲ.
0: ಓಕೆ, ನಿಮ್ಮ ಸ್ಟಡಿ ಹೇಗಿತ್ತು? ಅದೇನು 24 ಗಂಟೆ ಓದ್ತಿದ್ರಾ?
1: ಡೆಫಿನೆಟ್ಲಿ ಇಲ್ಲ. ಯೂಶಲಿ ಮೋಸ್ಟ್ ಆಫ್ ದಿ ಟಾಪರ್ಸ್ ಹೇಳ್ತಾರೆ ಲೈಕ್ 10-12 hours ಎಲ್ಲ ಓದ್ತಿದ್ವಿ ಅಂತ. ಬಟ್ ನನ್ನ ಕೇಸಲ್ಲಿ ನಾನು ಅನ್ಕನ್ವೆನ್ಷನಲ್ ವೇ ಆಫ್ ಪ್ರಿಪರೇಷನ್ ಇತ್ತು. ಸೊ ಲೈಕ್ ನಂದು ಯಾವುದೇ ರೀತಿಯ ಲೈಕ್ ಲಾಂಗ್ ಅರ್ಸ್ ಜರ್ನಿ, ಲಾಂಗ್ ಅರ್ಸ್ ಪ್ರಿಪರೇಷನ್ಸ್ ಇರಲಿಲ್ಲ. ನನಗೆ ಕೂರಕ್ಕೂ ಆಗ್ತಿರಲಿಲ್ಲ, ಬಿಕಾಸ್ ನಾನು ಚಿಕ್ಕ ವಯಸ್ಸಿಂದನೂ ಸ್ಪೋರ್ಟ್ಸ್ ಆ್ಯಂಡ್ ಅದರ್ ಆಕ್ಟಿವಿಟೀಸ್ ಅಲ್ಲಿ ಇದ್ದಿದ್ದರಿಂದ ನನಗೆ ಚಿಕ್ಕ ವಯಸ್ಸಿಂದನೂ ಸ್ಟಡಿ ಅವರ್ಸ್ ಕಡಿಮೆ ಇರ್ತಿತ್ತು. ನಂಗೆ ಬೇರೆ ಬೇರೆ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ಮೆಂಟ್ ಇದ್ರಿಂದ ಬಟ್ ನಂಗೆ ಸಿಕ್ಕಿದ ಸ್ಟಡಿ ಅವರ್ಸ್ ಯಾವಾಗಲೂ ಕ್ವಾಲಿಟಿ ಅವರ್ಸ್ ಇರ್ತಿತ್ತು.
0: ಓಕೆ,
1: ಸೊ ನಾನು ಯಾವಾಗಲೂ ರಾದರ್ ದನ್ ಡ್ಯೂರೇಷನ್, ಲಾಂಗ್ ಡ್ಯೂರೇಷನ್ ಕ್ವಾಲಿಟಿ ಆಫ್ ಸ್ಟಡೀಸ್ನ ಪ್ರಿಫರ್ ಮಾಡ್ತಿದ್ದೆ. ಬಟ್ 12 hours ಓದ್ತಿದ್ಯಾ ಅಂತ ಕೇಳಿದ್ರೆ ಓದ್ತಿದ್ದೆ, ಡೆಫಿನೆಟ್ಲಿ ಓದ್ತಿದ್ದೆ. ಯಾವಾಗ ಓದ್ತಿದ್ದೆ ಅಂದರೆ ಸ್ವಲ್ಪ ಎಕ್ಸಾಮ್ ಹತ್ರ ಇದ್ದಾಗ. ಸೊ ಆಬ್ವಿಯಸ್ಲಿ ಅವಾಗ ಓದಲೇಬೇಕಾಗುತ್ತೆ, 12 hours ನಾವು ಸಿಲಬಸ್ ಹಾಕಿರುತ್ತೆ. ಬಟ್ ಡೈಲಿ 12 hours ಓದ್ತಿದ್ದೆ ಅಂದರೆ ಡೆಫಿನೆಟ್ಲಿ ಇಲ್ಲ. ದೇರ್ ಆರ್ ಮೆನಿ ಮಂತ್ಸ್ ಲೈಕ್ ಬುಕ್ಸ್ ಮುಟ್ತೇರ ಮಂತ್ಸ್ ಕೂಡ ಇದೆ.
0: ಓಕೆ, ಇಂದಿನ ಯಂಗ್ಸ್ಟರ್ಸ್ಗೆ, ಆಸ್ಪಿರೆಂಟ್ಸ್ಗೆ ಯಾವ ರೀತಿ ಅವರು ಇರಬೇಕಾಗುತ್ತೆ, ಏನು ಗೋಲ್ ಇಟ್ಕೊಬೇಕಾಗುತ್ತೆ, ಯಾವ ರೀತಿ ತಮ್ಮ ಮನಸ್ಥಿತಿಯನ್ನು ಇಟ್ಕೋಬೇಕಾಗುತ್ತೆ, ಅದ್ರ ಬಗ್ಗೆ ಹೇಳಿ.
1: ನಾನು ಏನು ಯಂಗ್ಸ್ಟರ್ಸ್ ಕೇಳಕ್ ಟ್ರೈ ಮಾಡ್ತೀನಿ ಅಂದರೆ, ಲೈಕ್ ನೀವು ಏನಾದರೂ ಮಾಡಿ, ನಿಮ್ಮ ಜೀವನದಲ್ಲಿ ಏನಾದರೂ ಮಾಡಿ, ಯಾವ ಫೀಲ್ಡರು ಹೋಗಲಿ, ಬಟ್ ನಿಮ್ಮ ಬೆಸ್ಟ್ ಆನೆಸ್ಟ್ ಆಗಿರಿ, ನೀವು ಆನೆಸ್ಟ್ ಎಫರ್ಟ್ಸ್ ಮಾಡಿ. ಬಿಕಾಸ್ ನಿಮಗೆ ಲೈಫಲ್ಲಿ ರೆಗ್ರೆಟ್ ಇರಬಾರ್ದು, ಮುಂದೆ ಇಷ್ಟು ವರ್ಷ ಆದಮೇಲೆ ಹೋದ್ಮೇಲೆ ನಾನು ಹಿಂದೆ ನಾನು ಸರಿಯಾಗಿ ಕೆಲಸ ಮಾಡಲಿಲ್ಲ, ಮಾಡಿದರೆ ಏನು ಅಚೀವ್ ಮಾಡಿ ಅಂಡ್ ಕ್ಲಿಯರ್ ಆಗುತ್ತೆ. ಆಗಲಿ ಅಂದ್ರೆ ಡೋಂಟ್ ವೆರಿ, ಯು ಹ್ಯಾವ್ ಸಮಥಿಂಗ್ ಬಿಗಿನ್ ಯುವರ್ ಲೈಫ್.
0: ಭಾಳ ಚೆನ್ನಾಗಿ ಹೇಳಿದ್ರಿ ಅಭಿಷೇಕ್, ರಿಗ್ರೆಟ್ ಇಟ್ಕೋಬಿಡಿ.
1: ಹೌದು, ಡೆಫಿನೆಟ್ಲಿ.
0: ಹೆಂಗೆ ಅಂತಂದರೆ, ನಾನು ಯು ಪಿ ಎಸ್ ಸಿ ಕ್ಲಿಯರ್ ಮಾಡ್ತೀನಿ, ಯು ಪಿ ಎಸ್ ಸಿ ಕ್ಲಿಯರ್ ಮಾಡ್ತೀನಿ, ಮಾಡ್ತೀನಿ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳಿ ಎಕ್ಸಾಮ್ನೇ ಕಟ್ಟಿರಲ್ಲ.
1: ಹೌದು,
0: ಓದೋ ಬರ್ದಲ್ಲ ಅದೇ ಮರ್ತುಬಿಡಿರ್ತೀವಿ. ಅಂದರೆ ಏನೇ ಆದರೂ ಪ್ರಾಪರ್ ಪ್ಲಾನ್ ಮಾಡ್ಕೊಳ್ಳಿ, ಯಾವುದು ರಿಗ್ರೆಟ್ ಬೇಡ. ಈಗ ನಾನು ಒಂದು ಇಂಜಿನಿಯರಿಂಗ್ ಮುಗಿಸಿದ್ದೀನಿ, ನಾನು ಯು ಪಿ ಎಸ್ ಸಿ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದಾಗ ಅದಕ್ಕಾಗಿ ಸ್ವಲ್ಪ ಸಮಯವನ್ನು ಎತ್ತಿಡಿ. ನಿಮ್ಮ ಕೈಲಿ ಆಗುತ್ತಾ? ಒಂದು ವರ್ಷದಲ್ಲೇ ಗೊತ್ತಾಗುತ್ತೆ ಹೇಗೆ ಅಂಥೇಳಿ. ಇದು ನನ್ನ ಕಪ್ ಆಫ್ ಟೀನಾ, ಕಷ್ಟನಾ, ಇಲ್ಲ ಕಷ್ಟ ಆದರೆ ನಾನು ಆಲ್ಟರ್ನೇಟಿವ್ ಏನು ಮಾಡ್ಕೊಬೋದು, ಅದಕ್ಕಾಗಿ ಕ್ಲಾಸಸ್ ತೊಗೋಬೇಕಾ, ಏನು ಮಾಡಬೇಕು, ಅದ್ರ ಬಗ್ಗೆನೂ ಕೂಡ ನಾವು ಪ್ಲ್ಯಾನ್ ಮಾಡ್ಕೊಳಕ್ಕಾಗುತ್ತೆ. ಒಂದು ವರ್ಷ ಇದಕ್ಕೆ ಸತತವಾಗಿ ಎತ್ತಿಟ್ಟೋದು ಭಾಳ ಮುಖ್ಯ ಆಗುತ್ತೆ. ಈಗ ನಾನೀಗ ಇವತ್ತು ನಾನು ಎಕ್ಸಾಮ್ಗೆ ಅಂದರೆ ಈ ವರ್ಷ ನಾನು ಡಿಗ್ರಿ ಮುಗಿದಿದೆ, ಈ ಸಲ ನಾನು ಎಕ್ಸಾಮ್ ಪ್ರಿಪೇರ್ ಆಗ್ತೀನಿ ಅಂತ ಹೇಳಿದ್ರೆ ಆ ವರ್ಷನೇ ಆಗೋದು ತುಂಬ ಕಷ್ಟ. ಎಲ್ರಿಗೂ ಆಗಲ್ಲ, ಆಗುತ್ತೆ ಕೆಲವರಿಗೆ, ಯಾರಪ್ಪ ಅಂತ ಅದೃಷ್ಟ ಹೋದ್ರೆ ಗೊತ್ತಿಲ್ಲ. 21 ವರ್ಷ 22 ವರ್ಷ ಕ್ಲಿಯರ್ ಆದವರು ಇದ್ದಾರೆ.
1: ಯೂಶುವಲಿ ಅವ್ರು ಮೊದಲಿಂದ ಪ್ರಿಪರೇಷನ್ ಮಾಡಿರ್ತಾರೆ ಸ್ಟಾರ್ಟಿಂಗ್.
0: ಅದು ಸುಮ್ಮನೆ ಆಗಲ್ಲ, ಅದು ಅಲ್ವಾ? ಓಕೆ ಅಭಿಷೇಕ್, ಬಹಳ ಸಂತೋಷ ಇಷ್ಟೊತ್ತು ಮೈಸೂರು ಆಕಾಶವಾಣಿಗೆ ಬಂದು ನಿಮ್ಮ ಜರ್ನಿಯ ಬಗ್ಗೆ ಹೇಳಿದ್ರಿ. ನಮ್ಮ ಕೇಳಿದ್ರಿಗೆ ನಾವು ಹೇಳೋಣ, 2026ನೇ ಸಾಲಿನ ಯು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣ ಆದಂತಹ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಗಂಜಾಮ್ನ ಜಿ ಎಸ್ ಅಭಿಷೇಕ್ ನಾಯಕ್ ಅವರ ಮಾತುಗಳನ್ನ ಕೇಳ್ತಾ ಇದ್ರಿ. ಅವರು ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅಲ್ಲಿ ಆಲ್ ಇಂಡಿಯಾ ರ್ಯಾಂಕಿಂಗ್ 122 ತಗೊಂಡಿದ್ದಾರೆ. ಅಭಿಷೇಕ್, ಮತ್ತೊಮ್ಮೆ ತಮಗೆ ಕಂಗ್ರಾಚುಲೇಷನ್, ಅಭಿನಂದನೆಗಳು. ನಿಮ್ಮ ಸಕ್ಸಸ್ ಹೀಗೆ ಮುಂದುವರಿತಿರಲಿ. ಐ ಪಿ ಎಸ್ ಕನಸಿದೆ, ಇನ್ನು ಅವಕಾಶ ಇದೆ,
1: ಅವಕಾಶ
0: ಖಂಡಿತವಾಗ್ಲೂ ಮುಂದುವರಿಸಿ. ಮುಂದಿನ ದಿನಗಳಲ್ಲಿ ಮಂಡ್ಯ ಜಿಲ್ಲೆಗೆ ಮತ್ತೊಂದು ಐ ಪಿ ಎಸ್ ಬಂದು ಮತ್ತೆ ನಾವು ನೀವು ಭೇಟಿಯಾಗಿ ಮಾತಾಡುವಂತ ಅವಕಾಶ ಸಿಗ್ಲಿ ಅಂತ ಹೇಳ್ತಾ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಧನ್ಯವಾದ. ನಮಸ್ಕಾರ.
1: ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.
2: 2026ನೇ ಸಾಲಿನ ಕೇಂದ್ರ ಲೋಕಸೇವಾ ಆಯೋಗದ ಭಾರತೀಯ ಅರಣ್ಯ ಸೇವಾ ಪರೀಕ್ಷೆಯಲ್ಲಿ ತೇರ್ಗಡೆಯಾದ ಶ್ರೀರಂಗಪಟ್ಟಣ ಗಂಜಾಮ್ನ ಅಭಿಷೇಕ್ ನಾಯಕ್ ಅವರ ಜೊತೆ ಮಾತುಕತೆ ಕೇಳಿದಿರಿ. ಕಾರ್ಯಕ್ರಮ ಮೈಸೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. ಇವರನ್ನು ಮಾತನಾಡಿಸಿದವರು ದಿಗ್ವಿಜಯ್ ಬಿ.

ಸತ್ಯಂ ಶಿವಂ ಸುಂದರಂ ಚಿತ್ರದ ಎರಡು ಗೀತೆಗಳನ್ನು ಕೇಳಿದಿರಿ. ಲತಾ ಮಂಗೇಶ್ಕರ್ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿತ್ತು ಈ ಗೀತೆಗಳು.

0: ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ ಶಾಲಿಮಾರ್ ಚಿತ್ರದ ಹಾಡನ್ನ ಕೇಳಿದಿರಿ. ಕಿಶೋರ್ ಕುಮಾರ್ ಅವರು ಆಶಾ ಭೋಸ್ಲೆ ಅವರ ಜೊತೆ ಹಾಡಿರುವ ಹಾಡು ಖೇಲ್ ಖೇಲ್ ಮೇ ಚಿತ್ರದ ಹಾಡು.
1: अरे तो चलने दो,
2: खुली सड़क है बाबा.
1: तो क्या हुआ भाई?
2: हाँ तो हट जाए
1: हो जाए.

0: ಜಿಂದಾ ದಿಲ್ ಚಿತ್ರದ ಗೀತೆಯ ನಂತರ ಈಗ ನೀವು ಕೇಳುತ್ತಿದ್ದೀರಿ ರಂಗೀಲಾ ರತನ್ ಚಿತ್ರದ ಹಾಡು.
1: ಅರೆ ತೆರ ಮೇರ ಮೇರ.

0: ಸಮಯ 10:00 ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಶಿಕ್ಷಕರ ದಿನಾಚರಣೆಯ ಮುನ್ನಾ ದಿನವಾದ ಇಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ದೇಶದ ಎಲ್ಲ ಶಿಕ್ಷಕರಿಗೆ ಶುಭಾಶಯ ಕೋರಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ರಾಷ್ಟ್ರಪತಿಯವರು ಮಾಜಿ ರಾಷ್ಟ್ರಪತಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರಿಗೆ ಗೌರವ ನಮನ ಸಲ್ಲಿಸಿದ್ದು, ಮಹಾನ್ ಲೇಖಕ ಹಾಗೂ ತತ್ವಜ್ಞಾನಿಯಾಗಿದ್ದ ರಾಧಾಕೃಷ್ಣನ್ ಅಸಾಧಾರಣ ಶಿಕ್ಷಕ ಎಂದು ಬಣ್ಣಿಸಿದ್ದಾರೆ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ನಾಳೆ ತಮಿಳುನಾಡಿನ ಚೆನ್ನೈಗೆ ಒಂದು ದಿನದ ಭೇಟಿ ನೀಡಲಿದ್ದು, ರಾಷ್ಟ್ರೀಯ ಶೈಕ್ಷಣಿಕ ಸಭೆಯಾದ ಇಂಡಿಯಾ ವಾಲ್ 2026 ಪಾಲ್ಗೊಳ್ಳಲಿದ್ದಾರೆ. ಇದೇ ವೇಳೆ ಚೆನ್ನೈನ ಗಿಂಡಿಯಲ್ಲಿ ಇಂಡಿಯಾ ವಾಲ್ ರಿಜಿಸ್ಟ್ರಿಗೆ ಅವರು ಚಾಲನೆ ನೀಡಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಇಂದು ಬಾಗಲಕೋಟೆ ಜಿಲ್ಲೆಯ ಶಿರೂರು ಗ್ರಾಮದ ಜಮೀನಿನಲ್ಲಿ ಬೆಳೆಹಾನಿ ಹಾಗೂ ಬರ ಪರಿಸ್ಥಿತಿಯನ್ನು ವೀಕ್ಷಿಸಿದರು. ನಂತರ ಮಾತನಾಡಿದ ಅವರು, ಸೂರ್ಯಕಾಂತಿ, ಮೆಣಸಿನಕಾಯಿ, ಈರುಳ್ಳಿ ಹಾಗೂ ಹೆಸರು ಬೆಳೆಗಳು ಹಾನಿಗೊಳಗಾಗಿವೆ. ಪ್ರತಿ ಎಕರೆಗೆ 30,000 ಬಂಡವಾಳ ಹಾಕಿದ್ದಾರೆ. ರೈತರಿಗೆ ನೆರವು ನೀಡುವ ಕುರಿತು ಸರ್ಕಾರ ಚಿಂತನೆ ನಡೆಸುತ್ತಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಎದುರಾಗಿರುವ ಮಳೆ ಕೊರತೆ ಹಾಗೂ ಬರ ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸುವ ಸಲುವಾಗಿ ರಾಜ್ಯ ಸರ್ಕಾರ ಮೋಡ ಬಿತ್ತನೆ ಆರಂಭಿಸಿದೆ. ಬೆಂಗಳೂರಿನ HAL ವಿಮಾನ ನಿಲ್ದಾಣದಲ್ಲಿಂದು ಮೋಡ ಬಿತ್ತನೆಗಾಗಿಯೇ ಸಿದ್ಧಗೊಂಡಿರುವ ವಿಶೇಷ ಲಘು ವಿಮಾನಕ್ಕೆ ರಾಷ್ಟ್ರಧ್ವಜ ಹಾಗೂ ನಾಡಧ್ವಜ ತೋರುವ ಮೂಲಕ ಜಲಸಂಪನ್ಮೂಲ ಸಚಿವ ಎನ್ ಚೆಲುವರಾಯಸ್ವಾಮಿ ಅಧಿಕೃತವಾಗಿ ಚಾಲನೆ ನೀಡಿದರು. ಮೈಸೂರು ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರದ ಶ್ರೀ ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿ ಬೆಟ್ಟಕ್ಕೆ ಅಂದಾಜು 56.50 ಕೋಟಿ ರೂಪಾಯಿ ವೆಚ್ಚದ ರಸ್ತೆ ನಿರ್ಮಾಣ ಕಾಮಗಾರಿಗೆ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಇಂದು ಚಾಲನೆ ನೀಡಿದರು. ಮುಂಬರುವ ಚುನಾವಣೆಯಲ್ಲಿ ತಾವು ಅಥವಾ ತಮ್ಮ ಮಗ ಖಂಡಿತವಾಗಿಯೂ ಸ್ಪರ್ಧಿಸುವುದಾಗಿ ಮಾಜಿ ಉಪಮುಖ್ಯಮಂತ್ರಿ KS ಈಶ್ವರಪ್ಪ ಶಿವಮೊಗ್ಗದಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಈ ಕುರಿತು ಈಗಾಗಲೇ BJP ಪಕ್ಷದ ಹಿರಿಯ ನಾಯಕರೊಂದಿಗೆ ವಿಸ್ತೃತ ಚರ್ಚೆ ನಡೆಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ನೇಪಾಳ ಟಿಬೆಟ್ ಭೀಕರ ಪ್ರವಾಹದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 1,282 ತಲುಪಿದೆ. ಏತನ್ಮಧ್ಯೆ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ನಡೆಯುತ್ತಿರುವ ಪರಿಹಾರ ಮತ್ತು ರಕ್ಷಣಾ ಪ್ರಯತ್ನಗಳನ್ನು ಬೆಂಬಲಿಸಿ ನೆರವು ನೀಡಲು ಭಾರತವು ನೇಪಾಳಕ್ಕೆ ಪರಿಹಾರ ಸಾಮಗ್ರಿಗಳೊಂದಿಗೆ ಇನ್ನೂ 2 ಹೆಚ್ಚುವರಿ ವಿಮಾನಗಳನ್ನು ಕಳುಹಿಸಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11:00.

ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಪ್ರೇಮ ನಿನಾದ ಪ್ರಣಯ ಗೀತೆಗಳ ಕಾರ್ಯಕ್ರಮ.

0: ಆಮೇಲೆ
1: ರಾಮಚಂದಿರ.

ನಿನ್ನ ಸನಿಹಕ್ಕೆ ಚಿತ್ರಕ್ಕೆಂದು ಸಿದ್ಧಾರ್ಥ ಬೆಳ್ಮಣ್ಣು ಹಾಗೂ ರಕ್ಷಿತಾ ಸುರೇಶ್ ಅವರು ಹಾಡಿದ ಗೀತೆ ಕೇಳಿದಿರಿ. ಪ್ರೇಮ ನಿನಾದ ಪ್ರಣಯ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಪ್ರೇಮ ಪ್ರೀತಿ ಪ್ರಣಯ ಬಾಳು ಸಹಜ ಸುಂದರ. ಪರಿಚಯ ಆಯಿತು, ಸನಿಹ ಆಯಿತು, ಕನಸು ಮನಸ್ಸಲ್ಲಿ ನೀನೆ, ಎಲ್ಲೆಲ್ಲೂ ನೀನೆ, ಕಲ್ಪನೆ ಇರಲು ವಾಸ್ತವ ಸೊಗ.

ಮಧುರ ಪ್ರೇಮಗಾನ, ಪ್ರೇಮ ನಿನಾದ, ಪ್ರಣಯ ಗೀತೆಗಳನ್ನು ಕೇಳುತ್ತಿದ್ದೀರಿ. ಇದೀಗ ನೀವು ಕೇಳಿದ ಗೀತೆ ಡಿಯರ್ ವಿಕ್ರಮ್ ಚಿತ್ರದ್ದು. ಸುಪ್ರಿಯಾ ರಾಮ್ ಹಾಗೂ ಸಿದ್ಧಾರ್ಥ್ ಬೆಳ್ಮಣ್ಣು ಅವರ ಧ್ವನಿಗಳಲ್ಲಿತ್ತು. ಸಮಯ 10:30. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ.

ಕೌಸಲ್ಯ ಸುಪ್ರಜಾರಾಮ ಚಿತ್ರಕ್ಕೆಂದು ಸೋನು ನಿಗಮ್ ಹಾಗೂ ಪೃಥ್ವಿ ಭಟ್ ಅವರು ಹಾಡಿದ ಗೀತೆಯ ನಂತರ ಈಗ ಕೇಳುತ್ತಿದ್ದೀರಿ ಸೂರ್ಯವಂಶ ಚಿತ್ರದ ಹಾಡು.

ಒಲವು ಮಾಗಿದರೆ ಇನ್ನಷ್ಟು ಪ್ರೀತಿ, ತಂಗಾಳಿಯ ತಂಪು, ಸಮಾಗಮದ ಸುಂದರ ಮಧುರ ಗಾನಕ್ಕೆ ಬೆಳದಿಂಗಳ ಸಾಕ್ಷಿ. ಅಮೃತವರ್ಷಿಣಿ ಚಿತ್ರದ ಗೀತೆ ಕೇಳಿದಿರಿ, ಚಿತ್ರ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಗಳಲ್ಲಿ.

ಖುಷಿ ಖುಷಿ ಎಲ್ಲ ಖುಷಿ ಜೊತೆ ನೀನಿರಲು. ಚಿಕ್ಕಪೇಟೆ ಸಾಚಾಗಳು ಚಿತ್ರದ ಗೀತೆ ಕೇಳಿದಿರಿ, ನರೇಶ್ ಅಯ್ಯರ್ ಹಾಗೂ ಶಾಲಿನಿ ಸಿಂಗ್ ಅವರ ಧ್ವನಿಗಳಲ್ಲಿ.

0: ಪ್ರೇಮದ ಕ್ಷಣಗಳನ್ನ ಹಿಡಿದಿಡುವ, ಪ್ರೇಮದ ಗುಂಗು ತುಂಬುವ ರಂಗುರಂಗಿನ ಗೀತೆಗಳನ್ನ ಕೇಳಿದಿರಿ. ಸದಾ ಹರಿಯಲಿ ಪ್ರೇಮ ಕಾವೇರಿ. ಇದು ಇಂದಿನ ಪ್ರೇಮ ನಿನಾದ. ಸಮಯ 11:00. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಪ್ರಜಾಸೇವಾ ಅಭಿಯಾನಕ್ಕೆ ನಾಳೆ ಚಾಲನೆ ದೊರೆಯಲಿದೆ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣದಲ್ಲಿ ನಡೆಯುವ ಪ್ರಧಾನ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಅಭಿಯಾನ ಉದ್ಘಾಟಿಸಲಿದ್ದಾರೆ. ಕೂಡಲ ಸಂಗಮಕ್ಕೆ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭೇಟಿ ನೀಡಿ ಸಂಗಮನಾಥರ ದರ್ಶನ ಪಡೆದು ತ್ರಿವೇಣಿ ಸಂಗಮಕ್ಕೆ ಪೂಜೆ ಸಲ್ಲಿಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಭೀಕರ ಬರ ಪರಿಸ್ಥಿತಿ ನಿರ್ಮಾಣವಾಗಿದ್ದು ರೈತರ ಸಮಸ್ಯೆಗಳ ಕುರಿತು ವ್ಯಾಪಕ ಚರ್ಚೆ ನಡೆಸಲು ವಿಶೇಷ ಅಧಿವೇಶನ ಕರೆದಿರುವುದಾಗಿ ತಿಳಿಸಿದರು. ರಾಜ್ಯಾದ್ಯಂತ ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಉಡುಪಿಯಲ್ಲಿ ಕೃಷ್ಣನ ಹುಟ್ಟುಹಬ್ಬದ ಸಂಭ್ರಮಕ್ಕೆ ಕ್ಷಣಗಣನೆ ಆರಂಭವಾಗಿದ್ದು ಶ್ರೀಕೃಷ್ಣ ಜನ್ಮಾಷ್ಟಮಿ ಹಾಗೂ ವಿಟ್ಲಪಿಂಡಿ ವೈಭವಕ್ಕೆ ಸಜ್ಜಾಗುತ್ತಿದೆ. ಶ್ರೀಕೃಷ್ಣ ಮಠದ ರಥ ಬೀದಿಯಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ನಾಳೆ ಮಧ್ಯಾಹ್ನದ ಬಳಿಕ ರಥ ಬೀದಿಯಲ್ಲಿ ವಿಟ್ಲಪಿಂಡಿ ವೈಭವ ನಡೆಯಲಿದೆ. 3 ದಿನಗಳ ಬ್ರಿಕ್ಸ್ ಮುಖ್ಯ ನ್ಯಾಯಮೂರ್ತಿಗಳ ಸಭೆ ನವದೆಹಲಿಯಲ್ಲಿ ಇಂದು ಆರಂಭವಾಗಿದೆ. ಈ ವೇದಿಕೆಯು ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳು ಮತ್ತು ಪಾಲುದಾರ ರಾಷ್ಟ್ರಗಳ ಮುಖ್ಯ ನ್ಯಾಯಮೂರ್ತಿಗಳು, ಸುಪ್ರೀಂಕೋರ್ಟ್ಗಳ ಅಧ್ಯಕ್ಷರು ಮತ್ತು ಹಿರಿಯ ನ್ಯಾಯಾಂಗ ನಾಯಕರನ್ನು ಒಟ್ಟುಗೂಡಿಸಿದೆ. ಇಂದು ರಷ್ಯಾ, ಚೀನಾ ಸೇರಿದಂತೆ ವಿವಿಧ ದೇಶಗಳ ನ್ಯಾಯಾಂಗ ನಿಯೋಗಗಳ ಮುಖ್ಯಸ್ಥರೊಂದಿಗೆ ದ್ವಿಪಕ್ಷೀಯ ಸಭೆಗಳ ಸರಣಿ ನಡೆದವು. ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು ಅವರು ಇಂದು ಬೆಲ್ಜಿಯಂ ಪ್ರಧಾನಿ ಬಾರ್ಟ್ ಡಿ ವೆವರ್ ಅವರನ್ನು ಭೇಟಿ ಮಾಡಿ ನಾಗರಿಕ ವಿಮಾನಯಾನ ಕ್ಷೇತ್ರದಲ್ಲಿ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಚರ್ಚಿಸಿದರು. ನೇರ ವಿಮಾನ ಸಂಪರ್ಕ, ಹೆಚ್ಚಿನ ಮೌಲ್ಯದ ಔಷಧೀಯ ವಲಯಕ್ಕೆ ವಾಯು ಸರಕು ಸಾಗಣೆ ಹಾಗೂ ಸುಧಾರಿತ ವಾಯು ಸಂಚಾರ ವ್ಯವಸ್ಥೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸಹಕಾರದ ಕುರಿತು ಉಭಯ ನಾಯಕರು ಚರ್ಚಿಸಿದರು. ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ನಲ್ಲಿ ಪುರುಷರ ಡಬಲ್ಸ್ನಲ್ಲಿ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಭಾರತದ ಸಾತ್ವಿಕ್ ಸಾಯಿರಾಜ್ ರಾಮ್ಕಿ ರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ಸೆಮಿಫೈನಲ್ ಪ್ರವೇಶಿಸಿದೆ. ಡ್ಯಾನಿಶ್ ಜೋಡಿ ಕಿಮ್ ಅಸ್ಟ್ರಪ್ ಮತ್ತು ಆಂಡರ್ಸ್ ಸ್ಕಾರ್ಪ್ ರಾಸ್ಮುಸೆನ್ ಅವರನ್ನು 2-1 ಸೆಟ್ಗಳಿಂದ ಪರಾಭವಗೊಳಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಿಗ್ಗೆ 6:00.
0: ವಿವಿಧ ಭಾರತಿ, ಆಕಾಶವಾಣಿ, ಕನ್ನಡ. ನಮ್ಮ ನಾಳಿನ ಕಾರ್ಯಕ್ರಮಗಳು ಹೀಗಿವೆ. ಬೆಳಿಗ್ಗೆ 6:05 ನಾದೋಪಾಸನೆ, 7:15 ಶುಭೋದಯ ಕರ್ನಾಟಕ. ನಾಳೆ 7:45 ಆಯುಷ್ ವಾಣಿ ಪ್ರಸಾರವಾಗುವುದು. 9:00 ಇಂದಿನ ವಿಶೇಷ. 10:02 ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳು. 11:02 ಹೊಸ ಹಾಡು. 12:05 ಕರೆಗೊಂದು ಹಾಡು, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 1:20 ಸಂದೇಶ ನಮಗೆ ಸಂಗೀತ ನಿಮಗೆ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳು. ಚಿತ್ರತಾಣ 2:40 ಪರಿಮಳ. 4:00 5:05 ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳು. ಗಾನಭಜನ 6:02 ಕಗ್ಗದ ಸಿರಿ 7:22 ಜೀವನ ಮೈತ್ರಿ ಕನ್ನಡ ಚಲನಚಿತ್ರ ಧ್ವನಿವಾಹಿನಿ 8:02 10:00

ಎರಡು ನಿಮಿಷಕ್ಕೆ ಪ್ರೇಮ ನಿನಾದ ಪ್ರಣಯ ಗೀತೆಗಳು. ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳನ್ನು ಪರಿಚಯ ಮಾಡಿಕೊಂಡಿರಿ. ಇನ್ನು ಇಂದಿನ ಪ್ರಸಾರ ಕಾರ್ಯವನ್ನು ಮುಗಿಸುವ ಮುನ್ನ ಕವಿ ಸಾಲು. ನಾನು ಎನ್ನುವುದು ಏನಿದೆ, ನೀನು ಎನ್ನುವುದು ಇರದೆ, ನಾನೆನ್ನುವುದು ಏನಿದೆ, ನೀ ಎನ್ನುವುದು ಇರದೆ, ನನ್ನಿಂದಲೇ ನಾ ಎನ್ನುವುದು ಸುಳ್ಳಲ್ಲವೇ ಬರಿದೆ, ಮರವಿದ್ದು ಒಳಗೆ ಕೊಡಲಾರದು ಬೀಜ, ಜೊತೆಗೂಡದೆ ನೀರು ಮಣ್ಣು ಗಾಳಿ ಸೂರ್ಯ ತೇಜ, ಕಡಲ ಹಂಡೆ ಕಾಯದೆ ಮೈ ಪಡೆಯಿತೆ ಮುಗಿಲು, ನಮ್ಮದೆನ್ನುವ ಬಾಳು ಸ್ಮರಿಸಿ ಎಲ್ಲ ಸಾಲ ಕೃತಜ್ಞತೆಯ ಹೇಳು. ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟರ ಕವನದ ಸಾಲುಗಳು ಇವು. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಇಲ್ಲಿಗೆ ನಮ್ಮ ನಿಲಯದ ಈ ದಿನದ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಸಮಯ 11:05. ಮತ್ತೆ ನಮ್ಮ ಕಾರ್ಯಕ್ರಮಗಳನ್ನು ನಾಳೆ ಬೆಳಗ್ಗೆ 5:55 ಕೇಳಬಹುದು. ಆತ್ಮೀಯ ಶ್ರೋತೃ ಬಾಂಧವರೇ, ನಿಮ್ಮೆಲ್ಲರಿಗೂ ನಿಮ್ಮದೇ ಧ್ವನಿ ಬಿಕೆ ಸುಮತಿಯ ನಮಸ್ಕಾರಗಳು. ನೆಮ್ಮದಿಯ ನಿದ್ರೆ ನಿಮ್ಮದಾಗಲಿ. ಶುಭರಾತ್ರಿ. ಜೈ ಹಿಂದ್.